0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಏಯ್ ಕ್ಯಾಮ್ರಾ ಆಕ್ಷನ್ ಸಾಂಗ್. ಅಲ್ಲ, ಏನು ಇಲ್ಲ ನನ್ನ ಕೈಯಲ್ಲಿ. ನಾನು ಯಾಕಿದನ್ನು ಹೇಳಿದೆ ಅಂದ್ರೆ, ನಮ್ಮ ಮುಂದೆ ಒಬ್ರು ಅತಿಥಿಗಳು ಕೂತಿದ್ರೆ ಅವರು ಕಂಡ್ರ ಕ್ಯಾಮ್ರಾ ನೆನಪತ್ತೆ. ಯಾಕಂದ್ರೆ ಅವ್ರ ಕ್ಯಾಮ್ರಾ ಹಿಡಿದು 50 ವರ್ಷ ಆಯ್ತಂಬ್ರು. ನಮ್ಮ ಕುಂದಾಪುರದಲ್ಲಿ ಸುಮಾ ಡಿಜಿಟಲ್ ಸ್ಟುಡಿಯೋ ಅನ್ನ ಇಟ್ಕೊಂಡು ಎಷ್ಟೋ ವರ್ಷಗಳಿಂದ ನಮ್ಮ ಕುಂದಾಪುರದ ಅದೆಷ್ಟೋ ಮುಖಗಳ ಫೋಟೋವನ್ನ ಕ್ಲಿಕ್ ಕ್ಲಿಕ್ ಕ್ಲಿಕ್ ಅಂತ ಕ್ಲಿಕ್ ಮಾಡಿದವರು ನಮ್ಮೊಟ್ಟಿಗೆ ಶ್ರೀನಿವಾಸ್ ಶೇಟ್ ಅವರಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಕುಂದಾಪುರ ಮಾತುಕತೆಗೆ ಸ್ವಾಗತ.
3: ನಮಸ್ತೆ.
2: ಹೆಂಗಿದ್ರಿ, ಹುಷಾರಿದ್ರಿಯಾ?
3: ಹುಷಾರಿದ್ದೆ.
2: ಓಕೆ, ಈಗ ಫೋಟೋ ತೆಗಿಯೋದು ಈಗಿನವರಿಗೆಲ್ಲ ಒಂದು ಹಾಬಿ ಹಾಬಿ ಅಂತಾನು ಅಲ್ಲ, ಎಲ್ಲರ ಕೈಯಲ್ಲೂ ಒಂದೊಂದು ಮೊಬೈಲ್ ಇಪ್ಪುಕೋಯಿ, ಎಲ್ಲರೂ ಕ್ಲಿಕ್ ಕ್ಲಿಕ್ ಕ್ಲಿಕ್ ಮಾಡೋರು. ಎಷ್ಟು ಕ್ಲಿಕ್ ಮಾಡ್ತಾರೆ ಅವ್ರಿಗೆ ಲೆಕ್ಕವೇ ಇಲ್ಲ. ಆದ್ರೆ ನೀವೊಂದು 50 ವರ್ಷದ ಹಿಂದೆ ನೀವು ಕ್ಯಾಮ್ರಾ ಹಿಡಿದಿದ್ರಲ್ಲ, ಆ ಕಾಲದಲ್ಲಿ ಪ್ರತಿಯೊಂದಕ್ಕೂ ಲೆಕ್ಕ ಇದ್ದಿತ್ತು.
3: ಲೆಕ್ಕ ಇದ್ದಿತ್ತು,
2: ರೀಲ್ ಎಷ್ಟು ಹೋಯ್ತು, ಎಷ್ಟು ಅಷ್ಟು ಜಾಗ್ರತೆಯಲ್ಲಿ ಫೋಟೋ ತೆಗಿತ್ತು. ಅಂತ ಕಾಲದಲ್ಲಿ ನೀವು ಕ್ಯಾಮ್ರಾ ಹಿಡಿದವರು. ಸೊ ಆಗಿನ ಕಾಲಕ್ಕೆ ಕ್ಯಾಮ್ರಾ ಹಿಡಿಯೋದಕ್ಕೆ ಕಾರಣ ಎಂತ ಸರ್, ಎಂತ ಕಾರಣ ಆಯ್ತು?
3: ನಾನಂದ್ರೆ ನನ್ನ SSLC ತನಕ ನಾನು ಮುಗಿಸಿದ್ದೇನೆ. SSLC ಆದ ನಂತರ ಮತ್ತೆ ಮುಂದೆ ಹೋಗ್ಲಿಕ್ಕೆ ನಮ್ಮಲ್ಲಿ ಸ್ವಲ್ಪ ಬಡಸ್ತಿಕೆ,
2: ಎಲ್ಲರಿಗೂ ಆಗದೇ ಸ್ಥಿತಿ.
3: ಹಾಗಾಗಿ ಏನು ಮುಂದುವರ್ಸುವಂತ ಒಂದು ಆಲೋಚನೆ ಇರ್ಲಿಲ್ಲ.
2: 10 ಕೈದ್ ಮಾಡುದು,
3: ಹೌದು, ಮತ್ತೇನಾದ್ರು ಕೆಲಸ ಸೇರು ಅಂತೇಳಿ ಅನ್ಸ್ತು. ಹಾಗೆ ಒಂದು 2 ನಾನು ಒಂದು ಕಮಲಾ ಟೆಕ್ಸ್ಟೈಲ್ಸ್ ಅಂತೇಳಿ ಅಲ್ಲಿ ಒಂದು ಜವಳಿ ಅಂಗಡಿಯಲ್ಲಿ,
2: ಕುಂದಾಪುರದಲ್ಲಿ
3: ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ,
2: ಹಳೆ ಬಸ್ ಸ್ಟ್ಯಾಂಡ್ ಹತ್ರ
3: ಈಗ ಇದೆ ಅವಿನಾಶ್ ಮೆಡಿಕಲ್ ತಾಗಿ ಇದೆ. ಅಲ್ಲಿ ವಾಮನ್ ಪೈ ಅಂತ ಹೇಳಿದ್ದೀರ ಅವಾಗ, ಅದು ಓನರ್. ಅವಾಗ ಹೀಗೆ ನಾನೊಂದು ಟೈಮ್ ಪಾಸ್ ಮಾಡ್ಲಿಕ್ಕೋಸ್ಕರ ಒಂದು 2 ಹತ್ರ ಒಂದೂವರೆ ತಿಂಗಳು ಕೆಲಸ ಮಾಡಿದೆ ಅಲ್ಲಿ.
2: 10 ಮುಗಿಸೋರು,
3: 10 ಮುಗಿಸಿದ್ದೇನೆ. 1976 ನನ್ನ SSLC ಆಯ್ತು.
2: ಓ ಮೈ ಗಾಡ್.
3: ಅದ ನಂತರ ಕ್ಲೋಸ್ ಮಾಡಿದೆ, ಬ್ಯಾಡ ಏನು ಸಾಕು ಅಂತೇಳಿ. ಅವಾಗೇನ ಅಂತ ಇದ್ದಲ್ಲ, ಜಸ್ಟ್ ಒಂದು ಪಾಸ್ ಆಗಿದ್ದಷ್ಟೇ ಬಿಟ್ರೆ
2: ಅಷ್ಟೇ. ಹೌದು.

0: ಅಷ್ಟು ಮ್ಯಾಲ್ ಬಿಡೋದೇ ಹೆಚ್ಚಾಗಿನ ಕಾಲ.
1: ಹೌದೌದು. ಕಡೆ ಒಂದ್ ಎರಡು ತಿಂಗಳ ಹತ್ರದಲ್ಲಿ ಕೆಲಸ ಮಾಡಿ ಕಡೆಗೆ ನನ್ಗೆ ಆಲೋಚನೆ ಇದ್ದಿತ್ತು. ಮೊದ್ಲು ಒಂದು ಫೋಟೋಗ್ರಾಫರ್ ಆಗ್ಬೇಕಂದ ಒಂದು ಥಿಂಕಿಂಗ್ ಇದ್ದಿತ್ತು ಜಸ್ಟ್, ಅದ ಆಗ್ತದೋ ಇಲ್ಲೋ ಅಂತ ಗೊತ್ತಿಲ್ಲ.
0: ನಿಮ್ ಮಂಡೆಗೆ ಒಂದಿದ್ದಿತ್ತ?
1: ಹೌದು, ಒಂದ್ ಛಾಯಾಗ್ರಾಹಕ ಅಂತೇಳಿ ಒಂದ್ ಮನ್ಸಲ್ಲಿ ಇದ್ದಿತ್ತು. ಅದಾಗಿ ಸ್ಟುಡಿಯೋ ಸೇರಿದೆ ನಾನು.
0: ಸ್ಟುಡಿಯೋ
1: ಅವಾಗ ನಿಮ್ಮ ಭಾವನಾ ಸ್ಟುಡಿಯೋ ಕುಂದಾಪುರದಲ್ಲಿ, ಅಲ್ಲಿ ಗೀತಾಂಜಲಿ ಟಾಕ್ಸ್ ಹತ್ರ ಇದ್ದಿತ್ತು. ಅದರ ಓನರ್ ಮಂಗಳೂರು ಬಾಲಗೋಪಾಲ್ ರಾವ್ ಅಂತೇಳಿ, ಮಂಗಳೂರಿನವರು. ಅವರ ಮಗ ಜಯರಾಮ್ ರಾವ್ ಅಂತೇಳಿ ಅವ್ರ ಸ್ಟುಡಿಯೋ ಜಸ್ಟ್ ಓಪನ್ ಆದಷ್ಟೇ ಆವ ಟೈಮ್, ಒಂದ್ ವರ್ಷ ಆಯ್ತು ಅಷ್ಟೇ. ಏನೋ
0: ಅದು ಫಸ್ಟ್ ಸ್ಟುಡಿಯೋನಾ ನಮ್ಮ ಕುಂದಾಪುರದ?
1: ಇಲ್ಲ, ಫಸ್ಟ್ ಸ್ಟುಡಿಯೋ ಬಾರ ಸ್ಟುಡಿಯೋ.
0: ಬಾರ ಸ್ಟುಡಿಯೋ?
1: ಬಾರ ಸ್ಟುಡಿಯೋ. ಹೌದು.
0: ಓ,
1: ಬಾರ ಸ್ಟುಡಿಯೋ, ಆಮೇಲೆ ನಿಮ್ಮ ಛಾಯಾ ಸ್ಟುಡಿಯೋ, ಆಮೇಲೆ ಫೋಟೋ ಕಾರ್ನರ್ ಎಲ್ಲ ಬಂತು. ಬಳ್ಳಾಲ್ರಿ ಇದ್ದೀರ ಅವಾಗ? ನಾನ್ ಸೇರಿದೆ. ಸೇರಿ ಅವಾಗ ಬರೀ ನಾವು ವಾಶ್ ಮಾಡುದು ಮಾತ್ರ, ನೀರ್ ತರೋದು ವಾಶ್ ಮಾಡುದು. ಅವಾಗ ಅಲ್ಲಿ ಮಂಗಳೂರಿನವರೊಬ್ರು ಪದ್ಮನಾಭರ್ ಅಂತೇಳಿ ಅಲ್ಲಿ ಒಬ್ರು ಫೋಟೋಗ್ರಾಫರ್ ಆಗಿ ಬಂದಿದ್ರು. ಅವ್ರ ಹತ್ರ ಸ್ವಲ್ಪ ವಿಶೇಷ ತರಬೇತಿ ತಗೊಂಡೆ ನಾನು. ಮಾಡ್ತಾ ಮಾಡ್ತಾ ವಾಶ್ ಮಾಡ್ತಾ ಮಾಡ್ತಾ ಹಾಗೆ ಡಾರ್ಕ್ ರೂಮ್ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಫಿಲ್ಮ್ ಡೆವಲಪ್ ಮಾಡ್ಲಿಕ್ಕೆ ಮಾಡಿದೆ. ಕಡೆ ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗಿಲಿಕ್ಕೆಲ್ಲ ಕಲ್ಸಿದ್ರು. ಬಾಕ್ಸ್ ಕ್ಯಾಮರಾ ಯಶಿಕಾ 1-4G ಅಂತೇಳಿ, ಸಿಂಗಲ್ ಲೆನ್ಸ್, ಅದರಲ್ಲಿ ಗ್ರೌಂಡ್ ಗ್ಲಾಸ್ ನೋಡಿ ಫೋಟೋ ತೆಗಿಬೇಕು. ಅವಾಗ ಫುಲ್ ಮ್ಯಾನುವಲ್, ಅವಾಗ ಈ ಆಟೋಮೆಟಿಕ್ ಕ್ಯಾಮರಾ ಇರ್ಲಿಲ್ಲ. ಫುಲ್ ಮ್ಯಾನುವಲ್ ಫೋಕಸ್ ಮಾಡಿ ನಾವು ತೆಗಿಬೇಕು. ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಔಟ್ ಆಫ್ ಫೋಕಸ್ ಬರ್ತದೆ. ಅಷ್ಟು ಶಾರ್ಪ್ನೆಸ್ ಮಾಡಿ ತೆಗಿಬೇಕು. ಅಂತ ಸಂದರ್ಭದಲ್ಲೂ ನಾವು ಫೋಟೋ ತೆಗಿತಿತ್ತು, ಡೆವಲಪ್ ಮಾಡ್ತಿತ್ತು. ಡೆವಲಪ್ ಮಾಡಿ ಅದ್ಕೊಳ್ಳೋದು ಫಿಲ್ಮ್ ಡ್ರೈ ಮಾಡಿ ಟಿಚ್ಚಿಂಗ್ ಎಲ್ಲ ಮಾಡ್ಬೇಕು. ನೆಗೆಟಿವ್ ಅದು ಎರಡು ಸೈಡ್ ನೆಗೆಟಿವ್ ಇರ್ದು, ಒಂದು ಗ್ಲಾಸ್ ಒಂದು ಮ್ಯಾಟ್ ಸೈಜ್ ಅಂತ ಹೇಳಿ, ಆ ಮ್ಯಾಟ್ ಸೈಜ್ ಅಲ್ಲಿ ಪೆನ್ಸಿಲ್ ಟಚಿಂಗ್ ಮಾಡ್ಬೇಕು. ಚೂಪಾಗಿ ಇದು ಮಾಡಿ ಪೆನ್ಸಿಲ್ ಟಚ್ ಮಾಡಿ ಆಮೇಲೆ ಗ್ಲಾಸ್ ಸೈಡ್ ಅಲ್ಲಿ ನಾವು ಪಿಂಕ್ ಕಲರ್ ಅಂತ ಹಾಕ್ತೇವೆ. ಮುಖದಲ್ಲಿರುವಂತ ಈ ನಾವು ಟಚಿಂಗ್ ಮಾಡಿದ ಕಲೆ ಎಲ್ಲ ಪ್ರಿಂಟ್ ಅಲ್ಲಿ ಬರಬಾರ್ದು, ಜಾಸ್ತಿ ಬರಬಾರ್ದು ಅಂತೇಳಿ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಜಸ್ಟ್ ಕಲರ್ ಪಿಂಕ್ ಹಾಕಿ ಆಮೇಲೆ ಡ್ರೈ ಮಾಡಿ ಪ್ರಿಂಟಿಂಗ್ ಮಿಷಿನ್ ಎಲ್ಲ ಎಲ್ಲ ಅರ್ಜಿಲ್ ಹಾಕಿ ಪ್ರಿಂಟ್ ಮಾಡ್ತಿದ್ವಿ. ಪ್ರಿಂಟ್ ಮಾಡಿ ಆಮೇಲೆ ಅದನ್ನು ಕೆಮಿಕಲ್ ಎಲ್ಲ ಹಾಕಿ ಪ್ರಿಂಟ್ ಮಾಡಿ ಹೈಪೋದಲ್ಲಿ ಹಾಕಿ ಅದೊಂದು 15-20 ನಿಮಿಷ ಇಡಬೇಕು. ಅದ್ರಲ್ಲಿ ಅದರಲ್ಲಿ ಇರುವಂತ ಪಿಕ್ಚರ್ಸ್ ಸ್ಟ್ಯಾಂಡ್ ಹಂಗೆ ನಿಲ್ಬೇಕು. ಆಮೇಲೆ ಆದ ನಂತರ ಮತ್ತೆ ನೀರ್ ಹಾಕಿ ವಾಶ್ ಮಾಡ್ಬೇಕು.
0: ಆದ್ಮೇಲೆ
1: 2 ಗಂಟೆ ಕನಿಷ್ಠ ಆದ್ರೆ 2 ಗಂಟೆ ವಾಶ್ ಮಾಡ್ಬೇಕು. ಅದು ಸ್ವಲ್ಪ ಫೋಟೋ ಇದ್ರೆ, ತುಂಬಾ ಫೋಟೋಸ್ ಇದ್ರೆ 3 ಗಂಟೆ ವಾಶ್ ಮಾಡ್ಬೇಕು ನಿರಂತರ. ಅದರಲ್ಲಿರುವಂತ ನೊರೆ ಎಲ್ಲ ಆ ಕೆಮಿಕಲ್ಸ್ ಡೆವಲಪರ್ ಮತ್ತು ಹೈಪೋ ಎರಡೂ ಕೆಮಿಕಲ್ಸ್ ಹೋಗ್ಬೇಕು. ನಾವು ಜಸ್ಟ್ ಅದನ್ನ ಮುಟ್ಟಿ ನೋಡ್ರೆ ನಾಲಿಗೆಲ್ಲ ಚಪ್ಪೆ ಚಪ್ಪೆ ಇರ್ಬೇಕು.
0: ಅಲ್ಲ, ನೀವು ಕೆಮಿಕಲ್ಸ್ ನಾಲಿಗೆಲ್ಲ ಮುಟ್ಟಿ ನೋಡುದ
1: ವಾಶ್ ಆದ್ಮೇಲೆ?
0: ಓಕೆ,
1: ಅಂದ್ರೆ ಅಷ್ಟು ಮಟ್ಟಿಗೆ ಇದು ವಾಶ್ ಆಗಿದೆ ಅಂತೇಳಿ. ಮತ್ತೆ ಅದರಲ್ಲಿ ಆ ಲೋಳಿ ಲೋಳಿ ಬರ್ತದೆ ಅದೆಲ್ಲ ಹೋಗ್ಬೇಕು. ಮತ್ತೆ ನೀರಲ್ಲಿ ಏನು ಒಂದು ದಿವಸ ಎರಡು ದಿವಸ ಇಟ್ಟರು ಅದು ಆವಾಗ ಬ್ರೊಮೈಡ್ ಪೇಪರ್, ಬ್ಲಾಕ್ ಅಂಡ್ ಪೇಪರ್ ಏನು ಹಾಳಾಗುದಿಲ್ಲ. ಈಗಿನ ಪೇಪರ್ ಇತ್ತಲ್ಲ, ಈಗಿನ ಪೇಪರ್ 1/2 ಗಂಟೆ ನೀರಲ್ಲಿಟ್ಟರೆ ಅದು ಬರೀ ಪೇಪರ್ ಮಾತ್ರ ಉಳಿತದೆ.
0: ನಿಮ್ದು ಬ್ರೊಮೈಡ್ ಪೇಪರ್?
1: ಬ್ರೊಮೈಡ್ ಅವಾಗ ಈ ಇಂಡೋ ಪೇಪರ್ ಅಂತ ಬರ್ತಿತ್ತು, ಆಕ್ವಾ ಪೇಪರ್, ತುಂಬಾ ನಮೂನೆ ಪೇಪರ್ ಬರ್ತಿತ್ತು. ಬ್ಲಾಕ್ ಅಂಡ್ ವೈಟ್ ಅಲ್ಲಿ ತುಂಬಾ ಗ್ರೇಡ್ ಬರ್ತಿತ್ತು. ನಾರ್ಮಲ್, ಕಡೆಗೆ ಸ್ಪೆಷಲ್, ಕಡೆಗೆ ಮತ್ತು ಬೇರೆ 3-4 ಟೈಪ್ ಸಾಫ್ಟ್ ಪೇಪರ್ ಹಾಗೆ. ಆ ನೆಗೆಟಿವ್ ಸರಿಯಾಗಿ ನಾವು ಪ್ರಿಂಟ್ ಹಾಕ್ಬೇಕು. ನೆಗೆಟಿವ್ ಯಾವ ರೀತಿ ನಾವು ಡೆವಲಪ್ ಮಾಡುವಾಗ ಎಲ್ಲಾರು ಒಂದು 1/2 ನಿಮಿಷ ಕಾಲ ಜಾಸ್ತಿ ಆದ್ರೂ ಓವರ್ ಆಗ್ತದೆ. ಅದಕ್ಕೆ ಸರಿಯಾಗಿ ಸ್ಪೆಷಲ್ ಪೇಪರ್, ನಾರ್ಮಲ್ ಪೇಪರ್ ಹೀಗೆ ಅಂತ ಗ್ರೇಡ್ ಇರ್ತದೆ, ತುಂಬಾ ಗ್ರೇಡ್.
0: ಓಕೆ. ಸೊ ಅಲ್ಲ, ಆಗಿನ ಕಾಲದಲ್ಲಿ ಒಂದು ಫೋಟೋ ಪ್ರಿಂಟ್ ಆಗಿ ಒಪ್ಪುದಂದ್ರೆ ಅದೊಂದು ದೊಡ್ಡ ಸರ್ಕಸ್. ಯಾಕಂದ್ರೆ ಈಗಿನ ಕಾಲದಲ್ಲಿ ನೋಡಿ ಎಷ್ಟು, ಈಗ ನಮ್ ಪಟ್ ಅಂತ 1 ನಿಮಿಷ ಇಲ್ಲ. ನೀವು ಯಾವ್ದೇ ಒಂದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಗಳಿಗೆ ಹೋಗಿ ಎಲ್ಲಿಗೆ ಹೋಯ್ನಿ, ಅಲ್ಲಿ ನಿತ್ಕೊಂಡ್ರೆ ಸೇ ಫೋಟೋ ತೆಗೆದ್ರೆ ಸೇ ಅವ್ರು ತೊಳ್ಕೊ ಬಂದು ನಮ್ ಕೊಟ್ಟಾಯ ಅದ್ರೊಟ್ಟಿಗೆ ನಮ್ ಮೊಬೈಲ್ ಅಲ್ಲಿ ನಾವು ತೆಗೆದು ಒಂದು 100 ಫೋಟೋ ಇರತ್.
1: ಹೌದೌದು.
0: ನಿಮ್ ಬೇಕಾದ್ರೆ ಮತ್ ಬಂದು ನೀವು ಪ್ರಿಂಟ್ ಹಾಕಿಸ್
1: ಮಾಡ್ಬೇಕು. ಹೌದು. ಅದೇ ಅವಾಗೆಲ್ಲ ಇಂಕ್ ಜೆಟ್ ಪ್ರಿಂಟ್ ಎಲ್ಲ ಬರ್ತಿತ್ತು, ಕುಳ್ ಕುಳ್ ಆಗ್ತಿತ್ತು ಅವಾಗ.
0: ಓಕೆ, ಅದು ಬ್ಲಾಕ್ ಅಂಡ್ ವೈಟ್.
1: ಅವಾಗ ಇಂಕ್ ಜೆಟ್ ಪ್ರಿಂಟ್ ಈಗ ಬರ್ಲಿ ಸರದ. ಅವಾಗ ನಮ್ಮ 50 ವರ್ಷ ಹಿಂದಿನ ಇಂಕ್ ಜೆಟ್ ಪ್ರಿಂಟ್ ಇರ್ಲಿಲ್ಲ, ಎಲ್ಲವೂ ನಾರ್ಮಲ್ ಆಗಿ ಎಲ್ಲವೂ ಇದೆ, ಮ್ಯಾನುವಲ್.
0: ಮ್ಯಾನುವಲ್
1: ಎಲ್ಲ ಮ್ಯಾನುವಲ್.
0: ಓಕೆ, ಎಲ್ಲ ಆಗ ಬ್ಲಾಕ್ ಅಂಡ್ ವೈಟ್ ಇದ್ದದ್ದಲ್ಲ.
1: ಅವಾಗ ಬ್ಲಾಕ್ ಅಂಡ್ ವೈಟ್, ಫುಲ್ ಬ್ಲಾಕ್ ಅಂಡ್ ವೈಟ್.
0: ಆಗ ನಿಮ್ಗದೊಂಥರ ಸ್ವಲ್ಪ ಕೆಲಸ ಈಸಿ ಅಲ್ದ ಕಲರ್?
1: ನಮ್ಗೆ ಕೆಲಸ ಜಾಸ್ತಿ ಅವಾಗ.
0: ಯಾಕೆ?
1: ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದ್ದ ಕೆಲಸ ಈಗ ಕಲರ್ ಅಲ್ಲಿ ಏನೂ ಇಲ್ಲ. 10% 100% ಅಲ್ಲಿ ಈಗ ಬರೀ ಒಂದು 10% ಈಗ ಡಿಜಿಟಲ್ ಸಿಸ್ಟಮ್ ಆದ್ರಿಂದ ಅದು ಪ್ರಿಂಟ್ ಡೆವಲಪ್ ಮಾಡ್ಲಿಕ್ಕೆ ಏನೂ ಇಲ್ಲ.
0: ಅಲ್ಲ ಡಿಜಿಟಲ್ ಸಿಸ್ಟಮ್ ಇತ್ತೀಚೆಗೆ
1: ಬಂದ
0: ಬ್ಲಾಕ್ ಅಂಡ್ ವೈಟ್ ಆದ್ಮೇಲೆ ಕಲರ್ ಒಂದು ಬಂದಿತ್ತು,
1: ಕಲರ್ ಬಂದಿ, ರೋಲ್ ಫಿಲ್ಮ್ ಬಂದಿದೆ. ಅವಾಗ ರೋಲ್ ಫಿಲ್ಮ್ ಅಲ್ಲೂ ಅಷ್ಟೇ ಕೆಲಸ ಇರ್ತಿತ್ತು,
0: ಅದು ಅಷ್ಟೇ ಕೆಲಸ
1: ರೋಲ್ ಫಿಲ್ಮ್ ಅಲ್ಲೂ ಅಷ್ಟೇ ಕೆಲಸ. ಆದರೆ ಕಲರ್ ಇದ್ರಲ್ಲಿ ನೀವು ಟಚಿಂಗ್ ಇಚ್ಚಿಂಗ್ ಏನು ಇರಲಿಲ್ಲ, ಡೈರೆಕ್ಟ್ ಪ್ರಿಂಟಿಂಗ್
0: ಅಲ್ಲ,
1: ಬ್ಲಾಕ್ ಅಂಡ್ ಅಲ್ಲಿ ಮಾತ್ರ.
0: ಈ ಬ್ಲಾಕ್ ಅಂಡ್ ವೈಟ್ ಹೋಯಿ ಅದು ಕಲರ್ ಹಾಕೋರು ಎಂತ ಹಾಕರು ರೀಲಿಗೆ,
1: ಅದು ರಿಯಲೇ ಕಲರ್, ಅದು ಕಲರ್ ರಿಯಲೇ ಕಲರ್. ಹೌದು, ಅದ್ರಲ್ಲಿ ನಾವಾಗ ಒಂದು ರೋಲ್ ಅಲ್ಲಿ 12 photo ಬರ್ತಿತ್ತು. 1 to 4G ಕ್ಯಾಮರಾ, 120 ಕ್ಯಾಮರಾ ಅಂತೇಳಿ, 120 ಫಿಲ್ಮ್, ಅದರಲ್ಲೂ ಕಲರ್ ಫಿಲ್ಮ್ ಬರ್ತದೆ. ಅದ್ರಲ್ಲಿ ಕಲರ್ ಪ್ರೊಸೆಸಿಂಗ್ ಮಾಡಿ ಮ್ಯಾನುವಲ್ ಪ್ರಿಂಟ್ ಹಾಕಿಸಿ. ಅವಾಗ ಮ್ಯಾನುವಲ್ ಪ್ರಿಂಟಿಂಗ್, ಅದು ಸುಮಾರು ವರ್ಷ ನಂತರ ಆಟೋಮೆಟಿಕ್ ಎಲ್ಲ ಶುರು ಆಯ್ತು ಬಿಟ್ರೆ, ಕಲರ್ ಪ್ರಿಂಟಿಂಗ್ ಅಲ್ಲೂ ಮ್ಯಾನುವಲ್ ಪ್ರಿಂಟಿಂಗ್ ಇದೆ. ಅದು ಎನ್ಲಾರ್ಜ್ಮೆಂಟ್ ಮಾಡಬಹುದು, ಮ್ಯಾನುವಲ್ ಮಾಡಬಹುದು. ಅದು ನಾನು ಸಹ ಛಾಯದಲ್ಲಿರುವಾಗ ನಾವು ಮ್ಯಾನುವಲ್ ಸಹ ಪ್ರಿಂಟ್ ಆಗ್ತಿತ್ತು. ಅವಾಗ ನಮ್ಮಲ್ಲಿ ಮ್ಯಾನುವಲ್ ಪ್ರಿಂಟರ್ ಇದ್ದಿತ್ತು ಛಾಯದಲ್ಲಿ, ಅಲ್ಲಿ ನಾವು ಮ್ಯಾನುವಲ್ ಪ್ರಿಂಟ್ ಆಗ್ತಿತ್ತು. ಪ್ರತಿಯೊಂದು ಮ್ಯಾನುವಲ್ ಪ್ರಿಂಟ್, ಮದುವೆ ಸಮೇತ ಮ್ಯಾನುವಲ್ ಪ್ರಿಂಟ್.
0: ಎಷ್ಟು ಫೋಟೋಸ್ ಇರ್ತಿತ್ತು
1: ಅವಾಗ, ಸ್ವಲ್ಪ ಈಗಿನ ರೀತಿ ಒಟ್ಟು ತೆಗುದಿಲ್ಲ. ಅವಾಗ ಅಂದ್ರೆ ಹೆಚ್ಚಂತ ಹೇಳಿದ್ರೆ ಒಂದು 100-200 ಫೋಟೋ ಮ್ಯಾಕ್ಸಿಮಮ್ ಅಂತ ಇದ್ದಿರ್ಬಹುದು. ಈಗ ನಾವು 120 ಕ್ಯಾಮರಾದಲ್ಲಿ ಕಲರ್ ಫೋಟೋ ತೆಗೆದ್ರು ಒಂದು 5-6 ರೋಲ್ ಮ್ಯಾಕ್ಸಿಮಮ್ ರೋಲ್ ಅಂದ್ರೆ 5-6 ರೋಲ್.
0: ಅಲ್ಲ ನಾವು ಈಗಾದ್ರೆ ಈಗ ನೋಡಿ ಅವರೊಂದಿಷ್ಟು ಫೋಟೋ ತೆಗಿತು, 1,000+ ಫೋಟೋ ಇರತ್ತೆ ಅವ್ರ ಹತ್ರ. ನಮ್ಮನ್ ಕರ್ಸಿ ಕೂರ್ಸಿ ಯಾವ್ದು ಬೇಕು ಯಾವ್ದು ಬೇಡ ಹೆಕ್ಕಣಿ ಅಂದಳೆಲ್ಲ ಹೇಳ್ತಾರ ಅವ್ರು. ನಾವು ಸಿಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಅವ್ರು ಪ್ರಿಂಟ್ ಹಾಕಿ ಆಲ್ಬಮ್ ಮಾಡಿ ಕೊಡ್ತಾರೆ. ಆ ಟೈಮಲ್ಲಿ ನೀವು ರೋಲ್ ಅಲ್ಲಿ ಇದ್ದಾಗ ಹೆಂಗ ಸೆಲೆಕ್ಷನ್ ಮಾಡಿ?
1: ನಾವು ರೋಲ್ ಅಲ್ಲಿ ಇರುತ್ತೆ, ರೋಲ್ ಅಲ್ಲಿ ನಂಬರ್ ಇರ್ತದ, 1-36-38 ಅಂತ ನಂಬರ್ ಇರ್ತದೆ. ಅದು ನಾವು ಮೊದ್ಲು ಅದು ರೋಲ್ ಅನ್ನು ತೋರಿಸ್ತೇವೆ ಯಾವ್ದು ಬೇಕಂತೇಳಿ. ಜಸ್ಟ್ ಡಬ್ಬಲ್ ಇದ್ರೆ ಅವಾಗ ನಾವು ಡಬ್ಬಲ್ ತೆಗಿತಿತ್ತು ರೋಲ್ ಅಲ್ಲಿ.
0: ಅಲ್ಲ ನೀವು ರೋಲ್ ಅಲ್ಲಿ ಕಂಡ್ರೆ ಅದೊಂಥರ ಭೂತ ಭೂತ ತರನೇ ಕಾಣ್ಬೋದು.
1: ಹೌದೌದು,
0: ಅದರಲ್ಲಿ ಎಕ್ಸಾಕ್ಟ್

0: ಅದನ್ನು ಡಿಜಿಟಲ್ ಆಲ್ಬಮ್ ಮಾಡ್ತಿತ್ತು.
1: ಅದು ಕಡೆಗೆ
0: ಮತ್ತೆ
1: ನಿಮ್ ಮ್ಯಾನ್ಯುವಲ್ ಆಪ್
0: ಮ್ಯಾನ್ಯುವಲ್ ಆಪ್ ಮೊದಲು ತುಂಬಾ ಕಲ್ತಿದ್
1: ಅದೊಂದು ಲಿಕ್ವಿಡ್ ಹಾಕಂತ್ರಲ್ಲ, ಅದು ಎಂತ ಲಿಕ್ವಿಡ್? ಅದು ಫೋಟೋ ತೊಳುಕೆ
0: ಅದು ಇದು ಇದಕ್ಕೆ ಬ್ಲಾಕ್ ಅಂಡ್ ವೈಟ್ ಗೆ ಡೆವಲಪರ್ ಅಂತ ಬರ್ತದೆ. ಈ ನೆಗೆಟಿವ್ ಡೆವಲಪ್ ಮಾಡ್ಲಿಕ್ಕೆ ಫೈನ್ ಗನ್ ಡೆವಲಪರ್ ಅಂತ ಬರ್ತದೆ. ಫೈನ್ ಗನ್ ಡೆವಲಪರ್ ಬೇರೆ, ಮತ್ತೆ ಬರೀ ಆರ್ಡಿನರಿ ಡೆವಲಪರ್ ಬರ್ತದೆ, ಅದರಲ್ಲೂ ಮಾಡಬಹುದು. ಫೈನ್ ಗನ್ ಡೆವಲಪರ್ ಅಲ್ಲಿ ಅದು ಇಂತಿಷ್ಟು ಒಂದಕ್ಕೆ ಮೂರು ಪ್ರಮಾಣದಲ್ಲಿ ನೀರು ಹಾಕಿ ನಾವು ನಮ್ಗೆ ಎಷ್ಟು ಬೇಕೋ ಆ ಡಿಶ್ ಅಲ್ಲಿ ಇದರಲ್ಲಿ ಡೆವಲಪ್ ಮಾಡಿ ಜಸ್ಟ್ ಹೊರಗಡೆ ಹಾಕ್ತೇವೆ ಕ್ಲಿಪ್ಪಿಗೆ.
1: ಅಲ್ಲ, ಅದು
0: ಡ್ರೈ ಆದ ಕೂಡಲೇ ಮತ್ತೆ ಅದನ್ನು ನಾವು ಟಚಿಂಗ್ ಎಲ್ಲ ಮಾಡಿ ನಂತರ ಪ್ರಿಂಟ್ ಆಗುದು.
1: ಇಲ್ಲಿ ಒಂದ್ ಡೌಟ್ ನಂಗೆ, ಎಂತ ಕೇಂದ್ರೆ ಈ ಫೋಟೋ ಆಪ್ ಮುಂಚೆ ಅದು ರೀಲ್ ಆಗಿರತ್ ಹೌದಲ್ಲ? ನೀವು ಅದು ಫಿಲ್ಮ್ ರೀಲ್ ಅಲ್ಲಿ ತೆಗೆದಿರ್ತೀರಿ ಹೌದಾ? ತೆಗ್ದಾದ್ಮೇಲೆ ರೀಲ್ ಅನ್ನೇ ನೆನ್ಸುದಾ ಅಥವಾ ಎಂತ?
0: ರೀಲ್ ಅನ್ನು ನಾವು ಅದನ್ನು ಸೀದಾ ಡಾರ್ಕ್ ರೂಮ್ ಗೆ ಹೋಗ್ಬೇಕು, ಓಪನ್ ಮಾಡ್ಲಿಕ್ಕಿಲ್ಲ, ಒಂದು ಚೂರ್ ಸಮೇತ ಓಪನ್ ಆಗ್ಲಿಕ್ಕಿಲ್ಲ.
1: ಓಪನ್ ಆಗಬೇಕಾಗ ಗಾಳಿ ತಾಗಬೇಕಾಗ
0: ಈ ಗಾಳಿ ತಾಗಬಾರ್ದು. ಡಾರ್ಕ್ ರೂಮ್ ಅಲ್ಲಿ ಅದನ್ನು ನಾವು ರೋಲ್ ಅನ್ನು ಫುಲ್ ಓಪನ್ ಮಾಡಿ ಅದ ರ್ಯಾಪರ್ ಬಿಸಾಡಿ ಅದು ಮೊದಲಿಗೆ ಆ ನೀರಲ್ಲಿ ಹಾಕ್ತೇವೆ ನಾವು. ನೀರಲ್ಲಿ ಒಂದ್ ಸರ್ತಿ ಫ್ಲೋ ಮಾಡ್ತೇವೆ, ಬರೀ ನೀರಲ್ಲಿ ಫ್ಲೋ ಮಾಡಿ ಆಮೇಲೆ ಅದು ಒಂದ್ ಇಂತಿಷ್ಟೇ 3 ನಿಮಿಷವೋ 2.5 ನಿಮಿಷವೋ ಸರಿಯಾಗಿ ಆ ಹೀಟಿಂಗ್ ಸರಿ ಹೀಟ್ ನಮ್ಮ ವೆದರ್ ಯಾವ ರೀತಿ ಇರ್ತದ ನೋಡಿ. ಈಗ ವೆದರ್ ಅಲ್ಲಿ ತುಂಬಾ ಚಳಿ ಇದ್ರೆ ಅದು ಜಾಸ್ತಿ 1 ನಿಮಿಷ ಜಾಸ್ತಿ ಹೋಗ್ತದೆ, ಶೆಕೆಗಾಲದಲ್ಲೂ ಅದು 1-1.5 ನಿಮಿಷ ಕಡಿಮೆ ತಗೊಳ್ತದೆ. ಅದನ್ನು ಫ್ಲೋ ಮಾಡ್ತೇವೆ, ಫ್ಲೋ ಮಾಡಿ ಬಟ್ ನಮ್ಗೆ ನೋಡ್ಲಿಕ್ಕೆ ಬೇಕಾದ ಒಂದ್ ಜಸ್ಟ್ ಪಾಯಿಂಟ್ ಗ್ರೀನ್ ಲೈಟ್ ಆಗ್ತೇವೆ. ಪಾಯಿಂಟ್ ಗ್ರೀನ್ ಲೈಟ್ ಅಂತ ಹೇಳಿದ್ರೆ ಅದೇನು ತೋರ್ದಿಲ್ಲ, ಜೀರೋ ಬಲ್ಬ್ ಅಲ್ಲಿ ಅದನ್ನ ಫುಲ್ ಬ್ಲಾಕ್ ಪೇಪರ್ ಕವರ್ ಮಾಡಿ ಒಂದ್ ಪಾಯಿಂಟ್ ಜಸ್ಟ್ ಓಪನ್ ಮಾಡ್ತೇವೆ. ಜಸ್ಟ್ ನಮ್ಗೆ ಇಮೇಜ್ ನೋಡ್ಲಿಕ್ಕೆ ಒಂದ್ ಜಸ್ಟ್ ಹಿಂಗೆ ಸರಿ ನೋಡ್ಲಿಕ್ಕಿಲ್ಲ, ಬೇಕಾದ್ರೆ ಅಂದ್ರೆ ಸ್ಟಾರ್ಟಿಂಗ್ ಕಲುವರಿಗೆ ಅದ ಜಸ್ಟ್ ನೋಡುದು ಒಂದ್ ಇಮೇಜ್ ಗೊತ್ತಾಗ್ತದೆ. ಆಮೇಲೆ ಅದನ್ನ ತೆಗೆದು ವಾಪಸ್ ನೀರಲ್ಲಿ ಮುಳಿಸಿ ಮತ್ತೆ ಇನ್ನೊಂದು ಎಸಿಡ್ ಬರ್ತದೆ, ಅಸಿಡಿಕ್ ಎಸಿಡ್ ಇದೆ ಅಂತೇಳಿ, ಅದು ಒಂದು 4-5 ಡ್ರಾಪ್ಸ್ ಹಾಕ್ಬಹುದು ನೀರಲ್ಲಿ ಒಂದು ಟ್ರೈ ಅಲ್ಲಿ, ಅದ್ರಲ್ಲಿ ಒಂದ್ ಸ್ವಲ್ಪ ಫ್ಲೋ ಮಾಡುದು, ಅವಾಗ ಅಲ್ಲಿ ಯಾವ್ದು ಸ್ಟ್ಯಾಂಡ್ ಅಪ್ ಆಗ್ತದೆ ಮತ್ತೆ ಇದಾಗುದು. ಆಮೇಲೆ ಹೈಪೋಗ್ ಆಗ್ಬೇಕು, ಹೈಪೋದಲ್ಲಿ ಒಂದ್ ಸಲ 2 ಸಲ ಫ್ಲೋ ಮಾಡಿ ಸರಿ ಫ್ಲೋ ಮಾಡಿ ಬಿಡ್ಬೇಕು. ಒಂದು 5 ನಿಮಿಷ ಆದ ನಂತರ ಅದು ಓಕೆ,
1: ಒಂದು
0: ಆಮೇಲೆ ಲೈಟ್ ಆಗ್ಬಹುದು.
1: ಒಂದು ಫೋಟೋ ಹಾಕೋದ್ರಲ್ಲಿ ನಿಮ್ಮ ನೀರಿನ ಬಳಕೆ ಕೂಡ ತುಂಬಾ ಇತ್ತು ಅಂತ.
0: ನೀರು ಮ್ಯಾಕ್ಸಿಮಮ್ ನೀರೇ ಬೇಕು, ನೀರ್ ಇಲ್ದಿದ್ದು ಏನು ಕೆಲಸ ಆಗುದಿಲ್ಲ.
1: ಅದು ಆಗಿನ ಕಾಲಕ್ಕಾರ ಅದಕ್ಕೆ ಆಯ್ತು,
0: ಈಗ ನೀರಿನ ಅವಶ್ಯಕತೆ ಇಲ್ಲ. ಈಗೆಲ್ಲ ಕಲರ್ ಫೋಟೋ ಡೈರೆಕ್ಟ್ ಕೆಮಿಕಲ್ ದಿಂದಲೇ ಬರುವಂತದ್ದು.
1: ಆದ್ರೆ ಆ ರೀಲ್ ಸೈಜ್ ತುಂಬಾ ಸಣ್ಣದಿರುತ್ತಲ್ಲ, ಅದು ಅಷ್ಟು ದೊಡ್ಡ ಫೋಟೋ ಎಲ್ಲ ಮಾಡ್ತಿರಲ್ಲ, ಅದು ಹೆಂಗೆ? ಮತ್ತೆ
0: ಎನ್ಲಾರ್ಜ್ಮೆಂಟ್ ಎನ್ಲಾರ್ಜರ್ ಇರ್ತದೆ ಮಾತ್ರ.
1: ಓಕೆ,
0: ಅದನ್ನ ನೆಗೆಟಿವ್ ಅನ್ನು ಸ್ಕ್ವೇರ್ ನೆಗೆಟಿವ್ ಅನ್ನು ಎನ್ಲಾರ್ಜ್ ಹಾಕ್ತೇವೆ ನಾವು. ಒಂದು ಕ್ಯಾರಿಯರ್ ಇರ್ತದೆ, ಕ್ಯಾರಿಯರ್ ಹಾಕಿ ಕೆಳಗಡೆ ಲೆನ್ಸ್ ಇರ್ತದೆ, ಆ ಲೆನ್ಸ್ ಅನ್ನು ಅದನ್ನ ಡೂಮ್ ಇರ್ತದೆ ಮೇಲೆ, ಅದ್ರಲ್ಲಿ ಕಂಡೆನ್ಸರ್ ಹಾಕಿರ್ತಾರೆ ದಪ್ಪ ಗ್ಲಾಸ್, ಅದು ಎನ್ಲಾರ್ಜ್ಮೆಂಟ್ ಎಷ್ಟು ದೊಡ್ಡ ಬೇಕನ್ನು ಮಾಡಬಹುದು. ಅದ್ರೊಳಗೆ 100 ಬಲ್ಬ್ ಮಿಲ್ಕ್ ಬಲ್ಬ್ ಹಾಕಿರ್ತೇವೆ ನಾವು, ಅದು ಅಡಿಗೆ ಲೆನ್ಸ್ ಇರ್ತದೆ ಅಲ್ಲ, ಒಂದ್ ಸಣ್ಣ ಲೆನ್ಸ್, ಅದನ್ನ ಆ ಲೆನ್ಸ್ ಮುಖಾಂತರ ಕೆಳಗೆ ಮಾಸ್ಕ್ ಇಡ್ತೇವೆ ನಾವು. ಯಾವ ಸೈಜ್ ಬೇಕು ಆ ಸೈಜ್ ಮಾಸ್ಕ್ ಇಟ್ಟು ಎನ್ಲಾರ್ಜ್ಮೆಂಟ್ ಮೇಲೆ ಕೆಳಗೆ ಮಾಡ್ತೇವೆ, ಆ ಸೈಜ್ ಕಂಪೋಸ್ ಮಾಡ್ತೇವೆ ನಾವು. ಪಾಸ್ಪೋರ್ಟ್ ಸೈಜ್ ಪಾಸ್ಪೋರ್ಟ್ ಸೈಜ್ಗೆ
1: ಅಂದ್ರೆ ಯಾವ ಸೈಜ್ ಬೇಕಂತ ಡಿಸೈಡ್ ಮಾಡಿ ಎನ್ಲಾರ್ಜರ್ ಅಲ್ಲೇ ನೀವು
0: ಎನ್ಲಾರ್ಜ್ ಎಲ್ಲ ಮಾಡುದು. ಆ ಸೈಜ್ ಇಡ್ತೇವೆ, ಪಾಸ್ಪೋರ್ಟ್ ಸೈಜ್, ಕ್ವಾರ್ಟರ್ ಸೈಜ್, ಕ್ಯಾಬಿನೆಟ್ ಸೈಜ್, ಫುಲ್ ಸೈಜ್ ಅಂತೇಳಿ, ಆ ಸೈಜ್ ಕಂಪೋಸ್ ಮಾಡಿ ಅದನ್ನ ಫೋಕಸಿಂಗ್ ಮಾಡಿ ಶಾರ್ಪ್ ಮಾಡಿ ಅದಕ್ಕೆ ಎಷ್ಟು ಬೇಕಾ ಎಪರ್ಚರ್ ಕೊಡ್ತೇವೆ ನಾವು. ಅದು ಓವರ್ ಆದ್ರೆ ಎಪರ್ಚರ್ ಅದಲ್ಲಿ ಡೌನ್ ಮಾಡ್ಲಿಕ್ಕೆ ಆಗ್ತದೆ, ನಮ್ಗೆ ಎಷ್ಟು ಬೇಕು ಅಷ್ಟು ಡೌನ್ ಮಾಡಿ, ಬೇಕಾದ್ರೆ ಒಂದ್ ಸಣ್ಣ ಪೀಸ್ ದೊಡ್ಡ ಫೋಟೋ ಎಲ್ಲಾದ್ರೆ ಒಂದ್ ಸಣ್ಣ ಟೆಸ್ಟ್ ಪೀಸ್ ಹಾಕಿ ಡೆವಲಪ್ ಅನ್ನು ಮಾಡ್ತೇವೆ ಸಾಕಂತ. ಓಕೆ ಆದ್ರೆ ದೊಡ್ಡ ಪಿಕ್ಚರ್ ಗೆಲ್ಲ ಡೈರೆಕ್ಟ್ ಪೇಪರ್ ಇಟ್ಟು ಪ್ರಿಂಟ್ ಮಾಡ್ತೇವೆ.
1: ಆಮೇಲೆ ರೀಲ್ ಅನ್ನ ನೀವು ಮತ್ತೆ ಮತ್ತೆ ಬಳಸಬಹುದು? ಆ ರೀಲ್
0: ಇಲ್ಲ ಇಲ್ಲ, ಒಂದ್ ಸರ್ತಿ ಎಕ್ಸ್ಪೋಸ್ ಆದ ನಂತರ ಹೋಯ್ತದ್ದು
1: ಅಷ್ಟು. ಒಂದ್ಸಲ ಫೋಟೋ ನೀವ್ ಎನ್ಲಾರ್ಜ್ ಮಾಡ್ರೆ ಮತ್ತೆ ನಿಮ್ಗೆ ಬೇಕಂದ್ರೆ ಅಲ್ಲ ಆತಿಲ್ಲ.
0: ಇಲ್ಲ ಇಲ್ಲ ಇಲ್ಲ,
1: ಇದೆಲ್ಲ ಡಿಜಿಟಲ್ ಬಂದ್ಮೇಲೆ ಸಾಧ್ಯ ಆದದ್.
0: ನೀವು
1: ನಿಮ್ದು ನಂಬರ್ ಹೇಳಿ ಅಂತೇಳಿ ಹೇಳಿ ಅವರೊಂದು ಸಂಖ್ಯೆ ಕೊಡ್ತಾರೆ, ಮತ್ತೆ ಹೋದಾಗ ಆ ಸಂಖ್ಯೆಯಿಂದ ಹುಡುಕಿ ಫೋಟೋ ತೆಗೆದು ಕೊಡ್ತಾರೆ.
0: ನಾವು ಮೊದಲಿಗೆ ಪಾಸ್ಪೋರ್ಟ್ ಸಹಿತ ತೆಗೆದ್ರೆ ನಾವು ಬಿಲ್ ಮಾಡಿ ನಂಬರ್
1: ಕೊಡ್ತೇವೆ,
0: ಆ ನಂಬರ್ ಎಷ್ಟೋ ವರ್ಷ ನಂತರ ಬೇಕಾದ್ರೂ ಅದನ್ನೇ ರೀಕಾಪಿ ಮಾಡಬಹುದು ಎಷ್ಟು ವರ್ಷ ಆದ್ರೆ.
1: ಕರೆಕ್ಟ್, ಆದ್ರೆ ಆಗ ಅಲ್ಲ ಅದಿರ್ಲಿಲ್ಲ
0: ಅವಾಗಿನ ಸಿಸ್ಟಮ್ ನಂಬರ್ ಬರೀ. ಈಗೆಲ್ಲ ಅದ ನಂತರ 120 ರೀಲ್ ಹೋಗಿ ಆಮೇಲೆ 35mm ರೀಲ್ ಬರ್ಲಿ ಶುರು ಆಯ್ತು. 35mm ರೀಲ್ ಬರುವಾಗ ಒಂದ್ ಪಿಕ್ಚರ್ 1-2-3 ತೆಗಬಹುದು, ಅವಾಗ ಅಷ್ಟೇನು ಇದಾಗುದಿಲ್ಲ, ಅವಾಗ ತೆಗಿತಿತ್ತು 3-4 ತೆಗಿತಿತ್ತು. ಅದು ಅದಕ್ಕೆ ಕ್ಯಾಮರಾ ಬೇರೆ, ಈ 120 ಕ್ಯಾಮರಾ ಬೇರೆ, 35mm ಕ್ಯಾಮರಾ ಬೇರೆ.
1: ಯಾವ ಬ್ರ್ಯಾಂಡ್ ಕ್ಯಾಮರಾಗಳು
0: ಅವಾಗ? 120 ಅಲ್ಲಿ 1-4G ಯಶಿಕಾ ಮೊಮಿಯಾ ಕ್ಯಾಮರಾ ಅಂದ್ರೆ ಡಬಲ್ ಆಕ್ಸಸ್ ಮಾಡ್ತಿತ್ತು, ಕಡೆಗೆ ರೋಲಿ ಫ್ಲೆಕ್ಸ್ ರೋಲಿ

0: ಕಾರ್ಡ್ ತುಂಬಾ.
1: ಅದ್ರಲ್ಲಿ ಆ ಮಾಡೆಲ್ ಗಳೆಲ್ಲ ಯಾವ್ದು ಈಗ ಇಲ್ಲ?
0: ಆ ಮಾಡೆಲ್ ಇದೆ, ನನ್ನ ಹತ್ರ ಇದೆ ಈಗ.
1: ನೀವು ತೆಗಿತ್ರ?
0: ಇಲ್ಲ, ಅದು ಏನು ಮಾಡ್ಲಿ, ಈಗ ಫಿಲ್ಮ್ ಇಲ್ಲಲ್ಲ, ರೋಲ್ ಫಿಲ್ಮ್ ಇಲ್ಲ ಅಂತೆಲ್ಲ, ಅದು ಹಾಗೆ ಇದು ಮನೇಲಿ ಇಟ್ಟಿರ್ತೇನೆ.
1: ರೋಲ್ ಫಿಲ್ಮ್ ಅಲ್ಲಿ ಆಗಿನ ಕಾಲಕ್ಕೆ ನೀವು ಎಲ್ಲಿಂದ ತರ್ತಿದ್ರಿ?
0: ನಾವು ಹೋಲ್ಸೇಲ್ ಅಲ್ಲಿ ಮಂಗಳೂರಿಂದ ಉಡುಪಿಯಿಂದ ತರ್ತಿತ್ತು, ಒಂದು ಬಾಕ್ಸ್ ಬಾಕ್ಸ್ ತರ್ತಿತ್ತು, ಮತ್ತೆ ಬೆಂಗಳೂರಿಂದ ತರಿಸ್ತಿದ್ದೆ ನಾವು, ಒಂದು 100 ಬಾಕ್ಸ್ ಇದು ತರ್ತಿತ್ತು, 120 ಫಿಲ್ಮ್. ಅದರಲ್ಲಿ ಬೇರೆ ಬೇರೆ ಓರೋ ಕಂಪನಿ ಅಂತ ಹೇಳುವಂತದ್ದು ಅವಾಗ ತುಂಬಾ ಫೇಮಸ್, ಬ್ಲಾಕ್ ಅಂಡ್ ಫಿಲ್ಮ್ ಕಲರ್ ಫಿಲ್ಮ್ ಎಲ್ಲ ಬರ್ತಿತ್ತು ಅವಾಗ. ಇಲ್ಲೇ ಕುಂದಾಪುರದಲ್ಲ ಕೆಲವು ನಿಮ್ಮ ಇದರಲ್ಲಿ ಮೊದಲು ದಾಮೋದರ ಜನರಲ್ ಸ್ಟೋರ್ ಅಂತ ಹೇಳಿದ್ವಿ ಫೇಮಸ್, ಅಲ್ಲಿ ಸಹ ಈ 35 ಎಲ್ಲ ಅವರು ರೋಲ್ ಮಾಡ್ತಿದ್ರು, ಬ್ಲಾಕ್ ಅಂಡ್ ವೈಟ್ ರೋಲ್.
1: ಈ ಕಲರ್ ಫೋಟೋ ಕುಂದಾಪುರದಲ್ಲಿ ಯಾವತ್ತು ಇಂಟ್ರೊಡ್ಯೂಸ್ ಆಯ್ತು?
0: ಕಲರ್ ಫೋಟೋ ಸಾಧಾರಣ ನಾನು ಸ್ಟುಡೆಂಟ್ ಒಂದು 10-15 ವರ್ಷ ನಂತರ, ನನ್ನ ಲೆಕ್ಕದ ಒಂದು 12-10 ವರ್ಷ ನಂತರ ಅದು ಚಾಲ್ತಿಯಲ್ಲಿ ಬಂತು. ಅದ ನಂತರ ನಾವು ಅದು ಕಲರ್ ಫೋಟೋ ತೆಗಿತಿತ್ತು, ಬ್ಲಾಕ್ ಅಂಡ್ ತೆಗಿತಿತ್ತು, ಎರಡು ಫೋಟೋ ತೆಗಿತಿದ್ವು ರೋಲ್ ಫಿಲ್ಮ್ ಅಲ್ಲಿ.
1: ಸೊ ಈಗಿನ ಫೋಟೋ, ಈಗಿನ ಡಿಜಿಟಲೈಸೇಷನ್ ಫೋಟೋಗ್ರಫಿಯಲ್ಲಿ, ಆಗಿನ ನಿಮ್ದು ಮ್ಯಾನ್ಯುವಲ್ ವರ್ಕ್, ಅವೆರಡು ಒಂದರಿಂದ ಒಂದಕ್ಕೆ ಚೇಂಜ್ ಆದಾಗ, ಮ್ಯಾನ್ಯುವಲ್ ನಿಂದ ಡಿಜಿಟಲೈಸೇಷನ್ ಆದಾಗ, ಶ್ರೀನಿವಾಸ್ ಶೆಟ್ಟರ್ಗೆ ಎಷ್ಟು ಕಷ್ಟ ಆಯ್ತು ಅಥವಾ ಎಷ್ಟು ಖುಷಿ ಆಯ್ತು?
0: ನಮ್ಗೆ ಆಕ್ಚುಲಿ ಸ್ವಲ್ಪ ಒಂದೇ ಲೆಕ್ಕದಲ್ಲಿ ನೋಡೋದು ಈಸಿ, ಈ ಡಿಜಿಟಲ್ ಸಿಸ್ಟಮ್ ಬಂದ ಮೇಲೆ ಕೆಲಸ ತುಂಬಾ ಕಡಿಮೆ, ಎಷ್ಟು ಫೋಟೋ ಬೇಕಾದ್ರೂ ತೆಗಿಬಹುದು. ಅವಾಗ ಆಕ್ಚುಲಿ ಖುಷಿ ನಮ್ಗೆ ಮೊದಲು ಬ್ಲಾಕ್ ಅಂಡ್ ಇರುವಾಗಲೇ ಅದರಲ್ಲಿ ಇದ್ದಷ್ಟು ಖುಷಿ ಇಲ್ಲ, ಅದರಲ್ಲಿ ನಿರಂತರ ಕೆಲಸ ಇರ್ತಿತ್ತು, ಮತ್ತೆ ಕೆಲಸದಲ್ಲಿ ಶ್ರದ್ಧೆ ಇರ್ತಿತ್ತು, ಮತ್ತು ಬ್ಲಾಕ್ ಅಂಡ್ ವೈಟ್ ತುಂಬಾ ಶ್ರದ್ಧೆಯಿಂದ ಮಾಡ್ಬೇಕು, ಏನೋ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ,
1: ಒಟ್ರಾಶೆ
0: ಮಾಡ್ಲಿಕ್ಕೆ ಆಗುದಿಲ್ಲ, ಅದ್ರಲ್ಲೊಂದು ಅದರದೇ ಆದ ಒಂದು ಮಹತ್ವ ಉಂಟು ಅದಕ್ಕೆ. ಹೀಗೆ ಬರ್ಬೇಕು, ಇಷ್ಟೇ ನೆಗೆಟಿವ್, ಇಷ್ಟೇ ಡೆನ್ಸಿಟಿ ಬರ್ಬೇಕು, ಪ್ರಿಂಟ್ ಅಲ್ಲಿ ಇದೇ ರೀತಿ ಕ್ವಾಲಿಟಿ ಬರ್ಬೇಕು. ನಾವು ಅವಾಗ ಪ್ರಿಂಟ್ ಆಗಿ ಹೊತ್ತಿಗೆ ಎಲ್ಲರೂ ಒಂಚೂರು ಜಾಸ್ತಿ ಡಾರ್ಕ್ ಇರ್ಕಾದ್ರೆ ಅಲ್ಲೇ ನಾವು ಅದನ್ನ ಅರ್ಧ ಬಿಸಾಕ್ತಿತ್ತು, ನಿಗ್ಲೆಂಡ್ ಮಾಡೋ ಹಂಗಿಲ್ಲ. ಆವಾಗ ನಾವು ಪ್ರಿಂಟ್ ಮಾಡುದು ಈ ಫೋಟೋಸ್ ಇಷ್ಟು ವರ್ಷ ಆದ್ರೂ ಈಗಲೂ ನಮ್ಮಲ್ಲಿ ಕಣ್ಣಿಗೆ ಅದು ಮೊನ್ನೆ ಅಷ್ಟು ತೆಗೆದಷ್ಟೇ ರೀತಿ ಆ ರೀತಿ
1: ಅನಿಸ್ತದೆ, ನಿಷ್ಠೆ ಕಾಣುತ್ತೆ,
0: ಮತ್ತೆ ಅದರಲ್ಲಿ ಕ್ವಾಲಿಟಿಯಲ್ಲೂ ಯಾವ ಒಂದು
1: ಕಾಂಪ್ರಮೈಸ್
0: ಇಲ್ಲ.
1: ಆದ್ರೆ ನಿಮ್ಗೆ ಬ್ಲಾಕ್ ಅಂಡ್ ವೈಟ್ ಫೋಟೋದಲ್ಲಿ ಕಲರ್ ಕರೆಕ್ಷನ್ ಅಥವಾ ಸ್ವಲ್ಪ ಅವಳು ಲಿಪ್ಸ್ಟಿಕ್ ಜಾಸ್ತಿ ಮಾಡೋ, ಮೇಕಪ್ ಜಾಸ್ತಿ ಮಾಡೋ, ಚಿನ್ನಿದ ಮೇಕಪ್ ಆತರ ಎಲ್ಲ ಆತಿಲ್ಲ?
0: ಅವಾಗ ನಾವು ಫಿನಿಶಿಂಗ್ ಮಾಡ್ತಿದ್ವಿ, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಮೇನ್ ಇರೋದು ಫಿನಿಶಿಂಗ್.
1: ಓಕೆ,
0: ಕೊನೆಗೆ ಅಂತದಲ್ಲಿ ಅದನ್ನ ಫಿನಿಶಿಂಗ್ ಮಾಡಿದ್ರೆ ಮಾತ್ರ ಕಂಪ್ಲೀಟ್.
1: ಹೆಂಗ್ ಅದು ಫಿನಿಶಿಂಗ್?
0: ನಾವು ಅದು ಬ್ರಷ್ ಅಲ್ಲಿ ಮಾಡ್ತಿದ್ವು, ಅದು 3-4 ಗ್ರೇಡ್ ಬ್ರಷ್ ಇರ್ತದೆ, ನಂಬರ್ 1, 2, 3 ಮತ್ತೆ ಪೆನ್ಸಿಲ್ ಅಲ್ಲೂ ಹಂಗೆ ತುಂಬಾ ಕ್ವಾಲಿಟಿ ವೀನಸ್ ಪೆನ್ಸಿಲ್ ಎಲ್ಲ ಇರ್ತದೆ, ಅದು ಪಾಯಿಂಟ್ ಶಾರ್ಪ್ ಮಾಡ್ತೇವೆ, ಇಷ್ಟು ಉದ್ದ ಮಾಡಿ ಶಾರ್ಪ್ ಮಾಡಿ ಪಾಯಿಂಟ್ ಪಿನ್ ಪಾಯಿಂಟ್ ಶಾರ್ಪ್, ಅದರಲ್ಲ ನೆಗೆಟಿವ್ ಅನ್ನು ನಾವು ಈ ಇಲ್ಲೆಲ್ಲ ಲೈನ್ ಬರುವಂತದ್ದು ಇದೆಲ್ಲ ಉಂಟಲ್ಲ
1: ನೆಗೆಟಿವ್ ಅಲ್ಲೇ ಮಾಡುದು,
0: ನೆಗೆಟಿವ್ ಅಲ್ಲೇ ಮಾಡುದು.
1: ನಿಮ್ಗೆ ಕರೆಕ್ಟ್ ಗೊತ್ತಿತ್ತ?
0: ಗೊತ್ತಾಗ್ತಿತ್ತು, ಅದು ನಾವು ಅದು ಅದಕ್ಕೆ ಟಚಿಂಗ್ ಬಾಕ್ಸ್ ಅಂತ ಹೇಳಿದ್ದೇವೆ, ಅದು ಟಚಿಂಗ್ ಬಾಕ್ಸ್ 3 ಲೆವೆಲ್ ಅಲ್ಲಿ ನಾವು ಡೇ ಲೈಟ್ ಆದ್ರೆ ಜಸ್ಟ್ ಹೊರಗಿಟ್ಟು ಅದು ಗ್ಲಾಸ್ ಬರ್ತದೆ 2-3 ಗ್ಲಾಸ್, ಒಳಗಡೆ ಅದು ಇಂಡೋರ್ ಆದ್ರೆ ಒಂದು ಬಲ್ಬ್ ಇಡ್ತೇವೆ, ಅದಕ್ಕೆ ಟಿಶ್ಯೂ ಪೇಪರ್ ಹಾಕಿ ತೋರ್ಲಿಕ್ಕೆ, ಅದು ಹೊರಗಡೆ ಚೌಕ ಇದ್ರಲ್ಲಿ ಬರ್ತದೆ, ಅದ್ರಲ್ಲಿ ಹೊರಗಡೆ ಒಂದು ರಟ್ ಅಲ್ಲಿ ರೌಂಡ್ ಒಂದು ಫೇಸ್ ಮಾತ್ರ ತೋರುವಾಗ ನಮ್ಗೆ ಆ ಇದ್ರಲ್ಲಿ ನಾವು ನೋಡಿ ಅದನ್ನು ಅದ್ ಕರೆಕ್ಟ್ ನಮ್ಗೆ ಕಾಣ್ತದೆ ಎಲ್ಲೆಲ್ಲ ಲೈನಿಂಗ್ ಇದೆ ಅದನ್ನ ಫಿಲ್ಅಪ್ ಮಾಡ್ತಿದ್ನು, ಈ ಕೆನ್ನೆ ಇದ್ರಲ್ಲಿ ಮೂಗಲ್ಲಿ ಶೇಡ್ ಈ ಶೇಡ್ ಈ ಶೇಡ್ ಎಲ್ಲವನ್ನು ಪೆನ್ಸಿಲ್ ಅಲ್ಲಿ ಸ್ಮೂತ್ ಆಗಿ ಟಚ್ ಮಾಡಿ ಆಮೇಲೆ ಅದು ಇನ್ನೊಂದ್ ಸೈಡ್ ಗ್ಲಾಸ್ ಸೈಡ್ ಅದ್ರಲ್ಲಿ ಆ ಪಿಂಕ್ ಕರೆಕ್ಷನ್ ಮಾಡ್ತಿದ್ವಿ.
1: ಮತ್ತೆ ಆಗಲಿ ಕಾಲ ಇಷ್ಟಪ್ಪ ಮೇಕಪ್ ಎಲ್ಲ ಇರ್ಲಲ್ಲ ಮರ್ರೆ,
0: ಹೌದು
1: ಆಗೆಲ್ಲ ನ್ಯಾಚುರಲ್ ಆಗಿ ಇರ್ತಾ ಇದ್ರೆ, ಮದ್ಮಗಳು ಎಲ್ಲಾರು ಒಂಚೂರು ಪೌಡರ್ಗಿನ್ ಬಡ್ಕೊಂಡ್ರ ಆಯ್ತೇನೋ, ನಿಮ್ಗೆ ಅಂತದೊಂದು ಎಕ್ಸ್ಟ್ರಾ ತೋರಿಸುವಂತದ್ದು ಇರ್ಲಿಲ್ಲ. ಈಗಾದ್ರೆ ಎಲ್ಲಾ ಅಂದ್ರೆ ಅಷ್ಟು ಲೈಕ್ ವರ್ಕ್ ಅಷ್ಟು ಲೈಕ್ ತೋರ್ಕ ಎಲ್ಲದು ಚಂದ ಕಾಣಕ
0: ಎಲ್ಲ ಕಂಪ್ಯೂಟರ್ ಅದರಿಂದ ಯಾವ ರೀತಿ ಕರೆಕ್ಷನ್ ಮಾಡ್ಬೋದು,
1: ಯಾರು ಹೆಂಗಿದ್ರು ಅಂದ್ರೆ ಆಕ್ಚುಲ್ ಕಾಮಕ್ಕೂ ಫೋಟೋದಂಗ್ ಕಾಮಕ್ಕೂ ತುಂಬಾ ಡಿಫ್ರೆನ್ಸ್, ನಿಮ್ದೆಲ್ಲ ನ್ಯಾಚುರಲ್
0: ನ್ಯಾಚುರಲ್. ಮತ್ತೆ ನಾವು ಅದರಲ್ಲಿ ಅವಾಗ ಮದುವೆದ್ರಲ್ಲೂ ನಾವು ಸಹ ನಮ್ಮ ಪ್ರಿಂಟಿಂಗ್ ಅಲ್ಲಿ ನಾವು ಕೈ ಚಳ್ಕ ತೋರಿಸ್ತಿತ್ತು, ಡಿಸೈನ್ ಮಾಸ್ಕ್ ಎಲ್ಲ ನಾವೇ ರೆಡಿ ಮಾಡಿ ಯಾವ್ದೋ ಒಂದು ಕಮಲದ ಹೂ ರೀತಿ ಮಾಡಿ ಅದರಲ್ಲಿ ಗಂಡೆ ಅಂತೇವ್ರ ಕೂರಿಸಿ ಅಂತದೆಲ್ಲ ನಾವು ಅಲ್ಲೇ ನಾವು ಅದಕ್ಕೆ ಡಿಸೈನ್ಸ್ ಶೀಟ್ ಸಿಕ್ತಿತ್ತು ಅವಾಗ ಬರ್ತಿತ್ತು, ಅದರಲ್ಲಿ ಅದರನ್ನ ಇಟ್ಟು ಮಾಸ್ಕ್ ಅಲ್ಲಿ ಇಟ್ಟು ಪ್ರಿಂಟ್ ಆಗ್ತಿತ್ತು ಬ್ಲಾಕ್ ಅಂಡ್ ವೈಟ್ ಅಲ್ಲಿ. ಡಬಲ್ ಇಮೇಜ್ ಬರುವಂಗ, ತ್ರಿಬಲ್ ಇಮೇಜ್ ಬರುವಂಗ, ಅವಾಗ ನಾವು ಪ್ರಿಂಟಿಂಗ್ ಅಲ್ಲಿ ಕೈ ಚಳ್ಕ ಮಾಡ್ತಿತ್ತು.
1: ಓಕೆ, ಅಲ್ಲ ಆ ಹೊತ್ತಿಗೆ ಮತ್ತೊಂದು ವಿಡಿಯೋ ಇಂಟ್ರೊಡ್ಯೂಸ್ ಆಯ್ತಲ್ಲ ನಿಮ್ಗೆ ಫೋಟೋ ದೊಡ್ಡಿಗೆ, ಅದೇನು ಹೆಂಗ್ ಅನಿಸ್ತು ನಿಮ್ಗೆ?
0: ಅದು ಅವಾಗ ಜೆವಿಸಿ ಕ್ಯಾಮರಾ, ಅವಾಗ ಅವಾಗ ಒಂದು ಕ್ಯಾಮರಾ ಅಲ್ಲದೆ ಇನ್ನೊಂದು ಎಕ್ಸ್ಟ್ರಾ ನಮ್ಗೆ ಭಾರ ಅದಲ್ಲಿ ರೆಕಾರ್ಡಿಂಗ್.
1: ಕ್ಯಾಮರಾ ಎಷ್ಟು ಕೆ ಜಿ ಇರ್ತಾಯ್ತು ಆಗಿದ್ದು?
0: ಅವಾಗ ಒಂದು ಕ್ಯಾಮರಾ ಸಾಧಾರಣ ಒಂದು ಒಂದೂವರೆ ಎರಡು ಕೆ ಜಿ ಇರ್ತಿತ್ತು ಅಷ್ಟೇ, ಜಾಸ್ತಿ ಇರುತ್ತೆ. ಕೆಲವು ಮಮಿಯಾ ಅಂತೇಳಿ ಬರ್ತದೆ, ಅದು ತುಂಬಾ ಒಂದು ಸಾಧಾರಣ ಫೈವ್ ನಾಲ್ಕು ನಾಲ್ಕೂವರೆ ಕೆ ಜಿ ಇರ್ತಿತ್ತು. ಅದ್ರ ಡಬಲ್ ಇಮೇಜ್ ಎಲ್ಲ ತೆಗಿತಿದ್ದೇವೆ ನಾವು, ಎರಡೆರಡು ಮೂರು ಇಮೇಜ್ ಎಲ್ಲ ಆ ಕ್ಯಾಮರಾದಲ್ಲಿ ತೆಗಿತಿತ್ತು. ನಮ್ಮ ನಾನು ಇರುವ ಛಾಯಾ ಸ್ಟುಡಿಯೋದಲ್ಲಿ ಸಮೇತ ಇದ್ದಿತ್ತು ಅವಾಗ ಆ ಕ್ಯಾಮರಾ ಇದ್ದಿತ್ತು, ಈಗ ಗೊತ್ತಿಲ್ಲ ಅದು ಏನಾಯ್ತು. ಮತ್ತೆ ನಮ್ಮ ದೊಡ್ಡ ಕ್ಯಾಮರಾ ಎಲ್ಲ ನಾವು ಯೂಸ್ ಮಾಡಿದ್ವಿ, ಫೀಲ್ಡ್ ಕ್ಯಾಮರಾ. ಫೀಲ್ಡ್ ಕ್ಯಾಮರಲ್ಲಿ ನಮ್ಮ ಸ್ಲೈಡ್ಸ್ ಫಿಲ್ಮ್ ಹಾಕಿ ತೆಗಿಲಿಕ್ಕೆ, ಸ್ಲೈಡ್ಸ್ ಫಿಲ್ಮ್. ಈಗ ಪಾಸ್ಪೋರ್ಟ್ ಸೈಜ್ ಬೇಕಾದ್ರೆ ಬೀಟ್ ಸೈಜ್ ಅನ್ನು ಒಂದು ಫಿಲ್ಮ್ ಸ್ಲೈಡ್ ಅಲ್ಲಿ ಹಾಕಿ ಪಾರ್ಟಿಷನ್ ಮಾಡಿ ತೆಗಿತಿತ್ತು, ಎರಡೆರಡು ಫೋಟೋ ತೆಗಿತ್ತು. ಪಾರ್ಟಿಷನ್ ಅರ್ಧ ಪಾರ್ಟಿಷನ್ ಮಾಡುದು, ಈ ಸೈಡ್ ತೆಗೋದು, ನೆಕ್ಸ್ಟ್ ತೆಗುವಾಗ ಆ ಪಾರ್ಟಿಷನ್ ಈಚೆ ಇಟ್ಟು ಈ ಸೈಡ್ ತೆಗೋದು. ಅವಾಗ ಬರೀ ಕ್ಯಾಪ್ ಸಿಸ್ಟಮ್, ಕ್ಯಾಪ್ ಸಿಸ್ಟಮ್ ಜಸ್ಟ್ ಒಂದು ಎರಡು ಸೆಕೆಂಡ್. ಅದನ್ನಂತೆಲ್ಲ ಈ ಕಾಂಪೋಸಿಟರ್ ಲೆನ್ಸ್ ಎಲ್ಲ ಬಂತು, ಯಾವ್ದು ರಿಲೀಸ್ ಮಾಡುವಂತದ್ದು, ಶಟರ್ ಇದು ಮಾಡುವಂತದ್ದು. ಅದ್ರಲ್ಲಿ ನಾವು ಸಣ್ಣ ಸಣ್ಣ ಫೋಟೋ, ಯಾವ್ದೇ ಫೋಟೋವನ್ನು ಅದನ್ನ ಎಲ್ಲ ಫೋಟೋ ತೆಗಿತಿತ್ತು, ಅದ್ರಲ್ಲಿ ರಿಕಾಪಿ ಮಾಡ್ತಿತ್ತು. ಅವಾಗ ಆ ಸಿಸ್ಟಮ್ ಇದ್ದಿತ್ತು ಅದ್ರಲ್ಲಿ.
1: ಆಗ ನೀವು ಎಷ್ಟು ಚಾರ್ಜ್ ಮಾಡ್ತಾ ಇದ್ರಿ ಆಗ? ಒಂದು ಆಲ್ಬಮ್ ಇರ್ಬೋದು ಅಥವಾ ಒಂದು ಫೋಟೋ.
0: ಅವನ್ ಪಾಸ್ಪೋರ್ಟ್ ಸೈಜ್ಗೆ ಸಾಧಾರಣ ಒಂದು 20 ರೂಪಾಯಿ ಇದ್ದಿತ್ತು, ನಾನು ಇದ್ ಮಾಡುವತ್ತಿಗೆ 20 ರೂಪಾಯಿಂದ 25 ರೂಪಾಯಿ ಅಂತ ಒಂದು 5 ಬ್ಲಾಕ್ ಅಂಡ್ ವೈಟ್ಗೆ ಅಂತ ಒಂದು 5-5 ರೂಪಾಯಿ ಜಾಸ್ತಿ ಆಯ್ತು ಅಷ್ಟೇ.
1: ಮತ್ತೆ ಇದಕ್ಕೆಲ್ಲ
0: ಉಳಿದದ್ದೆಲ್ಲ ಅದು ಬ್ಲಾಕ್ ಅನ್ನು ಇಟ್ಟು ಕ್ಯಾಬಿನೆಟ್ ಸೈಜ್ ಅಂತ ಹೇಳಿ ಮಾಡ್ತೇವೆ, ಮಿನಿಮಮ್ ಕ್ಯಾಬಿನೆಟ್ ಸೈಜ್. ಕ್ಯಾಬಿನೆಟ್ ಸೈಜ್ಗೆ ನಾವು ಆವಾಗಲೇ ಸಾಧಾರಣ ಒಂದು 40 ರೂಪಾಯಿ ಚಾರ್ಜ್ ಮಾಡ್ತಿತ್ತು ಒಂದಕ್ಕೆ.
1: ಓಕೆ ಓಕೆ. ಸೊ ಈ ಅದರೊಟ್ಟಿಗೆ ನಿಮಗೆ ವಿಡಿಯೋ ಇಂಟ್ರೊಡ್ಯೂಸ್ ಆದಾಗ, ಈ ಮೋದಿ ಮನೆಗೆ ವಿಡಿಯೋ, ಮನೆಯಕ್ಕಳ ಮನೆಯಲ್ಲ ಅಂತ ಇಲ್ಲ, ಮೋದಿ ಮನೆಗೆ ಒಂದು ವಿಡಿಯೋ ಬಂತು. ಸೊ ಅದು ಹ್ಯಾಂಗ್ ಅನಿಸ್ತು ನಿಮ್ಗೆ?
0: ಅವಾಗ ಮೋದಿ ಮನೆಯಲ್ಲಿ ವಿಡಿಯೋ ನಾವು ಇದ್ರಲ್ಲಿ ಬ್ಲಾಕ್ ಅಂಡ್ ವೈಟ್ ತೆಗಿತಿತ್ತು. ಅವಾಗ ಬರೇ ಎಷ್ಟು ಒಂದು 3 ರೋಲ್ 4 ರೋಲ್ ಜಾಸ್ತಿ ಅಂದ್ರೆ ಮ್ಯಾಕ್ಸಿಮಮ್ ಒಂದ್ 2 ರೋಲ್, ಒಂದು 10-12 ರೋಲ್ ಮ್ಯಾಕ್ಸಿಮಮ್ ದೊಡ್ಡ ಆರ್ಡರ್ ಅಂದ್ರೆ. ಅವಾಗ ಅದ್ರಲ್ಲಿ ಎಲ್ಲೋ ಒಂದೊಂದೇ ಫೋಟೋ, ಪ್ರತಿ ಒಂದೊಂದೇ ಫೋಟೋ ತೆಗಿತಿತ್ತು.
1: ನೀವು ದೊಡ್ಡ ಆರ್ಡರ್ ಚಿಕ್ಕ ಆರ್ಡರ್ ಅನ್ನೋದನ್ನ ಮೊದ್ಲೇ ಕನ್ಫರ್ಮ್ ಮಾಡ್ಕೊಂಡಿರ್ತಿದ್ರೆ ಇಷ್ಟು ರೇಟ್
0: ಅಲ್ಲ, ಮೊದ್ಲೆ ನಾವು ಹೇಳ್ತಿತ್ತು ಅದು ಬಂದ್ಕೊಳ್ಳಿ ಇಂತಿಷ್ಟೇ ಇಂತ ರೇಟ್ ಅಂತ ಹೇಳ್ತಿತ್ತು. ಅವಾಗ ಮಿನಿಮಮ್ ಸೆಲೆಕ್ಟೆಡ್ ಫೋಟೋಸ್ ಮತ್ತು ಗ್ರೂಪ್ ಫೋಟೋಸ್ ಎಲ್ಲ ಯಾವ್ದು ಜಾಸ್ತಿ ಇಲ್ಲ, ಫ್ಯಾಮಿಲಿ ಗ್ರೂಪ್ ತೆಗೆದ್ರೆ ಅವಾಗ ಈ ಟಾಕೀಸ್ ಅಲ್ಲೆಲ್ಲ ಮದುವೆ ಆಗ್ತಿತ್ತು.
1: ಹೌದೌದು, ಥಿಯೇಟರ್ಗಳು
0: ಇಲ್ಲಿ ಎಲ್ಲಾ ಥಿಯೇಟರ್ಗಳಲ್ಲಿ ಮದುವೆ ಆಗ್ತಿತ್ತು. ಏನೋ ಶುರು ಮಾಡ್ರು 11:30 ಅಂತ ಹೇಳ್ರೆ ನಾವು 11:30 11:30 ಹೋದ್ರೆ ಸಾಕಲ್ಲಿ ಸಾಕಾಗ್ತಿತ್ತು.
1: ಈಗಿನ ತರ ಮರದಡಿ ಫೋಟೋ ತೆಗೆದು
0: ಅದೇನಿಲ್ಲ, ಏನಿಲ್ಲ, ಡೈರೆಕ್ಟ್ ಟಾಕೀಸ್ ಒಳಗೆ ಒಂದು ಕಾಲ್ ತೋರಿಸುವುದು, ಆಮೇಲೆ ಕಾಲ್ ತೋರಿಸುವುದು, ಬಳೆ ತೋರಿಸೋದು ಸಮೇತ ಇರ್ಲಿಲ್ಲ.
1: ಹೌದಾ?
0: ಸಂಕಲ್ಪ ಮಾಡುದು, ಸಂಕಲ್ಪ ಆದ್ಕೊಳ್ಳಿ ಒಂದು ಇಬ್ರು ಮಾಲೆ ಹಾಕೋದು, ಎರಡೇ ಫೋಟೋ ದಾರೆದ ಫೋಟೋ, ಒಂದೇ ಫೋಟೋ ದಾರೆದ್ದು. ದಾರೆ ಫೋಟೋ ಆದ ನಂತರ ಆರತಿ ಮಾಡುದು, ಅವ್ರು ಇಬ್ರದ್ದು ಕಪಲ್ಸ್ ಒಂದ್ ಎರಡು ಫೋಟೋ, ಅವ್ರ ಫ್ಯಾಮಿಲಿ ಒಂದ್ ಎರಡು ಗ್ರೂಪ್. ಆಯ್ತು, ಅಷ್ಟೊಂದು 1.5 ಗಂಟೆ ಆಗ್ತದೆ, 1.5 ಗಂಟೆ ನಾವು ಹೋಗ್ಬೇಕು, ಹೊರಗೆ ಹೋಗ್ದಿದ್ದೆ ಅವರು ಬಾಗಿಲು ಹಾಕಿ ಬಿಡ್ತಾರೆ. 2 ಗಂಟೆ ಫಿಲ್ಮ್ ಶೋ ಶುರು ಆಗ್ಬೇಕು, ಏನಿದೆ ನಾವು ಹೊರಗಡೆ ಹೋಗಿ ತೆಗಿಬೇಕಷ್ಟೆ.
1: ನೀವು ಹೊರಗಡೆ ಎಲ್ಲ ಫೋಟೋ ತೆಗಿತಿದ್ರ? ಪೋಸ್ಟ್ ಕೊಡ್ಸಿ, ಪೋಸ್ಟ್ ಕೊಡ್ಸಿ.
0: ಅವಾಗ ಇಲ್ಲ, ಅವಾಗ ಒಳಗಡೆ ತೆಗೆದಷ್ಟೇ ಬಿಟ್ರೆ ಬೇರೆ ಈ ಕಲಾಮಂದಿರದಲ್ಲಿ ಯಾವಾಗ ಪ್ರಾರಂಭವಾಯ್ತ ಅದ ನಂತರ ನಾವು ಚೇಂಜ್ ಆಯ್ತು, ಅದು ಸ್ವಲ್ಪ
1: ಚೇಂಜ್ ಆಯ್ತು.
0: ಚೇಂಜ್ ಆಯ್ತು.
1: ಈಗ ಆಗಿನ ಕಾಲದ ಮೋದಿದ ಫೋಟೋ ನೀವು ಇಷ್ಟು ಫೋಟೋ ತೆಗೆದು ಹೇಳ್ರಲ್ಲ, ಎಷ್ಟು ಚಾರ್ಜ್ ಆಗ್ತಿದ್ದು ಕಲರ್ ಫೋಟೋ, ಬ್ಲಾಕ್ ಅಂಡ್ ವೈಟ್ ಫೋಟೋ?
0: ಅವಾಗ ಕಲರ್ ಮದುವೆ ಫೋಟೋ ಅಂತ ಹೇಳಿದ್ರೆ ಏನಿಲ್ಲ, ಹೆಚ್ಚಂತ ಹೇಳಿದ್ರೆ ಒಂದು 2,000 ರೂಪಾಯಿ 3,000 ರೂಪಾಯಿ 2,000 ರೂಪಾಯಿ ಅಂದ್ರೆ ಜಾಸ್ತಿ.
1: ಓಕೆ,
0: ಸ್ಟಾರ್ಟಿಂಗ್ ಅಲ್ಲಿ ಕಲರ್ ಫೋಟೋ ಅಂತ ಹೇಳಿದ್ರೆ ಅವಾಗ ಕಲರ್ ಫೋಟೋ ತೆಗೆದು 4x6 ಮಾಡಿ ಕೊಡ್ತಿತ್ತು. ನೀವು ಹೇಳ್ತೇವೆ ಒಂದು 3,000 ರೂಪಾಯಿ 3-4 ಸಾವಿರ ಒಳಗೆ
1: ಕಾಸ್ಟ್ಲಿ ಕಲರ್ ಫೋಟೋ.
0: ಹೌದು, ಒಂದೇ ಸಾಧಾರಣ ಕಾಸ್ಟ್ಲಿ ಬ್ಲಾಕ್ ಅಂಡ್ ಫೋಟೋ ಕಾಸ್ಟ್ಲಿ.
1: ಹೌದು,
0: ಬ್ಲಾಕ್ ಅಂಡ್ ಫೋಟೋಗೆ ರೇಟ್ ಜಾಸ್ತಿ.
1: ಅದ್ಯಾಕೆ?
0: ಯಾಕಂದ್ರೆ ಆ ಪೇಪರ್ ಕ್ವಾಲಿಟಿ ಎಲ್ಲ ಜಾಸ್ತಿ ರೇಟ್ ಅದಕ್ಕೆ.
1: ಅದಕ್ಕೆ ಒಂದ್ ಯಾವ್ದೇ ಒಂದು ಹಳೆ ಮನೆಗೋರೆ ಈ ಹಳೆ ಫೋಟೋ ಅಲ್ಲಿ ಇರತ್ ಕಣೆ, ಬ್ಲಾಕ್ ಅಂಡ್ ವೈಟ್,
0: ಬ್ಲಾಕ್ ಅಂಡ್ ವೈಟ್.
1: ಇವತ್ತಿಗೂ ಅದು ತುಂಬಾ,
0: ಇವತ್ತಿಗೂ ಅದು ಜೀವಂತವಾಗಿ ಉಂಟು. ಅದು ಇನ್ನು ಇನ್ನು ನನ್ನ ಲೆಕ್ಕದ ಇನ್ನೊಂದು 25 ವರ್ಷ ಹೋದ್ರೆ ಏನು ಹಾಳಾಗುದಿಲ್ಲ ಅದು.
1: ಬಟ್ ಆ ದಿನಗಳು ಇನ್ನು ವಾಪಸ್ ಬರ್ಲಿಕ್ಕಿಲ್ಲ.
0: ಇಲ್ಲ ಇಲ್ಲ, ಬ್ಲಾಕ್ ಅಂಡ್ ವೈಟ್ ಆ ದಿನ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಏನು, ಯಾಕಂದ್ರೆ ಈಗ ಪೂರ್ತಿ ಚೇಂಜ್ ಆಗಿ ಹೋಗಿದೆ. ಇನ್ನು ಇನ್ನು ಈಗ ಅಂತ ಹೇಳ್ರೆ ಈಗ ಇನ್ನು ಪ್ರಿಂಟಿಂಗ್ ಆಲ್ಬಮ್ ಮಾಡುವ ಸಂಖ್ಯೆ ಕಮ್ಮಿ ಆಗಿದೆ. ಈಗ
1: ಆಲ್ಬಮ್ ಮಾಡೋರ್ದು
0: ಈಗ ಆಲ್ಬಮ್ ಮಾಡೋರ ಸಂಖ್ಯೆ 50% ಕಮ್ಮಿ ಆಗಿದೆ ಅಂತ ಹೇಳ್ಬಹುದು.
1: ಹೌದಾ?
0: ಯಾಕಂತ ಹೇಳಿದ್ರೆ ಯಾರಿಗೂ ಅದೊಂದು ಆಲ್ಬಮ್ ನೋಡುವಂತ ಒಂದು ತಾಳ್ಮೆ ಇಲ್ಲ.
1: ಅದಂತೂ ಸತ್ಯ,
0: ತಾಳ್ಮೆ ಇಲ್ಲ. ಹಾಗಾಗಿ ಬರೇ ತೆಗೆದುಕೊಟ್ರೆ ಎಕ್ಸ್ಪೋಸ್ ಮಾಡಿಕೊಟ್ರೆ ಸಾಕಂತ ಹೇಳುವ ಮಟ್ಟಿಗೆ ಬಂದಿದೆ.
1: ಕರೆಕ್ಟ್. ಈಗ ಕೇಳಿ ಫೋಟೋ ಅಂತ ಸ್ಟೇಟಸ್ ಹಾಕಂಕೆ, ಸೋಶಿಯಲ್ ಮೀಡಿಯಾಕ್ ಹಾಕುಕೆ, ಅದು ಅವ್ರು ಬಂದು ಉಂಬಕ್ ಬಂದವ್ರನ್ನ ಮತ್ತೊಬ್ಬರನ್ನೆಲ್ಲ ಇವ್ರು ಫೋಟೋ ಹಾಕುದೇನು ಅವ್ರಿಗೂ ಇಷ್ಟ ಇಲ್ಲ. ಅವ್ರಿಗೆ ಅವ್ರ ಗಂಡ ಅವ್ರ ಹೆಂಡತಿದ್ದು ಫೋಟೋ, ಅವ್ರ ಮನೆ ಯಾರು ಇಂಪಾರ್ಟೆಂಟ್ ಇದಾರೆ ಅವ್ರ ಫೋಟೋ ಅಷ್ಟೇ ಬೇಕು, ಬಿಟ್ರೆ ಅದಕ್ಕಿಂತ ಜಾಸ್ತಿ ಫೋಟೋಗಳನ್ನ ಅವ್ರು ಎಲ್ಲೇ ತೋರಿಸೋಕೆ. ಸೊ ಇಷ್ಟು ಫೋಟೋ ಸಾಕು
0: ಸಾಕು. ಮತ್ತೆ ಈಗ ಈ ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ಎಲ್ಲ ಬಂದ ನಂತರ ಫೋಟೋಗ್ರಾಫ್ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆ ಯಾವುದು ಅವರು ಫೋಟೋಗ್ರಾಫರ್ ಆಗತ್ತೆ ಇಲ್ಲ ಅಂತೇಳಿ
1: ತೋರ್ತಾರೆ.
0: ಈಗ ಮೊದ್ಲು ನಾವು ಸ್ಟಾರ್ಟಿಂಗ್ ಮದುವೆದೆಲ್ಲ ಕಲರ್ ಫೋಟೋ ತೆಗೆವಾಗ ಅವಾಗೆಲ್ಲ ಸಣ್ಣ ಸಣ್ಣ ಕ್ಯಾಮರಾಗಳೆಲ್ಲ ತುಂಬಾ ಬರ್ತಿತ್ತು. ಈ ಇತ್ತೀಚಿನ ದಿನಗಳಲ್ಲಿ ಯಾವ ಒಂದು ಕ್ಯಾಮರಾ ಸಮೇತ ನಮ್ಮ ಎದುರಿಗೆ ಇಲ್ಲ.
1: ಅಲ್ಲ ಮಾರ್ರೆ, ನಿಮ್ದು
0: ಬರೀ ಮೊಬೈಲ್ ಬಿಟ್ರೆ ಮೊಬೈಲ್ ಅಲ್ಲೂ ಒಳ್ಳೊಳ್ಳೆ ಮೊಬೈಲ್ ಇದ್ರಿಂದ
1: ಮತ್ತೆ
0: ಮೊಬೈಲ್ ತೆಗೆದು ಸಾಕಾಗ್ತದೆ.
1: ನಿಮ್ ಕ್ಯಾಮ್ರದ ಕ್ವಾಲಿಟಿನ ಮೊಬೈಲ್ ಕೊಡ್ತಿದೆ.
0: ಹೌದು,
1: ನೀವು ಹೊಸದೊಡ್ದು ಹೊತ್ಕೊಂಡು ತಿರುಗುದು ಬೇಡ.
0: ಅಂತ ಮೆಗಾಪಿಕ್ಸೆಲ್ ಜಾಸ್ತಿ ಬರೋ 50-60 ಮೆಗಾಪಿಕ್ಸೆಲ್ ಅಂತ ಮೊಬೈಲ್ ಬಂದ್ರಿಂದ ಅದು ಅವಶ್ಯಕತೆ ಏನು ಯಾವ್ದು. ಈಗ ಮೊದಲು ನಾನು ಪೇಪರ್ಗೆಲ್ಲ ಕೊಡ್ತಿದ್ದೆ, ಎಲ್ಲಾ ಪೇಪರ್ ಕುಂದಪ್ರಭಾ, ವಿಜಯ ಕರ್ನಾಟಕ, ಉದಯವಾಣಿ ಪೇಪರ್ ಫೋಟೋಸ್ ನಾನು ಅವರ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ. ಮತ್ತು ಫ್ರೀ ಆಗಿ ಫೋಟೋ ಕೊಡ್ತಿದ್ದೆ ಅವ್ರಿಗೆ. ನಾವು
1: ಫ್ರೀಯಾಗಿ
0: ಕೊಡ್ತಿದ್ದೆ, ಯಾಕಂದ್ರೆ ನಮ್ಮ ಹೆಸರು ಬರ್ತದೆ ಸುಮಾರು ಡಿಜಿಟಲ್ ಸ್ಟುಡಿಯೋ ಅಂತ. ಆವಾಗ ನಮ್ಮ ಈ ಕೆಲವು ಛಾಯಾಗ್ರಾಹಕರು ತೆಗೆದ ಫೋಟೋ ಮಾತ್ರ ಪತ್ರಿಕೆಗಳಲ್ಲಿ ಬರ್ತಿತ್ತು, ನಿಮ್ಗೆ ಯಾವ ಮೊಬೈಲ್ಗೆ ಇರ್ಲಿಲ್ಲ. ಈಗ ನಿಮ್ಗೆ ಯಾವ ಮೊಬೈಲ್ ಅಲ್ಲಿ ಯಾವುದೇ ರೀತಿ ಫೋಟೋ ಇಲ್ಲ ಹಾಕ್ತಾರೆ. ಮ್ಯಾಕ್ಸಿಮಮ್ ಫೋಟೋಸ್ ಎಲ್ಲ ಮೊಬೈಲ್ ತೆಗೆದ ಫೋಟೋವೇ ಬರೋದಕ್ಕೆ ಬಿಟ್ಟು.
1: ಒಬ್ಬ ಫೋಟೋಗ್ರಾಫರ್ಗೆ ಯಾವ ಸೆನ್ಸ್ ಇರಬೇಕು? ನಾನು ಮೊನ್ನೆ ಪೇಪರ್ ಅಲ್ಲಿ ಒಂದು ನ್ಯೂಸ್ ಕಂಡೆ, ಸಾಲಿಗ್ರಾಮ ಗುರುನರಸಿಂಹ ದೇವಸ್ಥಾನದ ಸಾಲಿಗ್ರಾಮದಲ್ಲಿ ಶ್ರಾವಣ ಶನಿವಾರದ ಪ್ರಯುಕ್ತ ಜನಸಾಗರ ತರ ಸಾಗರ ಅಂತ ಇತ್ತು. ಫೋಟೋ ಕಾಂತಿ ಅಲ್ಲಿ ರೋಡ್ ಮೇನ್ ರೋಡ್ ದಾಟದ ಹಾಕಿ 4 ಜನ ಇದ್ರು. ಭಕ್ತರ ಸಾಗರ ಇಲ್ಲ ಅಲ್ಲಿ, 20 ಫೋಟೋ ಯಾವಷ್ಟು ತೆಗೆದ ಅವರು 4 ಜನ ಆಚೆ ದಾಡ್ತಿದ್ರು. ಆ ಫೋಟೋ ಹಾಕಿದ್ರು. ಒಬ್ಬ ಫೋಟೋಗ್ರಾಫರ್ಗೆ ಯಾವ ತರದೊಂದು ಸೆನ್ಸ್ ಇರಬೇಕು ಫೋಟೋ ತೆಗೆಯೋತಿಗೆ?
0: ನಾವು ಮೊದ್ಲು ಫೋಟೋಗ್ರಾಫರ್ ಆಗಿ ನಮ್ಮ ಟೈಮ್ ಸೆನ್ಸ್ ಒಂದು ಮೊದ್ಲು ಬೇಕು. ಸಮಯ ಪ್ರಜ್ಞೆ ಉಂಟಲ್ಲ, ನಾನು ಮೊದ್ಲಿಂದ ಆ ಸಮಯ ಪ್ರಜ್ಞೆಯನ್ನು ಈಗಿನ ತನಕ ಪಾಲಿಸ್ಕೊಂಡು ಬಂದಿದ್ದೇನೆ.
1: ಈ ಸಮಯ
0: ಯಾವ್ದೇ ಒಂದು ಕಾರ್ಯಕ್ರಮದಲ್ಲಿ, ಒಂದು ಕಾರ್ಯಕ್ರಮ 9 ಗಂಟೆ ಸ್ಟಾರ್ಟ್ ಅಂತ ಹೇಳಿದ್ರೆ ನಾವು ಒಂದು 1/2 ಗಂಟೆ ಮೊದ್ಲಲ್ಲಿ ಇರ್ಲೇಬೇಕು, ಇರ್ಲೇಬೇಕು. ನಾವು ಯಾವಾಗ ಅವರು ನಮ್ಮನ್ನು ಕಾಯಬಾರ್ದು, ನಾವು ಹೋಗಿ ಕಾಯ್ಬೇಕು. ಯಾವುದೇ ಮದುವೆ ಕಾರ್ಯಕ್ರಮದಲ್ಲಾದರೂ ನಾವು ಒಂದು 1/2 ಗಂಟೆ ಮುಂಚಿತವಾಗಿ ಇರ್ಬೇಕು. ಮತ್ತೆ ಆದಷ್ಟು ನಾವು ಆಡಿಯನ್ಸ್ ಅನ್ನು ನಾವು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಈ ಕಾರ್ಯಕ್ರಮ ಫೋಟೋ ತೆಗೆದ್ಕೊಳ್ಳಿ ಸ್ವಲ್ಪ ಸೈಡ್ ನಿಲ್ಬೇಕು, ಇಲ್ಲ ಅಂತ ಹೇಳಿದ್ರೆ ಎದುರು ಆಡಿಯನ್ಸ್ ಕೂತ್ಕೊಂಡವರೆಲ್ಲ ನೀವು 4-5 ಜನ ಫೋಟೋಗ್ರಾಫರ್ ನಿಮ್ ಬೆನ್ನೆ ತೋರ್ತದೆ ಅಂತೇಳಿ.
1: ಅಲ್ಲ, ನಿಮ್ ಕಾಲದಲ್ಲ
0: ಅವಾಗ ನಾವು
1: ಈಗ
0: ಒಂದು ಕಾರ್ಯಕ್ರಮಕ್ಕೆ 4-5-6 ಜನ ಫೋಟೋಗ್ರಾಫರ್ ಇದ್ರಿಂದ
1: ಅವ್ರಾಯ್ತಲ್ಲ, ಅವ್ರೊಟ್ಟಿಗೆ ಮತ್ತೆ ಫೋಟೋ ತೆಗಿಯೋರು ಬೇರೆ ಮೊಬೈಲ್ ಹಂಗೆ
0: ಮೊಬೈಲ್ ಅಲ್ಲಿ. ಹೌದು,
1: ಇವ್ರು ಬಂದು ಕೂತರಿಗೆಲ್ಲ ಅವ್ರು ಬೆನ್ನೆ ಸೈ
0: ಬೆನ್ನೆ ಸೈ. ಅದರಿಂದ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಬಾರಿ ಕಷ್ಟವೇ ಆಗತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಅವ್ರದಾದಂತ ಫೋಟೋ ತೆಗಿಬೇಕು ಆಸೆ ಇದೆ, ಆ ಸಮಯಕ್ಕೆ ಸರಿಯಾಗಿ ಫೋಟೋ ತೆಗಿಬೇಕಂತೇಳಿ ಇದೆ. ನಾವು ಎಲ್ಲೇ ಹೋಗಿ ಸೈಡ್ ಅನ್ನು ತೆಗಿಲಿಕ್ಕೆ ಆಗುದಿಲ್ಲ.
1: ಫೋಟೋ ತೆಗೆದ್ರೆ ಸೆಂಟರ್ ಬರ್ಕೆ
0: ಬರ್ಲೇಬೇಕು, ಬರ್ಲೇಬೇಕು. ಬಟ್ ಕೆಲವೊಂದು ಸಮಯ ನಾವು ಅದನ್ನ ಸ್ವಲ್ಪ ಬೇರೆ ಸಮಯದಲ್ಲಿ ನಾವು ಸ್ವಲ್ಪ ಆಡಿಯನ್ಸ್ ಗೆ
1: ಬಿಟ್ಕೊಟ್ರೆ
0: ಒಳ್ಳೇದು.
1: ಈಗ ನೀವು ಸಮಯ ಪ್ರಜ್ಞೆ ಅಂದ್ರೆ ಫೋಟೋಗ್ರಾಫರ್ ಯಾವತ್ತು 1/2 ಗಂಟೆ ಮುಂಚೆ ಇರ್ಕ, ಇಲ್ಲ ದಿಬ್ಣ ಹೋದ್ಮೇಲೆ ಫೋಟೋಗ್ರಾಫರ್ ಬಂದೆ ಅಂತ ಉಪಯೋಗ ಇಲ್ಲ.
0: ಇಲ್ಲ ಇಲ್ಲ.
1: ಸೊ ನೀವು ಎಂತೆಂತ ಸಂದರ್ಭದಲ್ಲಿ ಫೋಟೋ ತೆಗೆಯುವಾಗ ನಿಮ್ಗೆ ಮುಜುಗರ ಆಯ್ತ ಅಥವಾ ಕಷ್ಟ ಅನಿಸ್ತಾ, ಆತರ ಸಂದರ್ಭಗಳು ಯಾವ್ದಾದ್ರು ಇದ್ವಾ?
0: ಇಲ್ಲ ಇಲ್ಲ. ಮೊದ್ಲು ನಾವು ಬ್ಲಾಕ್ ಅಂಡ್ ವೈಟ್ ಫೋಟೋ ತೆಗೆವಾಗ ಅದರ ನಂತರದಲ್ಲಿ ಸ್ವಲ್ಪ ಕೆಲವೊಮ್ಮೆ ನಮ್ಗೆ ಎಲ್ಲ ಈ ಪುರೋಹಿತರದೆಲ್ಲ ಸ್ವಲ್ಪ
1: ನಿಮ್ಗೆ ಮತ್ತೆ ಅವ್ರ ಜಗಳ ಆಗ್ತಿತ್ತ?
0: ಹೌದೌದು, ಅದು ನ್ಯಾಚುರಲ್ ಆಗಿ ಎಲ್ರಿಗೂ.
1: ಯಾಕಂದ್ರೆ
0: ಆವಾಗದಿಂದ ಈಗ ಇಲ್ಲ, ಆವಾಗ ಸ್ವಲ್ಪ ಜಾಸ್ತಿ.
1: ಈಗ ಈ ಮದುವೆ ಮಾಡಿಸೋದು ಪುರೋಹಿತರಲ್ಲ, ಫೋಟೋಗ್ರಾಫರ್
0: ಅಲ್ಲ. ಈಗ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದ್ದೆ, ಪುರೋಹಿತರಿಗೆ ಯಾವ್ಯಾವ ಕ್ಷಣದ ಯಾರು ತೆಗಿಬೇಕಂತ ಹೇಳಿ ಗೊತ್ತುಂಟು. ಹಾಗಾಗಿ ಅವರು ಅದನ್ನ ಏನು ಮೊದ್ಲೆಲ್ಲ ಆದ್ರೆ ಸ್ವಲ್ಪ ನೀವು ಸ್ವಲ್ಪ ಸೈಡ್ ನಿಂತೆಗಿ, ಆಚೆ ನಿಂತೆಗಿರಿ ಎಲ್ಲ ಹೀಗೆಲ್ಲ ಹೇಳ್ತಿದ್ರು. ಅವಾಗ ಸ್ವಲ್ಪ ಕ್ಲಾಶ್ ಆಗ್ತಿತ್ತು. ಯಾಕಂದ್ರೆ ನಮ್ಗೆ ನಾವು ನಮ್ಗೆ ಸರಿಯಾದ ಸಮಯಕ್ಕೆ ಫೋಟೋ ತೆಗಿಬೇಕಂತೇಳಿ, ಯಾಕಂತ ಹೇಳಿದ್ರೆ ನಮ್ಮನ್ನು ಕೇಳೋರಿದ್ದಾರೆ.
1: ನಿಮ್ಮ ಕೆಲಸ ನೀವು ಮಾಡ್ತೀರ?
0: ನಮ್ಮ ಕೆಲಸ ನಾವು ಮಾಡ್ಬೇಕು. ನೀವು ನಂತರ ಫೋಟೋ ತೆಗೆದ ಅಂತ ಹೇಳ್ರೆ ಅದು ಆಗುದಿಲ್ಲ. ನೀವೆಲ್ಲ ಒಂದು ಕಾರ್ಯಕ್ರಮ ಮಾಡಿ ದಾರೆಯಲ್ಲಿ ಆದಂತ ಮತ್ತೆ ತೆಗೆದ ಅಂತ ಹೇಳ್ರೆ ಆಗುದಿಲ್ಲ. ಅದು ಸರಿ, ನಮ್ಗೆ ಆ ಮೂರ್ತ ಟೈಮಿಗೆ ಸರಿಯಾದ ಸಮಯಕ್ಕೆ ನಮ್ಗೆ ಆ ಕ್ಲಿಪ್ಪಿಂಗ್ ಸಿಗಬೇಕು. ಅದರಿಂದ ನಾವು ತೆಗಿಲೇಬೇಕಾಗ್ತದೆ. ಕೆಲವು ಸಮಯ ನಮ್ಗೆ ಅವ್ರಿಗೆ ವಾದ ವಿವಾದ ಆದದುಂಟು, ಬಟ್ ಆ ಮೂಮೆಂಟ್ ಮಾತ್ರ ಕಡೆಗಿಲ್ಲ.
1: ಕೆಲವರು ಮನೆಗೆಲ್ಲ ಹೋಗಿ ನೀವು ಫೋಟೋ ತೆಗೆಯುದು, ಮನೆಗೆ ಹೋಗುವ ವಿಷಯಗಳಲ್ಲಿ ಅಥವಾ ಅದ್ರಲ್ಲಿ ಏನಾದ್ರೂ ಇದೆಯಾ ನಿಮ್ಗೆ ಫೋಟೋಗ್ರಾಫರ್ ಆಗಿ? ಕೆಲವರು ಮನೆಗೆ ಹೋಗ್ತಿಲ್ಲ, ಹಂಗಲ್ಲ
0: ಇರಲಿಲ್ಲ. ನಾವು ಅವಾಗ ನನ್ನ ಪೀರಿಯಡ್ ಎಲ್ಲ ಅಂದ್ರೆ ಒಂದು ಫೋಟೋ ಆದ್ರೂ ಸಮೇತ ನಾನು ಎಲ್ಲಿ ಬೇಕಾದ್ರೆ ಹೋಗಿ ತೆಗೆದು ಬರ್ತಿದ್ದೇನೆ. ಯಾವುದೇ ಮನೆಯಲ್ಲಿ ಒಂದು ಫೋಟೋ ಎರಡು ಫೋಟೋ ಅಂತೂ ಕೆಲವರು ಬರುದಿಲ್ಲ, ಬಟ್ ನಾನು ಅಳವಡಿಸ್ಕೊಂಡು ಒಂದು ಫೋಟೋ ಆದ್ರೂ ಅದನ್ನು ಇಲ್ಲ ಅಂತ ಹೇಳುವ ಪ್ರಶ್ನೆ ಇಲ್ಲ ನನ್ನದ್ರಲ್ಲಿ.
1: ನೀವು ಹಾತ್ರೆ ಅಷ್ಟು
0: ಕರ್ತವ್ಯನಿಷ್ಠೆ.
1: ಕೆಲವೊಂದು
0: ಸಂದರ್ಭದಲ್ಲಿ ಅದನ್ನ ಇಷ್ಟುವರೆಗೆ ಈಗಲೂ ಸಮೇತ ಒಂದು ಫೋಟೋ ತೆಗಲಿಕ್ಕಿದ್ರೆ ನಾನು ಹೋಗಿ ಬರ್ತೇನೆ.
1: ಈ ಒಂದ್ ಸಂದರ್ಭ ಒಂದು ಸಿನಿಮಾ ನಂಗೆ ಕನ್ನಡ ಸಿನಿಮಾದು ಸಾಧು ಕೋಕಿಲ, ಅದರಲ್ಲಿ ಫೋಟೋಗ್ರಾಫರ್, ಅದರಲ್ಲಿ ಒಂದು ಮುಸ್ತಫಾ ಅಂತ ಒಪ್ಪತ್ತಿಗೆ ಅದು ಅಂತದೊಂದು ಸೀನ್ ನಿಮ್ಗೆ
0: ನೆನಪು?
1: ಆ ತರದೆಲ್ಲ ಸನ್ನಿವೇಶ ನಿಮ್ಮಲ್ಲಿ ಎದುರಾಗಿದ್ಯಾ?
0: ಇಲ್ಲ ಇಲ್ಲ ಇಲ್ಲ.
1: ಫೋಟೋ ತೆಗೆದ್ ಫೋಟೋ ಹಾಳಾಯ್ಪದು, ಫೋಟೋ ಬರ್ದೇ ಇಪ್ಪದ್, ಕಡೆಗೆ ಅವ್ರ ಮನೆಯವ್ರು ಬಂದ ನಿಮ್ ಜೀವ ತಿಂಬುದು, ನಂಗೆ ಫೋಟೋ ಕೊಡ್ ನಂಗೆ ಫೋಟೋ ಕೊಡ ಅಂತೇಳಿ?
0: ಇಲ್ಲ ಇಲ್ಲ, ನಾವು ಅಂದ್ರೆ ಅದ್ರಲ್ಲಿ ತುಂಬಾ ಕೇರ್ಫುಲ್ ಆಗಿರ್ತೇವೆ. ಒಂದು ಅವಾಗ ಕೆಲವು ಬ್ಲಾಕ್ ಅಂಡ್ ಫಿಲ್ಮ್ ಅಲ್ಲಿ ತೆರುವ ಸ್ವಲ್ಪ ಸ್ಟುಡಿಯೋದಲ್ಲಿ ತೆಗೋತ್ತೆ ಎಲ್ಲ ರೂಮೊಮ್ಮೆ ಕಣ್ಣು ಮುಚ್ಚೋದು ಗೊತ್ತಾಗುದಿಲ್ಲ. ಈಗಾದ್ರೂ ಗೊತ್ತಾಗ್ತದೆ ನಮ್ಗೆ. ಜಸ್ಟ್ ಆವಾಗದಿದ್ದು ನಾವು ವಾಪಸ್ ಡೆವಲಪ್ ಮಾಡಿ ಪುನಃ ವಾಪಸ್ ಅವ್ರಿಗೆ ಬರ್ಲಿಕ್ಕೆ ತೆಗೆದು ಅದ್ ಕೂಡಲೇ ಮಾಡಿಕೊಡ್ತಿತ್ತು. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಅಂತ ತೆಗೊಳ್ದಲ್ಲಿದ್ದಿತ್ತು. ಆ ಬ್ಲಾಕ್ ಅಂಡ್ ತೆಗುವಾಗ ಕಣ್ಣು ಮುಚ್ಚೋದಾದ್ರು ಪಕ್ಕನ ಒಂದೆರಡು ನಾಲ್ಕೈದು, ಈಗಾದ್ರೂ ನಾವು ನಾಲ್ಕೈದು ಫೋಟೋ ತೆಗಿತೇವೆ. ಅವಾಗೆಲ್ಲ ಹಂಗಲ್ಲ, ಒಂದ್ ಫೋಟೋ ಒಂದೇ ಫೋಟೋ, ಎರಡು ಫೋಟೋ ತೆಗಿಲಿಕ್ಕೆ ಇಲ್ಲ ಅಂದ್ರೆ ಅವಾಗ ಫಿಲ್ಮ್ ಕಾಸ್ಟ್ ಅಷ್ಟು ಇದ್ದೆ. ಅಂತ ಸಂದರ್ಭದಲ್ಲಿ ಎರಡು ಫೋಟೋ ತೆಗಿತಿದ್ದು ಬಿಟ್ರೆ ಅವಾಗಿನ 35mm ಕ್ಯಾಮರಾದಲ್ಲಿ ಅದು ನೀವು ಒಂದ್ ಮೂರ್ನಾಲ್ಕು ತೆಗಿಬಹುದು. ಅವಾಗ ಕಾಸ್ಟ್ ನಮ್ಗೆ ಅಷ್ಟು ಬೀಳುದಿಲ್ಲ. ಈ 120 ಕ್ಯಾಮರಲ್ಲಿ 120 ಫಿಲ್ಮ್ ಅಲ್ಲಿ ತೆಗುವಾಗ ಲಿಮಿಟೆಡ್ ಅಂದ್ರೆ ಲಿಮಿಟೆಡ್ ಅಷ್ಟೇ ತೆಗಿತಿತ್ತು, ಬಟ್ ಅಷ್ಟು ನಮ್ಗೆ ಅದರಲ್ಲಿ ಎಂತ ಹೇಳ್ತಾರೆ ಕಾನ್ಫಿಡೆನ್ಸ್ ಅಂತ ಹೇಳ್ರೆ ಕರೆಕ್ಟ್ ಬರ್ತದೆ ಅಂತೇಳಿ ಎಲ್ಲಾದ್ರು ಒಮ್ಮೆ ಅದನ್ನು ಸರಿ ಕಣ್ಣು ಮುಚ್ಚಿದ ಏನಾದ್ರೆ ಅಂತ ನಾವು ಡೆವಲಪ್ ಮಾಡಿ ನೋಡಿದ ಮೇಲೆ ಗೊತ್ತಾಗುತ್ತೆ.
1: ಓಕೆ,
0: ಪ್ರೊಸೆಸಿಂಗ್ ಆದ್ಮೇಲೆ ಗೊತ್ತಾಗುತ್ತೆ.
1: ಓಕೆ,
0: ಅಂತ ಡೌಟ್ ಇದ್ರೆ ಅವ್ರು ಕೂರ್ಸ ನಾವು ಸ್ಲೈಡ್ ಫಿಲ್ಮ್ ತೆಗಿತೀವಲ್ಲ ಅಂತ ಸಂದರ್ಭದಲ್ಲಿ ನಾವು ಕೂರ್ಸ್ತೇವೆ, ಒಂದ್ 5 ನಿಮಿಷ ಕೂರ್ಸಿ ಡೆವಲಪ್ ಮಾಡಿ ತೋರ್ಸ ಸರಿ ಇದೆ ಹೋಗಿ ಅಂತ ಇಲ್ಲಂತೇಳಿ ನಾವು ವಾಪಸ್ ತೆಗಿತೇವೆ ಪಟ್ಟ. ಅವಾಗೆಲ್ಲ ಬ್ಲಾಕ್ ಅಂಡ್ ವೈಟ್ ಅಂತ ಹೇಳಿದ್ರೆ ಸಾಧಾರಣ ಒಂದು ವಾರ ತೆಗೊಳ್ತಿದ್ವಿ ನಾವು, ಒಂದು ವಾರ ಟೈಮ್ ತೆಗೊಳ್ತಿದ್ದೇವೆ ಫಸ್ಟ್ ಗೆ. ಕಡೆ ಕಡೆಗೆ ಒಂದು 2 ಡೇಸ್ ಸ್ವಲ್ಪ ಕಾಂಪಿಟೇಷನ್, 24 ಗಂಟೆಯಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ. ಈಗ 24 ಗಂಟೆ ಅಲ್ಲ, 1 ನಿಮಿಷದಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಬಂದಿದ್ದೀವಿ.
1: ಕಾಂಪಿಟೇಷನ್ ಇದು ತುಂಬಾ ಕಷ್ಟ ಆಗ್ತಿತ್ತ?
0: ಕಾಂಪಿಟೇಷನ್ ಕಷ್ಟ ಏನಿಲ್ಲ, ನಮ್ಮಲ್ಲಿ ಹೆಂಗ್ ಬರ್ತದೆ ಅಷ್ಟು ಮಾಡಿ ಕೊಡ್ತೇವೆ ಅಷ್ಟೇ. ಕಾಂಪಿಟೇಷನ್ ಅಂತ ಹೇಳಿದ್ರೆ ರೇಟ್ ಅಲ್ಲಿ ಕಾಂಪಿಟೇಷನ್ ಇಲ್ಲ, ರೇಟ್ ಅಲ್ಲಿ ಯಾವ್ದೇ ರೀತಿ ಕಡಿಮೆ ಇಲ್ಲ. ನಾವು ಅಸೋಸಿಯೇಷನ್ ರೇಟ್ ಏನಿರ್ತದೆ ಅದೇ ರೇಟ್
1: ಅಸೋಸಿಯೇಷನ್ ರೇಟ್ ಫಾಲೋ,
0: ಅಸೋಸಿಯೇಷನ್ ರೇಟ್ ಫಾಲೋ ಮಾಡ್ತೀವಿ. ಎಲ್ಲಾ ಕಡೆ ಇದೆ ಅಸೋಸಿಯೇಷನ್ ರೇಟ್ ಫಾಲೋ ಮಾಡ್ತೀವಿ.
1: ಈ ಫೋಟೋ ಆದ್ಮೇಲೆ ಒಂದು ಫ್ರೇಮ್ ಹಾಕುದಂತ ಬರ್ತಲ್ಲ,
0: ಹೌದು,
1: ಅದು ನೀವು ಮಾಡ್ತೀರಾ?
0: ಈಗ ನಮ್ಗೆ ಮ್ಯಾಕ್ಸಿಮಮ್ ಅದೇ ಕೆಲಸ, ಫುಲ್ ಫೋಟೋ ಫ್ರೇಮ್ ಮಾಡೋದೇ ಕೆಲಸ ಈಗ.
1: ಓಕೆ,
0: ನಿಮ್ಗೆ ಯಾವುದೇ ಸೈಜ್ ಅಲ್ಲಿ ಒಂದು 4x6 ಸೈಜ್ ಇಂದ ಹಿಡಿದು ಎನಿ ಲಾರ್ಜ್ ಎಷ್ಟು ದೊಡ್ಡದು ಬೇಕಾದ್ರೂ
1: ಫೋಟೋ
0: ಪ್ರಿಂಟ್ ಮಾಡಿ ಫ್ರೇಮ್, ಅಥವಾ ಸರಿಯಾದ ಫ್ರೇಮ್ ಮಾಡಿ ದೊಡ್ಡ ದೊಡ್ಡ ಫ್ರೇಮ್ ಮಾಡಿ ಕೊಡ್ತೇವೆ.
1: ನೀವು ಎಂತೆಲ್ಲ ಸಂದರ್ಭದಲ್ಲಿ ಫೋಟೋಗ್ರಫಿಗೆ ಹಾತಿದ್ದೀರಿ ಮೊದ್ಲು, ಯಾವ್ಯಾವ ಸಂದರ್ಭಗಳಲ್ಲಿ?
0: ಮೊದ್ಲೆಲ್ಲ ಬರ್ತ್ಡೇ,
1: ಆ ಕಡೆಗೆಲ್ಲ ಬರ್ತ್ಡೇ
0: ಬರ್ತ್ಡೇ ಮಾಡ್ತಿದ್ರು ಅವಾಗ. ತುಂಬಾ ಬರ್ತ್ಡೇ ಅಂದ್ರೆ ಒಂದು 4-5 ಫೋಟೋ, ಸಭೆ ಸಮಾರಂಭಗಳೆಲ್ಲ ಜಾಸ್ತಿ ಹೋಗ್ತಿದ್ದೆ ನಾನು. ನಮ್ದು ಸ್ಟೇಜ್ ಕಾರ್ಯಕ್ರಮ ಉಂಟಲ್ಲ, ಸ್ಟೇಜ್ ಕಾರ್ಯಕ್ರಮದಲ್ಲಿ ತುಂಬಾ
1: ಗಮನಿಸಿದೆ ಅಂತ ಗೊತ್ತ ಶ್ರೀನಿವಾಸ್ ಶೆಟ್ರೆ, ಮದಿಗ್ ಹೊರ ಅಂತಾರೆ ಫಂಕ್ಷನ್ ಗೆ ಹೊರ, ಆ ಮನೆಯವರು ನಮ್ಗೆ ಗುರ್ತಾ ಇದ್ರು, ಆ ಮದ್ಮಕ್ಕಳು ಯಾರನ್ನ ಗೊತ್ತಾಯ್ದ್ರು, ಫೋಟೋಗ್ರಾಫರ್ ಒಂದ್ ಗೊತ್ತಾತ್ರ, ಯಾಕಂದ್ರೆ ಇಡೀ ಇದ್ರಾಗ ಓಡಾಡ್ತಿಪ್ಪದವ್ರೆ. ಮತ್ ಹೆಚ್ಚಾಗಿ ಫೋಟೋಗ್ರಾಫರ್ಗಳು ಹ್ಯಾಂಡ್ಸಮ್ ಇರ್ತಾರೆ, ಚಂದವೇ ಇರ್ತಾರ. ಅದ್ಯಾಕೆ
0: ಚಂದ ಅಂತ ಹೇಳ್ರೆ, ಅವಾಗ ಫೋಟೋಗ್ರಾಫರ್ ಅಂತ ಹೇಳ್ರೆ ಒಂದ್ ರೆಸ್ಪೆಕ್ಟ್ ಇದ್ದಿತ್ತು. ಮೊದ್ಲು ಫೋಟೋಗ್ರಾಫರ್ ಓದ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳುವಂತ ಒಂದು ಅಷ್ಟನ್ನು ಗಮನಿಸ್ತಾರ ಫೋಟೋಗ್ರಾಫರ್ ಅನ್ನು, ಎಲ್ಲೋದ್ರು ತುಂಬಾ ಗೌರವ ಕೊಡ್ತಿದ್ರು. ಅದನ್ನ ನಾವು ಗೌರವನ ನಾವು ಇಟ್ಕೊಳ್ಬೇಕು, ನಾವು ಇಟ್ಕೊಂಡಿದ್ದೇವೆ ಗೌರವನ್ನು. ಈಗ ಕೊಡುದಿಲ್ಲ ಅಂತ ಹೇಳಲ್ಲ, ಈಗ ಅದನ್ನ ಸಮಯವನ್ನು ಸರಿಯಾದ ಸಮಯಕ್ಕೆ ಹೋಗ್ದಿದ್ರೆ ಫೋನ್ ಮಾಡೋದು ಎಷ್ಟೊತ್ತು ಬರ್ಲಿಕ್ಕೆ ಅದೆಲ್ಲ ಸ್ವಲ್ಪ ಅದಕ್ಕೆ ಅವಕಾಶ ಕೊಡಬಾರ್ದು.
1: ನೀವು ಯಾವ್ದ್ರಲ್ಲಿ ಹೋಗ್ತಿದ್ರೆ? ಟೂ ವೀಲರ್ ಅಲ್ಲ,
0: ನನ್ನ ಟೂ ವೀಲರ್ ಇದ್ದಿತ್ತು. ನನ್ನ ಹತ್ರ ಒಂದು ಫಸ್ಟ್ ಗೆ ಪ್ರಪಂಚ ನಾನು ಸ್ಟುಡಿಯೋ ಮಾಡಿದ ನಂತರ ಸೈಕಲ್ ಇದ್ದಿತ್ತು ನನ್ನ ಹತ್ರ. ಒಂದು ವರ್ಷ ಸೈಕಲ್ ಇದು ಮಾಡಿದ್ದೆ. ಆಮೇಲೆ ಒಂದು ಸ್ಕೂಟರ್ ತಗೊಂಡೆ, ಕನೆಟಿಕ್ ತಗೊಂಡೆ. ಆದ ನಂತರ ಒಂದು ಬೈಕ್ ತಗೊಂಡೆ, TVS ಬೈಕ್. ಅದ ಮೇಲೆ ಒಂದು ಕಾರ್ ತಗೊಂಡೆ ನಾನು.
1: ಕಾರ್ ತಗೊಂಡು ಅಂದ್ರೆ ನಿಮ್ಗೆ ಟೈಮ್ ಮ್ಯಾನೇಜ್ ಮಾಡೋಕೆ ಎಂತಾರು ವೆಹಿಕಲ್ ತುಂಬಾ ಇಂಪಾರ್ಟೆಂಟ್.
0: ವೆಹಿಕಲ್ ಬೇಕೇ ಬೇಕು.
1: ಬಸ್ ಇಟ್ಕೊಂಡೆಲ್ಲ
0: ಹೋಗಿ? ಇಲ್ಲ, ಬಸ್ ಅಲ್ಲಿ ಫ್ರೀ ಇದ್ರೆ ಮಾತ್ರ ಬಸ್ ಅಲ್ಲಿ ಹೋಗ್ತಿದ್ದೆ, ದೂರ ದೂರ ಎಲ್ಲ. ಬಾಕಿ ನಿಮ್ಮ ಇಂಟೀರಿಯರ್ ಸೈಡ್ ಎಲ್ಲ ನಿಮ್ದು ವೆಹಿಕಲ್ ಬೇಕೇ ಬೇಕು.
1: ವೆಹಿಕಲ್ ಹೋಗ್ತಿದ್ದೆ. ಸೊ ನಿಮ್ಮ ಫೋಟೋಗ್ರಫಿ ನಿಮ್ಮ ಬದುಕಿಗೆ ಎಷ್ಟು ಆಧಾರ ಆಯ್ತಂತ ನಿಮ್ಗೆ ಈಗ ಅನ್ಸುತ್ತ? 50 ವರ್ಷ ಫೋಟೋಗ್ರಫಿಯಲ್ಲಿ ದುಡಿದ ನಿಮ್ಗೆ?
0: ನಂಗೆ ತುಂಬಾ ಆಧಾರ ಆಗಿದೆ. ನನ್ನಂದ್ರೆ ನನ್ನ ಸರ್ವಸ್ ಫೋಟೋಗ್ರಫಿ. ಆದ್ರಿಂದ ನಾವು ಮತ್ತೆ ಬೇರೆ ಯಾವ್ದು ಬಗ್ಗೆ ಥಿಂಕಿಂಗ್ ಮಾಡ್ಲಿಲ್ಲ. ಫೋಟೋಗ್ರಫ್ದಲ್ಲೇ ಎಷ್ಟೇ ಇದಾಗಲಿ ಫೋಟೋಗ್ರಫ್ದಲ್ಲಿ ಅದು ನಂಗೆ ಎಲ್ಲ ರೀತಿ ಇದು ಕೊಟ್ಟಿದೆ. ಫೋಟೋಗ್ರಫಿ ಎಲ್ಲ ರೀತಿಯಲ್ಲೂ ನಂಗೆ ಸಂತೋಷ ಕೊಟ್ಟಿದೆ. ಛಾಯಾಗ್ರಹಣದಲ್ಲೂ ಯಾವ್ದು ಬೇಜಾರ್ ಅಂತೇಳಿ ಅಂತ ಇಲ್ಲ.
1: ಇಲ್ಲ, ನಮ್ಮಲ್ಲಿ ಒಂದು ಥಿಂಕಿಂಗ್ ಇದೆ ಏನಂತ ಕೇಂದ್ರೆ, ಗಂಡ ಟೈಲರ್ ಆದ್ರೆ ಹೆಂಡತಿಗೆ ಏನ ತೊಂದ್ರೆ ಇಲ್ಲ, ಎಷ್ಟು ರೋಕಿ ಬೇಕಾದ್ರೂ ಹೊಲ್ದ್ಕೊಡ್ತಾ ಅಂತ. ಆಕ್ಚುಲಿ ಗಂಡಂಗ್ರೆ ಹೆಂಡತಿ ರೋಕಿ ಹೊಲಕ್ಕೆ ಪುಡ್ಸೋತಿಪ್ಪುದಿಲ್ಲ, ಅಷ್ಟು ಆರ್ಡರ್ಸ್ ಇರುತ್ತೆ. ಹಾಗೆ ಗಂಡ ಫೋಟೋಗ್ರಾಫರ್ ಆದ್ರೆ ಅವಳಿಗೆ ಅಂತ ಗಂಡ ಲೈಕ್ ಫೋಟೋ ತೆಗ್ದಿಡುವ ಅಂತ ಹೇಳಿ. ನಿಮ್ಗೆ ಎಂತ ಅನ್ಸುತ್ತೆ, ನಿಮ್ ಹೆಂಡತಿ ಫೋಟೋ ಎಷ್ಟು ತೆಗ್ದಿ?
0: ಇಲ್ಲ, ನಮ್ಮನ್ನೆಲ್ಲೇ ನಮ್ದು ಸರಿಯಾದ ಫ್ಯಾಮಿಲಿ ಫೋಟೋ ಬೇಕಂತೇಳಿ ಇಲ್ಲ. ಅದು ಪ್ರತಿಯೊಂದು ಕಡೆ ಆಗದಾಗಿ ಅಂದ್ರೆ ಮಾಡುವ ಮಾಡುವ ಮಾಡುವ ಅಂತೇಳಿ ಆ ರೀತಿ ಒಂದು ಭಾವನೆ ಬರ್ತದೆ. ಮತ್ತೆ ಅಂದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಲ್ಲ, ಅದು ಏನೋ ಒಂದು ನೀವು ಹೇಳ್ದಂಗೆ ಛಾಯಾಗ್ರಾಹಕರ ಮನೆಯಲ್ಲಿ ತುಂಬಾ ಫೋಟೋಗ್ರಫಿ ಇರ್ತೇವೆ ಅಂತೇಳಿ. ಅದು ಸುಳ್ಳದು, ಇಟ್ಕೊಳ್ತೇವೆ ನಾವು ಕೆಲವೊಂದು ಫ್ಯಾಮಿಲಿ ಫೋಟೋ ಎಲ್ಲ ಬೇಕಂತೇಳಿ.
1: ಸೊ ಕೊನೆಯ ಪ್ರಶ್ನೆ, ಈಗಿನ ಯುವಕರು ಯುವತಿಯರು ಎಲ್ಲರೂ ಫೋಟೋ ತೆಗೆವರೆ, ಎವ್ರಿಬಡಿ ಇಸ್ ಅ ಫೋಟೋಗ್ರಾಫ್, ಪ್ರತಿಯೊಂದು ಕೆಲವರಂತೂ ಆಂಗಲ್ ಎಲ್ಲ ತೆಗೆದುಕೊಂಡ್ರೆ ಟಾಪ್
0: ಫೋಟೋಗ್ರಾಫರ್.
1: ನಿಮ್ಗೆ ಎಂತ ಅನ್ಸುತ್ತೆ, ಇದು ಒಳ್ಳೆ ಬೆಳವಣಿಗೆ ಅಥವಾ ಎಲ್ಲರ ಕೈಗೂ ಈ ಫೋಟೋಗ್ರಫಿ ಯಾಕೆ ಹೋಯ್ತಪ್ಪ, ನಮ್ಮ ಫೋಟೋಗ್ರಾಫರ್ಸ್ ಇದು ಒಂದು ದೊಡ್ಡ ಹೊಡೆತ ಅನ್ಸುತ್ತಾ?
0: ಅಲ್ಲ, ಹಾಗಂದ್ರೆ ಫೋಟೋಗ್ರಫಿಯಲ್ಲಿ ಯಾರು ತೆಗಿಬಹುದು, ಈಗ ಮೊಬೈಲ್ ಬಂದ್ರಿಂದ ಯಾರು ತೆಗಿಬಹುದು. ಬಟ್ ಅದು ಕ್ಯಾಮರಾ ಇಟ್ಕೊಂಡು ತೆಗುವಾಗ ಮಾತ್ರ ಅದಕ್ಕೆ ಸರಿಯಾದ ಆಂಗಲ್ ಬೇಕು, ಸರಿಯಾದ ಒಂದು ಆಂಗಲ್ ತೆಗಬೇಕು. ಆ ರೀತಿಯಲ್ಲಿ ಇರ್ತದೆ. ಏನು ಈ ಮೊಬೈಲ್ ತೆಗ್ದಂಗೆ ಕ್ಯಾಮರಾದಲ್ಲಿ ತೆಗಲಿಕ್ಕೆ ಆಗುದಿಲ್ಲ. ಕ್ಯಾಮರಲ್ಲಿ ಒಂದು ಕಂಪೋಸಿಂಗ್ ಅಂತ ಹೇಳಿ ಇರ್ತದೆ. ನಾವು ಈಗಿನ ಸಿಸ್ಟಮ್ ಅಲ್ಲಿ ನಾವು ಕಂಪ್ಯೂಟರ್ ಏನೋ ರೀತಿ ಮಾಡ್ಬೋದು, ಅದು ನಾವು ತೆಗುವಾಗ ಮಾತ್ರ ಸರಿಯಾದ ರೀತಿಯಲ್ಲಿ ಆ ಕಂಪೋಸಿಂಗ್ ಅನ್ನು ಇಟ್ಕೊಳ್ಬೇಕು. ಆಂಗಲ್ ಬೇಕು, ಸರಿಯಾದ ಕಂಪೋಸಿಂಗ್ ಏನೋ ಬೇಕಾ ಬಿಟ್ಟು ಒಂದು ಸಣ್ಣ ಫಿಗರ್ ಮಾಡಿ ತೆಗೆದ್ರೆ ಅದು ಸರಿಯಾದ ಒಂದು ಫೋಟೋಗ್ರಫಿ ಅಲ್ಲ. ಒಂದು ಕಂಪೋಸಿಂಗ್ ಒಂದು ನಿಲ್ಸುವಾಗ ಒಂದು ಸರಿಯಾದ ಕ್ರಮದಲ್ಲಿ ನಿಲ್ಸಬೇಕು, ನೋಡ್ಕೊಂಡು ಸರಿಯಾದ ರೀತಿಯಲ್ಲಿ ತೆಗಿಬೇಕು. ಒಮ್ಮೆ ಒಟ್ಟು ಒಂದೆಲ್ಲ 5-6 ಫೋಟೋ ತೆಗೆದಸೆ ಅಂತೇಳಿ 5-6 ಫೋಟೋ ತೆಗೆದಕ್ಕಿಂತ ಸರಿಯಾಗಿ ನೀವು 1 ಅಥವಾ 2 ಫೋಟೋ ತೆಗೆದು ಮುಖ್ಯ.
1: ತುಂಬಾ ಸರಿಯಾಗಿ ಹೇಳ್ರಿ ನೀವು. ಆಕ್ಚುಲಿ ಅಷ್ಟು 100 ಫೋಟೋ ತೆಗೋದಕ್ಕಿಂತ ಲೈಕ್ 20 ಫೋಟೋ ಅದು ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಆಂಗಲ್ಗಳು ಅದ್ರ ಬಗ್ಗೆ ಒಂಚೂರು ಗೊತ್ತಿದ್ರೆ ಒಳ್ಳೇದು ಅಂತ. ಈಗ ಬಿಡಿ, ಬ್ಯಾಡ್ದ್ರೆ ಡಿಲೀಟ್ ಮಾಡ್ರಿ ಸೈ, ಬಿಸಾಡ್ರಿ ಸೈ, ಅಂತದ್ರಲ್ಲಿ ನಾವ್ ಇದ್ದೀವಿ. ಎನಿವೇಸ್, ಕಾಲಾಯ ತಸ್ಮಯೇ ನಮಃ. ಬ್ಲಾಕ್ ಅಂಡ್ ವೈಟ್ ಇಂದ ಕಲರ್ ಬಂತು, ಕಲರ್ ಇಂದ ಡಿಜಿಟಲ್ ಬಂತು, ಡಿಜಿಟಲ್ ಇಂದ ಮೊಬೈಲ್ ಅಲ್ಲೇ ಕ್ಯಾಮರಾ ಬಂತು. ಈಗ ಕ್ಯಾಮರಾ ಎಲ್ಲರ ಕೈಯಲ್ಲೂ, ಎಲ್ಲರ ಸ್ಟೇಟಸ್ ಅಲ್ಲೂ ಅವ್ರು ತೆಗ್ದಿರೋ ಫೋಟೋಗಳೇ ಅಲ್ಲ. ಸೊ ನಮ್ದೇ ಒಂದು ಆಲ್ಬಮ್ ಮಾಡಿಟ್ಕೊಂಡಿದ್ದೆ, ನಮ್ಮ ಮೊಬೈಲ್ ಅಲ್ಲಿ ಒಂದೊಂದು ಆಲ್ಬಮ್ ಅಂತಾನೆ ಇರುತ್ತೆ. ಸೊ ನಮ್ದೇ
0: ಆಲ್ಬಮ್ಗಳಿರುತ್ತೆ,
1: ಎಲ್ಲರೂ ಫೋಟೋಗ್ರಾಫರ್ಸ್ ನಾವು ಇರ್ಲಿ. ಇದು ಎಷ್ಟು ಎಲ್ಲರಿಗೆ ಮುಂದುವರುತ್ತೋ, ಇದು ಎಲ್ಲರಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಎನಿವೇಸ್, ಆಪದು ಎಲ್ಲದೂ ಒಳ್ಳೆಯದಂತ ಹೇಳ್ತಾ, ನಮ್ಮ ಶ್ರೀನಿವಾಸ್ ಶೇಟ್ ಅವರು, ಸುಮಾ ಡಿಜಿಟಲ್ ಸ್ಟುಡಿಯೋ ನಮ್ಮ ಕುಂದಾಪುರದಲ್ಲಿ ಇಟ್ಕೊಂಡಿರುವವರು, 50 ವರ್ಷಗಳ ತನಕ, 50 ವರ್ಷ ಪೂರೈಸಿರಿ, ಈಗ ಪೂರೈಸಿ ಆಯತ್ತ 50 ವರ್ಷ ಮುಗಿಸಿರ ಇಲ್ಲಿ ಫೋಟೋಗ್ರಫಿಯಲ್ಲಿ. ಸೊ ಅವರದೊಂದು ದೊಡ್ಡ ಅನುಭವ ಅದ, ಫೋಟೋಗ್ರಫಿ ಆ ಪಯಣ ಇತ್ತಲ್ಲ, ಅದೊಂದು ದೊಡ್ಡ ಅನುಭವ. ಸೊ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ರೇಡಿಯೋ ಕುಂದಾಪುರ ಮಾತುಕತೆಯಲ್ಲಿ ನೀವೆಷ್ಟು ಲೈಕ್ ನಿಮ್ಮ ಅನುಭವಗಳನ್ನೆಲ್ಲ ತುಂಬಾ ಇನ್ವಾಲ್ವ್ ಆಗಿ ಹಂಚ್ಕೊಂಡ್ರೆ, ನಿಮ್ಗೆ ಫೋಟೋಗ್ರಫಿ ಬಗ್ಗೆ ಆ ಪ್ರೀತಿ ಅದೆಲ್ಲ ಕಾಣ್ತಾ ಇತ್ತು ನಿಮ್ ಮಾತಲ್ಲಿ.
0: ಮತ್ತೆ ಇದ್ರ ಒಟ್ಟಿಗೆ ನಾನು ಈ ಫೋಟೋಗ್ರಫಿಯಲ್ಲಿ ಇಷ್ಟು ಇಂಟ್ರೆಸ್ಟ್, ಮತ್ತೆ ಇದಕ್ಕೆ ಸರಿಯಾಗಿ ನಾನು ಕೆಲ ಹವ್ಯಾಸ ಒಂದು ಸಂಗೀತದಲ್ಲಿ ತುಂಬಾ ಆಸಕ್ತಿ ಸಣ್ಣದಿರುವಾಗ್ಲಿಂದ. ಒಂದು 7-8 ವರ್ಷ ಇರುವಾಗ್ಲೇ ಒಂದು ಭಜನೆ ಅಂತ ಹೇಳ್ರೆ ಅಷ್ಟು ಇದು ಭಜನೆ ಆಡ್ಲಿಕ್ಕೆ ಹೋಗುದು. ಭಜನೆ ಮತ್ತೆ ಈಗ ತಬ್ಲಾ ಇತ್ತೀಚೆಗೆ ಒಂದು 15 ವರ್ಷ ನಂತರ
1: ತಬ್ಲಾ
0: ಇಷ್ಟವರೆಗೆ ಆ ಸಂಗೀತ ಮತ್ತು ತಬ್ಲಾ ಎರಡವನ್ನು ತುಂಬಾ ಪ್ರೀತಿಯಿಂದ ಅದನ್ನ ಅದು ಇಲ್ಲಿದ್ರೆ ಇರ್ಲಿಕ್ಕೆ ಆಗುದಿಲ್ಲ.
1: ಆಯ್ತು, ಹಂಗ ನಾ ಕೇಂತಿಗೆ ತಬ್ಲಾ ಸಂಗೀತ ಫೋಟೋಗ್ರಫಿ ಈ ಮೂರರಲ್ಲಿ ಯಾವ್ದನ್ನ ಬಿಟ್ಟು ಇಪ್ಪು ಕಾತಿಲ್ಲ ಅಂದ್ರೆ ಒಂದನ್ನೇ ಸೆಲೆಕ್ಟ್ ಮಾಡ್ಬೇಕು.
0: ಅಲ್ಲ ನನ್ನ ಯಾಕಂತ ಹೇಳ್ರೆ ಸಂಗೀತ ಅಂತೇಳಿ ಯಾವಾಗ್ಲೂ ನಿರಂತರ ಇರ್ತದೆ. ಫೋಟೋಗ್ರಾಫಿ ಅಂತ ಹೇಳಿದ್ ನಮ್ದು ಉದ್ಯೋಗ, ಅದನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ.
1: ಬದುಕು
0: ಮೊದ್ಲು ನಮ್ಮ ಬದುಕು ಕಟ್ಕೊಳ್ಬೇಕು. ಆ ಬದುಕು ಬಿಟ್ಟು ನಾವು ಎಲ್ಲೆಲ್ಲಿ ಆಡ್ಲಿಕ್ಕೆ ಹೋಗ್ತೇವೆ ಅಂತ ಹೇಳ್ರೆ
1: ಮೊದ್ಲು ನ್ಯಾಲಿ ಗಟ್ಟಿ ಮಾಡ್ಕೊಂಡು
0: ಮೊದ್ಲು ನಮ್ಮ ಉದ್ಯೋಗ ಅದುಂಟಲ್ಲ ಅದಕ್ಕೆ ವಂಚನೆ ಮಾಡಬಾರ್ದು. ಮೊದ್ಲು ನಮ್ಮ ಉದ್ಯೋಗ ಒಂದ್ ಸರಿ ಇದ್ರೆ ಎಲ್ಲೋ ಸರಿ. ನಾವು ಉದ್ಯೋಗ ಬಿಟ್ಟು ಇಡೀ ದಿವಸ ನಾವು ಅಲ್ಲಿ ಭಜನೆ ಹೋಗ್ತೇವೆ ಇದಕ್ಕೆ ಹೋಗ್ತೇವೆ ಅಂತ ಹೇಳ್ರೆ ಅದನ್ನೇ ಒಂದು ನಾವು ಯಾವ್ದು ನಮ್ಮ ಪ್ರೊಫೆಷನಲ್ ನಾವು ಇಟ್ಕೊಳ್ಬೇಕು. ನಮ್ಮ ಈ ಪ್ರೊಫೆಷನಲ್ ಫೋಟೋಗ್ರಫಿ ಒಟ್ಟಿಗೆ ಇದು ಸಮಯ ಕೆಲವು ಟೈಮ್ ಸಮಯ ಬಂದ ಹೊತ್ತಿಗೆ
1: ಇದನ್ನೆಲ್ಲ
0: ಮಾಡುದು.
1: ವೆರಿ ನೈಸ್ ಸರ್, ಇವ್ರು ಒಳ್ಳೇದು ಮಾಡ್ಲಿ. ನಿಮ್ಗೆ ಇನ್ನಷ್ಟು ವರ್ಷ ಫೋಟೋಗ್ರಫಿಯಲ್ಲಿ ಇರಿ, ತಬ್ಲಾದಲ್ಲೂ ಇರಿ, ಸಂಗೀತದಲ್ಲೂ ಇರಿ, ಬದುಕನ್ನ ಇಷ್ಟೇ ಖುಷಿಯಿಂದ ಆಸ್ವಾದಿಸ್ತಾ ಇರಿ. ಧನ್ಯವಾದಗಳು ನಮ್ಮ ರೇಡಿಯೋ ಸ್ಟುಡಿಯೋ ಬಂದು ಕುಂದ ಅಪ್ರ ಮಾತುಕತೆಯಲ್ಲಿ ಭಾಗವಹಿಸಿದ್ದಕ್ಕೆ
0: ಧನ್ಯವಾದಗಳು ಮೇಡಮ್.
1: ಓಕೆ ಪ್ರಿಯ ಕೇಳಿದ್ರೆ ನಮ್ಮ ಶ್ರೀನಿವಾಸ್ ಶೆಟ್ಟಿ ಅವರ ಮಾತುಕತೆ ನಿಮ್ಗೆ ತುಂಬಾ ಇಷ್ಟ ಆಯ್ತು. ನಿಮ್ಮ ಫೋಟೋ ಆವತ್ತಿದ್ದು ನೀವು ತೆಗ್ಸಿರೋ ಫೋಟೋ ಎಲ್ಲ ನೆನಪಾಯ್ತೇನೋ, ಅಥವಾ ನೀವೇ ಫೋಟೋಗ್ರಾಫರ್ ಆಗಿದ್ರೆ ನಿಮ್ ದಿನಗಳು ನೆನಪಾಯ್ತೇನೋ, ಎಲ್ಲದನ್ನು ಒಂದ್ಸಲ ರಿವೈಂಡ್ ಮಾಡ್ದಾಗಾಯ್ತು. ಸದ್ಯಕ್ಕೆ ಈ ಕುಂದಾಪುರ ಮಾತುಕತೆ ಮುಗಿಸಿ ನಾವು ಹೊರಡ್ತೋ. ನೀವ್ ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬ್ರಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬ್ರಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬ್ರಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: ನಿಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಾಂಟಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಕ್ಷ ಸಮಾಗಮದ ಈ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಯಾವ ಯಕ್ಷಗಾನ ಹವ್ಯಾಸಿ ತಂಡದವರಿದ್ರಂತ ಕೇಂದ್ರೆ ಶ್ರೀ ಗೆಜ್ಜೆನಾದ ಯಕ್ಷಗಾನ ಕಲಾ ಮಂಡಳಿ ಕುಂದಾಪುರ ಈ ತಂಡದವರಿದ್ರಿ. ಈ ತಂಡವನ್ನ ಪ್ರತಿನಿಧಿಸ್ತಾ ಇರುವಂತಹ ಸುರೇಶ್ ಪೂಜಾರಿ ಮದ್ದುಗುಡ್ಡೆ ಮತ್ತು ವಿಘ್ನೇಶ್ ಪ್ರಸಾದ್ ಗಂಗೊಳ್ಳಿ ಇವರಿಬ್ರಿದ್ರೆ, ಇಬ್ಬರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಹೆಂಗಿದ್ರಿ?
1: ಚೆನ್ನಾಗಿದ್ದೀವಿ.
0: ಹುಷಾರಿದ್ರ್ಯಾ? ಸೊ ನೀವಿಬ್ರೆ ಬಂದಿರಿ, ಆದ್ರೆ ಶ್ರೀ ಗೆಜ್ಜೆನಾದ ತಂಡದಲ್ಲಿ ಎಷ್ಟು ಜನ ಒಟ್ಟಿದ್ರಿ ನೀವು?
1: ಒಟ್ಟಿಗೆ 16 ಜನ ಇದ್ದೇವೆ.
0: 16 ಜನ
1: ಇದ್ದೀವಿ, ಮಕ್ಕಳೆಲ್ಲ ಸೇರಿಸಿ 16 ಜನ ಇದ್ದೀವಿ.
0: ಸಣ್ಣ ಮಕ್ಕಳು ಇದ್ರ?
1: ಹೌದು.
0: ಎಷ್ಟು ಜನ ಇದ್ದಾರೆ?
1: ಸಣ್ಣ ಮಕ್ಕಳು ಒಂದ 7-8 ಜನ ಇದ್ರು.
0: ಹೌದಾ?
1: 4ನೇ ಕ್ಲಾಸಿಂದ 7ನೇ ಕ್ಲಾಸಿನವರೆಗೂ ಇದ್ರು.
0: ಹೆಣ್ಮಕ್ಳು ಗಂಡ್ಮಕ್ಳು?
1: ಹೆಣ್ಮಕ್ಳು ಗಂಡ್ಮಕ್ಳು, ಪರಿಭೇದ ಇಲ್ಲ.
0: ನಿಮ್ಮಲ್ಲಿ ದೊಡ್ಡವರಲ್ಲಿ ಹೆಂಗಸ್ರಿದ್ದಾರೆ?
1: ಹೌದು, ಟೀಚರ್ಸ್ ಕೂಡ ಒಬ್ರು ಇದ್ರು ನಮ್ಮಲ್ಲಿ, ಶ್ರೀರಾಣಿ ಹೆಗಡೆ ಅಂತ.
0: ಶ್ರೀರಾಣಿ ಹೆಗಡೆ?
1: ಹೌದು, ಅವ್ರು ಕೂಡ ಇದ್ರು.
0: ಓ, ಓಕೆ. ಸೊ ತುಂಬಾ ಗಟ್ಟಿಮುಟ್ಟಾಗಿರೋ ತಂಡ ನೀವು.
1: ಗಟ್ಟಿಮುಟ್ಟಿರೋ ತಂಡ
0: ನಮ್ದಿಗೆ. ನೀವು ಹಟ್ಟಿಯಂಗಡಿ ಮೇಳದಲ್ಲಿ ವೇಷಧಾರಿಗಳು?
1: ಹೌದು.
0: ವಿಘ್ನೇಶ್ ಅವರು ಕೂಡ?
1: ವಿಘ್ನೇಶ್.
0: ನೀವಿಬ್ರು ಹಟ್ಟಿಯಂಗಡಿ ತಂಡದಲ್ಲೇ? 20. ಮತ್ತೆ ಹವ್ಯಾಸಿ ತಂಡನ ಯಾವಾಗ ನೀವು ಕಾರ್ಯನಿರ್ವಹಿಸಿದ್ದೀರಿ?
1: 2019 ಓಪನ್ ಮಾಡಿದ್ದು.
0: ಶುರು ಮಾಡಿದ್ದ?
1: ನಾವು ಏನೋ ಹೆಜ್ಜೆ ಕಲಿಬೇಕಂತ ಕ್ಲಾಸ್ ಮಾಡಿದ್ದ. ನಮ್ಗೆಲ್ಲೂ ಇಲ್ಲಿ ಹತ್ರದಲ್ಲಿ ನಿಯರೆಸ್ಟ್ ಯಾವ್ದು ಇಲ್ದಿದ್ದಕ್ಕೋಸ್ಕರ ನಾವೇ ಒಂದ್ ಕ್ಲಾಸ್ ಮಾಡ್ಬೇಕಂತ ಹೇಳಿ ಗುರುಗಳು ಯಾರು ಮಾಡೋದಂತ ಹೇಳಿದಾಗ ಹೆಮ್ಮಾಳಿ ರಾಮಚಂದ್ರ ಭಟ್ರನ್ನ ಕೇಳ್ತ. ಅವ್ರು ಬಹಳ ಖುಷಿಯಿಂದ ಒಪ್ಕೊಂಡ್ರೆ ಕ್ಲಾಸ್ ಮಾಡ್ತ.
0: ಹೆಮ್ಮಾಡಿ ರಾಮಚಂದ್ರ ಭಟ್
1: ಗುರುಗಳು?
0: 2019 ಶುರು ಮಾಡಿದ್ರು. ಶುರು ಮಾಡೋ ಕಾರಣ ನೀವು ಹೆಜ್ಜೆ ಕಲು?
1: ನಾವು ಹೆಜ್ಜೆ ಕಲುಕ್ಕೋಸ್ಕರ ಶುರು ಮಾಡಿದ್ದೆ. ಮತ್ತೆ ಕುಂದಾಪುರದಲ್ಲಿ ಹೆಜ್ಜೆ ಕ್ಲಾಸ್, ಯಕ್ಷಗಾನ ಕ್ಲಾಸ್ ಅನ್ನೋದು ಇರ್ಲಿಲ್ಲ ಆ ಹೊತ್ತಿನಲ್ಲಿ. ಹಾಗಾಗಿ ನಾವೇ ಶುರು ಮಾಡಿದ್ದೆ. ಕಡೆ ನಾವು ಈ ಇದ್ರಲ್ಲಿ ಹೀಗೆ ಮಾಡ್ತಾ ಮಾಡ್ತಾ ಕಡೆ ಮೇಳದ ಅವಕಾಶ ಒಂದ್ ಸಿಕ್ತು, ಮತ್ತೆ ಮೇಳಕ್ಕೆ ಹೋಯ್ತು. ಈಗ 4 ವರ್ಷ ಆಯ್ತು.
0: ಅಂದ್ರೆ ನಿಮ್ಗೆ ಆಟ ಅಂದ್ರೆ ಅಷ್ಟು ಆಸೆ?
1: ಮೊದ್ಲಿಂದನು. ನಾವು ಸಣ್ಣದಿರುವತ್ತಿಗೆ ನಾನು ದೊಡ್ಡಮ್ಮ ಯಕ್ಷಗಾನ ಕರ್ಕೊಂಡು ಹೋಗ್ತಿದ್ರು. ಈ ಸಾಲಿಗ್ರಾಮ್ ಮಾಡಿದ್ರೆ ಟೆಂಟ್ ಆಟ ಎಲ್ಲ ಹಾಕ್ತಿತ್ತಲ್ಲ, ನಾವು ತಿಂಡಿ ತಿನ್ನೋಕೋಸ್ಕರ ಹೋಗ್ತಿತ್ತು ಅವ್ರ ಜೊತೆಗೆ. ಆಟ ನೋಡಕ್ಕಲ್ಲ, ಗೋಧಿ ಬಜ್ಜಿ ಬನ್ಸಲ್ಲ ಇರತ್ತಲ್ಲ, ಅದು ತಿನ್ನೋಕೋಸ್ಕರ ಹೋಗ್ತಾ. ಕಡೆ ಕಡೆ ಮತ್ತೆ ಹಾಸ್ಯ ಸನ್ನಿವೇಶಕ್ಕೆ ಮಾತ್ರ ಆ ದೊಡ್ಡ ಮಾತ್ರ ಮೊದ್ಲಿಗೆ ಹೇಳಿರ್ತ ನಾವು, ಬೇರೆ ವೇಷ ಬಂದತ್ತು ಹೇಳಿಸ್ಬೇಡ, ಹಾಸ್ಯ ಸನ್ನಿವೇಶ ಬಂದಾಗ ಹೇಳಿಸ್ ನಮ್ಗೆ ನಗಡಕ್ಕೊಂದು ಅವಕಾಶ
0: ಅಂದ್ಕೊಂಡು
1: ಹಾಸ್ಯ ಹೇಳಿಸುದಂತ. ಮತ್ತೆ ಅದ ಆ ಸನ್ನಿವೇಶ ಮುಗಿದ್ಮೇಲೆ ಮತ್ತೆ ಮಲಗುದು ಅಲ್ಲಿ, ಮತ್ ಬೆಳಿಗ್ಗೆ ಬರೋತಿ ಅವ್ರು ಕರ್ಕೊಂಡು
0: ಬರ್ತಾರೆ,
1: ಎಬ್ಸ್ಕೊಂಡು ಬರ್ತಿದ್ರ. ಅದ ಹಂಗೆ ಹಂಗೆ ಕಂಡ್ ಮತ್ತೆ ಈ ನಮ್ಮ ಹಳ್ಳಾಡಿಯರ್ ಹಾಸ್ಯ ಎಲ್ಲ ಕಂಡ್ ನಾನ ಸ್ವಲ್ಪ ಇನ್ಸ್ಪೈರ್ ಆದ ಅವರಿಂದ.
0: ಸೊ ನೀವೀಗ ಹಟ್ಟಿಗಡೆ ಮೇಳದಂಗು ಹಾಸ್ಯಗಾರ ಜಾಸ್ತಿ ಆಗ್ತಾರೆ?
1: ನನ್ನ ವೇಷ ಎಲ್ಲ ಹಾಸ್ಯಗಾರ ಅಂದ್ರೆ ಹಳ್ಳಾಡಿ ರೊಟ್ಟಿಗೆ ನಾನೀಗ ಜೋಡಿ ವೇಷನೆ ಮಾಡ್ತಿರೋದು, ಹಾಸ್ಯ ವೇಷವೇನಂತ.
0: ಹಳ್ಳಾಡಿ ಜಯರಾಮ್ ಶೆಟ್ಟರ್ ರೊಟ್ಟಿಗೆ ಮಾಡುದ?
1: ಹೌದು. ಒಂದ್ ಟೈಮ್ ಅಲ್ಲ ಅವ್ರ ವೇಷ ಎಲ್ಲ ನೋಡ್ತಿತ್ತು ನಾವು, ನಮ್ ಸೌಭಾಗ್ಯ ಅದು
0: ಅಲ್ದ.
1: ಈಗ ಅವ್ರ ಜೊತೆಗೆ ವೇಷ ಮಾಡ್ತಿದ್ರೆ ನಮ್ಗೆ ಕೆಲಸ
0: ರೋಮಾಂಚನವೇ
1: ಅದು.
0: ಮತ್ತೆ
1: ಅಷ್ಟು ದೊಡ್ಡ ಹಿರಿಯ ಕಲಾವಿದ್ರಾದ್ರು ಒಳ್ಳೆ ರೀತಿ ನಮ್ಗೆ.
0: ಅವರೆಲ್ಲ ನಮ್ ಹೀರೋಗಳು. ನಾವು ಕಾಣಕ್ಕೆ 20 ಕ್ಯಾಸೆಟ್ ಹಂಗೆ ಹುಲಿಯಾದ ಕಾಳ ಇಂಥದ್ದೆಲ್ಲ ಆಟನ ಕೇಳ್ಕೊಂಡು ಅಡ್ಡು ಬಿದ್ದು ನಗಾಡ್ಕೊಂಡು. ಹೌದು. ಸೊ ಅಂತಹ ಹಳ್ಳಾಡಿ ಜಯರಾಮ್ ಶೆಟ್ಟಿ ಅವರೊಟ್ಟಿಗೆ ನೀವು ವ್ಯಾಸ ಮಾಡ್ತಿದ್ರಿ. ಸೊ ಈಗ ನೀವು ನಿಮ್ಮ ತಂಡ ಒಂದು ಶ್ರೀ ಗೆಜ್ಜೆನಾದ, ನೀವು ಹೆಜ್ಜೆ ಕಲುಕಂದ್ರೆ ಅದು ಹೆಜ್ಜೆ ಕಲ್ತ ಮೇಲೆ ನೀವು ಹೊಟ್ಟೆ ಅಂಗಡಿ ಮೇಳಕ್ಕೆ ಸೇರಿದ್ದ?
1: ಹೌದು. ನಾವೊಂದ 2 ವರ್ಷ ಅಲ್ಲೆಲ್ಲ ಇದ್ ಮಾಡಿ, ಆದ್ರೂ ನಾವು ಕ್ಲಾಸ್ ಅನ್ನ ಇದ್ ಮಾಡ್ಲಿಲ್ಲ. ಆಗ ಮೇಳಕ್ ಹೋಗ್ತಾನು ಕ್ಲಾಸ್ ಅನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದಿತ್ತು.
0: ಓಕೆ.
1: ವರ್ಷಕ್ಕೆ ಹೊಸ ಆಟ ಅಂತ ಮಾಡ್ತಿತ್ತು. ಫಸ್ಟ್ ನಾವು ಆನ್ಲೈನ್, ಈ ಕೊರೋನಾ ಟೈಮ್ ಅಲ್ಲಿ ಎಂತ ಆಯ್ತು ಹೇಳ್ರೆ, ಆನ್ಲೈನ್ ಆಟ ಅಂತ ಶುರು ಆಯ್ತು. ಅವಾಗ ವರ್ಷಕ್ಕೊಂದ್ 3 ಆನ್ಲೈನ್ ಆಟ ಮಾಡ್ಕಂತಿತ್ತು. ನಮ್ಮ ಗೆಜೇಂದ್ರ ಟೀಮ್ ಇಂದ 4 ಆಟ ಮಾಡ್ತಾ ಇತ್ತು.
0: ಆನ್ಲೈನ್ ಆಟ?
1: ಆನ್ಲೈನ್ ಆಟ.
0: ಅದೇ ಹೆಂಗೆ, ಎಷ್ಟು ಗಂಟೆ ಇರ್ತಿತ್ತು
1: ಅದೊಂದು ಕಾಲ ಮಿತಿ? ಒಂದ್ 4 ತಾಸು
0: ಆನ್ಲೈನ್ ಅಲ್ಲಿ.
1: ಆನ್ಲೈನ್ ಆಟ
0: ಕಾಮರೆಲ್ಲ ಆನ್ಲೈನ್
1: ಮೊಬೈಲ್ ಇದ್ರಲ್ಲಿ ನೋಡ್ಬೋದಲ್ಲ.
0: ನಿಮ್ಗೆ ರಂಗಸ್ಥಳ?
1: ರಂಗಸ್ಥಳ ನಾವು ಅಲ್ಲಿ ಈ ಹೇರಿ ಕೂದ್ರೆ ಒಂದು ಇದು ಉಂಟು, ಸಂಸ್ಥೆ ಉಂಟಲ್ಲಿ, ಮಹಾಗಣಪತಿ ಅಂತ, ಮಹಾಗಣಪತಿ ಅಂತ, ಅಲ್ಲಿ ನಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ. ಅಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಆನ್ಲೈನ್ ಬಿಡ್ತಿತ್ತು.
0: ರೆಕಾರ್ಡ್ ಮಾಡಿ ಬಿಡ್ತಾರೆ?
1: ರೆಕಾರ್ಡ್ ಮಾಡಿ ಬಿಟ್ಟಿತ್ತು. ಆನ್ಲೈನ್ ಮಾಡಿದ್ರು, ರೆಕಾರ್ಡ್ ಮಾಡಿ ಬಿಟ್ಟಿದ್ದು,
0: ಲೈವ್ ಮಾಡಿದ್ದು,
1: ಲೈವ್ ಮಾಡಿದ್ದು.
0: ಸೊ ಎಷ್ಟು ಜನ ಕಾಣ್ತಿದ್ದೀರಾ ಆಗ ಆನ್ಲೈನ್ ಅಲ್ಲಿ?
1: ಅವಾಗ ಅದು ನಮ್ಗೆ ಹೈಯೆಸ್ಟ್, ಯಾಕಂದ್ರೆ ಈಗ ಒಂದ್ ಬಯಲಾಟ ಅಂತ ಹೇಳಿದ್ರೆ ಒಂದು 200-300 ಜನ ಆಗುವುದು ಕಷ್ಟ. ಅಲ್ಲಿ 34,000 ಜನ ಮಿಕ್ಕಿಯು ಕಾಣ್ತಿದ್ರು. ಹೌದು, ಅದೊಂದು ಖುಷಿ ಇದೆ ನಮ್ಗೆ.
0: ಅದೇ ನಿಮ್ಗೆ ಉಮೇದ್ ಕೊಡ್ತಾ?
1: ಅದ್ ಸ್ವಲ್ಪ ಉಮೇದ್ ಕೊಡ್ತೇನೆ.
0: ಅಷ್ಟು ಜನ ಕಾಣ್ತಿದ್ರು?
1: ಅಷ್ಟು ಜನ ಕಾಣ್ತಿದ್ರು, ವಿವ್ ಸಿದ್ದಿತ್ತು ಅಷ್ಟೊಂದು.
0: ಓಕೆ, ಸೊ ಈ ತರ ನೀವು ಆನ್ಲೈನ್ ಆಟವನ್ನು ಮಾಡಿದವರು.
1: ಹೌದು.
0: ಎಂತ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ ಆನ್ಲೈನ್ ಆಟ ಅಂಡ್ ಈ ತರ ಜನ ಎದುರಿಗೆ ಕೂಕೊಂಡು ಆಟ ಮಾಡುದು?
1: ಹಾ, ಡಿಫ್ರೆನ್ಸ್ ಉಂಟು. ಆನ್ಲೈನ್ ಆಟ ಅಂತ ಹೇಳಿದ್ರೆ ಅಲ್ಲಿ ಕಮೆಂಟ್ಸ್ ಬರುತ್ತೆ, ಲೈಕ್ಸ್ ಬರ್ಬೋದು, ಬಿಟ್ರೆ ಇಲ್ಲಿ ಲೈವ್ ನೇರ ಮೈ ನಾವು ಮೈದಾನದಲ್ಲಿ ಎಲ್ಲ ಒಂದು ಪ್ರೇಕ್ಷಕರು ಎದ್ರಿ ಮಾಡೋದ್ರಾಗೆ ಆ ಇದು ಬೇರೆ, ಅದು ಎಲ್ಲ ಬೆಳತ್ತೆ. ಅಥವಾ ಚೌಕಿ ಬಂದು ಅವ್ರು ನಮ್ಮನ್ನ ಗುರುತಿಸಿ ನಮ್ಮ ಪಾತ್ರ ಏನೋ ಇಷ್ಟ ಆದಿದ್ರೆ ಅವ್ರು ಬಂದು ನಮ್ಮನ್ನ ಮಾತಾಡ್ಸೋದು. ಸೊ ಅದೆಲ್ಲ ಒಂದು ಖುಷಿ ಕೊಡುವಂತ ವಿಚಾರ
0: ಇದು. ಅಲ್ಲೇ ನಿಮ್ಗೆ
1: ತುಂಬಾ ಜನ ರೀಚ್ ಆಗ್ತಿತ್ತು. ಯಾವ್ದು ನಮ್ಮ ಆನ್ಲೈನ್ ಆಟ ಅನ್ನುವಂತ ತುಂಬಾ ಜನಕ್ಕೆ ರೀಚ್ ಆಗ್ತಿತ್ತು. ಅದು ಪರ್ಮನೆಂಟ್, ನಾವ್ ಯಾವಾಗ ಬೇಕಾದ್ರೂ ನೋಡ್ಕೊಳ್ಬಹುದು ಅದನ್ನ. ಇದು ನಾವ್ ಇವತ್ ಮಾಡಿ ಬಂದ್ ಮತ್ತದ್ ನೋಡ್ಲಿಕ್ಕೆ
0: ಹಿಂದಿಲ್ಲ.
1: ಹೌದು, ನಮ್ ಪಾತ್ರ ನಾವು ಆಮೇಲೆ ನೋಡ್ಬಹುದು. ಈಗ ಆನ್ಲೈನ್ ಆಟ ಆದ್ರಿಂದ ಮೊಬೈಲ್ ನಾವ್ ಯಾವತ್ ಬೇಕಾದ್ರೆ ನಾವ್ ಎಂತ ಮಾಡಿದ್ವಿ, ಏನ್ ತಪ್ಪು ಮಾಡಿದ್ವಿ, ಏನ್ ಸರಿ ಮಾಡಿದ್ ನೋಡ್ಕೊಳಕ್. ನಾವ್ ಇಲ್ಲಿ ಮೈದಾನದಾಗೆಲ್ಲ ಮಾಡಿದ್ರೆ ನಮ್ಮನ್ನ ನಾವು ನೋಡ್ಕೊಳಕ್ ಆಗುದಿಲ್ಲ, ಪ್ರೇಕ್ಷಕರು ಮಾತ್ರ ನೋಡ್ಬೇಕು.
0: ಹೌದು ಹೌದು. ಸೊ ನಿಮ್ಗದ್ ಹೆಲ್ಪ್ ಆಯ್ತು ಅನ್ಸುತ್ತೆ ಆನ್ಲೈನ್ ಆಟ ನೀವು ಮಾಡಿದ್ದೇ? ನಾನು ಹಿಂಗ್ ಮಾಡೋ ಬದ್ಲು ಹಂಗ್ ಮಾಡ್ಲಕ್ಕಿತ್ತು, ಹಿಂಗ್ ಹೆಜ್ಜೆ ಹಾಕೋ ಬದ್ಲು ಹಂಗ್
1: ಹಾಕ್ಲಕ್ಕಿತ್ತು,
0: ಕಮ್ಕಲ ಆಯ್ತು ನಿಮ್ಗೆ,
1: ಅವಕಾಶ ಆಯ್ತು.
0: ಶ್ರೀ ಗೆಜ್ಜನಾದ ಈ ಯಕ್ಷಗಾನ ತಂಡ ಕಟ್ಟುವತ್ತಿಗೆ ಎಷ್ಟು ಕಷ್ಟ ಆಯ್ತು? ಈಗ ನೀವು ಮತ್ತೆ ವಿಘ್ನೇಶ್ ಅವರು ಇಬ್ರು ಒಟ್ಟಿಗೆ,
1: ನಾವು ಇಬ್ರು ಒಟ್ಟೆ ಸೇರಿ ಈ ಕ್ಲಾಸ್ ಅನ್ನು ಮಾಡಿದ್ದೆ. ತುಂಬಾ ಕಷ್ಟ ಆಯ್ತು ನಮ್ಗೆ.
0: ಯಾವ ತರ
1: ಫೈನಾನ್ಸಿಯಲ್ ಆಗಿ ಹೌದು, ಮತ್ತೆ ಆವಾಗ ಜನ ಸೇರಿಸ್ಕೊಳ್ಬೇಕು,
0: ಅದು 2019 ಕೋವಿಡ್ ಟೈಮ್,
1: ಕೋವಿಡ್ ಟೈಮ್ ಜನ ಸೇರಿಸ್ಬೇಕು, ಅದೆಲ್ಲ ಮಾಡೋಕ್ ತುಂಬಾ ಕಷ್ಟ ಆಯ್ತು. ಕಡೆ ಕಡೆಗೆ ಒಂದ್ 4 ಜನ ಗೊತ್ತಾಯ್ತು, ಹಾ ಈ ಟೀಮ್ ಒಳ್ಳೇದುಂಟು, ರಾಮಚಂದ್ರ ಭಟ್ ಅಂತ ಒಬ್ರು ಹಿರಿಯ ಯಕ್ಷಗಾನ ಗುರುಗಳು ನಮ್ಗೆ ಹೇಳಿಕೊಡ್ತಾರೆ ಅಂತ ಹೇಳದೊತ್ತಿಗೆ ಆಟೋಮೆಟಿಕ್ ಆಗಿ ಜನ ಆಯ್ತು. ಅವಾಗ ಸುಮಾರು ಒಂದ್ ಲೇಡೀಸ್ ಮದ್ವೆ ಆದವ್ರೆ ಒಂದ್ 6-7 ಜನ ಇದ್ದೀರಿ. ಹಾ, ವೇಷ ಮಾಡಿದವ್ರೆ ನಮ್ಮಲ್ಲಿ, ನಮ್ಮ ಸಂಘದಲ್ಲಿ ವೇಷ ಮಾಡಿದ್ರು. ಇವಾಗಲೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ.
0: ಮತ್ತೆ ಎಷ್ಟು ಜನ ಒಟ್ಟು ಎಷ್ಟು ಜನ ಆಯ್ತು ಫಸ್ಟ್ ಗೆ ಇನಿಷಿಯಲಿ
1: ಮಾಡ್ದೊತ್ತಿ? ಫಸ್ಟ್ ಆಟ ಮಾಡ್ದೊತ್ತಿ ನಮ್ಗೆ 23 ಜನ ಏನೋ ಇದ್ದೀರು. ಕಡೆ ಕಡೆ ಕ್ರಮೇಣ ಕೆಲವರಿಗೆಲ್ಲ ಈ ಲೇಡೀಸ್ ಆದ್ರಿಂದ ಕೆಲವರಿಗೆ ಒತ್ತಡ ಮನೆ ವರ್ಕ್ ಅದು ಇದಂತ ಇರುತ್ತಲ್ಲ, ಕಡೆ ಕಡೆ ಒಂದ್ 2 ವರ್ಷ ನಂತರ ಬಿಟ್ರು, ಮತ್ತೆ ಹೆಜ್ಜೆಗೆ ಸ್ವಲ್ಪ ಹೆಜ್ಜೆಲ್ಲ ಕಲ್ತ್ರೆ ಬಿಟ್ರು.
0: ಯೂಶ್ವಲಿ ಅಪರೂಪ ಇದು ಎಂತಂದ್ರೆ ಹೆಂಗಸರು ಗಂಡಸರು ಇಬ್ರು ಒಂದೇ ಸಂಘದಲ್ಲಿ ಇಪ್ಪುದು.
1: ಹೌದು ಹೌದು,
0: ತುಂಬಾ ಅಪರೂಪ. ಈಗ ನಮ್ಮಲ್ಲಿ ಸುಮಾರು ಸಂಘದವ್ರು ಬಂದಿರ, ಎಲ್ಲ ಗಂಡಸರಾದ್ರೆ ಗಂಡಸ್ರೆ, ಹೆಂಗಸರಾದ್ರೆ ಹೆಂಗಸ್ರೆ, ಅವ್ರು ಮಿಕ್ಸ್ ಅಪ್ಪುದಿಲ್ಲ.
1: ಇಲ್ಲ, ಇಲ್ಲಿ ಹೆಂಗಸರು ಗಂಡಸರು ಮಕ್ಕಳು ಎಲ್ಲರಿಗೂ ಅವಕಾಶ, ಮುಕ್ತ ಅವಕಾಶ. ಮತ್ತದಲ್ಲದೆ ನಾವು ಬರೀ ಯಕ್ಷಗಾನಕ್ಕಂತಾನೆ ಇದ್ ಮಾಡಿರ್ಲಿಲ್ಲ. ಈ ಆಟಿ ಅಮಾಸೆ ಕಾರ್ಯಕ್ರಮ ಬಂದಾಗ ನಾವ್ ಎಂತ ಮಾಡ್ತಿತ್ತು ಅಂತ ಹೇಳಿದ್ರೆ, ಪ್ರತಿ ಮಕ್ಕಳ ಹತ್ರ ಒಂದ್ ನಮ್ದೊಂದು ಗ್ರೂಪ್ ಅನ್ನು ಮಾಡ್ಕೊಂಡಿದ್ದೆ. ಆ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕ್ತಿತ್ತು, ನಮ್ದು ಈ ತರ ಕಾರ್ಯಕ್ರಮ ಮಾಡುವ, ನಿಮ್ ನಿಮ್ ಮನೆಯಿಂದ ನಮ್ಮ ಕುಂದಾಪುರದಲ್ಲಿ ಏನು ಅಂತ ತಿಂಡಿ ತಿನಿಸು ಏನ್ ಮಾಡ್ತಾರೆ ಮನೇಲಿ ಮಾಡುವಂತದ್ದು, ಅದನ್ನ ನೀವು ಮಾಡ್ಕೊಂಡು ಬನ್ನಿ, ನಾವೆಲ್ಲ ಕೂತ್ಕೊಂಡು ಒಟ್ಟಾಗಿ ಒಂದ್ ತಿನ್ನುವಂತ ಕಾರ್ಯಕ್ರಮ ಅದನ್ನ ನಾವು ಒಂದು 4-5 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇತ್ತು. ಅದು ಬಹಳ ಬಹಳ ಜನ ರೀಚ್ ಆಯ್ತು. ಎಲ್ಲರೂ ಹೇಳುರು, ನೀವು ಕ್ಲಾಸ್ ಅಲ್ಲಿ ಬರೀ ಯಕ್ಷಗಾನ ಒಂದೇ ಅಲ್ಲ, ಈ ಆಟಿ ಅಮಾಸೆ ಅಂತ ಮಾಡ್ತಿದ್ರಿ. ಕಡೆಗೆ ಒಂದು ವರ್ಷ ನಾವೊಬ್ರು ನಮ್ಮ ಪರಿಚಯದವ್ರೆ ಈ ಸೀಮಂತ ಶಾಸ್ತ್ರ ಕೂಡ ನಮ್ಮ ಒಂದು ಕ್ಲಾಸ್ ಅಲ್ಲಿ ಮಾಡಿದ್ ನಾವೇನಾದ್ರು ಡಿಫ್ರೆಂಟ್, ಬರೀ ಯಕ್ಷಗಾನ ಒಂದೇ ಅಲ್ಲ, ಎಲ್ಲದನ್ನು ಮಾಡ್ಕೊಂಡು ಬರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಮಾಡಿತ್ತು. ಅದು ಅವರಿಗೂ ಬಹಳ ಖುಷಿ ಆಯ್ತು. ನಮ್ಮ ಮನೆಯಲ್ಲೂ ನಮ್ಗೆ ಈ ಶ್ರೀಮಂತ ಕಾರ್ಯಕ್ರಮ ಮಾಡ್ಲಿಲ್ಲ ಅಂತ ಹೇಳಿ ಒಂದು 50 ಜನ ಸೇರಿತ್ತು.
0: ಗಡ್ಜ್ ಆಯ್ತು,
1: ಗಡ್ಜ್. ಏನ್ ಸಂಪ್ರದಾಯ ಇತ್ತು ಅದನ್ನೆಲ್ಲ ನಮ್ಮ ಈ ಸ್ಟೂಡೆಂಟ್ ತಾಯಂದ್ರನ್ನೆಲ್ಲ ಬರೋಕೆ ಹೇಳಿ ಹೂ ಮುಡ್ಸೋದು ಇರ್ಲಿ, ಸೀರೆ ಇದ್ ಮಾಡೋದ ಇಲ್ಲಿ, ಎಲ್ಲ ಚಕ್ಕುಲಿ ಕುಲಿ ಐಟಮ್ ಏನೆಲ್ಲ ಬೇಕು ಅದನ್ನೆಲ್ಲ ಅವ್ರು ಒಬ್ರೊಬ್ರು ಸ್ವಲ್ಪ ತಕೊಬನ್ನಿ ಅಂತ ಹೇಳಿ ಶೇರ್ ಮಾಡಿಬಿಟ್ರೆ ನಾವು ಇಂಡಿವಿಜುವಲ್ ಆಗಿ ಮಾಡೋದಲ್ಲ, ಎಲ್ಲರೂ ಒಮ್ಮತದಿಂದ ಖುಷಿ ಪಟ್ಟು ಮಾಡಂತ ಕಾರ್ಯಕ್ರಮ.
0: ಇದಕ್ಕೆಲ್ಲ ಈಗ ಎಂತದೇ ಒಂದು ಕಾರ್ಯಕ್ರಮ ಮಾಡುದಾದ್ರು ನಿಮ್ಗೆ ದುಡ್ಡು ಬೇಕಲ್ಲ, ಅದನ್ನೆಲ್ಲ ಹೆಂಗೆ
1: ಅಂದ್ರೆ ಬೇರೆ ಎಲ್ಲ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡದಿದ್ರೆ ಬ್ಯಾನರ್ ಥ್ರೂ ಅಲ್ಲಿ ಸರ್ಕಾರದಿಂದ ಏನೋ ಸಿಗತ್ತೆ ಅಂತ ಹೇಳ್ತಾ ಇದ್ರೆ, ನಾವು ರಿಜಿಸ್ಟ್ರೇಷನ್ ಮಾಡಿದ್ದು ಅದ್ ನಮ್ ಮುಂದೆ ಪ್ರೊಸೆಸ್ ಮಾಡೋಕೆ ಆಗ್ಲಿಲ್ಲ. ಅಂದ್ರೆ ಅಧ್ಯಕ್ಷ ಕಾರ್ಯದರ್ಶಿ ಚೇಂಜ್ ಆದಾಗ ಕೆಲವೊಬ್ರು ಕಾಲಾವಿದ್ ಬಿಟ್ಟು ಹೋದಾಗ ಅದನ್ನ ಮಾಡೋಕೆ ಆಗ್ಲಿಲ್ಲ ಹೇಳಿ ಅದು ಕಮಿಟಿ ಬೇಕು. ಅದಕ್ಕೋಸ್ಕರ ನಮ್ಗೆ ದುಡ್ಡಿಂದ ಒಂದು ಯಾವ ಕಡೆಯಿಂದ ಸಿಗ್ಲಿಲ್ಲ. ಹಾಗಂತ ಇಲ್ಲಿ ನಮ್ಮ ಕೆ ಆರ್ ನಾಯಕರು ಇವರೆಲ್ಲ ನಮ್ಗೆ ಪ್ರತಿ ವರ್ಷ ಸಪೋರ್ಟ್ ಮಾಡುವಂತ ವಾರ್ಷಿಕೋತ್ಸವ ಆಟಕ್ಕೆ ಕೆ ಆರ್ ನಾಯಕ್ ನಮ್ಮ ಮುಖ್ಯವಾಗಿ ಹೆಸರು ಅವ್ರದ್ದೊಂದು, ಅವ್ರು ನಮ್ಗೆ ಎನಿ ಟೈಮ್
0: ಅವ್ರಿಂತ ತುಂಬಾ ತುಂಬಾ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡ್ತಾರಲ್ಲ,
1: ಡೋನರ್ಸ್
0: ಅಲ್ಲಿ ಒಳ್ಳೇದಲ್ಲಿ ಅವರಿಗೆ. ಹಾಗೆ ನೀವು ಶ್ರೀ ಗೆಜ್ಜನಾದ ತಂಡ ಶುರು ಮಾಡಿ ಹೆಂಗಸರು ಗಂಡಸರು ಒಟ್ಟೆ ಹಾಯ್ಕೊಂಡ ಮಕ್ಕಳನ್ನೆಲ್ಲ ಹಾಕೊಂಡ ಶುರು ಮಾಡಿ ಪ್ರಥಮ ಆಟ ಆಡ್ಸಿದ್ದು ಯಾವ್ದು?
1: ಶ್ವೇತ ಕುಮಾರ ಚರಿತೆ ಆನ್ಲೈನ್ ಆಟ
0: ಆನ್ಲೈನ್ ಶ್ವೇತ ಕುಮಾರ ಚರಿತೆ
1: ಮೇಳದ ಅತಿಥಿ ಕಲಾವಿದರು ಮೂರು ನಾಲ್ಕು ಜನ ಇದ್ದಿದ್ರೆ ಅಲ್ಲಿ ಹರೀಶ್ ಜಪ್ತಿ ಅಂತ ಒಬ್ರು ನಾಗರಾಜ್ ಪೂಜಾರಿ ದೇಲ್ಕುಂದ ದ್ವಿತೇಶ್ ಕಾಮತ್ ಅಂತ ಇನ್ನೊಬ್ರು ದಿನೇಶ್ ಖನ್ನರ್ ಅಂತ ನಾಲ್ಕು ಜನ ಅವತ್ತಿನ ಇದಕ್ಕೆ ನಮ್ಗಂದ್ರೆ ಆ ಪ್ರಸಂಗಕ್ಕೆ ಅನಿವಾರ್ಯ ಯಾಕಂದ್ರೆ ಹಿಮ್ಮೇಳವ್ ಕೂಡ ಎಲ್ಲ ಮೇಳದವ್ರನ್ನ ಹಾಕೊಂಡಿದ್ದೆ ಯಾಕಂದ್ರೆ ಆಟ ಚೆನ್ನಾಗಿ ಬರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಿಮ್ಮೇಳದವ್ರನ್ನ ನಾವು ಮೇಳದವ್ರನ್ನ ಹಾಕೊಂಡಿದ್ದೆ ತುಂಬಾ ಹೆಸರು ಬಂತ ಅದಕ್ಕೆ ಒಳ್ಳೆ ಕಮೆಂಟ್ಸ್ ಹಾಗೆ ಬಂತು ಅದು ಹೇಳಿದ್ನಲ್ಲ 34,000 ಏನು ವ್ಯೂಸ್ ಕೂಡ ಆಗಿದೆ ಅದು ಒಂದು ಒಳ್ಳೆ ಇದು
0: ಓಕೆ ಸೊ ಶ್ವೇತಕುಮಾರ ಚರಿತ್ರೆ ಮಾಡುವತ್ತಿಗೆ ಎಲ್ಲ ಹ್ಯಾಂಗ್ ಮಾಡಿರ ನಿಮ್ಮ ತಂಡ ಸದಸ್ಯರೆಲ್ಲ ಯಾಕಂದ್ರೆ ಶ್ವೇತಕುಮಾರ ಚರಿತ್ರೆ ಎಲ್ಲರೂ ಕಂಡಿರ್ತಾರೆ

0: ಹಿಡ್ದು ನಾವೇ ಸೆಲೆಕ್ಟ್ ಮಾಡಿ ಅವರೆಲ್ಲರೂ ತುಂಬಾ ಸಪೋರ್ಟಿವ್ ಆಗಿ ಆ ಪ್ರಸಂಗನ ಇದ್ ಮಾಡಿ ನಾಲ್ಕು ಟ್ರಯಲ್ ಮಾಡಿದ್ದಿತ್ತು. ಬೇರೆ ಸಂಘದ ಆಟ ಅಂತ ಹೇಳಿದ್ರೆ ಟ್ರಯಲ್ ಜಾಸ್ತಿ ಮಾಡೋಕೆ ಹೋಗ್ತಿಲ್ಲ,
1: ಅಂದ್ರೆ
0: ಹವ್ಯಾಸಿ ಕಲಾವಿದ್ರೆ ಇರುವುದಲ್ಲ ಅಂತ ಹೇಳಿ ಸಾಕು ಅಂತ ಹೇಳಿ ಇದ್ ಮಾಡ್ತಿದ್ರೆ ನಾವು ಅದನ್ನ ಜಾಸ್ತಿ ಹಾಕಿದೀವಿ,
1: ಜಾಸ್ತಿ ಹಾಕಿರಿ.
0: ನಮ್ಗೆಲ್ಲ ಹೊಸ್ತ, ನನ್ಗಂತೂ ನನ್ಗ ಆ ಪಾತ್ರ ಬಗ್ಗೆ ಈಗಲೂ ಅನ್ಸುತ್ತೆ ಅಯ್ಯೋ ನನ್ನ ಹತ್ರ ಎಂತದ್ದು ಮಾಡೋ ಕಾಯಿಲಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ.
1: ನೀವು ಯಾವ ಪಾತ್ರ?
0: ನಾನು ಅದ್ರಲ್ಲಿ ಶಿವೆ ಅಂತ ಒಂದು ನಾರ್ಮಲ್ ಗರ್ತಿ ವೇಷ ಮಾಡಿದ್ದೆ, ಹಾಗಾಗಿ ಅಷ್ಟೊಂದು ಇದೆ.
1: ಫಸ್ಟ್ ವೇಷ? ನಿಮ್
0: ಫಸ್ಟ್ ವೇಷ? ಅದಕ್ಕೂ ಹಿಂದೆ ಒಂದ್ ವೇಷ ಮಾಡಿದೆ ಆನ್ಲೈನ್ ಆಟದಲ್ಲ, ಶ್ರೀದೇವಿ ಬನಶಂಕರಿ ಪ್ರಸಂಗ.
1: ಇದು ಎರಡನೇ ವೇಷ?
0: ಇದು ಎರಡನೇ ವೇಷ.
1: ವಿಘ್ನೇಶ್ ಅವರೇ, ಈಗ ನೀವು ಮತ್ತೆ ಸುರೇಶ್ ಅವರು ಒಟ್ಟಾಗಿ ಕಂಡ ಇಷ್ಟಿಗೆ ಜನಾದ ಈ ತಂಡವನ್ನ ಸಂಘವನ್ನ ನೀವು ಸ್ಥಾಪನೆ ಮಾಡಿದ್ರು. ನೀವು ಅಂದ್ಕೊಂಡ್ರ ಲೈಕ್ ಇದು ಸುಮಾರು ದಿನ ಓಡುತ್ತಾ ಅಥವಾ ಕಾಂಬ ಒಂದಂತ ಎಕ್ಸ್ಪೆರಿಮೆಂಟ್ ಬೇಸಿಸ್ ಮೇಲೆ ಅಥವಾ ಹೆಂಗ್, ಯಾವ ಧೈರ್ಯ? ಯಾಕಂದ್ರೆ ನಿಮ್ಮಿಬ್ಬರಿಂದ ನಡೆಯುವುದಲ್ಲ ಒಂದು ಸಂಸ್ಥೆ ಸಂಘ ಅಂದ್ರೆ ತುಂಬಾ ಜನ ಬತ್ತರು, ತುಂಬಾ ಜನ ಇರ್ತರು, ತುಂಬಾ ಮಂಡಿ ಯೋಚನೆಗಳಿರುತ್ತೆ. ಸೊ ನಿಮ್ಗೆ ಯಾವ ತರ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರ ನೀವು ಇದ್ದಿತ್ತ?
2: ಫಸ್ಟ್ ಎಂತ ಹೇಳಿದ್ರೆ ನಾ ಫಸ್ಟ್ ಒಂದು ಕಲಿಬೇಕು, ಹೆಜ್ಜೆ ಕಲಿಬೇಕಂತ ಜಾಯಿನ್ ಆಗಿದೆ. ಅದರ ಮೇಲೆ ನಾವು ಕಲ್ತಂತಹ ವಿದ್ಯೆ ಇದ್ದವ್ರಿಗೆ ಎಲ್ಲರಿಗೂ ನಾವು ಹಂಚಬೇಕು ಅನ್ನುವಂತ ಒಂದು ಮನಸ್ಥಿತಿ ಮಕ್ಕಳಿಗಾಗಿ. ನಾವು ನಮ್ಮ ಕರ್ನಾಟಕದ ಫೋಕ್ ಫಾರ್ಮ್ ಇದು ಯಕ್ಷಗಾನ. ಈಗ ಎಲ್ಲರೂ ಹಿಪ್ ಹಾಪ್ ಆಗ್ಲಿ, ನಾನು ಹಿಪ್ ಹಾಪ್ ಡಾನ್ಸರ್.
1: ಹೌದಾ?
2: ಇಂಡಿಯನ್ ಹಿಪ್ ಹಾಪ್ ಡಾನ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಸಿಲ್ವರ್ ಮೆಡಲಿಸ್ಟ್ ನಾನು. ಬಟ್ ಯಕ್ಷಗಾನ ಮೇಲೆ ಆಸಕ್ತಿ ಹೆಚ್ಚು ನನಗೆ. ನಾನು ಫಸ್ಟ್ ಬಂದಾಗ ನಾನು ಕನ್ನಡನೂ ಬರೋದಿಲ್ಲ, ಇವ್ರು ಕನ್ನಡ ಇಂಗ್ಲಿಷ್ ಅಲ್ಲಿ ಬರೆದು ಕೊಡೋದು.
1: ಕನ್ನಡ ಬರ್ತಿಲ್ಲ?
2: ಇಂಗ್ಲಿಷ್ ಮೀಡಿಯಂ.
1: ಬರ್ದದ್ದು ಓದು ಬರ್ತಿಲ್ಲ?
2: ಇಲ್ಲ ಇಲ್ಲ, ಕನ್ನಡ ಓದಕ್ ಬರ್ತಿಲ್ಲ, ಇಂಗ್ಲಿಷ್ ಅಲ್ಲಿ ಬರೆದು ಡೈಲಾಗ್ ಎಲ್ಲ ಬೈಹಾರ್ಟ್ ಮಾಡಿ ಅದನ್ನೇ ನಾನು ಡೈಲಾಗ್ ಎಲ್ಲ ಹೇಳುವಂತದ್ದು. ಮೇಳದ ಕಲಾವಿದ್ರೆಲ್ಲ ಸ್ವಲ್ಪ ಬರೆದು ಕೊಟ್ಟ, ಓಕೆ ಹೀಗೆಲ್ಲ ಹೇಳ್ಬೋದಂತ ಅದನ್ನ ಬೈಹಾರ್ಟ್ ಮಾಡಿ ಹಾಗೆ ರಂಗಸ್ಥಳದಲ್ಲಿ ಹೇಳುದು. ಈಗ ಮನ್ಸಲ್ಲಿ ಏನು ಬರುತ್ತೋ, ಇದರಿಂದ ಏನು ಪಾತ್ರಧಾರಿ ಏನು ಹೇಳ್ತಾರೆ, ಪ್ರತಿಯಾಗಿ ಉತ್ತರ ಕೊಡ್ಲಿಕ್ಕೆ ಆಗತ್ತೆ. ಈಗ
1: ಬತ್ತ ಆತರ ಬತ್ತ ಅಲ್ಲ ಮರ, ಇದಾಗ್ಬೋದು. ಎರಡು ವೈರುಧ್ಯಗಳು, ಹಿಪ್ ಹಾಪ್ ಅಂಡ್ ಯಕ್ಷಗಾನ, ಎಲ್ಲಿ ಕನೆಕ್ಟ್ ಆಯ್ತು ಅಂತ ಅಲ್ಲ. ಸೊ ಬ್ಯೂಟಿಫುಲ್, ಪರವಾಗಿಲ್ವೇ?
2: ಹೆಂಗೆ ಹಾಗೆ?
1: ಮೊದ್ಲಿಂದ ನಿಮ್ಗೆ ಯಕ್ಷಗಾನ ಇಷ್ಟ?
2: ಯಕ್ಷಗಾನದ ಮೇಲೆ ಆಸಕ್ತಿ. ನಾನು ಇಲ್ಲೇ ವೆಂಕಟರಮಣ ಕುಂದಾಪುರ ವೆಂಕಟರಮಣ ಶಾಲೆಯಲ್ಲಿ ಇದ್ದಾಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇದ್ದಿತ್ತು, ಅಷ್ಟು ಸ್ಟೂಡೆಂಟ್ಸ್ ಹೋಗಿತ್ತು ನಾವು. ಅದ್ರಲ್ಲಿ ಒಂದು ಯಕ್ಷಗಾನ ವೇಷ ಹಾಕಿದ್ದೆ. ಅಲ್ಲಿಂದ ನನಗೆ ಯಕ್ಷಗಾನ ಕಲಿಬೇಕಂತ ಆಸಕ್ತಿ ಹೆಚ್ಚಾಯ್ತು. ಮತ್ತೆ ಇವರು ಸುರೇಶ್ ಪೂಜಾರಿ ಅವರು ಸಿಕ್ಕಿದ್ರ, ನಾವು ಕ್ಲಾಸ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ನಾನು ಜಾಯಿನ್ ಆಗ್ತೇನೆ. ಅಲ್ಲಿಂದ ಮತ್ತೆ ಕಂಟಿನ್ಯೂ ಆಯ್ತು.
1: ಈಗ ನೀವು ಹಿಪ್ ಹಾಪ್ ಮಾಡುದಿಲ್ಲ?
2: ಹಿಪ್ ಹಾಪ್ ಮಾಡ್ತಿ, ಈಗ ಸ್ವಲ್ಪ ಯಕ್ಷಗಾನಕ್ಕೆ ಸೇರದ್ಮೇಲೆ ಒಂಚೂರ ಗ್ಯಾಪ್ ಆಯ್ತು,
1: ಜಾಸ್ತಿ ಯಕ್ಷಗಾನವೇ ಆಯ್ತು.
2: ಸಿಲ್ವರ್ ಮೆಡಲ್ ಬಂದ ಮೇಲೆ ನಾವ್ ಆಕ್ಚುಲಿ ಇಲ್ಲಿಂದ ಫೀನಿಕ್ಸ್ ಅರಿಜೋನಾಕ್ ಹೋಗ್ಬೇಕಿತ್ತು ಇಂಡಿಯಾ ರೆಪ್ರೆಸೆಂಟ್ ಮಾಡೋಕೆ. ಅದು ಹಾಪ್ ಕೈಲ, ಫೈನಾನ್ಶಿಯಲಿ ತುಂಬಾ ಬರ್ಡನ್ ಬಂದ.
1: ಇದು ಯಕ್ಷಗಾನದ ಕಥೆನ ಹಿಪ್ ಹಾಪ್ ಕಥೆನ?
2: ಹಿಪ್ ಹಾಪ್.
1: ಓಕೆ.
2: ಮತ್ತೆ ಲಾಕ್ಡೌನ್ ಎಲ್ಲ ಸ್ಟಾರ್ಟ್ ಆಯ್ತು, ನಮ್ಗೆ ಯಕ್ಷಗಾನ ಕಂಟಿನ್ಯೂ ಮಾಡ್ತಾ ಹೋಯ್ತು. ಮತ್ತೆ ಮೇಳದ ಅವಕಾಶ ಬಂತು, ಮೇಳದಲ್ಲಿ ಈಗ ತಿರುಗಾಟ ಮಾಡ್ತಿದ್ದೇನೆ.
1: ಅದ್ರಲ್ಲಿ ಹಟ್ಟಿಂಗಡಿ ಮೇಳ ಜಾಯಿನ್?
2: ಹಟ್ಟಿಂಗಡಿ ಮೇಳ
1: ಅಡ್ಡಿಲ್ಲ ಮಾರ್ರೆ, ನೀವು ಫುಲ್ ವೆಸ್ಟ್ ಆನ್ ಇಂದ ಫುಲ್ ಕುಂದಾಪುರ ಆಗ್ಬಿಟ್ರಿ ನೀವು ಅಲ್ಲ. ಅದ್ರಲ್ಲೂ ಈಗ ನೀವು, ನಿಮ್ಗೆ ಎಷ್ಟು ವೈಯಕ್ತಿಕವಾಗಿ ಇದು ಅಡ್ವಾಂಟೇಜ್ ಆಯ್ತು ಯಕ್ಷಗಾನಕ್ಕೆ ಸೇರದ ಅಥವಾ ಶ್ರೀ ಗೆಜ್ಜನಾದ ತಂಡ ಕಟ್ಟದ, ವೈಯಕ್ತಿಕವಾಗಿ ವಿಘ್ನೇಶ್ ಅವರಿಗೆ ಯಾವ ತರ ಅಡ್ವಾಂಟೇಜ್ ಆಯ್ತು, ಲಾಭ ಆಯ್ತು?
2: ಅಡ್ವಾಂಟೇಜ್ ಅಂತ ಹೇಳಿದ್ರೆ ಕಲೀಲಿಕ್ಕೆ ನಮಗ್ ತುಂಬಾ ಸಿಗತ್ತೆ. ಈಗ ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಇವರಿಂದ ನನಗೆ ತುಂಬಾ ಕಲೀಲಿಕ್ಕೆ ಸಿಗತ್ತೆ. ಸಣ್ಣವ್ರು ನನಗೆ ಹೀಗೊಂದು ಅಣ್ಣ ನೀವು ಹೀಗೆ ಮಾಡಿ ಅಂತ ಹೇಳಿದ್ರೆ ಅದನ್ನ ನಾನು ತಗೊಳ್ತೆ, ನಾನು ಹೀಗೆ ಮಾಡಿದ್ರೆ ಹೌದಲ್ಲ ಈ ತರ ಎಕ್ಸ್ಪ್ರೆಷನ್ ಕೊಡ್ಬೋದಲ್ಲ, ನಾನು ತಗೊಳ್ತೆ. ನಾನು ಕಲೀಲಿಕ್ಕೆ ತುಂಬಾ ಅವಕಾಶ ಸಿಗತ್ತ. ಯಕ್ಷಗಾನ ಅಂತ ಹೇಳಿದ್ರೆ ಕಲೀಲಿಕ್ಕೆ ದೊಡ್ಡ ಸಾಗರ ಅಷ್ಟದು, ಎಷ್ಟು ಕಲ್ತರು ಸಾಕಾಗೋದಿಲ್ಲ. ಸೊ ಕಲೀಲಿಕ್ಕೆ ಒಂದು ಅವಕಾಶ ಅಂತ ನನಗೆ ಅದೇ ಹೇಳಲಿಕ್ಕೆ ಇಷ್ಟ.
1: ಈಗ ನಮ್ದು ಪುರಾಣ,
2: ಪೌರಾಣಿಕ ಕಥೆಗಳಾಗ್ಲಿ,
1: ಹೌದು ನಮ್ಗೆ ಎಷ್ಟೋ ಕ್ಯಾರೆಕ್ಟರ್ಗಳು ಯಾವ್ದೆಲ್ಲ ಬತತ್ತು ಗೊತ್ತೇ ಇಲ್ಲ. ರಾಮಾಯಣ ಅಂದ್ರೆ ರಾಮ, ಸೀತೆ, ಹನುಮಂತ, ಲಕ್ಷ್ಮಣ, ಮಹಾಭಾರತ ಅಂದ್ರೆ ದುರ್ಯೋಧನ ಮತ್ತೆ ನಮ್ಮದು ಧರ್ಮರಾಯ, ಇವ್ರು ಮೇಜರ್ ಆಗಿ ನಮ್ಗೆ ನೆನಪಾದ್ರೆ ಅರ್ಜುನ, ಭೀಮ, ಅದ್ರ ಒಳಗೆ ಇನ್ನೆಷ್ಟೋ ಕ್ಯಾರೆಕ್ಟರ್ಗಳಿದ್ದಾವೆ. ಅವ್ರಿಗೇನೇನು ಅಂಬುದು ನಮ್ ಸಮ ಗೊತ್ತಿಪ್ಪುದಿಲ್ಲ, ಬಟ್ ಯಕ್ಷಗಾನ ಇದೆಲ್ಲವನ್ನ ಹೇಳ್ಕೊಡುತ್ತೆ. ನಿಮ್ಗೆ ಇಂಥ ಪೌರಾಣಿಕ ಪಾತ್ರ ಮಾಡೋತ್ತಿಗೆ ಸುಲಭ ಅಲ್ಲ ಅದು.
2: ಹೌದು,
1: ನೀವು ಆ ಪಾತ್ರನ ಅರ್ಥ ಮಾಡ್ಕೋಬೇಕು, ಆ ಪಾತ್ರದೊಳಗು
2: ಅಷ್ಟೇ ಪಾಂಡಿತ್ಯ ಬೇಕಾಗ.
1: ಯಸ್. ಸೊ ಈ ಪ್ರಿಪರೇಷನ್ ವಿಘ್ನೇಶ್ ಅವ್ರು ಹೆಂಗೆಲ್ಲ ಮಾಡ್ತ್ರಿ?
2: ಪ್ರಿಪರೇಷನ್ ಅಂತ ಹೇಳಿದ್ರೆ ಈಗ ಪೌರಾಣಿಕ ಕಥೆಗಳಂತ ಹೇಳಿದ್ರೆ ಈ ಹಿಂದೆ ಮಾಡಿ ಹೋದಂತಹ ಕಲಾವಿದರು ಹೇಗೆ ಮಾಡಿದ್ದಾರೆ ಅದ್ರ ತಕ್ಕ ಹಾಗೆ ನಾವು ಮಾಡ್ಬೇಕಾಗತ್ತೆ ಪೌರಾಣಿಕ ಅಂತ ಹೇಳಿದ್ರೆ. ಹಾಗೆ ಈಗ ಸಾಮಾಜಿಕ ಕಥೆಯಾಗಿ ಹೇಳಿದ್ರೆ ನಂದೇ ಒಂದು ಜೀವ ತುಂಬಿಸ್ಬೋದು ನನಗೆ ಹೊಸ ಪಾತ್ರಕ್ಕೆ. ಈಗ ಪೌರಾಣಿಕದಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಕತೆ ಗೊತ್ತಿರ್ಬೇಕು ಅವರಿಗೆ. ಎದುರಿನ ಪಾತ್ರಧಾರಿ ನನ್ನ ಹತ್ರ ಏನ್ ಹೇಳ್ತಾರೋ ಅದಕ್ಕೆ ನನ್ನ ಪ್ರತಿಯಾಗಿ ಉತ್ತರ ಕೊಡ್ಲಿಕ್ಕೆ ನನಗೆ ಬರ್ಬೇಕು, ಆ ಕತೆ ನನಗೆ ಗೊತ್ತಿರ್ಬೇಕು. ಸೊ ಪೌರಾಣಿಕ ನಾಲೆಜ್ ಅಷ್ಟೇ ಬೇಕಾಗತ್ತೆ. ಯಕ್ಷಗಾನದಲ್ಲಿ ಮಾತ್ರ ಈ ಪೌರಾಣಿಕ ನಾಲೆಜ್ ಸಿಗುವಂತದ್ದು, ಮತ್ತೆ ಎಲ್ಲೂ ಸಿಗುದಿಲ್ಲ ಅಂತ ನನ್ನ ಅನಿಸಿಕೆ.
1: ಈ ತಯಾರಿ ಹೆಂಗ್ ಮಾಡ್ತೀರಿ? ನೀವೀಗ ಒಂದು ಪಾತ್ರ ಸಿಕ್ಕ ನೀವು ರೆಡಿ ಆಗಿ ಹೋಯ್ಕಲ್ಲ?

0: ನೀವು ಆ ಡೈಲಾಗಿಗೆ ಅಂದ್ರೆ ಅದ್ರ ಹಿನ್ನೆಲೆ ಗೊತ್ತಿರಬೇಕು. ಈ ತಾಳಮದ್ದಳ್ಳಿ ಅವ್ರು ಮಾತಾಡೋದು ಎಲ್ಲೆಲ್ಲಿಂದಲೇ ತಕ್ಕ ಬರ್ತದೆ ಅಂದ್ರೆ ಅವ್ರಿಗೆ ಅಷ್ಟು ಕನೆಕ್ಷನ್ಗಳು ಗೊತ್ತಿರುತ್ತ. ಈಗ ನೀವು ಕೂಡ ವೇಷಧಾರಿ ಆದ್ರೂ ನೀವು ಆ ಸಂಭಾಷಣೆಯಲ್ಲಿ ಅಲ್ಲೆಲ್ಲ ಸೇರಿಸ್ಕೊಂಡ್ ಕಲೆ. ಸೊ ಅದಕ್ಕೆಲ್ಲ ಹೆಂಗ್ ತಯಾರಿ ಮಾಡ್ಕಂತ್ರಿ ನೀವು?
1: ಮೊದ್ಲೆಲ್ಲ ಆದ್ರೆ ಯೂಟ್ಯೂಬ್ ಇಂದ ನೋಡಿಯೋ ಈ ತರದೆಲ್ಲ ಇದಿತ್ತು. ಇತ್ತೀಚೆಗೆ ನಾನು ಸ್ವಲ್ಪ ಪುಸ್ತಕಗಳನ್ನೆಲ್ಲ ಓದ್ತಿದ್ದೆ, ಕೀಚಕಂದಾಗ್ಲಿ ಈ ತರದ್ದೆಲ್ಲ ಆಗ್ಲಿ, ಏನ್ ಕನೆಕ್ಷನ್, ಹಿಡಿಂಬೆ ಮಗ ಹೀಗಟ್ಟೋದ್ ಇದೆಲ್ಲ ಕನೆಕ್ಷನ್ ಓದಿ ಓದಿಗೆ ಸ್ವಲ್ಪ
0: ತುಂಬಾ ಹೆಲ್ಪ್ ಆಗ್ತಿದೆ.
1: ಖಂಡಿತ ಖಂಡಿತ,
0: ನಮ್ಮ ಪುರಾಣಗಳು ತುಂಬಾ ಗೊತ್ತಾಗ್ತದೆ. ಅದು ಯಕ್ಷಗಾನ ನಿಜ ಅಡ್ವಾಂಟೇಜ್ ಅದು. ಒಂದು ನಮ್ಮ ಭಾಷೆ ತುಂಬಾ ಶುದ್ಧ ಆಗ್ತ, ಇನ್ನೊಂದು ನಮ್ಗೆ ಗೊತ್ತಿಲ್ಲದ ಎಷ್ಟೋ ಪಾತ್ರಗಳು ಗೊತ್ತಾಗ್ತ, ಅದ್ರ ಕನೆಕ್ಷನ್ ಅಂತ ಊ ಹಿಂಗು ಇತ್ತ. ಮತ್ತೆ ಆ ಪಾತ್ರಗಳು ಅವತ್ತಿನವು ಇವತ್ತಿಗೂ ಪ್ರಸ್ತುತ. ಪಾತ್ರ ಅವತ್ತಿದೆ, ಸನ್ನಿವೇಶನ ಅವತ್ತಿದೆ, ಬಟ್ ಆ ಪ್ರಸ್ತುತದ ಇವತ್ತಿಗೂ ಇರುತ್ತೆ. ಅದು ಯಕ್ಷಗಾನ ತಾಕತ್ತು. ಸೊ ನಿಮ್ಗೆ ಸಾಮಾಜಿಕ ಪಾತ್ರಗಳು ಇಷ್ಟ ಅರ್ಥ ಮಾಡೋಕೆ ಇಲ್ಲ ಪೌರಾಣಿಕ
1: ಸಾಮಾಜಿಕ ಕಥೆಯಲ್ಲಿ ನಮ್ಮನ್ನು ನಾವು ತೋರಿಸ್ಕೊಳ್ಬಹುದು, ಇದು ನನ್ನ ಟ್ಯಾಲೆಂಟ್ ಅಂತ. ಫಾರ್ ಎಕ್ಸಾಂಪಲ್, ನಾವೀಗ ಕಳೆದ ವರ್ಷ ಹಟ್ಟಿ ಅಂಗಡಿ ಮಾಡಿದ್ರೆ ಸಿರಿಸಿಂಗಾರಿ ಪ್ರಸಂಗ ಅಂತ ಮಾಡ್ತ. ಫಸ್ಟ್ಗೆ ನಾಗಶ್ರೀ ಅವರು ಮಾಡಿ ಹೋಗಿರುವಂತ ಪಾತ್ರ ಅದು, ಸಿಂಗಾರಿಯ ಪಾತ್ರ. ನಾನು ಅದನ್ನ ನನ್ನದೇ ಒಂದು ಥಿಂಕಿಂಗ್ ಅಲ್ಲಿ ಈಗ ಎಂತ
0: ಅದು ಸಿರಿ ಕಥೆಯ
1: ಸಿರಿ ಸಿಂಗಾರಿ ಅಂತ, ಇಬ್ರು ಗೆಳತಿಯರ ಕತೆ. ನನ್ನ ಪಾತ್ರ ಸಿಂಗಾರಿ ಅಂತ, ರೈತನ ಮಗಳವಳು. ನಾ ರೈತನ ಮಗಳಾಗಿ ನಾನು ಹ್ಯಾಕ್ ಪ್ರೆಸೆಂಟ್ ಮಾಡೋದು, ಅವ್ರು ಹಾಗೆ ಮಾಡ್ಲಿಲ್ಲ ಆಗಿತ್ತು. ಅದಕ್ಕೊಂದು ಹಾಳೆ ಕಡ್ಡಿ ಹಾಕಿ ಬಿತ್ತನೆ ಎಲ್ಲ ಮಾಡೋದು, ಅದು ನಾವಿಬ್ರು ಸೆಟ್ಟಿಂಗ್ ಮಾಡಿ ಒಂದು ಕುಣತನೆ ಸುಗಿ ಕುಣತ ಅಂತ ಮಾಡಿ ಆ ತರ ಮಾಡ್ತಾ ಹೋಯ್ತು. ನಮ್ಮನ್ನು ನಾವು ತೋರಿಸ್ಕೊಳ್ಬಹುದು,
0: ನಿಮ್ಮ ಕ್ರಿಯೇಟಿವಿಟಿ
1: ತೋರಿಸ್ಲಕ್ಕ. ಸಾಮಾಜಿಕ ಕಥೆಯಲ್ಲಿ ಮಾತ್ರ ಆಗುವಂತದ್ದು, ಪೌರಾಣಿಕದಲ್ಲಿ ಹಾಗೆ ಆಗುವುದಿಲ್ಲ. ಬಿಟ್ಟು ಹೋದಂತಹ ದಾರಿ ದೀಪಗಳನ್ನು ನಾವು ಫಾಲೋ ಮಾಡ್ತಾ ಹೋಯ್ಕತ್ ಅಷ್ಟೇ.
0: ಹೌದು. ಸೊ ಟಫ್ ಅನ್ಸೋದು ಯಾವ್ದು ಅಥವಾ ಸುಲಭ ಅನ್ಸೋದು ಯಾವ್ದು?
1: ಟಫ್ ಅನ್ಸೋದು ನನಗೆ ಪೌರಾಣಿಕವೇ
0: ಅಲ್ಲ,
1: ಅಷ್ಟು ಜ್ಞಾನ ಬೇಕು, ಪಾಂಡಿತ್ಯ ಬೇಕೇ ಬೇಕು.
0: ಸುಲಭ ಅನ್ಸೋದು ಇದೆ
1: ಸಾಮಾಜಿಕ,
0: ಇದೆ ಅಡ್ಡಿಲ್ಲ ಅಂತ. ಓಕೆ,
1: ಅಡ್ಡಿಲ್ಲ ಅಂತಲ್ಲ, ಪೌರಾಣಿಕ ಬೇಕೇ ಬೇಕು. ಯಕ್ಷಗಾನ ಮೇಲೆ ಬರ್ಬೇಕು, ನಾವೇನಾದ್ರೂ ಸ್ವಲ್ಪ ಜ್ಞಾನ ಬರ್ಬೇಕಂತ ಹೇಳಿದ್ರೆ ಪೌರಾಣಿಕ ಬೇಕೇ ಬೇಕು.
0: ಇದ್ರ ಸಂಘದಲ್ಲಿ ಆಟ ಅಥವಾ ಸಂಸ್ಥೆಗಳು, ಹವ್ಯಾಸಿ ತಂಡಗಳಲ್ಲಿ ಆಟ ಅಂದ್ರೆ ಹೆಚ್ಚಾಗಿ ಅವ್ರು ಪೌರಾಣಿಕನೇ ಕೊಡುದು ಗುರುಗಳು. ನಿಮ್ಮ ಮೇಳದಲ್ಲೆಲ್ಲ ಯಾವ್ದೆಲ್ಲ ಪ್ರಸಂಗಗಳನ್ನೆಲ್ಲ ಆಡಿಸಿದ್ರು? ಅದೇ ನಿಮ್ಮ ಸಂಘ
2: ಹವ್ಯಾಸಿ ಸಂಘದಲ್ಲಿ ನೀವು ಹೇಳಿದಾಗ ಅದೊಂದು ಒಳ್ಳೆ ಪ್ರಶ್ನೆ. ಅದು ಪೌರಾಣಿಕ ಪ್ರಸಂಗ ಹೆಚ್ಚಾಗಿ ಆಗುದು, ಬಟ್ ನಮ್ಮ ಸಂಘದಲ್ಲಿ ಸಾಮಾಜಿಕ ಕಥೆ ಕೂಡ ಮಾಡಿತ್ತು ನಾವು. ಎರಡು ಮೂರೇನು ಮಾಡಿತ್ತು.
0: ಎಂತೆಲ್ಲ ಮಾಡ್ರಿ?
2: ಚಿಕ್ಕಮ್ಮ ದೇವಿ ಪ್ರಸಂಗ ಅಂತ ಶಾಂತವಾಸ ದೇವರು ಬರೆದ ಕತೆ, ಹಂಗಳೂರು ಕ್ಷೇತ್ರ ಮಹಾತ್ಮೆ ಅಂತ ಅದು ಒಂದು ಕತೆ ಕೂಡ ನಾವು ನಮ್ಮ ಸಂಘದಲ್ಲಿ ಆಟ ಆಡಿಸಿತ್ತು. ಹಂಗಳೂರು ಕ್ಷೇತ್ರ ಮಹಾತ್ಮೆ ಒಳ್ಳೆ ಹೆಸರು ಬಂದಿತ್ತು, ಅದು ನೋಡಿಯೇ ಎರಡು ಆಟ ಕೂಡ ಬುಕ್ಕಿಂಗ್ ಆಗಿತ್ತು. ಸಂಘ ಸಂಸ್ಥೆಯಲ್ಲೆಲ್ಲ ಆಟ ಹಂಗ ಸುಲಭದಲ್ಲಿ ಬುಕ್ಕಿಂಗ್ ಆಗುದಿಲ್ಲ, ಮೇಳದಲ್ಲಿ ಆಗುದೇ ಕಷ್ಟ ಈ ಹೊತ್ತಿಗೆ. ನಮ್ಗೆ ಒಂದ್ ಎರಡು ಆಟ ಆಟೋಮೆಟಿಕ್ ಆಗಿ ಬುಕ್ ಆಗಿತ್ತು. ಆ ಪ್ರಸಂಗ ಅಷ್ಟು ಒಳ್ಳೆ ಇದ್ದಿತ್ತು, ಎಲ್ಲರೂ ಆ ಪಾತ್ರಕ್ಕೆ ಅಷ್ಟೇ ಒಳ್ಳೆ ಜೀವ ತುಂಬಿದ್ದು, ಶ್ರಮ ಹಾಕಿದ್ದಿತ್ತು ಅದಕ್ಕೋಸ್ಕರ.
0: ಹಂಗ್ಳೂರು
2: ಕ್ಷೇತ್ರ ಮಹಾತ್ಮೆ ಅಂತ ಇಲ್ಲಿ ಹತ್ರದಲ್ಲಿ ಉಂಟಲ್ಲ.
0: ಸೊ ಅದಾದ್ಮೇಲೆ ಬೇರೆ ಯಾವ್ದೆಲ್ಲ ಪ್ರಸಂಗಗಳು ಒಂಚೂರು ನೆನ್ಪ್ ಮಾಡ್ಕೊಳ್ಳಕ್ಕ?
2: ಇನ್ನು ಪೌರಾಣಿಕ ಶ್ರೀದೇವಿ ಬನಶಂಕರಿ, ಚಂದ್ರಾಳಿ ವಿಲಾಸ, ಕಂಸವಾದೆ, ಶ್ವೇತಕುಮಾರ ಚರಿತೆ, ಶ್ರೀನಿವಾಸ ಕಲ್ಯಾಣ, ಒಂದ್ ಎಂಟತ್ತು ಪ್ರಸಂಗ ಮಾಡಿತ್ತು. ಶ್ರೀದೇವಿ ಮಹಾತ್ಮೆ, ದೇವಿ ಮಹಾತ್ಮೆ ಒಂದ್ ನಾಲ್ಕೈದು ಸಲ ಮಾಡಿತ್ತು.
0: ಹೌದಾ?
2: ಹೌದು, ಆನ್ಲೈನು ಮಾಡಿತ್ತು, ಇದು ಮಾಡಿತ್ತು.
0: ಸೊ ನಿಮ್ದು ಈ ಶ್ರೀ ಗೆಜ್ಜನಾದ ತಂಡ ವರ್ಷಕ್ಕೆ ಎಷ್ಟು ಆಟಗಳನ್ನು ಮಾಡುತ್ತೆ?
2: ಮೊದ್ಲೆಲ್ಲ ನಾವು ಒಂದ್ ಐದ್ ಆರು ಆಟ ಮಾಡ್ತಿತ್ತು
0: ಒಂದ್ ವರ್ಷಕ್ಕೆ. ಎಂತ ಮರ್ರೆ, ಹ್ಯಾಂಗ್ ಮರ್ರೆ? ಅದು ಯಾರು ಪುರ್ಸೋದು?
2: ಕೆಲವೊಬ್ರು ಸಪೋರ್ಟ್ ಮಾಡ್ತಿದ್ರೆ, ಆಟ ಮಾಡಿ ನಾವೇನಾದ್ರು ಇದು ಮಾಡು, ಮತ್ತೆ ನಾವೊಂದಿಷ್ಟು ಕಲೆಕ್ಷನ್ ಮಾಡಿ ಏನೋ ಒಂದು ಮಾಡಿ ಮಾಡ್ತಾ ಇತ್ತು. ಆನ್ಲೈನ್ ಆಟ ಒಂದು ವರ್ಷದಲ್ಲಿ ಒಂದು ನಾಲ್ಕು ಆಟ, ವಾರ್ಷಿಕೋತ್ಸವ ಆಟ ಮಾತ್ರ ಆನ್ಲೈನ್ ಮಾಡ್ತಾ ಇರ್ಲಿಲ್ಲ. ನಾವು ಒಂದು ಗ್ರೌಂಡ್ ಅಲ್ಲಿ, ನಮ್ಮ ಮುದ್ದುಗಡ್ಡೆಯಲ್ಲಿ ಒಂದು ಗ್ರೌಂಡ್ ಅಲ್ಲೇ ಮಾಡ್ತಿತ್ತು, ಒಂದು 600-700 ಜನ ಸೇರ್ತಿದ್ರು. ಅದು ನಾವು ಮೇ ತಿಂಗಳಲ್ಲಿ ಮಾಡ್ದೇ ಇತ್ತು. ನಾವೀಗ ಮೇಳಕ್ ಬಂದ್ಮೇಲೆ ನಮ್ಗೆ ಸ್ವಲ್ಪ ಈಗ ಆ ಮೇ ತಿಂಗಳವರೆಗೂ ನಮ್ಗೆ ಮೇಳದಲ್ಲಿ ಕೆಲಸ ಇರುದ್ರಿಂದ ಮೇ ಎಂಡ್ ಆಗತ್ತ ಅನ್ನೋದು ಮಾಡೋತ್ತಿಗೆ ಮಳೆ ಸ್ಟಾರ್ಟ್ ಆಗತ್ತ. ಈಗ ಅದನ್ನ ಡೇಟ್ ಚೇಂಜ್ ಮಾಡಿತ್ತು, ಈಗ ಅಕ್ಟೋಬರ್ಗೆ ಇಟ್ಟಿತ್ತು. ಅದೀಗ
0: ಅಕ್ಟೋಬರ್ಗೆ
2: ಇಟ್ಟಿತ್ತು. ಕಳೆದ ವರ್ಷ ನಾವು ಕೋಡಿಯಲ್ಲಿ ಮಾಡ್ತ ಶಿವಾಲಯದಲ್ಲ, ಈ ವರ್ಷನೂ ಅಲ್ಲೇ ಮಾಡ್ಬೇಕಂತ ಮಾತುಕತೆ ಮಾಡ್ತಾ ಇತ್ತು.
0: ಈ ಸಲದ ಆಟ ಕಲೆ ಎಂತ ಎಲ್ಲ ತಯಾರಿ ಆತಿತ್ತು?
2: ಈ ಸಲ ಆಟದ್ದು ಅದೀಗ ಪೌರಾಣಿಕ ಅಲ್ಲ, ಸಾಮಾಜಿಕ ಕಥೆನೆ ಮಾಡುವಂತ ಇತ್ತೀವಿ.
0: ಈ ಪಾತ್ರಗಳ ಹಂಚಿಕೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಿಲ್ಲ?
2: ಪಾತ್ರಗಳ ಹಂಚಿಕೆ ನಾನು ಮತ್ತೆ ಅವನು ಮತ್ತೆ ನಾನು ಇಬ್ರು ಒಟ್ಟಾಗಿ ಮಾಡುದು. ವಿಘ್ನೇಶ್ ಮತ್ತೆ ನಾನು,
0: ನೀವೇ ಇಬ್ರು ಮಾಡುದು?
2: ನಾವೇ ಇಬ್ರು ಪಾತ್ರ
0: ಹೇಳುದಿಲ್ಲ. ಎಂತ ನಿಮ್ಗೆ ಬೇಕಾದವರಿಗೆಲ್ಲ ಒಳ್ಳೊಳ್ಳೆ ಗಣಗಣನೆಲ್ಲ ಕೊಟ್ಟಿದೆ?
2: ಇಲ್ಲ ಇಲ್ಲ, ಅಲ್ಲಿ ನಮ್ ಬಗ್ಗೆ ಅವ್ರಿಗೆ ಸ್ವಲ್ಪ ಗೌರವ ಉಂಟು. ಅವ್ರು ಏನೇ ಪಾತ್ರ ಕೊಟ್ಟದಿದ್ರು ನಮ್ಗ್ ನಮ್ಗೆ ಸರಿಯಾಗುವಂತ ಪಾತ್ರ ಕೊಟ್ಟಿರ್ತಾರೆ ಅನ್ನುವಂಥದ್ದು ಅವ್ರ ತಲೆಗಿರುತ್ತೆ. ಹಾಗಾಗಿ ಯಾರು ಇದ್ ಮಾಡುದಿಲ್ಲ,
1: ಅವ್ರವ್ರ ಸಾಮರ್ಥ್ಯ ತಕ್ಕ ಹಾಗೆ ನಾವು ಪಾತ್ರ
2: ಕೊಡ್ಕೆ
1: ಕೊಟ್ಟಿರುವಂತ ಸಣ್ಣ ಪಾತ್ರದಲ್ಲೂ ನಾವು ಹೇಗೆ ಮಿಂಚಬಹುದು ಅಂತ ಅವ್ರಿಗೆ
0: ಗೊತ್ತಿರೋ. ಈ ಗೆಜ್ಜನಾದ ತಂಡ ನೀವು ನಡ್ಸ್ಕೊಂಡು ಹೋಗಕ್ಕೆ ನಿಮ್ಗೆ ತುಂಬಾ ಸವಾಲ್ ಅನ್ಸಿರೋ ವಿಷಯಗಳು ಯಾವ್ದೆಲ್ಲ?
2: ಸವಾಲ್ ಅಂತ ಹೇಳಿದ್ರೆ ಅದೇ ಒಂದು ಫೈನಾನ್ಸಿಯಲ್ ಮೇನ್ ಪಾಯಿಂಟ್. ಇನ್ನು ಕೆಲವೊಂದು ಇದು ಬಂತ, ಇಲ್ಲಿ ನೀವು ಲೇಡೀಸ್ನೆಲ್ಲ ಹೈಕೊಂಡಿರಿ ಅಲ್ಲ, ಅದೊಂದು ಪಾಯಿಂಟ್ ಬಂತು.
0: ಹೆಂಗ್ ಅದನ್ನ ನೀವು ಅವರಿಗೆ ಉತ್ತರ ಕೊಟ್ರಿ? ಯಾಕಂದ್ರೆ ನಿಮ್ ಗಂಡಸ ರೊಟ್ಟಿ ಲೇಡೀಸ್ ಅಂತ ಮಾರೆ ನಿಮ್ಗೆ
2: ಅದು ಕೆಲವರೆಲ್ಲ ಹೇಳ್ತಾ ಇದೀರ, ನಮ್ ಕಿವಿಗೂ ಬೀಳ್ಲಿಲ್ಲ ಅಷ್ಟ. ಆದ್ರೆ ನಮ್ಮ ಲೇಡೀಸ್ ಸ್ಟ್ರಾಂಗ್ ಇದ್ದಿದ್ರು, ಅವ್ರು ಹೇಳ್ತಿದ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ನಾವು ಬಂದದ್ ಕಲೀಲಿಕ್ಕೆ, ನಾವು ಕಮಾಂಡ್ ಇದ್ದಿತ್ತು ಅವ್ರ ಹತ್ರ. ಹಾಗಾಗಿ ನಮ್ಗೆ ಅಲ್ಲಿ ಎಲ್ಲೂ ಸಮಸ್ಯೆ ಆಗ್ಲಿಲ್ಲ.
0: ಓಕೆ, ಲೇಡೀಸ್ಗೆಲ್ಲ ಯಾವ ತರ ಪಾತ್ರ ಕೊಡ? ಶ್ರೀವೇಶ್ ಅಂದ್ರೆ ಲೇಡೀಸ್
2: ನಮ್ಮಲ್ಲಿ ಈಗ ಲೇಡೀಸ್ಗೆ ಅಂತ ಹೇಳಿದ್ರೆ ಅವ್ರಿಗೆ ಪುರುಷ ವೇಷ ಕೊಡ್ತಾ ಇತ್ತು. ಲೇಡೀಸ್ಗೆ ಶ್ರೀವೇಶ ಒಪ್ಪುದಿಲ್ಲ ಅಂತ ಉದ್ದೇಶಕ್ಕೋಸ್ಕರ ಅವ್ರ ಹತ್ರ ಆ ಭಾವನೆ ಬತ್ತಿಲ್ಲ. ಲೇಡೀಸ್ ಹೌದು ಅವ್ರು ವೇಷಕ್ಕೆ ಅಂತ ಹೇಳಿದ್ರೆ ನಾವ್ ಅವ್ರಿಗೆ ಪುರುಷ ವೇಷನೆ ಕೊಡ್ಬೇಕಾಗ್ತದೆ, ಗಂಡು ವೇಷನೆ ಕೊಡ್ಬೇಕಾಗ್ತದೆ.
0: ಸೊ ಗಂಡು ವೇಷನೆ ಕೊಡ್ತಾ ಇದ್ರು,
2: ಗಂಡು ವೇಷನೆ ಕೊಡ್ತಿದ್ರು ಅವ್ರಿಗೂ ಅದು ಹುಮ್ಮಸ್ಸು. ನಾನ್ ಗಂಡು ವೇಷ ಮಾಡ್ತಿದ್ದೆ, ಒಂದ್ ಸ್ವಲ್ಪ ಸ್ವರನೆಲ್ಲ ಮೋಡಿನೇಷನ್ ಮಾಡ್ಕೊಂಡು ಮಾಡ್ತಿದ್ರು. ಇವನ್ ಈಗ ರಾಣಿ ಹೆಗಡೆ ಅಂತ ಹೇಳಿದ್ನಲ್ಲ, ಅವ್ರು ಯಾವ ಪಾತ್ರ ಕೊಟ್ರು ಪಕ್ಕ
0: ಒಳ್ಳೆ ಮಾಡ್ತಾರೆ. ಪ್ರಾಕ್ಟೀಸ್ ಎಲ್ಲ ಹೆಂಗೆ ನಿಮ್ಗೆ? ಎಲ್ಲರೂ ವರ್ಕಿಂಗ್ ಇರ್ಬೋದು ಅಥವಾ ಎಲ್ಲ ಗೃಹಿಣಿಯರು ಮತ್ತೆ ಬೇರೆ ಬೇರೆ ಕೆಲಸದಲ್ಲಿ ಇಪ್ಪಾರ, ಹೆಂಗ್ ಒಟ್ಟಾಗ್ತದೆ?
2: ಸಂಡೇ ನಮ್ದು ಕ್ಲಾಸ್ ನಡೆಯುವುದು, ಬೆಳಿಗ್ಗೆ 10 ಒಂದ್ ಗಂಟೆವರೆ ನಡೀತೆ. ಈ ಪ್ರಾಕ್ಟೀಸ್ ಅಂದ ನಮ್ಗೆ ಆಟ ಇತ್ತು ಅಂತ ಹೇಳಿದಾಗ ಪ್ರತಿದಿನ ಒಂದು ವಾರ 10 ಮೊದಲು ಪ್ರತಿದಿನ ಸಂಜೆ ಯಾರ್ಯಾರಿಗೆ ಬರುಕಾತ ಅವ್ರವ್ರ ಸನ್ನಿವೇಶ ನಾವು ಅಲ್ಲೇ ಕ್ಲಾಸ್ ಅಲ್ಲೇ ಟ್ರಯಲ್ ಮಾಡ್ಕೊಂಡು ಹೇಳಿಕೊಡುವಂತದ್ ಮಾಡ್ತಾ ಇತ್ತು ಅಷ್ಟೇ.
0: ಇದಕ್ಕೆಲ್ಲ ಗುರುಗಳೇ ಬರ್ತಾರ?
2: ಇಲ್ಲ, ಗುರುಗಳು ಬರ್ತಿಲ್ಲ, ವಿಘ್ನೇಶ್ ಪ್ರಸಾದ್ ಈಗ ನಮ್ಗೆ ಸದ್ಯ ಗುರುಗಳು, ಅವರೇ ಅವರೇ ಹೇಳಿಕೊಡ್ತಾರೆ.
0: ನೀವು ಅದು ಹೆಂಗ್ ಡಿಸೈಡ್ ಮಾಡ್ತೀರಿ ಅಂದ್ರೆ ಈ ಪ್ರಸಂಗ ಈ ಸಲಕ್ಕೆ ಇದನ್ನೇ ಮಾಡುವ ಅನ್ನೋದನ್ನ ಡಿಸೈಡ್ ಮಾಡೋದು ನೀವು ಮತ್ತೆ ವಿಘ್ನೇಶ್ ಇಬ್ರ ಅಲ್ಲ ಗುರುಗಳ?
2: ಹೆಚ್ಚಾಗಿ ಗುರುಗಳೀಗ ಅಂದ್ರೆ ಗುರುಗಳು ಹೇಳಿಕೊಡುವಂತದೆಲ್ಲ ಹೇಳಿಕೊಟ್ಟೆ. ಸೊ ಈಗ ಸದ್ಯಕ್ಕೆ ನಮ್ಗೆ ಈಗ ಗುರುಗಳ ಹೇಳಿದ್ರೆ ವಿಘ್ನೇಶ್ ಒಬ್ರಿ, ಅವ್ರು ಅವರಿಗೂ ಕಾಲು ನೋವೆಲ್ಲ ಜಾಸ್ತಿ ಉಂಟು ಈಗ, ಅದಕ್ಕೋಸ್ಕರ ಈಗ ಅವ್ರು ಬರ್ತಾ ಇಲ್ಲ. ವಿಘ್ನೇಶ್ ಅವರಿಗೆ ನಮ್ಮ ಕ್ಲಾಸ್ ಈಗ ಹ್ಯಾಂಡಲ್ ಮಾಡ್ತೀವಿ.
0: ಸೊ ನಿಮ್ಮ ಹೆಜ್ಜೆ ಕಲಿಯುವಿಕೆ ಮುಂದುವರಿತಾನೆ ಇದೆಯಾ?
2: ಹೆಜ್ಜೆ ಮುಂದುವರಿತ ಉಂಟು, ಮತ್ತೊಂದು ಈಗ ನಾವು ಮೇಳ ಸೇರ್ಕೊಂಡ ಮೇಲೆ ನಮ್ಗೆ ಅಲ್ಲಿ ಕಲೀಲಿಕ್ಕೆ ತುಂಬಾ ಅವಕಾಶ ಇರುತ್ತೆ. ಇವತ್ತು ಏನಾದ್ರು ಮಿಸ್ಟೇಕ್ ಮಾಡದಿದ್ರೆ ನಾಳೆ ಅದನ್ನ ಸರಿ ಮಾಡ್ಕೊಳ್ಳೇಬೇಕು. ಹಾಗಾಗಿ ಹೆಜ್ಜೆ ಕ್ಲಾಸ್ ಅನ್ನು ಇದ್ ಮಾಡ್ತೀವಿ.
0: ಮೇಳದಲ್ಲಿ ನಿಮ್ಗಿಬ್ರು ಕಲೀಲಕ್ಕ, ಆದ್ರೆ ಉಳಿದವರು ಸದಸ್ಯರು?
2: ಉಳಿದವ್ರಿಗೆ ಅಲ್ಲಿ ಈಗ ಹೆಜ್ಜೆ ಅಂತ ಹೇಳಿ ಒಂದು 8 ಹೆಜ್ಜೆ ಅಂತ ಮೇನ್ ಆಗಿ ಬರುವಂತದ್ದು. ಆ ಹೆಜ್ಜೆನೆ ಮಕ್ಕಳಾಗ್ಲಿ ಎಲ್ಲರೂ ಕಲ್ತಾಗಿತ್ತು.
0: ಈ ಮಕ್ಕಳನ್ನ ಹೆಂಗ್ ಮ್ಯಾನೇಜ್ ಮಾಡ್ತಾರೆ, ಅವ್ರಿಗೆ ಯಾವ ತರದ ಪಾತ್ರ ಎಲ್ಲ ಕೊಡ್ತೀರಿ ನೀವು? ಯಾವ ವಯಸ್ಸಿನ ಮಕ್ಕಳು ನಿಮ್ ತಂಡದಲ್ಲಿದ್ದಾರೆ?
2: ನಮ್ಮಲ್ಲಿ ಈಗ 8 ವರ್ಷದಿಂದ 14 ವರ್ಷದವರೆಗೂ ಇದ್ರು, 10 ಕ್ಲಾಸ್ ಪಿಯುವರಿ ಇದ್ರು.
0: ಸೊ ಅವ್ರಿಗೆ ಎಂತೆಲ್ಲ ಪಾತ್ರ ಕೊಡ್ತಾರೆ?
2: ಅವ್ರಿಗೆ ಪ್ರಸಂಗದಲ್ಲಿ ಯಾವ ತರ ವೇಷ ಅಂದ್ರೆ ಪಾತ್ರ ಯಾವ ತರ ಬರತ್ ನೋಡ್ಕೊಂಡು ಅವ್ರ ಟ್ಯಾಲೆಂಟ್ ನಾವು ನಮ್ಗೆ ಗೊತ್ತಿರತ್ತೆ, ಇವ್ರ ಈ ಟ್ಯಾಲೆಂಟ್ ಇತ್ತು, ಅವ್ರ ಹೆಜ್ಜಿನ ಲಯ ಗಟ್ಟಿ ಉಂಟ ಎಲ್ಲ ನೋಡ್ಕೊಂಡು ಪಾತ್ರ ಕೊಡ್ತಾ ಇದ್ವಿ.
0: ಮಕ್ಕಳದ
2: ಟೈಮ್ ನಾವ್ ಮಾಡ್ತ 2 ಪ್ರಸಂಗ ಇಡ್ತ, ಮಕ್ಕಳದೇ ಒಂದ್ ಬೇರೆ ಪ್ರಸಂಗ ಅಂತ ಶ್ರೀಕೃಷ್ಣ ಲೀಲಾಮೃತ ಅಂತ ಇಡ್ತ, ಮಕ್ಕಳಿಗೋಸ್ಕರ ಒಂದ್ ಪ್ರಸಂಗ ಅಂತ. ಅಲ್ಲಿ ಕೃಷ್ಣ ಗೋಪಿಕಾ ಸ್ತ್ರೀಯರು ಅದೆಲ್ಲ ಮಕ್ಕಳ ಹತ್ರನೇ ಮಾಡಿಸ್ ನಾವು, ಪೂತನಿ ಮಾಯ ಪೂತನಿ ಎಲ್ಲದು. ಮತ್ತೆ ನಮ್ಮ ದೊಡ್ಡವ್ರದ್ದು ಅಂತ ಹೇಳಿ ಮತ್ತೊಂದ್ ಪ್ರಸಂಗ ಮಾಡ್ಕಂತ ನಾವು.
0: ಓಕೆ, ಸೊ ಮಕ್ಕಳಿಗೆ ಒಂದ್ ಸಪರೇಟ್,
2: ನಿಮಗೆ ಮಕ್ಕಳು ಬೇಡ ಅವರಿಗೂ ಅವಕಾಶ ಕಮ್ಮಿ ಆಗುತ್ತೆ ಉದ್ದೇಶಕ್ಕೋಸ್ಕರ ಅದನ್ನು ಮಾಡ್ತಾವ.
0: ಕರೆಕ್ಟ್, ಅದೊಳ್ಳೆ ಯೋಚನೆ. ಯಾಕಂದ್ರೆ ದೊಡ್ಡ ರೊಟ್ಟಿ ಮಕ್ಕಳಿದ್ರೆ ಚಂದ ಚಂದದ್ ಮಾತ್ರ ಮಕ್ಕಳಿಸ
2: ಅವ್ರಿಗೂ ಅನ್ಸುತ್ತೆ ಇವರೇ ಶೈನಾರ್ಥಿ ಹತ್ರ ನಮ್ಗೆಲ್ಲ ಅವಕಾಶ ಇಲ್ಲ ಅನ್ನುವಂಥದ್ ಬರ್ಬಾರ್ದಂತ ಆ ಒಂದ್ ವರ್ಷ ಕಳೆದ ವರ್ಷ ಅಲ್ಲ ಅದಕ್ಕೂ ಮೊದಲಿನ ವರ್ಷ ಹಾಗೆ ಮಾಡ್ತೀವಿ.
0: ವೇಷಭೂಷಣ ಕಲೆ ಅಂತ ಮಾಡ್ತೀರಿ?
2: ವೇಷಭೂಷಣಕ್ಕೆ ನಾವು ಬಾಡಿಗೆಯಿಂದ ನಿಮ್ಮ ಸಾಲಿಗ್ರಾಮ ಗಣೇಶಾಚಾರ್ಯ ಅಂತ ಇದ್ರಲ್ಲ ಅವ್ರ ಹತ್ರನೇ ಹೇಳಿಸೋದು.
0: ಕಾಸ್ಟ್ಯೂಮ್ ಎಲ್ಲ
2: ಬಣ್ಣ ಗಿಣ್ಣೆಲ್ಲ ಅವರೇ ಮಾಡಿ ಹೋಗುದು. ನಮ್ದು ವೇಷಭೂಷ ಐಟಮ್ ನಮ್ಮ ಹತ್ರ ಉಂಟು,
0: ನಿಮ್ಮ ಹತ್ರ?
2: ನಾವಿಬ್ರು ಶ್ರೀವೇಷ ಮಾಡೋದ್ರಿಂದ ನಮ್ದು ಐಟಮ್ ನಮ್ಮ ಹತ್ರನೇ ಉಂಟು, ನಾವು ಬಣ್ಣ ಎಲ್ಲ ನಾವೇ ಮಾಡ್ಕೊಂತ.
0: ಶ್ರೀವೇಷ ಮಾಡ್ತೀರಿ
2: ಇಬ್ರು ಶ್ರೀವೇಷ?
0: ನಿಮ್ಗೆ ಇಷ್ಟನ ಶ್ರೀವೇಷ? ಕಂಫರ್ಟೇಬಲ್?
2: ಇಷ್ಟ ಅಂತ ಅಲ್ಲ, ಗುರುಗಳು ಅವಾಗ ನನ್ಗೆ ವೇಷ ಕೊಡೋದು ಹೇಳ್ರೆ ನೀನ್ ಸಾಫ್ಟ್ ಇದ್ದೆ ಸ್ವಲ್ಪ, ಈ ಬನಶಂಕರ ಪ್ರಸಂಗದಲ್ಲಿ ನೀನ್ ಶ್ರೀವೇಷನೆ ಒಂದ್ ವೇಷ ನೀ ಎದ್ ಮಾಡ ಅಂತ ಹೇಳಿದ್ಮೇಲೆ ಮತ್ತ ಅದ್ ಫಿಕ್ಸ್ ಆಯ್ತದ. ಈಗ ಗಂಡು ವೇಷ ಪುರುಷ ವೇಷ ಹೇಳಿದ್ರೆ ನಮ್ಮ ಹತ್ರ ಆಗುದೇ ಇಲ್ಲ ಅದು.
0: ಹೌದಾ?
2: ಎಡಿಟ್ ಆದಾಗ ಆಯ್ತದ. ಈಗ
1: ನನಗ್
2: ಉಲ್ಟಾ, ಇವನು ಕಟ್ಟು ವೇಷ ಮಾಡ್ಕಂಡ
3: ಸ್ಟಾರ್ಟ್ ಮಾಡಿದ್ದು ಪುಂಡ್ ವೇಷದಿಂದನೆ, ಪುರುಷ ವೇಷದಿಂದ. ಫಸ್ಟ್ ವೇಷ ಧರ್ಮಪಾಲ ಕಿರೀಟ ವೇಷ, 2 ಸಲ ಆನ್ಲೈನ್ ಎಕ್ಸ್ಚೇಂಜ್ ಕಳನಾಯಕ ಎಂತ ದುರ್ಜಯ ಅಸುರ, ಅದಾದ್ಮೇಲೆ ವಿಷ್ಣು. ಇದೆಲ್ಲ ಮಾಡಿ ಮಾಡಿ ಮಾಡಿ ಶ್ರೀವೇಶಕ್ಕೆ ಬಂದೆ. ಶ್ರೀವೇಶಕ್ ಬರ್ಲಿಕ್ಕೆ ಕಾರಣ ಫಸ್ಟ್ ನನಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಶಶಿಕಾಂತ್ ಶೆಟ್ರ್. ಅವ್ರು ದಾಕ್ಷಾಯಣಿ ಪಾತ್ರ ನೋಡಿ ನಾನು ಒಂದ್ಸಲ ಹೀಗ್ ಮಾಡ್ಬೇಕಂತ
0: ಅಂದ್ಕೊಂಡಿದ್ರೆ,
3: ಶ್ರೀವೇಶ ಮಾಡಿದ್ರೆ ಹೇಗಾಗತ್ತೆ, ನನ್ನ ಎಕ್ಸ್ಪ್ರೆಷನ್ ಹೇಗೆ ಬರ್ಬೋದಂತ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂತ ಶ್ರೀವೇಶ ಮಾಡಿದೆ. ಆಗ ದಾಕ್ಷಾಯಣಿ ಪಾತ್ರ ಮಾಡ್ಲಿಲ್ಲ, ಶ್ರೀವೇಷ ಮಾಡಿದೆ. ಮಾಡ್ತಾ ಮಾಡ್ತಾ ಇವ್ರ ಸುರೇಶ್ ತ್ರು ನಾನು ಮೇಳಕ್ಕೆ ಸೇರ್ಕೊಂಡೆ. ಮೇಳದಲ್ಲಿ ಈಗ ಶ್ರೀವೇಶವೇ.
0: ಶ್ರೀವೇಶವೇ. ಸೊ ಓಕೆ, ಕಂಫರ್ಟೇಬಲ್ ಅನ್ಸುತ್ತಾ?
3: ಸ್ವಲ್ಪ ಕಮಾಂಡ್ಲಿ
4: ಶ್ರೀವೇಶ ಕಲಾವಿದರ ಸಂಖ್ಯೆ ಕಮ್ಮಿ
0: ಉಂಟು.
3: ಪುಂಡು ವೇಷಕ್ಕೆ ಯಾರು ಬೇಕಾದ್ರೂ ಬರ್ಬೋದು. ಶ್ರೀವೇಶಕ್ಕೆ ಇರುವಂತ ಇಷ್ಟೇ ಕಲಾವಿದರಲ್ಲಿ ನನ್ನದೊಂದು ಹೆಸರು ಬರ್ಬೋದಲ್ಲ
0: ಅಂತ. ಓಕೆ, ಈಗ ಹಟ್ಟಿಯಂಗಡಿ ಮೇಳದಲ್ಲಿ ನಿಮ್ಗೆ ಯಾವ ತರ ವೇಷ ಕೊಡ್ತಾ ಇದ್ರು?
3: ಹಟ್ಟಿಯಂಗಡಿ ಮೇಳದಲ್ಲಿ ನಾನು ದಾಕ್ಷಾಯಣಿ ಮಾಡಿದೆ.
0: ಮಾಸೆ ದಾಕ್ಷಾಯಣಿ ಮಾಡ್ರಿ.
3: ಸೇರಿದ ವರ್ಷವೇ ನನ್ಗೆ ದಾಕ್ಷಾಯಣಿ
0: ಸಿಕ್ಕಿತ್ತ.
3: ದಾಕ್ಷಾಯಣಿ, ಪದ್ಮಾವತಿ, ಯೋಜನಗಂಧಿ, ಮೀನಾಕ್ಷಿ ಸುಮಾರು ಮಾಡಿದೆ.
0: ನಂಗೊಂದು ಕುತೂಹಲ ಇಲ್ಲಿ ವಿಘ್ನೇಶ್ ಅವರ, ನಿಮ್ಮಂತ ಯುವಕರು ಆಯ್ತಾ, ಅದು ಇಂಗ್ಲಿಷ್ ಮೀಡಿಯಂ ಆಗೆಲ್ಲ ಓದ್ಕೊಂಡು ಹಿಪ್ ಹಾಪ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿಪ್ಪರ, ಯಕ್ಷಗಾನಕ್ಕೆ ಹೋದಾಗ ನಿಮ್ಮ ಮನೆಯವ್ರ ಪ್ರತಿಕ್ರಿಯೆ ಹೆಂಗಿದಿತ್ತು?
3: ಮನೆಯವ್ರ ಪ್ರತಿಕ್ರಿಯೆ ಅಂತ ಹೇಳಿದ್ರೆ, ನನಗೆ ಫಸ್ಟ್ ನಾನು ಸಣ್ಣಕ್ಕಿರುವಾಗ ಅಮ್ಮ ಭರತನಾಟ್ಯ ಕ್ಲಾಸಿಗೆ ಹಾಕಿದ್ರು. ಅಲ್ಲಿಂದ ನನಗೆ ಆಕ್ಚುಲಿ ಡಾನ್ಸ್ ಮೇಲೆ ಆಸಕ್ತಿ ಹೆಚ್ಚಾಯ್ತು. ಸ್ಕೂಲ್ ಅಲ್ಲಿ ಹೋಗುವಾಗ ಅಷ್ಟೇನ ಕ್ಲಾಸ್ ಎಲ್ಲ ಹೋಗ್ತಾ ಇರ್ಲಿಲ್ಲ. ಅದಾದ್ಮೇಲೆ ಪಿ ಯು ಬಂದ ಮೇಲೆ ನನ್ಗೆ ಯಕ್ಷಗಾನದಿದ್ದು ಬಂತ. ಅದ್ರ ಮೇಲೆ ನಾನು ಸಪೋರ್ಟ್ ಉಂಟು,
0: ಮನೇಲಿ ಸಪೋರ್ಟ್ ಉಂಟು, ಕಲಾವಿದರಾಗೋದ್ರ ಬಗ್ಗೆ ಸಪೋರ್ಟ್ ಇದೆ.
3: ಹಾ ಉಂಟು ಉಂಟು. ಈಗ ಫಸ್ಟ್ ಇರ್ಲಿಲ್ಲ.
0: ಓಕೆ, ಮನೆಯವರನ್ನ ವಿರೋಧಿಸಿಯೇ ನೀವು ನಿಮ್ಮ ಆಸಕ್ತಿ
3: ಅಂತ ಹೇಳಿದ್ರೆ, ಹೋಗ್ಲೇಬೇಡ ಅಂತ ಹೇಳಿದ್ದಲ್ಲ, ಯಾಕೆ ಹೋಗ್ಬೋದು, ಯಾಕೆ ಹೋಗ್ತೀಯ, ಬೇರೆ ಆಪ್ಷನ್ ಉಂಟಲ್ಲ ಅಂತ ಆತರ ಹೇಳಿದ್ರು. ಈಗ ಅದ್ಯಾರ ಓಕೆ ವಿದ್ ಇಟ್.
0: ಓಕೆ, ಸೊ ದೇ ಓಕೆ ವಿತ್ ಇಟ್. ಒಂದು ಕೇಂಬುದ ನಾನೀಗ ನಿಮ್ಮಂತ, ನೀವಂತೂ ತುಂಬಾ ಯಂಗಿದ್ದೀರಿ, ಯಕ್ಷಗಾನದಲ್ಲಿದ್ದೀರಿ, ಒಂದು ಮೇಳ ಶ್ರೀಗೆಜ್ಜನಾದ ಮೇಳ ಅಲ್ಲ, ನಿಮ್ಮ ತಂಡ ಸಂಘ ಶ್ರೀಗೆಜ್ಜನಾದ, ಇನ್ನೊಂದು ಹಟ್ಟಿಂಗಡಿ ಮೇಳದಾಗೂ ಇದ್ರಿ. ಇದು ಮಾಡ್ಕಂಡ ಯಾರೇ ಒಬ್ರು ವಿಘ್ನೇಶ್ ಕಣಂಗಿದ್ದಾರ, ಬದುಕನ್ನ ಕಟ್ಟಕೊಂಬಕ್ಕೆ ಅತ್ತ.
3: ಬರೀ ಯಕ್ಷಗಾನವೇ ವೃತ್ತಿಯಾಗಿ ನೋಡ್ಕೊಂಡ್ರೆ ಆಗುವುದಿಲ್ಲ. ಯಾಕಂದ್ರೆ ಎಕ್ಸಾಂಪಲ್, ಲಾಕ್ಡೌನ್ ಟೈಮ್ ಅಲ್ಲಿ ಯಕ್ಷಗಾನ ನಿಂತೆ ಹೋಗಿತ್ತು ಕಂಪ್ಲೀಟ್ಲಿ. ಅದೆಷ್ಟೋ ಕಲಾವಿದ್ರ ಬದುಕು ತುಂಬಾ ಕಷ್ಟ ಆಗಿತ್ತು. ಆಗ ಕಿಟ್ ಎಲ್ಲ ಶೇರ್ ಮಾಡ್ತಾ ಇದ್ರು ಎಲ್ಲರೂ, ನಮ್ ಸಂಸ್ಥೆಯಿಂದ ನಾವು ಕಿಟ್ ಎಲ್ಲ ಶೇರ್ ಮಾಡಿದ್ದಿತ್ತು,
0: ಮಾಡಿತ್ತು
3: ಮೇಳದ ಕಲಾವಿದರಿಗೆಲ್ಲ. ಯಕ್ಷಗಾನ ಒಂದೇ ನಂಬಿದ್ರೆ ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ.
0: ಮತ್ತೆಂತೆಲ್ಲ ಮಾಡ್ಕೊಳ್ಳಕ್ ನೀವಾದ್ರೆ ಎಂತೆಲ್ಲ ಮಾಡ್ತೀರಿ? ಯಾಕಂದ್ರೆ
3: ಸದ್ಯಕ್ಕೆ ಈಗ ಅಪ್ಪನ ಜೊತೆ, ಅಪ್ಪ ಗವರ್ಮೆಂಟ್ ಆಡಿಟರ್, ರಿಟೈರ್ಡ್ ಆಡಿಟರ್, ನಾನೀಗ ಸದ್ಯಕ್ಕೆ ಅವ್ರ ಫೈಲ್ಸ್ ಮಾಡ್ತಿದ್ದೆ, ಗ್ರಾಫಿಕ್ ಡಿಸೈನ್ ಬೇಕಾದ್ರೆ ಮಾಡ್ತೆ, ಮತ್ತೆ ಡಾನ್ಸ್ ಕ್ಲಾಸ್ ಹಿಪ್ ಹಾಪ್ ಬೇಕಾದ್ರೆ ಕಲ್ಸ್ಬಹುದು ಯಕ್ಷಗಾನ.
0: ಬಹುಕೃತ ವೇಷ.
3: ಮತ್ತೆ ಇವ್ರ ಥ್ರೂ,
0: ಸುರೇಶ್ ಅವ್ರ ಥ್ರೂ
3: ಅವ್ರ ಆಕ್ಚುಲಿ ನರ್ಸರಿ ಮಾಡುವಂತ ವೃತ್ತಿ ಅವರದ್ದು, ಗಾರ್ಡನಿಂಗ್, ಲಾನ್ ಗೀನ್ ಆಗ್ಲಿ, ಈಗ ಫುಲ್ ಗಾರ್ಡನ್ ಎಲ್ಲ ಮಾಡ್ತಾರೆ. ಮಲ್ಲಿಗೆ ಕೃಷಿಯನ್ನ ಮಾಡೋದು ಕೂಡ ನನಗೆ ಹೇಳಿಕೊಟ್ಟರೆ, ನಾನೀಗ ಮಲ್ಲಿಗೆ ಕೃಷಿ ಕೂಡ ಮಾಡ್ತಿದ್ದೇನೆ ಅವರೊಟ್ಟಿಗೆ.
0: ಓ ಸೂಪರ್, ವೆರಿ ನೈಸ್. ಓಕೆ, ಮಲ್ಲಿಗೆ ಕೃಷಿನೂ ಮಾಡ್ತಾ ಇದ್ದೀರಾ? ಅವರಿಗೆ ಕೊಡಿ ಕಿಂಬ ಮಲ್ಲಿಗೆ ಕೃಷಿ ಬಗ್ಗೆ. ಈಗ ನೀವು ಇಲ್ಲಿ ಒಂದು ಕೃಷಿ ಮಾಡಿದ್ರೆ ಅದು ಯಕ್ಷಗಾನ ಕೃಷಿ. ಈ ಮಲ್ಲಿಗೆ ಕೃಷಿ, ನರ್ಸರಿ, ನೀವು ನರ್ಸರಿ ಇದೆಯಾ?
2: ನಾನು ನರ್ಸರಿ ಕೆಲಸಕ್ಕೆ ಸೇರಿದ್ದೆ ಈಗ 26ನೇ ವರ್ಷ ನಂದೀಗ. ನಾನು SSLC ಫೇಲ್ ಆದ ಕೂಡಲೇ ನಂಗೆ ಗಿಡದ ಬಗ್ಗೆ ಫೇಲ್ ಆದೆ, ಓಪನ್ ಆಗಿ ಹೇಳ್ಕೊಂತೇನೆ. ಫೇಲ್ ಆದ್ರೆ ಮತ್ತೆ ಅವು ವರ್ಕ್ ಅಂತ ಏನೋ ಮಾಡ್ಬೇಕಲ್ಲ, ಈಗ ಮನೇಲಿ ಹೋಗಿ ಪರೀಕ್ಷೆ ಕಟ್ಟು ಪಾಸ್ ಮಾಡಂತ ಹೇಳಿ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಇಂಗ್ಲೀಷ್ ಅಂದ್ರೆ ನಂಗೆ ಒಂದು ಸುಡ್ಗ ತೆಮ್ ಒಂದು ಸುಡ್ಗ ಗೊತ್ತಿಲ್ಲ. ಕಡಿಕೆ ಅಂತ ಮಾಡಿದ್ರೆ ಗಿಡದ ಹುಚ್ಚಿ ಇತ್ತು. ಆಗ ನನ್ನ ದೊಡ್ಡಮ್ಮದೆ ಆಟ ಕರ್ಕೊಂಡು ಹೋಗ್ತಿದ್ ನಾನು ಹೇಳಿದ್ನಲ್ಲ, ಅವ್ರು ಅಬ್ಲಿ ಹೂ ತಂದು ಕೊಡುದಲ್ಲ, ಇದಿತ್ತು ಕಟ್ಟಿ ಕೊಡುದಲ್ಲ, ಹೇಳಿ ಕೊಡ್ತಿದ್ದಾಳೆ. ಗಿಡದ ಬಗ್ಗೆ ಆಸಕ್ತಿ ತುಂಬಾ ಇತ್ತು ಮನೆಯಲ್ಲ, ಗಿಡ ನಾನ್ ನಟ್ರ ಗಿಡ ಬದುಕತ್ತಂತ ಅವಳು ಹೇಳುದು, ಕೈಗುಣ ಅಂತ
0: ಹೇಳ್ತಾರೆ.
2: ಕಡೆಗೆ ಸೀದಾ ನಿಸರ್ಗ ನರ್ಸರಿ ಅಂತ ಇತ್ತು ಕುಂದಾಪುರದಲ್ಲಿ, ಅಲ್ಲಿ ಜಾಯ್ನ್ ಆದೆ. ಜಾಯ್ನ್ ಆದೆ ಒಂದು 9 ವರ್ಷ ಇದೆ. ಅವ್ರ ನಮ್ ಸಾವುಕರ್ ಒಳ್ಳೆ ಜನ ಇದ್ದಾರೆ, ಪ್ರಕಾಶ್ ಹೆಡ್ಗಡ್ ಅಂತ, ಅವರು ಎಕ್ಸಿಡೆಂಟ್ ತೀರ್ಕೊಂಡ್ರು. ಕಡೆಗೆ ನಾವು ಇಂಡಿವಿಜುವಲ್ ಆಗಿ ಮಾಡ್ಕೊಬಂತೆ, ಈಗ 26 ವರ್ಷ ಆಯ್ತು. ನನ್ಗೆ ಮಲ್ಲಿ ಈ ಹೂವಿನ ಗಿಡದಲ್ಲಿ ಮಲ್ಲಿಗೆ ಗಿಡದ ಬಗ್ಗೆ ಬಹಳ ಆಸಕ್ತಿ. ಮಲ್ಲಿಗೆ ಹೂವು, ಮಲ್ಲಿಗೆ ಗಿಡ, ಅದ್ರ ಸ್ಮೆಲ್ ಬಹಳ ಖುಷಿ. ಎಂತ ಮಾಡಿದೆ, ಒಂದು ಲಾಕ್ಡೌನ್ ಟೈಮ್, ನಂಗೆ ಲಾಕ್ಡೌನ್ ಟೈಮ್ ಆಗಿ ಮಲ್ಲಿಗೆ ಕೃಷಿ ನಂಗೆ ಕೈ ಹಿಡ್ದಿತ್ತು. ಲಾಕ್ಡೌನ್ ಕಿಂತ 6 ಮಂದಿ ಏನೋ ಲಾಕ್ಡೌನ್ ಆಗುತ್ತೆ ನನ್ನ ಮನಸ್ಸಲ್ಲಿ ಅನ್ಸಿತ್ತೋ ಎಂತ ಗೊತ್ತಿಲ್ಲ. 6 ತಿಂಗಳ ಮೊದ್ಲು ಗಿಡ ಹಾಕಿ ಇದೆ, 20 ಗಿಡ ಹಾಕಿ ಇದೆ ಮೇಲೆ ಅಕ್ಕನ ಮನೆ ಸ್ಲಾಬ್ ಮೇಲೆ, ಟೆರೆಸ್ ಮೇಲೆ, ಪಾಟಿಗೆ. ಅದು ಒಳ್ಳೇದಾಯ್ತು, 10 ಚೆಂಡು ಹೂ ಆಗ್ತೈತಿ 20 ಗಿಡದಲ್ಲಿ, ಹೈಯೆಸ್ಟ್ ಹೂ ಅದು. ಶಂಕರ್ಪುರ ಮಲ್ಲಿಗೆ ಹಾಕಿದ್ದು. ಲಾಕ್ಡೌನ್ಗೆ ನಂಗೆ ವರ್ಕು ಇರ್ಲಿಲ್ಲ, ಹೋಗೋಕಾತ್ರಿ ಹೊರಗೆ ಹೋಗಿಲ್ಲ ಅಂತ ಹೇಳಿ ಅದನ್ನ ಕಟ್ಟಿ ಅಲ್ಲೇ ಮನೆ ಹತ್ರ ಎಲ್ಲ ಆ ಕಡೆ ಕಡೆ ಬಂದಲ್ಲಿ ತಗೊಂಡು ಹೋಗ್ತಾ ಇದ್ರು. ಕಡೆಗೆ ಅದನ್ನ ಮಳೆಗಾಲ ಸರಿ ಎಲ್ಲ ಕಟ್ಟಿಂಗ್ ಮಾಡಿ ಪ್ಯಾಕೆಟ್ ಹಾಕಿ ಗಿಡ ಮಾಡೋ ಶುರು ಮಾಡಿದೆ. 1,000 ಗಿಡ 500 ಗಿಡ ಎಲ್ಲ ಮಾಡ್ತಾ ಇದ್ದೆ. ಇವರಿಗೆ ವಿಘ್ನೇಶ್ನಿಗೂ ಹೇಳ್ದೆ, ನಿಮ್ಮ ಮನೆ ಮೇಲೆ ಜಾಗ ಇತ್ತಲ್ಲ, ಅವ್ರ ಅಮ್ಮನಿಗೂ ಇಂಟ್ರೆಸ್ಟ್ ಇತ್ತದ ಮಲ್ಲಿಗೆ, ಒಂದ್ 15 ಗಿಡ 20 ಗಿಡ ನೀವು ಹಾಕಿ ಅಂತ ಹೇಳಿ. ಅವ್ರ ಮನೆಗೆ ಈಗ ನನ್ಕಿಂತ ಜಾಸ್ತಿ ಗಿಡ, 40 ಗಿಡ ಅವ್ರ ಮನೆಗೆ ಪಾಟ್ ಅಲ್ಲಿ. ಪರ್ ಮಂತ್ ಒಂದ್ 2,000 ಮಲ್ಲಿಗೆ ಹೂ ಆಗತ್ ಅವ್ರ ಮನೆಯಲ್ಲಿ. ಈಗ ನಾನೀಗ 1,200 ಗಿಡ ಮಾಡಿದೆ, ಇವ್ರ ಮನೆಗೆ 1,600 ಗಿಡ ಮೊನ್ನೆ ಪ್ಯಾಕೆಟ್ ಅಲ್ಲಿ ಹಾಕಿ ಕಟಿಂಗ್ ಮಾಡಿ ಮಾಡಿ ಕೊಟ್ಟಿ ಬಂದಿದೆ. ಸೊ ಗಿಡನೂ ಸೇಲ್ ಆಗಿತ್ತು ಈಗ ಬೇರೆ ಬಂದ್. ಅದೇ ಜೀವನ ಮಾಡೋಕೆ ದಾರಿ ಬೇಕಾದಷ್ಟಿತ್ತು, ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು. ಆಗುದಿಲ್ಲ ಅಂತ ಹೇಳಿದ್ರೆ ಯಾವ್ದು ಆಗುದಿಲ್ಲ,
0: ನಂಗೆ ಎಡಿ ಅಂದ್ರೂ ಆತಿಲ್ಲ ಅಲ್ದ.
2: ಈಗ ಹೂ ಕಟ್ಟು ವಿಧಾನ ಆಗ್ಲಿ, ಈಗ
0: ನಿಮ್ಗೆಲ್ಲ ಮಲ್ಲಿಗೆ ಹೂ ಕಟ್ಟು ಬತ್ತಾ?
2: ಹಾ, ಎಲ್ಲ ಕಟ್ತೇನೆ ನಾನು. ಯೂಟ್ಯೂಬ್ ಕಂಡೆ, ಯೂಟ್ಯೂಬ್ ಕೆಲವೊಂದು ವಿಚಾರದಾಗೆ ತುಂಬಾ ಉಪಯೋಗ ಬರುತ್ತೆ. ಈಗ ಸದ್ಯಕ್ಕೀಗ ಟೈಲರಿಂಗ್ ಮಾಡ್ತಾ ಇದ್ದೆ, ಈಗ ಬ್ಲೌಸ್ ಹೊಲಿಯುವಂತ ಒಂದ್ ಇದಕ್ಕೂ ಕೂತಿದ್ದೆ. ಈಗ 15-20 ದಿನ ಆಯ್ತು.
0: ಓಕೆ, ಕಲ್ತರಾ ಬ್ಲೌಸ್ ಹೊಲಿಯೋ?
2: ಹಾ, 3 ಬ್ಲೌಸ್ ಹೊಲ್ದೆ.
0: ವೆರಿ ನೈಸ್.
2: ಅದೇ ಹೇಳಲ್ಲ, ಜೀವನ ಮಾಡೋಕೆ ಬೇಕಾದಷ್ಟು ದಾರಿ ಇತ್ತು, ಅದನ್ನ ನಾವು ಇದ್ ಮಾಡ್ಕೊಳ್ಬೇಕಷ್ಟೇ.
0: ಅದನ್ನ ಹೇಳಿದ್ರಲ್ಲ, ಬದುಕುವುದಕ್ಕಾಗಿ ಬಹುಕೃತ ವೇಷ, ಯಾವ ಹೊತ್ತಿಗೆ ಯಾವ್ದು ಬೇಕೋ ಅದಕ್ಕೆ ನಾವು ತಯಾರಿ. ಸೊ ರಂಗದಲ್ಲಿ ಹೋದಾಗ ರಂಗದ್ದೇ ವೇಷ.
2: ಹೌದು
0: ಅಲ್ಲ?
2: ಹೌದು, ರಂಗದ ವೇಷ ಆಯ್ತು. ಬೆಳಿಗ್ಗೆ ಬಂತ, ಹತ್ರ ಆಟ ಇದ್ದಿದ್ದೆ, ಬೆಳಿಗ್ಗೆ ಗಾರ್ಡನಿಂಗ್ ಕೆಲಸಕ್ಕೆ ಹೋದೆ, 5 ಗಂಟೆ ಕೆಲಸ ಮುಗಿದೆ, ಮನೆ ಬಂದೆ, ಸ್ನಾನ ಮಾಡಿದೆ, ಮತ್ತೆ ಹೊರಟೆ ಮೇಳಕ್ಕೆ.
0: ಮೇಳಕ್ಕೆ? ಸೊ ಅದನ್ನೇ ನೀವು ಅನುಕೂಲ ಮಾಡ್ಕೊಂಡು. ಹೆಂಗಿದ್ರು ರಾತ್ರಿ?
2: ರಾತ್ರಿಗೆ ಒಂದ್ ವೇಳೆ ಬೆಳಿಗ್ಗೆ ಡೇ ಕೆಲಸ ಇಲ್ಲ ಅಂತ ಹೇಳಿದ್ರೆ ಮಲ್ಲಿಗೆ ಗಿಡ ಇತ್ತು, ಹೂ ಕೊಯ್ದೆ, ನನ್ನ ಹೆಂಡತಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಹೂ ಕೊಯ್ದು ಕೊಡ್ತಾಳೆ, ಅವಳಿಗೆ ಕಟ್ಟು ಕಷ್ಟ ಅಂತ ಬರ್ತಿಲ್ಲ, ನಾನ್ ಸ್ವಲ್ಪ ಸ್ಪೀಡ್ ಕಟ್ತೆ ಕಟ್ಟಿಟ್ಟಿಕ್ಕೆ ಮತ್ತೆ.
0: ಗುಡ್. ಸೊ ಶ್ರೀ ಗೆಜ್ಜನಾದ ಯಕ್ಷಗಾನ ಕಲಾಮಂಡಳಿ ಕುಂದಾಪುರ, ಅದು ಎಷ್ಟೋ ಜನಕ್ಕೊಂದ್ ವೇದಿಕೆ ಐತಲ್ಲ, ಹೆಜ್ಜೆ ಕಲ್ತು ಗೆಜ್ಜೆ ಕಟ್ಟಿ ರಂಗದಲ್ಲಿ ಒಪ್ಪಕ್ಕೆ. ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ, ಅಥವಾ ನಿಮ್ಗೆ ಯಾರಾದ್ರೂ ಗುರುತಿಸಿದಾರ ನಿಮ್ಮನ್ನ ಗೆಜ್ಜನಾದವನ್ನ?
2: ಗೆಜ್ಜೆನಾದವನ್ನ ಗುರ್ತಿಸಿದವರು ಇದ್ರೆ ನಮ್ಮನ್ ಪರ್ಟಿಕ್ಯುಲರ್ ನಮ್ಮನ್ ಒಂದ್ ಸನ್ಮಾನ ಅದೇ ಅಂತದ್ ಒಂದ್ ಮಾಡ್ತಾರಲ್ಲ, ಈಗ ಅದನ್ನೆಲ್ಲ ಮಾಡಿರಿ.
0: ತುಂಬಾ ಜನ ಮಾಡಿರಿ.
2: ಒಂದ್ 2-3 ಜನ ಮಾಡಿರಿ.
0: ಗೆಜ್ಜೆನಾದಂತ ಹೆಸರಿಟ್ಟ ಹಿನ್ನೆಲೆ?
2: ಅದು ಬಹಳ ಖುಷಿ. ಯಾವ ಹೆಸರು ಇಡುದು, ಯಾವ ಹೆಸರು ಇಡುದು, ಹೆಜ್ಜೆ ಗೆಜ್ಜೆ ಇಡುವ, ಗೆಜ್ಜೆ ಹೆಜ್ಜೆ ಇಡುವ ಅಂತ ಹೇಳಿ ಹೇಳಿ ಹೇಳಿ ಹೇಳಿ ಪಕ್ಕ ಕಡೆಗೆ ಗೆಜ್ಜೆನಾದ ಫಿಲ್ಮ್ ಹೆಸರು ನೆನಪಾಯ್ತು. ಈ ಯಕ್ಷಗಾನಕ್ಕೂ ಗೆಜ್ಜೆ ನಾದ ಎರಡು ಒಟ್ಟು ಒಳ್ಳೆ ಕನ್ನಡ ಒಳ್ಳೆ ಹೆಸರು ಅಂತ ಒಬ್ಬರ ಹತ್ರ ನಾವ್ ಹೇಳದೊತ್ತಿಗೆ ಒಳ್ಳೆ ಹೆಸರಿಗೆ ನೀವ್ ಹಿಡಿದ್ರೆ ಇದೇ ಹೆಸರಿಗೆ ಅಂತ ಹೇಳಿ ರಾಮಚಂದ್ರ ಭಟ್ರು ಅದಕ್ಕೆ ಈ ಹೆಸರೇ ಸೂಕ್ತ, ಗೆಜ್ಜೆ ನಾದ ಅಂತ ಹೇಳಿ ಅದನ್ನ ಹೆಸರಿಟ್ಟು ಇಷ್ಟು ಒಂದ್ 6 ವರ್ಷ ಆಯ್ತು. ಈಗ
0: ನಿಮ್ಮ ಮೇಲೆ ಭಾಗವತರಾಗಿ ಯಾರು ಬತ್ರು?
2: ಗಣೇಶಾಚಾರಿ ಬಿಲ್ಲಾಡಿ ಅಂತ. ಈಗ ಫೇಮಸ್ ಅಲ್ಲ?
0: ಹೌದೌದು, ಸಿಕ್ಕಾಪಟ್ಟೆ ಫೇಮಸ್.
2: ಸಿಕ್ಕಾಪಟ್ಟಿ ನಮ್ಮ ಆನ್ಲೈನ್ ಆಟದಾಗ ಹೆಚ್ಚಿನ ಆಟದಾಗೆ ಒಂದ್ 6-7-8-10 ಆಟದಾಗ ಅವರೇ ಫಸ್ಟ್ ಗೆ.
0: ಹೌದಾ?
2: ಅದ್ರ ಮೇಲೆ ಕೆಲಸಲ ಬಿಸಿ ಇರ್ತಿದ್ರೆ. ಈಗ ರೀಸೆಂಟ್ಲಿ ಮಂಗಳೂರು ಕ್ಷೇತ್ರ ಮಹಾತ್ಮೆ ಕಳೆದ ವರ್ಷ ಮಾಡ್ದೊತ್ತಿಗೆ ಅವರೇ ಬಂದಿದ್ರು. ಒಳ್ಳೆ ಭಾಗವತರ, ನಮ್ಗೆಲ್ಲ ಒಳ್ಳೆ ಇದ್ರು.
0: ಸೊ ಪ್ರಸಂಗ ಕರ್ತರಾಗಿ ಆಲ್ರೆಡಿ ಇರೋದನ್ನ ನೀವು ಬಳಸ್ಕೋತೀರಾ?
2: ನಾ ಪೌರಾಣಿಕ ಅಂತ ಹೇಳ್ರೆ ಅದ್ ಯಾರು ಮೊದ್ಲು ಮಾಡಿ ಇರ್ತಾರೆ. ಹೊಸದಂತ ಹೇಳ್ರೆ ಇಲ್ಲಿ ಪ್ರಸಂಗಕರ್ತರು ನಮ್ಮ ಮಾಬಲ್ ಪೂಜಾರಿ ಹೇರಿಕೋದ್ರ ಅಂತ ಇದ್ರೆ ಮಂಗಳೂರು ಶತಮಾತ್ಮ ಕತೆ ಪ್ರಸಂಗಕರ್ತರು ಅವರು, ಅವ್ರದ್ದು ನಮ್ಗೆ ಒಳ್ಳೆ ಸಪೋರ್ಟ್ ಇತ್ತು.
0: ಸೊ ಹಾಂಗ ಇವರೆಲ್ಲರ ಸಹಕಾರದಲ್ಲಿ ಶ್ರೀ ಗೆಜ್ಜನಾದ ತಂಡ ನಡೀತಾ ಇತ್ತು. ಅಲ್ಲ,
2: ಮಧ್ಯ ಅದು ಒಂದ್ ಬಿಟ್ಟು ಹೋದೆ ನನಗೆ. ಕಾರ್ಯಕ್ರಮದ ಬಗ್ಗೆ ಏನ್ ಹೇಳದೊತ್ತಿಗೆ, ಆಷಾಢಿ ಹಬ್ಬ ಒಂದ್ ಮಾಡ್ತೀವಿ, ಅದೇ ತಿಂಡಿ ತಿನಿಸು ಅಂತ ಇತ್ತು. ಕಳೆದ ವರ್ಷ ಜಕಣಿ ಕಾರ್ಯಕ್ರಮ ಅಂತ ಹೇಳಿ ಅದನ್ನು ಮಾಡಿಸೋರು ಮಾಡಿತ್ತು.
0: ಜಕಣಿನೂ ಮಾಡ್ರಿ?
2: ಜಕಣಿನೂ ಮಾಡಿಸೋರು ಮಾಡಿತ್ತು. ಜಕಣಿ ಅಂತ ಹೇಳ್ಕೊಂಡು ಮನೆಯಲ್ಲೇ ಮಾಡುವಂತ ಕಾರ್ಯಕ್ರಮ ಇರುತ್ತೆ. ನಾವೆಲ್ಲ ಒಟ್ಟು ಸೇರ್ಕೊಂಡು ನಾನ್ ವೆಜ್ ಅಡಿಗೆ ಎಲ್ಲ ಮಾಡಿ
5: ಎಲ್ಲರೂ
2: ಲೇಡೀಸ್ ನಾವೆಲ್ಲ ಕೂತ್ಕೊಂಡು ಅವ್ರು ಒಬ್ಬರೊಬ್ಬರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕಾಯಿ ಇರೋದು, ಒಬ್ರಿಗೆ ಸಲಹೆ ಹಾಕೋದು,
0: ಅದೇ ಒಂದು ಫ್ಯಾಮಿಲಿ. ನಿಮ್ದು ಗೆಜ್ಜೆನ
2: ಖುಷಿ, ನಮ್ಮ ಟೀಮ್ ಬಂದವರಿಗೆ ಬಹಳ ಖುಷಿ, ಎಲ್ಲ ತರದ್ದು ಇದು ಸಿಕ್ಕತ್ತಲ್ಲ ಅಂತ.
0: ಈಗ ನಿಮ್ಮ ಟೀಮ್ ಸೇರಕ್ ಹೊಸಬ್ರಲ್ಲ ತುಂಬಾ ಉತ್ಸುಕರಾಗಿದ್ರ?
2: ಇದ್ರ ಬಟ್ ನಾವು ಅವ್ರನ್ನ ಹುಡ್ಕೊಂಡು ಹೋಗ್ತಿಲ್ಲ. ಈಗ ಯಾರು ಫೋನ್ ಮಾಡ್ರೆ ಆ ಕ್ಲಾಸ್ ಬತ್ತ ಹೇಳ್ರೆ ಓಕೆ.
0: ಯಾವ ಕ್ರೈಟೀರಿಯಾದ ಮೇಲೆ ಸೇರ್ಸ್ಕಂತ್ರಿ ನೀವು ನಿಮ್ಮ ತಂಡ?
2: ನಾವು ವಯಸ್ಸಿನ ಅಂತಾರೆ, ಒಂದ್ 4ನೇ ಕ್ಲಾಸ್ ಮಕ್ಕಳ ಮೇಲ್ಪಟ್ಟರಿ ಮಾತ್ರ ತಗಂತ, ಯಾಕಂದ್ರೆ ಒಂದಷ್ಟು ಬರ್ಕಣಕು ಇರತ್ತೆ,
0: ಬರ್ಕಣಕ್
2: ಮತ್ತೆ ಇಂಟ್ರೆಸ್ಟ್ ಇಡುವ ಪರ್ಸನ್ ಆದ್ರೆ 2ನೇ ಕ್ಲಾಸ್ ಮಕ್ಕಳಿಗೂ ತಕಂತ ಇಂಟ್ರೆಸ್ಟ್ ಬೇಕು. ಮಕ್ಕಳ ತಂದೆ ತಾಯಿ ನೀ ಹೋಗ ಯಕ್ಷಗಾನಕ್ಕೆ ಹೋಗ ಅಂತ ಹೇಳಿ ದೂಡಿ ಬಿಟ್ರೆ ಆತೀನಿ ನಾನು.
0: ಸೊ ಈ ತರದಲ್ಲಿ ಶ್ರೀ ಗೆಜ್ಜೆನಾದ ಯಕ್ಷಗಾನ ಕಲಾಮಂಡಳಿ ಕುಂದಾಪುರ ನಡೀತಾ ಇತ್ತು.
2: ಹೌದು, ನಂಗೆ ಅಂದ್ರೆ ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಷ್ಟೊಂದು. ಮತ್ತೊಂದು ಕಾರಣ ಉಂಟು, ಕಡೆ ಸಪೋರ್ಟ್ ಆದ್ರೆ ನಂಗೆ ಮದ್ವೆ ಆಗಿ 5 ವರ್ಷ ಆಯ್ತು, ಮಕ್ಕಳಾಗ್ಲಿಲ್ಲ. ಮಕ್ಕಳಾಗ್ಲಿಲ್ಲ ಅಂತ ಹೇಳಿದಾಗ ಸೂರಾಲು ಮೇಳ ಅಂತ ಆ ವರ್ಷ ಹೊಸದಾಗಿ ಓಪನ್ ಆಯ್ತು. ಆ ಮಾಲಿಂಗೇಶ್ವರ ಟೆಂಪಲ್ ಇದೆ, ಅಲ್ಲಿ ಭಾಗವತರ ನನ್ನ ಹಟ್ಟಿಯಣ್ಣಿ ಮಾಡಿದ ಫಸ್ಟ್ ನಾನು ತಿರುಗಾಟ ಮಾಡಿದ್ದು ಫಸ್ಟ್ ವರ್ಷ. ಅಲ್ಲಿ ಅವರ ಅತಿಥಿಯಾಗಿ ಬಂದ ಹೊತ್ತಿ ನನ್ನ ವೇಷ ನೋಡಿದ್ರೆ ಹೇಳಿದ್ರೆ ನಮ್ಮಲ್ಲಿ ಬರುವ ವರ್ಷ ಬಾನಿ, ನಾನು ಹೊಸ ಮೇಳ ಮಾಡ್ತಿದ್ದೆ. ಒಂದು ಟ್ರಯಲ್ಲಿ ನಾವೆಲ್ಲ ಹೋಗಿದ್ದೆ, ನಾನು ಇವನು ಫಸ್ಟ್ ವರ್ಷ ಸೂರಾಲ ತಿರುಗಾಟ ಅಲ್ಲಿದ್ದೆ,
0: ವಿಘ್ನೇಶ್
2: ವಿಘ್ನೇಶ್ ಅಂತ. ಅಲ್ಲಿ ಹೋದಾಗ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಬಂದಿದ್ದೆ. ನಾ 5 ವರ್ಷದಿಂದ ಕಾಯ್ತಾ ಇದ್ದೆ, ನೀನ್ ಈ ವರ್ಷ ನನ್ನ ತಿರುಗಾಟ ನಾನು ಮಾಡ್ತೆ, ನನ್ ಬೇರೆ ಅಂತ ಕೇಂತಿಲ್ಲ, ನಾನು ಆಸ್ತಿ ಪಾಸ್ತಿ ಯಾವ್ದಕ್ಕೆ ಅಂತಿಲ್ಲ, ಒಂದು ಒಂದು ಮಗು ಭಾಗ್ಯ ಕೊಡು ಅಂತ ಹೇಳಿದ್ವಿ. ಅದೇ ಒಂದು ತಿಂಗಳಲ್ಲಿ ನನ್ನ ಹೆಂಡತಿ ಪ್ರೆಗ್ನೆಂಟ್. ಆ ಶಿವನ ಹೆಸರೇ ಟಚ್ ಆಗುವಂತದ್ದೇ ಶಿವಾಂಶ ಅಂತ ಹೆಸರಿಟ್ಟಿದೆ, ಶಿವನ ಅಂಶ ಶಿವಾಂಶ ಅಂತ ಹೆಸರಿಟ್ಟಿದೆ. ಸೊ ಅದೊಂದು ಎಲ್ಲರಿಗೂ ಇದು ಖುಷಿ. ಅದು ಇವನ್ ಡಾಕ್ಟರ್ ಕೂಡ ಆಗುವುದಿಲ್ಲ ಅಂತ ಹೇಳಿ ಕೈ ಚೆಲ್ಲಿದ್ಮೇಲೆ ಏನೂ ಇಲ್ಲಲ್ಲ, ಶಿವನ ಒಂದು ಅನುಗ್ರಹ
0: ಏನುಂಟು ಅವನ ಮುಂದೆ, ನಮ್ಮದೇನುಂಟು ಅಲ್ವಾ,
2: ಅದೊಂದು ಖುಷಿ.
0: ಹಾಲಿ ಈಗ ನಿಮ್ಮ ಮನೆಯಲ್ಲಿ ಫುಲ್ ಸಪೋರ್ಟ್?
2: ಇಲ್ಲ ಈಗ ಅಡ್ಡಿಲ್ಲ, ಮೊದ್ಲಿನ ತರ ಇರ್ಲಿಲ್ಲ, ಈಗ ಓಕೆ ಓಕೆ
0: ಓಕೆ ಈಗ ಓಕೆ ಓಕೆ. ಆದ್ರೆ ಸುರೇಶ್ ಅವರಿಗೆ ಆಟ ಅಂದ್ರೆ ಪಂಚಪ್ರಾಣ ಅಲ್ಲ, ವಿಘ್ನೇಶ್ ಅವರು ಹಾಗೆ ನಂಗೆ ಅವ್ರು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ರು. ಅವ್ರ ಕಾಮಕ್ ಫುಲ್ ಮಾಡರ್ನ್ ಮಾಡರ್ನ್ ಮಾಡ್ ಮಾಡ, ಆದ್ರೆ ಯಕ್ಷಗಾನ ಇಷ್ಟ ಅಂತೆಲ್ಲ ಎಷ್ಟು ಚಂದ ಹೇಳಿದ್ರು. ಆಯ್ಲಿ ಎಲ್ಲೆಲ್ಲಿ ನಂಟು ಕಲೆ ನಂಟು ಯಾರಿಗೆಲ್ಲ ಉಂಟು ಯಾರಿಗ್ ಗೊತ್ತು ಅಲ್ದ ಏನೇ ಆಯ್ಲಿ. ಸೊ ಶ್ರೀ ಗೆಜ್ಜನಾದ ಯಕ್ಷಗಾನ ಕಲಾಮಂಡಳಿ ಕುಂದಾಪುರದ ಪ್ರತಿನಿಧಿಗಳಾಗಿ ಇವನ್ ಸಂಸ್ಥಾಪಕರು ನೀವೇ ಇಬ್ರು, ವಿಘ್ನೇಶ್ ಅವರು ಮತ್ತೆ ಸುರೇಶ್ ಪೂಜಾರಿ ಅವರು, ಇಬ್ರು ಮಾತಾಡ್ರಿ. ನೀವು ಬಂದ್ರಲ್ಲ ನಾವು ಕರೆದೋದಕ್ಕೆ, ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಲ್ಲ, ನಿಮ್ಗೆ ಧನ್ಯವಾದಗಳು. ಶ್ರೀ ಗೆಜ್ಜನಾದ ತಂಡ ಇನ್ನು 100 ವರ್ಷ ಎಲ್ಲರೊಟ್ಟಿಗೆ ಎಲ್ಲ ಒಟ್ಟು ಸೇರ್ಕೊಂಡು ನೀವೇನ್ ಕಾರ್ಯಕ್ರಮ ಬಗೆ ಬಗೆ ಮಾಡ್ತಿದ್ರಲ್ಲ ಅದ್ರೆಲ್ಲದ್ರೊಟ್ಟಿಗೆ ಚಂದದಲ್ಲಿ ಬೆಳಿಲಿ ಅನ್ನೋದು ನಮ್ಮ ರೇಡಿಯೋ ಕುಂದಾಪುರದ
2: ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೂ ಕೂಡ ಧನ್ಯವಾದ
0: ಹೇಳ್ತೇನೆ.
2: ನಮ್ಮ ಟೀಮ್ ವತಿಯಿಂದ, ಗೆಜ್ಜನಾದ ಸಂಸ್ಥೆ ವತಿಯಿಂದ ನಿಮ್ಗೊಂದು ಧನ್ಯವಾದ.
0: ನಿಮಗೂ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇವತ್ತಿನ ಯಕ್ಷ ಸಮಾಗಮದಲ್ಲಿ ನಾವು ಇಷ್ಟೊತ್ತೂರಿಗೆ ಮಾತಾಡಿದ್ದು ಶ್ರೀ ಗೆಜ್ಜನಾದ ಯಕ್ಷಗಾನ ಕಲಾಮಂಡಳಿ ಕುಂದಾಪುರ ಇವರೊಟ್ಟಿಗೆ. ಸೊ ಮಾತುಕತೆ ಇಷ್ಟ ಆಯ್ತಂತ ಅನ್ಕಂತ ನಾವು ಇವತ್ತ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಕ್ತು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ.

0: ಧರ್ಮರಾಯರು ಪ್ರಶ್ನಿಸಿದಂತಹ ಆ ಪ್ರಶ್ನೆಗೆ ದುಡುಕಿನಿಂದ ಭಾರತ ಯುದ್ಧವನ್ನು ಗೆದ್ದವ ನಾನು ಎಂದು ಹೇಳಿದೆಯಲ್ಲ.
1: ನಿಜ,
0: ನಿನ್ನ ಅಹಂಕಾರವನ್ನು ಮುರಿಯುವುದಕ್ಕಾಗಿ, ನಿನ್ನ ಮತಿಯನ್ನು ತಿದ್ದುವುದಕ್ಕಾಗಿ ಈ ಯುದ್ಧ ಸಿದ್ಧತೆ ಆದದಿಲ್ಲಿ. ಕೆಲವು ಹೊತ್ತು ಯುದ್ಧ ನಡೆಯಿತು, ಏನೋ ಕೈ ಸೋತವನಾದೆ. ಆದರೆ ಈ ಸೋಲು ನನ್ನ ಮುಂದಿನ ಗೇಲೆನ್ನುವಂತಹ ನಿರ್ಣಯದಿಂದ ಹೊಸ ಹುರುಪನ್ನು ಹೊಂದಿ ನಿನ್ನ ಅಹಂಕಾರವನ್ನು ಮುರಿಯುವುದಕ್ಕಾಗಿ ಬಂದಿದ್ದೇನೆ. ನೀನು ಸಾಹಸಿಗನೇನೋ, ಮತ್ತೊಮ್ಮೆ ಯುದ್ಧ ಮಾಡುವ ಮನಸ್ಸು ನಿನಗಿದ್ದರೆ ಎದೆ ಮುಟ್ಟಿಕೊಂಡು ಮುಂದೆ ಬಾ
1: ಭೀಮ. ಗೆಲ್ಲುವುದು ಇರಲಿ, ಇಷ್ಟು ಮಾತನಾಡುವುದಕ್ಕಾದ್ರೂ

0: ಅಲ್ಲ, ಮತ್ತೆ ಅಣ್ಣನೆನ್ನುವ ಕಾರಣದಿಂದ ಗೌರವ ಕೊಟ್ಟು ಸುಮ್ಮನಿದ್ರೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಾ ಇದೀಯ.
1: ಗಣ್ಯ ಇದೆಯೇನೋ ನಮಗೆ,
0: ನೋಡೋಣ ನಿನ್ನ ಯೋಗ್ಯತೆಯನ್ನ.
1: ನೀನು

0: ಮಾಡಿದ್ದೀಯಾ
1: ಮತ್ತೆ
0: ಗೆಲ್ಲಲೇಬೇಕೆನ್ನುವಂತಹ ಹೊಸ ಹುರುಪು ನಿನ್ನಲ್ಲಿ ಹುಟ್ಟಿದ್ದಾದರೆ ನಿನ್ನ ಸಹಾಯಕ್ಕೆ ಭಾರತ ಯುದ್ಧದಲ್ಲಿ ಸಾರಥಿಯಾಗಿ ದುಡಿದ ಕೃಷ್ಣನನ್ನು ಈಗ ಕರೆಸಿಕೋ.
1: ಸಾಕ
0: ಸಾಲದು
1: ಮತ್ತೆ
0: ಮರಣನನ್ನು ಜೊತೆಗೆ ಇರಿಸಿಕೋ. ಕಾಡಿನ ಕಪಿ ನಿನ್ನ ಧ್ವಜದಲ್ಲಿ ಇರಲಿ. ಸುರಪಾದಿ ದೇವತೆಗಳನ್ನು ಕೂಡಿಕೊಂಡು ಮತ್ತೆ ಸಮರಕ್ಕೆ ಅನುವಾದ ಭೀಮ ಯಾರು ಅಂತ ಗೊತ್ತಾಗ್ತದೆ.
1: ಏ ಬಡ ಕುರಿ ಕರೆಸಬೇಕಾದ ಅಗತ್ಯ ಇಲ್ಲ. ಈ ಪ್ರಾರ್ಥನೆ ಎದುರಲ್ಲಿ ಬಿಟ್ಟಂತ ಒಂದು ಬಾಣವನ್ನು ತುಂಡಿಸು, ಆಮೇಲೆ

ಸಾರಿ ಸಾರಿ ಹೇಳಿದ್ರು ಕೇಳದೆ ಯುದ್ಧಕ್ಕೆ ಕರೆದ. ಮಾಡದ್ದೇನು, ಬಿದ್ದ. ಸಾಮಾನ್ಯದವನ ಭಾರತ ಯುದ್ಧ ಗೆದ್ದವನಂತೆ, ಸಮಸ್ತ ಕೌರವರನ್ನ ಯಮನಪುರಕ್ಕೆ ಅಟ್ಟಿದವನಂತೆ. ಮನಸ್ಸು ಮಾಡಿದ್ರಿ, ಇವನನ್ನೇ ನನ್ನಿಂದ ಆ ಯಮಪುರಕ್ಕೆ ಅಟ್ಟೋದಕ್ಕೆ ಆಗುವುದಿಲ್ವೋ? ಛ, ಬಿದ್ದದ್ದು ಮಾತ್ರ ಅಲ್ಲ, ಹೇಳಿದ್ನಲ್ಲ ಇದೇ ತನ್ನಲ್ಲಿ ಗದಾದಂಡ ಎಂದು. ಗದೆ ದಂಡ ಆದದ್ದು ಮಾತ್ರ ಅಲ್ಲ, ಭೀಮಸೇನೆ ನನ್ನ ಎದುರಿನಲ್ಲಿ ದಂಡ ಆಗಿಬಿಟ್ಟ. ಸಾಮಾನ್ಯ ಗದೆಯೋ ಇದು? ಒಂದು ಮಯನಿಂದ ಯವನಾಶ್ವರಿಗೆ ಕೊಡಲ್ಪಟ್ಟ ರುಧಿರ ಮುಖಿ ಎನ್ನುವ ಗಾದೆ, ಭೂಮಿ ತೂಕದ ಗದೆ. ಇವ ದಂಡ ಆದದ್ದಲ್ಲ, ಆ ಗದೆಯ ವಿಶೇಷತೆಯು ದಂಡವಾಗಿ ಹೋಯ್ತು. ಏನಿದ್ರು ಬಿದ್ದನಲ್ಲ, ಬಿದ್ದಿರು ಭೀಮ, ಇಲ್ಲಿಯೇ ಬಿದ್ದಿರು ಅರ್ಜುನ.

0: ಸರಿಯಾದ ಮತ್ತರೆಯದೆ ಹೋದರೆ ನಾನು ಭೀಮನಲ್ಲ.
1: ನೋಡು

0: ವಲ್ಲಭ,
1: ಯಾರನ್ನು ಯಾರು ಯಾವ ಸ್ಥಳಕ್ಕೆ ಕರೆಯಬಾರದೋ ಕರೆಯಲಾಗದು, ಅದೇ ಸ್ಥಳಕ್ಕೆ ನಿನ್ನನ್ನು ಕರೆಯಬೇಕಾದಂತಹ ಸ್ಥಿತಿ ನನ್ನ ಬದುಕಿನಲ್ಲಿ ಒದಗಿತ್ತು.
0: ಯಾಕೆ?
1: ಇಗೋ ನೋಡು ನನ್ನ ದುಸ್ಥಿತಿಯನ್ನು ನೋಡು. ಈ ಕಷ್ಟಕ್ಕೋ ನಷ್ಟಕ್ಕೋ ಕಾರಣ ಏನು ಅಂತ ನೀನು ಊಹಿಸಬಹುದು? ಅಗೋ ತಾನೇ ತಾನಾಗಿ ತನ್ನಿಂದ ಹೆಚ್ಚಿನವರು ಮತ್ತೊಬ್ಬರಿಲ್ಲ ಎನ್ನುವಂತಹ ದುರಹಂಕಾರದಿಂದ ವಿಜೃಂಭಿಸುತ್ತಿರುವಂತಹ ಪಾರ್ಥ.
0: ನಿಮ್ಮ ತಮ್ಮ?
1: ಏನು ನನ್ನ ತಮ್ಮನ
0: ಅಲ್ವೇ?
1: ಹೇಳಬೇಡ ಹೇಳಬೇಡ.
0: ಅಯ್ಯೋ
1: ಏನು, ನನ್ನ ಅಮ್ಮನ ಯೌವನ ಕುಗ್ಗಿಸುವುದಕ್ಕಾಗಿ ನನ್ನಿಂದ ಕೊನೆಗೆ ಹುಟ್ಟಿಕೊಂಡವ ನಾನು ತಮ್ಮ ಅಂತ ಹೇಳಲಾರಿ.
0: ಏನು ಹೀಗೆ?
1: ಅವನೇ ನನಗೆ ಅನ್ಯಾಯ ಮಾಡಿದವ
0: ಅಂದ್ರೆ
1: ಅದಕ್ಕೆ ಪ್ರತೀಕಾರ ಮಾಡಿಯೇ ಮುಗಿಸಬೇಕೆಂಬ ತೀರ್ಮಾನಕ್ಕೆ ಮುಟ್ಟಿದಂತ ನಾನು ನಿನ್ನ ನಿಲ್ಲಿಗೆ ಕರೆದದ್ದು.
0: ನನ್ನಿಂದ
1: ತಡ ಮಾಡಬೇಡ.
0: ಏನ್ ಮಾಡಬೇಕು?
1: ಹಾಗು ಆ ಗರ್ವಿಯ ಗರ್ವವನ್ನು ಮೂರಿದು ಜಯವನ್ನು ತಂದು ನನ್ನ ಬದುಕು

0: ಜೀವಿತೇಶ.
1: ಏನು?
0: ಅರಮನೆಯಿಂದ ಕರೆದ್ರಿ. ವಿಷಯ ಏನೆಂದು ತಿಳಿಯದೆ ಓಡಿ ಬಂದೆ. ಅಯ್ಯೋ, ನೀವು ಆಡಿದ ಮಾತೇ. ನಮ್ಮ ಮನೆಯಲ್ಲಿ ಎಂತಹ ಕೆಟ್ಟವಾದಂತಹ ಪ್ರಸಂಗ ನಡೆಯಿತಲ್ಲ ಸ್ವಾಮಿ.
1: ನಡೆಯಬಾರ್ದಿತ್ತು, ನಡೆಯಿತು.
0: ಹಾಲ್ ನೀರಿನಂತಿರುವ ನಿಮ್ಮ ಬಾಂಧವ್ಯದಲ್ಲಿ ಹಿಂದೇನು ಹುಳಿ ಹಿಂಡಿದಂತೆ ಒಂದು ತಾಯಿ ಮಕ್ಕಳಾದಂತಹ ನೀವು ಯುದ್ಧ ಮಾಡಿಕೊಂಡ್ರಿ. ನಿಮ್ಮ ಮಾತು ಕೇಳಿ ಕಲಹಕ್ಕೆ ಹೋಗೋಣ ಅಂತ ಹೇಳಿದ್ರೆ
1: ಅಂದ್ರೆ
0: ಸದ್ಯಾದಂತಹ ನನಗೆ ಪತಿಯಲ್ಲಿ ಯುದ್ಧ, ಇದು ಅವಮಾನ ಅಲ್ವೇ ಸ್ವಾಮಿ? ಸಹೋದರರಾದಂತಹ ನೀವು ಏಕೆ ಯುದ್ಧ ಮಾಡಿಕೊಂಡ್ರಿ, ಕಾರಣ ಹೇಳಿ.
1: ಯುದ್ಧಕ್ಕೆ ಪ್ರಬಲವಾದಂತಹ ಕಾರಣ, ಹಿಂದೆ ನಡೆದಿರುವಂತಹ ಭಾರತ ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ಧರ್ಮರಾಯನೇ ಇದ್ದು ವ್ಯವಹರಿಸಿದ್ರು. ಅವನ ಮನಸ್ಸಿನಲ್ಲಿ ಮೂಡಿದಂತಹ ಸಮಸ್ಯೆಯ ಪರಿಹಾರಕ್ಕಾಗಿ ಸಭೆಯಲ್ಲಿ ಪ್ರಶ್ನಿಸಿದ ಯುದ್ಧ ಗೆದ್ದವರು ಯಾರು ಎಂಬುದಾಗಿ ನಾವೆಲ್ಲವರೂ ಮನ ವಹಿಸಿತ್ತು. ಆ ಕಾಲದಲ್ಲಿ ಎದೆಯನ್ನು ಮುಂದೆ ಮಾಡಿಕೊಂಡು ಪಾರ್ಥ 18 ದಿವಸದ ಯುದ್ಧದಲ್ಲಿ ಗೆದ್ದವ ನಾನೇ ಎಂಬುದಾಗಿ ಹೇಳಿದ. ಹೇಳಬಾರದಿತ್ತು.
0: ಹೌದು,
1: ಕೇಳಿ ಕಂಡವಾದ ನಾನು ನೀನಲ್ಲವೋ ನಾನು ಅಂತ ಹೇಳಿದೆ.
0: ಮುಂದೆ
1: ಅದೇ ವಾದ ವಿವಾದಕ್ಕೆ ಏರ್ಪಟ್ಟಿತು. ಯಾರು ಗೆದ್ದದ್ದೆಂಬ ನಿರ್ಣಯಕ್ಕೋಸ್ಕರವಾಗಿ ನನ್ನ ಅವನಲ್ಲಿ ಕಾದಾಟ, ಕೈ ಸೋತಿದ್ದೇನೆ.
0: ಪರಿಣಾಮ ಹೀಗೆ.
1: ಹೌದು, ಆದ್ದರಿಂದ ತಡ ಮಾಡಬೇಡ, ನಮ್ಮ ಮರ್ಯಾದೆ ಉಳಿಸಿಕೊಳ್ಳಬೇಕು. ಹೋಗಿ ನೀನು ಅವನಲ್ಲಿ ಯುದ್ಧ ಮಾಡು.
0: ಸ್ವಾಮಿ, ನಿಮಗಾದಂತಹ ಅಪಮಾನ, ಅವನಿಗಿರುವಂತಹ ದುರಾಭಿಮಾನ, ಇದನ್ನು ಗಮನಿಸಿದಾಗ ಯುದ್ಧಕ್ಕೆ ಹೋಗೋಣ ಅಂತ ಅನ್ನಿಸ್ತದೆ. ಆದರೂ ಸ್ವಲ್ಪ ಯೋಚನೆ ಮಾಡಬೇಡುವೆ.
1: ತೊಡಕೇನು?
0: ಹಿಂದೆ ನನ್ನ ಮದುವೆ ಕಾಲದಲ್ಲಿ ನಮ್ಮ ತಂದೆಯವರು ನನ್ನ ವಿವಾಹಕ್ಕಾಗಿ ಇಟ್ಟಂತಹ ಅದ್ಭುತವಾದಂತಹ ಧನಸ್ಸನ್ನು ಎತ್ತಿದ ಕಾರಣದಿಂದ ನಾನು ನಿಮ್ಮ ಸತಿಯಾದದ್ದು. ಹಿಂದೆ ಬಿಲ್ಲೆತ್ತಿ ತಂದ ಆಪತಿಯೊಡನೆ ಯುದ್ಧ ಮಾಡುವುದು ಹೆಂಡತಿಯಾದಂತ ನನಗೆ ನ್ಯಾಯವಾದೀತೆ.

0: ಕಾಣುತ್ತದೆ.
1: ಎಲ್ಲಿ ಏನು?
0: ದುರ್ಬಲನಾದಂತಹ ಕೀಚಕ ನಿನ್ನ ರೂಪಾತಿಶಯಕ್ಕೆ ಮೋಹಿತನಾಗಿ ಕ್ಷಣ ಕ್ಷಣಕ್ಕೂ ಪೀಡಿಸಿದಂತಹ ಕಾಲ. ಹೋಗಿ ಮೊದಲು ಪಾರ್ಥ ಧರ್ಮರಾಜಾದಿಗಳಲ್ಲಿ ತೋರಿಕೊಂಡೆ, ನೀನು ಪರಿಹರಿಸಿದರೆ ನಿನ್ನ ಕಷ್ಟವನ್ನು
1: ಇಲ್ಲ.
0: ನನ್ನಲ್ಲಿ ಬಂದು ಹೇಳಿಕೊಂಡಾಗ ಸತಿಯ ಮಾನ ಪ್ರಾಣ ರಕ್ಷಣೆ ಪತಿಯಾದವನಿಂದ ಆಗಬೇಕು ಎನ್ನುವಂತಹ ತೀರ್ಮಾನಕ್ಕೆ ಮುಟ್ಟಿದವರು ನಾವು. ಭಾರ್ಯಾ ಸಂರಕ್ಷಣೆಯ ಪುರುಷ ಧರ್ಮ ಎನ್ನುವಂತಹ ಈ ನ್ಯಾಯಕ್ಕೆ ಒಪ್ಪಿ ಹೋಗಿ ಆ ಕೀಚಕನನ್ನು ತುಡುಕಿಯವನ ಗೋರಾಳಿಯನ್ನು ಹಿಡಿದು ಅವನ ಗಂಟಲ ಬಳೆಯನ್ನ ಲಟಕದಿಸಿ ಮೂರಿದು ನಿನ್ನ ಮಾನವನ್ನು ಪ್ರಾಣವನ್ನು ಉಳಿಸಿದ ಈ ಭೀಮನ
1: ಅದು ನೀವೇ ಸ್ವಾಮಿ.
0: ಹಾಗಿದ್ರೆ
1: ಈ ಮಾತಂತೂ ಹೌದು ಸ್ವಾಮಿ. ಹಿಂದೆ ಸೌಗಂಧಿಕಾ ಪುಷ್ಪ ನನಗೆ ತಂದದು, ತೀರ್ಥಯಾತ್ರೆಗೆ ಹೊರಟ ಆ ಕಾಲದಲ್ಲಿ ನನ್ನನ್ನು ತಲೆಯಲ್ಲಿ ಹೊತ್ತುಕೊಂಡು ಹೋದದು. ಒಂದೇ ಎರಡೇ ನಿಮ್ಮ ಉಪಕಾರ, ಆ ಸಂಬಂಧವಾಗಿ ಕೃತಜ್ಞತೆಯನ್ನು ಸಲ್ಲಿಸುವಳು ಈ ದ್ರೌಪದಿ.
0: ಯಾವ ಗಂಡ ಇದ್ದಾರೆ
1: ಆದ್ರೆ ನನ್ನನ್ನು ಯಾಕೆ ಯುದ್ಧಕ್ಕೆ ಕಳುಹಿಸುತ್ತೀರಿ? ಮೂರು ಲೋಕದ ಗಂಡು ಅಂತ ಇಳಿಸಿಕೊಂಡಂತಹ ಪಾರ್ಥ ಮಹರ್ಷಿಯಲ್ಲಿ ಹೆಣ್ಣಾದಂತ ನಾನು ಕಾಳಕ್ಕೆ ಹೋದದೆ ಆದ್ರೆ ನನಗೆ ಯುದ್ಧದಲ್ಲಿ ಜಯ ಆಗಬಹುದೇ ಹೇಳಿ.
0: ನೀನು ಹೀಗೆ ಹೇಳಿದ್ರೆ ನಿನ್ನ ಶಕ್ತಿ ಸಾಹಸಾದಿಗಳನ್ನು ನಾವು ಮನಗಂಡಿದ್ದೇವೆ. ನಿನ್ನ ಅಣ್ಣನ ಮಗನಾದಂತಹ ಮನುಮತನ ಮದುವೆಗಾಗಿ ಕಮಲಾವತಿಯನ್ನು ಸೇರಿದಾಗ ಕಮಲ ಭೂಪನಳಿಯನಾದಂತಹ ಕೌಳಿಕ ಸೋದರಿಕೆ ಹಕ್ಕಿನ ಪ್ರಕಾರವಾಗಿರತಿ ತನಗೆ ಸಲ್ಲುವಳೆಂಬ ತೀರ್ಮಾನಕ್ಕೆ ಮುಟ್ಟಿ ವಾದಿಸುವುದಕ್ಕೆ ಮುಂದಾದ ಯುದ್ಧವೇ ಏರ್ಪಟ್ಟಿತು. ಕೌಳಿಕನಲ್ಲಿ ನಾವೆಲ್ಲವರು ಸೋತವರು. ಹೆಚ್ಚೇನು, ಹರಿಹರ ವಿರಜ್ಜಿಗಳಾದಿಯಾಗಿ ಯುದ್ಧದಲ್ಲಿ ಜವಗೆಟ್ಟಾಗ ನೀನು ಆ ಪಾಪಿಯಾದ ಕೌಳಿಕನನ್ನು ಕೊಂದು ಅಂದು ರಥಿಯ ಕಲ್ಯಾಣವನ್ನು ನಿರ್ವಿಘ್ನವಾಗಿ ನೆರವೇರಿಸಿದವಳಲ್ಲವೇ.
1: ಮನುಮತ ವ್ಯವಹಾರ ನಡೆಸಿದಂತಹ ಸಾಹಸ ನನ್ನಲ್ಲಿ ಇದೆ. ಹಾಗಿದ್ರೆ ನಿಮ್ಮ ಮನಸ್ಸನ್ನು ಸಂಶಯ ವ್ಯಾಕೃತೆ ಬಿಟ್ಟು ಬಿಡಿ. ಯುದ್ಧಕ್ಕೆ ಹೋಗುವುದಕ್ಕೆ ಅಪ್ಪಣೆ ಕೊಡುವುದಾದ್ರೆ ಗರ್ವಿತ ನಿಮ್ಮ ತಮ್ಮ ಆ ಪಾರ್ಥಿವ ಯುದ್ಧದಲ್ಲಿ ಗಾರಿಗಳಿಸಿ ಅವರ ಹೆಡೆ ಮಡಿಗಳನ್ನು ಕಟ್ಟಿ ನಿಮ್ಮ ಕಾಲಲ್ಲಿ ಕೆಡಾಕುತ್ತೇನೆ. ಕೊಡಿ ನನಗೆ ಅನುಜ್ಞೆ. ನನ್ನ ಬಾಣವನ್ನು ಹಿಡಿದಿದ್ದೇನೆ, ಪುರುಷ ವೇಷವನ್ನು ಪತಿಯ ನಿರ್ದೇಶನದಂತೆ ಮಾಡಿಕೊಂಡಿದ್ದೇನೆ. ಮುಂದೆ ನಿಂತಹ ಪಾರ್ಥ ಮಹರ್ಷಿಯನಿಗೆ ಔಪಚಾರಿಕವಾದಂತಹ ಒಂದು ನಮಸ್ಕಾರವನ್ನು ಹಾಕಿ ವಿಚಾರ ಮಾಡ್ತೀನಿ.

0: ಆಕಸ್ಮಿಕವಾಗಿ ಆಗಮಿಸಿದಂತಹ ದ್ರೌಪದಿ ಆಗಮನ ಆಶ್ಚರ್ಯವಾಯಿತೆ.
1: ಹೆಂಡತಿ ಗಂಡನಲ್ಲಿ ಬಂದಾಗ ಆಶ್ಚರ್ಯ ಆಗುವುದು
0: ಏನು? ಹಾಗೆ ಆಲೋಚಿಸಬೇಡಿ. ಸ್ವಲ್ಪ ಮೊದಲು ನಾನು ಏನು ಮಾಡಿದ್ದೇನೆ ಅದರ ಪೂರ್ವ ಅಪರ ಇದನ್ನು ನೀವೇ ವಿವೇಚಿಸಿದಾಗ ಅರ್ಥವಾಗುತ್ತದಂತೆ. ಹಾಗೆ ಆಗದಿದ್ರೂ ಹೇಳುವುದಕ್ಕೆ ನಾನು ಸಿದ್ಧರಾಗಿಯೇ ನಿಂತಿದ್ದೇನಂತೆ. ನಿಮ್ಮ ಅಣ್ಣ ಭೀಮಸೇನದೇವರನ್ನು ಯುದ್ಧದಲ್ಲಿ ಗಾರುಗೆಡಿಸಿದ್ದೀರಂತೆ. ಸಹಸ್ರ ಮಹಿಮೆಯೊಳ ಪಲ್ಗುಣ ಹೀಗೆ ಲೋಕ ಹೇಳುವುದಕ್ಕೆ ಅರ್ಥ ಕೊಟ್ಟಿರಿ. ಅಂತ ಅಣ್ಣನನ್ನು ಯುದ್ಧದಲ್ಲಿ ಸೋಲಿಸಿದಂತ ನಿಮ್ಮ ಪರಾಕ್ರಮ ಏನೆಂಬುದನ್ನು ನೋಡಿಯೇ ತೀರಬೇಕೆನ್ನುವಂತ ಕಟೆಚ್ಚೆ ಇಲ್ಲಿವರೆಗೆ ನನ್ನನ್ನು ಬರುವಂತೆ ಮಾಡಿಸಿದೆ. ಆ ನಿಮ್ಮ ಕೈಚಳಕ ಏನಿದ್ರೂ ಕಾಂತಿಯಾದ ನನ್ನಲ್ಲಿ ಕಾಣಿಸಿ.
1: ಓಹ್, ನಿನ್ನಲ್ಲಿ ಯುದ್ಧ

0: ಏನು?
1: ಗಂಡನಲ್ಲಿಗೆ ಹೆಂಡತಿ ಬರುವುದು ಆಶ್ಚರ್ಯ ಅಲ್ಲ, ಆದ್ರೆ ಈ ರೂಪದಲ್ಲಿ ಬಂದದ್ದು ಮಾತ್ರ ಖಂಡಿತ ಆಶ್ಚರ್ಯ.
0: ಓಹೋ,
1: ಯುದ್ಧದ ಉಡುಗೆ ತೊಡುಗೆಯನ್ನು ತೊಟ್ಟಿದ್ದೀಯ. ನನ್ನ ಹಾಗೂ ಭೀಮಸೇನ ನಡುವೆ ಯುದ್ಧ ನಡೆದದ್ದು ಭಾರತ ಯುದ್ಧವನ್ನು ಗೆದ್ದವರ್ಯಾರು ಎಂಬ ವಿಷಯಕ್ಕಾಗಿ.
0: ಹೌದು,
1: ಅದು ತೀರ್ಮಾನ ಆಗಿ ಹೋಯಿತು. ಭೀಮಸೇನನ್ನೇ ನಾನು ಗೆದ್ದ ಮೇಲೆ ಮತ್ತಲ್ಲಿ ನಮ್ಮಲ್ಲಿ ಜಗಳ ಎನ್ನುವುದಿಲ್ಲ, ಅಥವಾ ಯಾವ ಕಾರಣಕ್ಕಾಗಿ ಯುದ್ಧ

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಭಂಡಾರಕಾಸ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಅಂತ ಕೇಳ್ರೆ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಇದ್ರ. ಹೆಡ್ ಮಾಸ್ಟರ್ ಎಲ್ಲಿಂದ ಬಂದಿರಂದ್ರೆ ನಿವೇದಿತಾ ಪ್ರೌಢಶಾಲೆ ಬಸರೂರಿನ ಹೆಡ್ ಮಾಸ್ಟರ್. ಹಾ, ಗೊತ್ತಾಯ್ತು, ನಮ್ಮ ಸುಬ್ಬಣ್ಣ ಮಾಸ್ಟರ್ ಅಲ್ದ ಅಂತ ನಿಮಗೆ ಹೇಳ್ತಿಕ್ಕು ಸಾಕ. ಹೌದು, ನೀವು ಸರಿಯಾಗಿ ಹೇಳಿರಿ. ಸುಬ್ಬಣ್ಣ ಕೋಣಿ ಅವರು ನಮ್ಮೊಟ್ಟಿಗೆ ಇದ್ರು ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ. ನಮಸ್ಕಾರ.
2: ಹೇಗಿದ್ರಿ ಸರ್, ಹುಷಾರಿದ್ರಿಯಾ?
3: ಚೆನ್ನಾಗಿತ್ತು.
2: ನಿಮ್ ಧ್ವನಿ ಲಾಯ್ಕಿತ್ತು ಸರ್. ಎಷ್ಟು ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿ?
3: ನಾನು ಒಂದು 26 ವರ್ಷದಿಂದ.
2: 26 ವರ್ಷದಿಂದ? ಎಚ್ ಎಂ ಹೆಡ್ ಮಾಸ್ಟರ್ ಆಗಿ ಎಷ್ಟು ಟೈಮ್ ಆಯ್ತು?
3: ಹೆಡ್ ಮಾಸ್ಟರ್ ಆಗಿ ಒಂದು 7 ವರ್ಷ ಆಯ್ತು.
2: 7 ವರ್ಷ ಆಯ್ತು. ಯಾವ್ದು ಲೈಕ್ ಆಯ್ತು?
3: ಅಡ್ಡಿಲ್ಲ, ಪರವಾಗಿಲ್ಲ.
2: ಅಲ್ಲ, ಈಗ ಬರೀ ಒಬ್ಬ ಶಿಕ್ಷಕ ಆಗಿರೋದು ಒಳ್ಳೆ ಅತ್ತ, ಈ ಹೆಚ್ಚಿನ ಜವಾಬ್ದಾರಿ ತಕೊಂಡು ಹೆಡ್ ಮಾಸ್ಟರ್ ಆಗೋದು ಒಳ್ಳೆ ಅತ್ತ?
3: ಅದು ನಾವು ಮಾಡುವಂತ ಕೆಲಸ ಇದ್ರ ಮೇಲೆ ಹೊಂದ್ಕೊಂಡಿರ್ತದೆ.
2: ನೀವು ಎಷ್ಟು ಪ್ರೀತಿಸ್ತೀರಿ ನಿಮ್ ಕೆಲಸ?
3: ನಾವು ನಮ್ಮ ವೃತ್ತಿಯನ್ನ ಗೌರವಿಸಬೇಕು, ಪ್ರೀತಿಸ್ಬೇಕು.
2: ತುಂಬಾ
3: ಪ್ರೀತಿಸ್ತೀವಿ.
2: ನಿಮ್ಗೆ ತುಂಬಾ ಇಷ್ಟ?
3: ಇಷ್ಟ. ಶಿಕ್ಷಕ ವೃತ್ತಿ ಮಕ್ಕಳಿಗೆ ಏನಾದ್ರು ಪಾಠ ಮಾಡುವಂತದ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲ.
2: ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಸರ್?
3: ನಾನು ಹಿಂದೆ ಸೋಷಿಯಲ್ ಸೈನ್ಸ್ ಮತ್ತೆ ಕನ್ನಡ ಪಾಠ ಮಾಡ್ತಾ ಇದ್ದೆ.
2: ನಿಮ್ದೀಗ ಕನ್ನಡ ಮಾಧ್ಯಮ ಶಾಲೆ, ಸ್ಟ್ರೆಂತ್ ಹೆಂಗಿತ್ತು?
3: ಸ್ಟ್ರೆಂತ್ ಪರವಾಗಿಲ್ಲ, 120 ಚಿಲ್ಲರಿ ಇದೆ.
2: ಗುಡ್ ಸರ್. ಈ ಕಾಲಕ್ಕೂ 120 ಚಿಲ್ಲರಿ ಮಕ್ಕಳು ಇದ್ರಂದ್ರೆ ಅದು ಹೆಚ್ಚೆ. ಯಾವ ತರ ಎಲ್ಲ ನೀವು ಆಕರ್ಷಣೆಗಳನ್ನೆಲ್ಲ ಇಟ್ಕೊಂಡಿರಿ ಈಗ ನಿಮ್ ನಿವೇದಿತ ಶಾಲೆಯಲ್ಲ?
3: ಮಕ್ಕಳನ್ನಂದ್ರೆ ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನಾವು ಅದಕ್ಕೆ ಸ್ವಲ್ಪ ಗ್ರಾಮೀಣ ಭಾಗದ ಮಕ್ಕಳಿಗೆ ಜಾಸ್ತಿ ಅಂದ್ರೆ ಲೋಕಲ್ ಮಕ್ಕಳೆಲ್ಲ ಮನೆ ಬಾಗಿಲಿಗೆ ಈಗ ಎಲ್ಲ ವೆಹಿಕಲ್ ಬಂದಿದೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ರೀತಿಯಾದಂತ ಅವರಿಗೆ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ರು. ನಾವು ಹಾಗೆ ಬೇರೆ ಬೇರೆ ಅವ್ರಿಗೆ ಮಕ್ಕಳಿಗೆ ಬೇಕಾದಂತ ನೋಟ್ಸ್ ಪುಸ್ತಕವು, ಅವರಿಗೆ ಸಮವಸ್ತ್ರವು, ಹಾಗೆ ಅವರಿಗೆ ಬೇರೆ ಎಲ್ಲ ಪಾಠಕ್ಕೆ ಬೇಕಾದಂತ ಅವರಿಗೆ ಬೇರೆ ಬೇರೆ ಪರಿಕರಗಳನ್ನ, ಕಲಿಕಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಂಡು ನಾವು ಇದ್ ಮಾಡ್ತಾ ಇದ್ದೇವೆ. ಮತ್ ನಮ್ಮಲ್ಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ, ಅದು ಸುತ್ತಮುತ್ತಲಿನ ಶಾಲೆಗಲ್ಲ, ಸ್ವಲ್ಪ ಫೀಡಿಂಗ್ ಸ್ಕೂಲಿಗಲ್ಲ. ನಾವು ಅವ್ರನ್ನ ಕರೆಸಿ ಸ್ವಲ್ಪ ಆ ರೀತಿಯಾಗಿ ಅವ್ರನ್ನ ನಮ್ ಶಾಲೆಗೆ ಬನ್ನಿ ಅಂತ ಹೇಳಿ ಆ ರೀತಿಯಾಗಿ ಮನವಸ್ಥೆ ಇತ್ತು
2: ಒಂದ್ ಕಾಲದಲ್ಲಿ ಸರ್. ನಾವು ಅಲ್ಲಿ ಹೈಸ್ಕೂಲ್ ಇರುವಪ್ಪತ್ತಿಗೆ ನಮ್ಮ ಅಪ್ಪ ಬಿದಿಕೊಳ್ಳೋ ಅಲ್ಲಿ ಹೆಡ್ ಮಾಸ್ಟರ್ ಕಾಲ್ ಹಿಡಿಕಿತ್ತು, ಮಗಿಗೆ ಒಂದು ಸೀಟ್ ಕೊಡಿ. ಈ 250-247 ಅಂಕಲ್ ಆರಿತ್ತಲ್ಲ, ಮತ್ತೆ ಕೆಮ್ದೆ ಬೇಡ, ಅಲ್ಲಿ ಹೋಯ್ತು ಅಮ್ಮಯ್ಯ ದಕ್ಕಯ್ಯ ಹೊಡೆದ್ರೆ ಮಾತ್ರ ಸೀಟ್ ಸಿಕ್ಕುದು. ಇಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ, ನೀವು ಆ ಮಗಿಗೆ ಎಷ್ಟು ಮಾರ್ಕ್ ಬಂದ್ರು ಮಗಿನ ಕಾಲಿ ಬಿದ್ದೀಗ ಶಾಲೆ ಕರ್ಕ ಬರ್ಕ
3: ಅಂತ ಪರಿಸ್ಥಿತಿ ಬಂದಿದೆ.
2: ಆ ಪರಿಸ್ಥಿತಿ ಬಂದಿದೆ ಕನ್ನಡ ಮಾಧ್ಯಮದಲ್ಲಿ. ಈಗ ಈ ಬಗ್ಗೆ ನಿಮ್ಗೆ ತುಂಬಾ ಬೇಸರ ಅನ್ಸಲ್ವಾ? ಅಂದ್ರೆ ನಾನು ನನ್ನ ಅಣ್ಣ ಎಲ್ಲ ಟೀಚರ್, ಅವ್ರನ್ನ ಹತ್ರದಿಂದ ಕಂಡಾಗ ಅವ್ರು ತುಂಬಾ ಬೇಸರ ಪಟ್ಕೊಂಡು ಸುಮಾರು ಟೈಮ್. ಯಾಕೆ ಗೊತ್ತಾ, ದಮ್ಮಯ್ಯ ದಕ್ಕಯ್ಯ ಹಾಕಿ ಈಗ ಮಕ್ಕಳನ್ನ ಮಕ್ಕಳ ಅಬ್ಬಿ ದಿಕ್ಕಳಿಗೆ ದಮ್ಮಯ್ಯ ದಕ್ಕ ಅಪ್ಪ ಅಬ್ಬಿ ದಿಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಶಾಲೆ ಕರ್ಕೊಂಡು ಬರುವಂತಹ ಪರಿಸ್ಥಿತಿಯನ್ನ ಕನ್ನಡ ಮಾಧ್ಯಮ ಶಾಲೆಗಳು ತಲುಪಿದ್ದಾವೆ. ಅಲ್ಲಿ ಗುಣಮಟ್ಟ ಕಡಿಮೆ ಇತ್ತಂತಲ್ಲ,
3: ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗ ಸ್ಪರ್ಧಾತ್ಮಕ ಯುಗ ಎಲ್ಲ ಕಡೆ ಈಗ ನಾವು ನೋಡ್ತೇವೆ. ಎಲ್ಲ ಅಣಬೆ ಹಾಗೆ ಎಲ್ಲ ಶಾಲೆಗಳು,
2: ಶಾಲೆಗಳು.
3: ಹಿಂದೆ STD ಬೂತ್, ನಾವು ಲೆಕ್ಕ ಹಾಕ್ಲಿಕ್ಕೆ ಹೋಗೋದಕ್ಕೂ ಈಗ ನಾವು ಶಾಸ್ತ್ರಿ ಪಾರ್ಕ್ ಇಂದ ಸೀದಾ ಬಸರೂರು ಮೂರ್ಕೈ ಹೋಗೋ ತನಕ ಕೆಲವು
2: STD ಬೂತ್
3: ಇದ್ದಿತ್ತು. ಹಾಗೆ ಈಗ ಎಲ್ಲ ಕಡೆ ಅಣಬೆ ಹಾಗೆ ಶಾಲೆ ಇದಾಗಿದೆ ಆ ರೀತಿಯಾಗಿ. ಹಾಗೆ ಅಲ್ಲಿ ಅವರ ಒಂದು ಉದ್ದೇಶ ಹಾಗೆ ಇರ್ತದೆ. ಯಾಕೆ ಕೇಳಿದ್ರೆ ನಾವು ಒಳ್ಳೆಯ ಒಂದು ನಮ್ಮ ಸಂಸ್ಥೆ ಮುಂದುವರಿಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆ ಆಗಬೇಕು, ಒಂದು ಧ್ಯೇಯ ಇಟ್ಕೊಂಡು ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಸ್ಪರ್ಧೆ ಅಲ್ಲ, ಎಲ್ಲ ಇದ್ರ ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ.
2: ಓಕೆ, ನಾನು ಇನ್ವೈಟ್ ಮಾಡೋದು ಈ ವಿಷಯ ಡಿಸ್ಕಸ್ ಮಾಡಕಂತೂ ಅಲ್ಲ, ನಿಮ್ ಹೆಡ್ ಮಾಸ್ಟರ್ ಆಯಿಪ್ಪುಕೋಯ್ ನಾನು ಈ ವಿಷಯ ಒಂಚೂರು ಎತ್ತದಷ್ಟೇ. ನೀವು ನಾವು ಇವತ್ತು ಮಾತಾಡ್ತಾ ಇರೋ ಕಾರಣ ಕುಂದಾಪುರ ಮಾತುಕತೆ. ಸೊ ಕುಂದಾಪುರ ಮಾತುಕತೆಯಲ್ಲಿ ನನಗೆ ತಿಳಿದ ಹಾಗೆ ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭೇಟಿಯಾದಾಗ ನೀವು ಜನಪದ ಹಾಡುಗಳನ್ನ ಕುಂದಾಪುರ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದ ಹಾಡುಗಳೇ ಇದ್ದಾವೆ, ನಾನು ಅದನ್ನ ಹಾಡ್ತೆ ಅಂತ ಹೇಳಿದ್ರಿ. ಎ ವಿ ನಾವುಡ್ರ ಜೊತೆಗೆ ನೀವು ತುಂಬಾ ಕೆಲಸ ಮಾಡಿದಿರಿ, ಅವರ ವಿದ್ಯಾರ್ಥಿ ಕೂಡ ಆಗಿದ್ರಿ ಅಂತ, ನಮ್ಮ ಭಂಡಾರಕಾಸ್ ಕಾಲೇಜಿನ ವಿದ್ಯಾರ್ಥಿ ನೀವು. ಸೊ ಒಂದ್ ಹಾಡಿಂದ ಶುರು ಮಾಡುವಲ್ಲ ಸರ್, ಯಾವ ಹಾಡು ತಯಾರಿತ್ತೀಗ?
3: ನಾನೀಗ ಕಾಳುವಾರದ ಕಾಳಿಂಗ ದೇವರ ಬಗ್ಗೆ ಒಂದು ವರ್ಣನೆ ಮಾಡುವಂತ ಒಂದು ಹಾಡಿದೆ, ಅದನ್ನ ಹಾಡ್ತೇನೆ.
2: ನಮ್ಗೆ ಕಾಳುವಾರ ಅಂದ್ಕೂಡ ನೆನ್ಪಪ್ಪದ್ ಕಾಳುವಾರ ಷಷ್ಠಿ.
3: ಹೌದು,
2: ಷಷ್ಠಿ ಬಂದ್ರೆ ಅದ್ರ ಕಾಳುವಾರ ಗೋತಿಲ್ಲ, ಷಷ್ಠಿ ಗೋತಿಲ್ಲ ಅಂದ್ರೆ ಕಾಳುವಾರಕ್ಕೆ ಹಬ್ಬದಂದ ಅರ್ಥ.
3: ಹೌದು.
2: ಸೊ ಈಗ ನೀವು ಕಾಳುವಾರದ ಕಾಳಿಂಗನ್ ಬಗ್ಗೆ ಬರ್ದಿರೋ ಪದ್ಯ ಅಂತ ಹೇಳ್ರಿ, ಹೇಳಿ ಸರ್.
3: ಬರ್ದದಲ್ಲ, ಹಿಂದೆ ಜನಪದ
2: ಮೊದ್ಲಿಂದಾನೆ ಇದ್ದದ್ದ,
3: ಜನಪದರೆ ಅದನ್ನ ಇದ್ ಮಾಡಿದ್ದಾರೆ.
2: ವೆರಿ ನೈಸ್, ಬ್ಯೂಟಿಫುಲ್, ಹೇಳಿ ಸರ್.
3: ಕಾಳುವ

0: ಸೂಪರ್. ಇಷ್ಟೆಯಾ ಎರಡಲೇನ?
1: ಇದು ಅಂದ್ರೆ ದೇವರ ವರ್ಣನೆ ಅಂದ್ರೆ ಒಂದು ಅಂದ್ರೆ ಅಲ್ಲಿ ನಾವು ನೋಡ್ತೇವೆ ಉದಾಹರಣೆಗಳು ಬೇಕಾದ್ರೆ ನಾಗ್ ದೇವ್ರು ಬನ ಅಂತ ಕ್ಷಣ ಅಲ್ಲಿ ಬಾಗಳ ಹೋಗಿದ್ದೇ ಇರ್ತದೆ, ಬಾಗಳ ಮರ
0: ಹೌದು,
1: ಅದ್ರ ಹೂವೆಲ್ಲ ಕೆಳಗ್ ಬಿದ್ದಿರ್ತದೆ, ಪರಿಮಳ ಆಗಿರ್ತದೆ. ಮತ್ ನಾಗ್ ದೇವರಿಗೆ ಬಹಳ ಪ್ರಿಯವಾದ ಸಿಂಗಾರ, ಸಿಂಗಾರ ಅಂದ್ರೆ ದೇವರು ಇದಾಗಿ ಅವರು ದರ್ಶನ ಇದೆಲ್ಲ ಆಗಿದ್ರು ಪ್ರಸಾದ ಕೊಡುದು ಸಿಂಗಾರ ಹೋಗಲ್ಲ,
0: ಕರೆಕ್ಟ್,
1: ಭಕ್ತಾದಿಗಳಿಗೆ ಕೊಡುವಂತದ್ದು ಸಿಂಗಾರದ ಹೋಗು ಅಂದ್ರೆ ಬಾಗಳ ಹೋಗು ಮತ್ತೆ ಸಿಂಗಾರ ಹೂ ಕೊನೆ ನಾಗ್ ದೇವರಿಗೆ ಅತ್ಯಂತ. ಮತ್ತೆ ನಾವು ಕೇದಗೆ ಕೇದಗೆ ಅದು ಬಹಳ ಪ್ರಿಯ ನಮ್ಗೆ. ಉದಾಹರಣೆಗೆ ನಾಗರ ಪಂಚಮಿಗೆ ಅದಿಲ್ದೆ ಆಗೋದೇ ಇಲ್ಲ,
0: ನಿಜ.
1: ಏನೇನಲ್ಲ ತಂದು
0: ಆದ್ರೆ ನೋಡಿ, ಆ ನಾಗದೇವರಿಗೆ ಅರ್ಪಿಸುವ ಹೂಗಳಲ್ಲಿ ಘಾಟಿನ ಹೂಗಲ್ಲ ಯಾವ ಅಂದ್ರೆ, ನೀವು ಬಾಗಳ ಹೂಗ್ ತಕೊಂಡ್ರು, ಬಾಗಳ ಹೂಗ್ ಸ್ಮೆಲ್ ಅಂದ್ರೆ ಮೈಲ್ಡ್ ಸ್ಮೆಲ್, ತುಂಬಾ ಅಲ್ಲ, ಆದ್ರೆ ಆ ಸ್ಮೆಲ್ ಕೊಡುವಂತ ಖುಷಿ ಇದೆಯಲ್ಲ. ನೀವೀಗ ಹೇಳಿದ್ರಲ್ಲ ಬಾಗಳ ಮರದಡಿ ಬಾಗಳ ಹೂಗೆಲ್ಲ ಬಿದ್ದಿರುತ್ತ ಅಂತ, ಆ ಚಿತ್ರಣ ನಾವು ಶಾಣಕಿಪತಿ ಕಂಡದ್ದ. ಅದನ್ನ ಹೆಕ್ಕಿ ಹೆಕ್ಕಿ ಅದನ್ನ ಪೋಣಿಸಿ ಅದನ್ನ ಮಾಲೆ ಮಾಡಿ ಒಂದೇ ನಾವು ಮುಡ್ಕೊಂಡು ಆ ತರದ್ದೆಲ್ಲ ಇರ್ತಿತ್ತಲ್ಲ. ಕೆಲವು ಮದುವೆಗಳಿಗೆ ಒಂದ್ ಕಟಿ ಆದ ಬಾಗಳ ಹೂವಿನ ಹಾರ ಬೇಕಿರತ್ತ. ಸೊ ಇದೆಲ್ಲ ಒಂದ್ಸಲಕ್ಕೆ ನೆನ್ಪು ಬರುತ್ತೆ, ತುಂಬಾ ಪರಿಮಳ ಅಲ್ಲ. ಇವನ್ ಕ್ಯಾದಗಿ ಕೂಡ ಅಂತ ಪರಿಮಳ ಅಲ್ಲ, ಅದು ಮಲ್ಲಿಗೆ ತರ ಘಮ್ಮನೋ ಪರಿಮಳ ಬರ್ತಿಲ್ಲ, ಆದ್ರೆ ಅದ್ರದೊಂದು ಪರಿಮಳ ಅಂತ ಮೂಗಲ್ಲಿ ಆಘ್ರಾಣಿಸುವಾಗ ಆ ಸ್ಮೆಲ್ ಇತ್ತಲ್ಲ, ವಾವ್, ಒಂಥರ ಬ್ಯೂಟಿಫುಲ್. ಈವನ್ ನಮ್ದು ಸಿಂಗರ್ ಹೋಗ, ಸಿಂಗರ್ ಹೋಗ ಅರಳುವತ್ತಿಗೆ ಅಡ್ಕೆ ಮರದಲ್ಲಿ ಅರಳುವತ್ತಿಗೆ ನಾವಲ್ಲಿ ಕೆಳಗೆ ಏನಾದ್ರು ಕುತ್ಕೊಂಡ್ರೆ ಅಥವಾ ಸುತ್ತಮುತ್ತ ತಿರುಗ್ತಾ ಇದ್ರೆ ಅದ್ರ ಪಕ್ಕದಲ್ಲೇ ಆ ಪರಿಮಳ ಅಷ್ಟೊತ್ತಿಗೆ ಒಂದ್ ಬತ್ತ ಕಾಣೆ, ಅದೊಂದು ಚಂದದ ಸ್ಮೆಲ್. ಅದಾದ ನಂತರ ಅದು ದೇವರಿಗೆ ಅರ್ಪಣೆ ಆಗಿ ಮತ್ತೆ ನಮ್ ಕೈಗೆ ಬಂದಾಗ ಅಲ್ಲಿರೋ ಎಲ್ಲ ಪರಿಮಳದೊಟ್ಟಿಗೆ ಬತ್ತಲ್ಲ ವಾಪಸ್, ಅದು ಇನ್ನೊಂಥರ ಅನ್ನೋ ಅಘ್ರಾಣಿಸುವಿಕೆ ಅಂದ್ರೆ ಅದೊಂದು ಖುಷಿ ಕೊಡದೆ ಬೇರೆ. ಅದು ಯಾವ್ದು ಒಂಥರ ಘಾಟ್ ಅಲ್ಲ ಹೇಳಿ ಸರ್, ಮುಂದುವರಿಸಿ.
1: ಹೀಗೆ ಒಂದು ಕೊಲ್ಲೂರ ಮೂಕಾಂಬಿಕ ದೇವರು ನಾವು ನೋಡ್ತೇವೆ. ಅಮ್ಮನವ್ರ ದೇವಸ್ಥಾನ, ದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ, ಅದರಲ್ಲೂ ಶುಕ್ರವಾರ ಬಹಳ ವಿಶೇಷ. ಈಗ ಒಂದು ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಆ ಮೂಕಾಂಬಿಕೆ ದೇವರನ್ನು ನೋಡ್ಕೊಳ್ಲಿಕ್ಕೆ ಹೋಗ್ತಾರೆ. ಆಗ ಹೋಗುವಾಗ ಕೊಲ್ಲೂರು ದೇವರ ಮೂಕಾಂಬಿಕೆ ದೇವಿಯನ್ನು ವರ್ಣನೆ ಮಾಡುವಂತ ಗೀತೆ

0: ಅಂದ್ರೆ ದೇವರನ್ನ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ
1: ಕೊಲ್ಲೂರಮ್ಮ
0: ಕೊಲ್ಲೂರಮ್ಮನ ಎಲ್ಲ ಅವರ ಹರಕೆ ಇದೆಲ್ಲ ಇದ್ ಮಾಡ್ಕೊಂಡಿದ್ರು. ಆಗ ಅವ್ರಿಗೆ ಕೊಡ್ಲಿಕ್ಕೆ ಏನು ಇದಿಲ್ಲ, ತುಂಬಾ ಬಡಸ್ತಿಕ್ಕಿಲ್ಲಿ. ಆಗ ಅವರಲ್ಲಿ ಇದ್ದಂತ ಒಂದು ಚಕ್ರ ಸರವನ್ನೇ ದೇವಿಗೆ ಆ ರೀತಿಯಾಗಿ ಅರ್ಪಣೆ ಮಾಡ್ತಾರೆ. ಆ ಅರ್ಪಣೆ ಮಾಡಿದ್ರು ಅವ್ರ ಮನಸ್ಸಿಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಏನಾಗ್ತಾ ಆ ಗಳಿಗಿಂದ ಅವರಿಗೆ ಎಲ್ಲ ಇದು ಮುಟ್ಟದೆಲ್ಲ ಚಿನ್ನ ಆಯ್ತಂತೆ, ಶುಭ ಆಯ್ತಂತೆ.
1: ವಾವ್, ಇಷ್ಟು ಲೈಕ್ ಇತ್ತು ಕತೆ,
0: ಅಷ್ಟು ಶುಭ ಆಯ್ತಂತೆ.
1: ಅಂದ್ರೆ ಜನಪದ ಕತೆ, ಇಷ್ಟು ಲೈಕ್ ಇತ್ತು. ದೇವ್ರಿಗೆ ಅರ್ಪಿಸಿದ್ರು ನನ್ನ ಹತ್ರ ಎಂತ ಇಲ್ಲ ಅಂತ ಹಾಕೊಂಡು ಚಕ್ರಿ ಸರ ದೇವ್ರಿಗೆ ಅರ್ಪಿಸ್ಬಿಟ್ಟಿದ್ದು, ದೇವಿ ಖುಷಿ ಆಗ್ಬಿಡ್ತು. ಅದ್ರ ನಂತರ ಮುಟ್ಟಿದ್ದೆಲ್ಲ ಚಿನ್ನ. ಅಂದ್ರೆ ನಾವು ಯಾವುದೇ ಸ್ವಾರ್ಥವಿಲ್ಲದೆ ಒಳ್ಳೆ ಮನಸ್ಸಲ್ಲಿ ದೇವ್ರಿಗೆ ಏನೇ ಕೊಟ್ರು ಕೂಡ ಆ ದೇವ್ರು ಮೋಸ್ಟ್ಲಿ ಅನುಗ್ರಹಿಸ್ಬಿಡ್ತಾರೆ ಅಂತ. ಅಲ್ಲ ಸರ್, ನೀವು ಇದನ್ನೆಲ್ಲ ಹ್ಯಾಂಗ್ ಕಲೆಕ್ಟ್ ಮಾಡ್ರಿ? ಮತ್ತೆ ಈ ಹಾಡುಗಳು ಯಾಕೆ ಉದ್ದಕ್ಕಿಲ್ಲ, ಯಾಕೆ ಇಷ್ಟೊಂದು ಶಾರ್ಟ್ ಇದಾವೆ? ನಂಗೆ ಇನ್ನು ಕೇಳ್ ಕಂಬಾಗ
0: ಅಂದ್ರೆ ನಾನಂದ್ರೆ ಸ್ವಲ್ಪ ಎಲ್ಲ ಸಣ್ಣ ಸಣ್ಣ ಅಂದ್ರೆ ಎಲ್ಲ ಸ್ವಲ್ಪ ತುಣುಕು ಇರ್ಲಿ ಅಂತ ಹೇಳಿ
1: ಸುಮಾರು ತಕ್ಕ ಬಂದಿರಿ.
0: ಸ್ವಲ್ಪ ಇದ್ ಮಾಡುದು, ಒಂದೇ ಹಾಡನ್ನ ಜಾಸ್ತಿಯಾಗಿ ಇದ್ ಮಾಡ್ಕೊಳ್ಲಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ಇದೆರಡು ಹಾಡಿದ್ದು ಸ್ವಲ್ಪ ಒಂದೊಂದು ಚರಣ ಮಾತ್ರ. ಈಗ ಒಂದು ಮಕ್ಕಳ ಸೊಗಸು ಅಂತ ಹೇಳಿ ಒಂದು ಗೀತೆ ಬರ್ತದೆ, ಆ ಮಕ್ಕಳ ವರ್ಣನೆ ಮಾಡುವಂತದ್ದು. ಅದು ಜನಪದರು ಹೀಗೆ ಮಗುವಿನ ಲಾಲನೆ ಪಾಲನೆ, ತಾಯಿ ಆದವರು ಮಗುವನ್ನ ಹೇಗೆ ಸಾಕಿ ಸಲುತ್ತಾರೆ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಆ ಮಕ್ಕಳನ್ನ ಪೋಷಣೆ ಮಾಡುವಂತ ಇಲ್ಲಿ ವರ್ಣನೆ ಒಂದು ಗೀತೆಯಲ್ಲಿ ಬರ್ತದೆ. ಎಲ್ಲರ ಮಕ್ಕಳಂಗೆ ಎಲ್ಲರ

0: ಚಪ್ಪಾಳೆ ಲಾಯ್ಕ್ ಐ ಸರ್, ಬಿಲ್ಲು ಹೋಲ್ತಾವೆ ಕುಡಿ ಹುಬ್ಬು,
1: ಮಗುವಿನ ವರ್ಣನೆ ಮಾಡುವ
0: ಎಷ್ಟು ಲಾಯ್ಕ್ ಅಲ್ಲ, ಹೆತ್ತಬ್ಬಿಗೆ ಹೆಗ್ನ ಮುದ್ದಂಬ್ರ,
1: ಮಗು ಹೇಗೆ ಇರ್ಲಿ ಬಣ್ಣದಲ್ಲಿ ಆಕಾರದಲ್ಲಿ ದಷ್ಟಪುಷ್ಟವಾಗಿ ಹೇಗೆ ಇರ್ಲಿ, ಹೆತ್ತವರಿಗೆ ತನ್ ಮಗುವೆ ಸರ್ವಸ್ವ, ತನ್ ಮಗುವೆ ಮುದ್ದು
0: ಅಲ್ದಾ, ಅದರಷ್ಟು ಚಂದ ಬೇರೆ ಯಾವ್ದು ಇಲ್ಲ ಅಂತ. ಸೋ ನೈಸ್. ಸೋ ಇದನ್ನೆಲ್ಲ ನೀವು ನಿಮ್ ಮಕ್ಕಳಿಗೂ, ನಿಮ್ ಮಕ್ಕಳು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತೀರಾ?
1: ಹಾ, ನಾನಂದ್ರೆ ನನ್ನ ಕನ್ನಡ, ಈಗ ನಾನು ಪಾಠ ಮಾಡ್ತಾ ಇದ್ದೇನೆ, ಕನ್ನಡ ಪಾಠ ಮಾಡ್ತಿರುವಾಗ ಅಲ್ಲಿ ಇದು ಬರ್ತದೆ, ಭಾವಗೀತೆ ಬರ್ತದೆ, ಜನಪದ ಬರ್ತದೆ, ಲಾವಣಿ ಬರ್ತದೆ, ಅದನ್ನೆಲ್ಲ ನಾನು ರಾಗ, ಈಗ ಹೊಸ ಪಠ್ಯ ಬಂದಾಗಲೇ ರಾಗ ಹಾಕಿದ್ದೇನೆ. ಈಗ ನಮ್ ಕನ್ನಡ ಶಿಕ್ಷಕರ, ಭಾಷಾ ಶಿಕ್ಷಕರ ಕಾರ್ಯಾಗಾರ ಇರ್ತದೆ, ಅಲ್ಲಿ ನಮಗೆ ಹಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಮತ್ತೆ ನಮ್ಮ ಸರ್ ಅಲ್ಲ, ನಮ್ಮ ಬಿಒ ಆಫೀಸರು, ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಅವರೆಲ್ಲ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ನನಗೆ ಈ ಸಂಗೀತಕ್ಕೆ ಜಾಸ್ತಿ ಒಲವು ಕೊಟ್ಟದ್ದು ಕೆ ಕೆ ಕಾಳವರ್ಕರ್ ಅಂತ, ಅವರು ನನಗೆ ಗುರುಗಳು, ಅವ್ರು ನನಗೆ ಗುರುಗಳು. ಯಾಕೆ ಕೇಳಿದ್ರೆ ಅವ್ರು ನನಗೆ ವೇದಿಕೆ ಪರಿಚಯಿಸಿದ್ದು, ನಾ ಸಾಧಾರಣ 4ನೇ ಕ್ಲಾಸಿನಿಂದ ಹಾಡ್ತಾ ಇದ್ದೇನೆ,
0: 4ನೇ ಕ್ಲಾಸಿನಿಂದ
1: ನಾನು ಶಾಲೆಯಲ್ಲಿ ಕಟ್ಗೇರಿ ಶಾಲೆಗೆ ಹೋಗ್ತಾ ಇದ್ದೇನೆ. ಆಗ ಹೋಗುವಾಗಲೇ ಚೇತನ ಸಂಸ್ಥೆ ಕೋಟೇಶ್ವರ ಇದೆ, ಅವರು ಒಂದು ಸ್ಪರ್ಧೆ ಇಟ್ಟಿದ್ರು, ಸಂಗೀತ ಸ್ಪರ್ಧೆ. ನಾವು 3 ಜನ ಹೋಗಿತ್ತು, ಒಬ್ಬ ಇನ್ನೊಬ್ಬ ಸುಬ್ಬಣ್ಣ ಅಂತ ಹೇಳಿ ನನ್ನ ಹೆಸರಿನ, ಮತ್ತೊಬ್ರು ಸದಾನಂದ ಐತಾಳ್ರ ಅಂತ. ನಾವು 3 ಜನ, ನಂಗೆ ಸಂಗೀತದಲ್ಲಿ ಪ್ರಥಮ, ಇನ್ನೊಬ್ರು ಚಿತ್ರದಲ್ಲಿ, ಸುಬ್ಬಣ್ಣನಿಗೆ ಪ್ರಥಮ, ಮತ್ತೊಬ್ರು ಅವರು ಸಾಮಾನ್ಯ ಜ್ಞಾನ, ಭಾಷಾ ಸಾಮಾನ್ಯ ಜ್ಞಾನದಲ್ಲಿ ಪ್ರಥಮ. ನಮ್ಗೆ ಪರ್ಯಾಯ ಫಲಕ ನಮ್ಗೆ ಸಿಕ್ಕಿತ್ತು ಚೇತನ ಸಂಸ್ಥೆ, ಅಲ್ಲಿಂದ ನಾವು ಸ್ಟಾರ್ಟ್.
0: ಅಂದ್ರೆ ನಿಮ್ಮ ಕಂಠ ಆಗ್ಲೇ ಕಂಚಿನ ಕಂಠ,
1: ಆಗಳಿಗೆ ಹಾಡ್ತಿದ್ದೆ.
0: ನಿಮ್ಮ ಹಾಡ್ಗೆ ಮತ್ತೆ ನಂಗೆ ಆಕ್ಚುಲಿ ಗಣೇಶ್ ಗಂಗೊಳ್ಳಿ ಅವ್ರ ನೆನಪಾಯ್ತು, ಅವರು ಈ ಸ್ಟುಡಿಯೋದಲ್ಲಿ ಬಂದೆಲ್ಲ ತುಂಬಾ ಹಾಡಿದ್ರು, ಅವ್ರು ಹಾಡುವಾಗ ಅದೊಂಥರ ವೈಬ್ರೇಷನ್, ಆ ವೈಬ್ರೇಷನ್ ನಿಮ್ಮ ಹಾಡಲ್ಲೂ ನನಗೆ ಅನ್ನಿಸ್ತು. ಆ ತರದೊಂದು ಆ ಸ್ವರದ ಕಂಠದ ತ್ರಾಣ ಇತ್ತಲ್ಲ, ತುಂಬಾ ಒಳ್ಳೇದೆ ಅದು, ಹೇಳ್ತಾರಲ್ಲ ಉಚ್ಛ್ರಾಯ ಮಟ್ಟದಲ್ಲಿದೆ. ಸೊ ತುಂಬಾ ಲೈಕ್ ಆಯ್ತು ಸರ್ ನೀವು ಹಾಡಿದ್ದು. ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಕನ್ನಡ ಪಾಠದಲ್ಲಿ ಹಾಡು ಬಂದ್ರೆ ಅದಕ್ಕೆ ರಾಗ ಸಂಯೋಜನೆ ನೀವೇ ಮಾಡಿ ನೀವು ಹಾಡ್ತೀರಿ? ಆಕ್ಚುಲಿ ಇದು ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತದೆ. ನಂಗೆ ಈಗಲೂ ನೆನಪಿದೆ, ನನ್ನ 8ನೇ ಕ್ಲಾಸ್ ಅಲ್ಲಿ ನರೇಂದ್ರ ಕುಮಾರ್ ಕೋಟ, ನಮ್ ಕನ್ನಡಕ್ಕಿದ್ಯ ವಿವೇಕದಲ್ಲಿ, ಅವ್ರು ನಮ್ಗೆ ಎಂತದೇ ಹಾಡು ಬಂದ್ರು ಅದಕ್ಕೊಂದು ಅವ್ರದ್ ರಾಗ ಹಾಕುದು, ಹಾಡುದು, ಮತ್ತೆ ನಮ್ಮ ಹತ್ರ ಹಾಡ್ಸುದು. ಇವತ್ತಿಗೂ ನಂಗೆ ಈವನ್ ನನ್ನ ಮಗ ನನ್ನ ಮಗಳನ್ನ ತೊಟ್ಟಿಲ್ ತೂಗೋತಿಗೆ ನಾನು ಅದೇ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಂಗೆ ಮಾಸ್ಟರ್ ಅಂತ ಹೇಳಿಕೊಟ್ಟಿರ ಆ ರಾಗದಲ್ಲಿ ಹಾಡ್ತಾ ಇದ್ದೆ. ಓ ನನ್ನ ಚೇತನ, ಅವ್ರಾವತ್ತೆ ಎಂತ ಹಾಡಿರ್ಸಿದ, ಆಮೇಲೆ ನಾನು ಎಷ್ಟು ಹಾಡು ಕೇಳಿಕ್ಕೂ ಸಾಕು ಅದೇ ಲಿರಿಕ್ಸ್ ಬೇರೆ ಬೇರೆ ರಾಗದಲ್ಲಿ, ಆದ್ರೆ ನನ್ನ ಮಾಸ್ಟರ್ ನಂಗೆ ಕ್ಲಾಸ್ ಅಲ್ಲಿ ಅಂತ ಹೇಳಿಕೊಟ್ಟಿರ, ಅದನ್ನ ನಾನು ನನ್ನ ಮಕ್ಕಳಿಗೆ ತೊಟ್ಲು ತೂಗೋತಿ ನಾನು
1: ಹಾಡ್ತಿದ್ದೆ.
0: ಅಂದ್ರೆ ಅದು ಮೆಮೊರಿಯಲ್ಲಿ ಅಷ್ಟು ಲೈಕ್ ನಿಂತಿತ್ತು. ಮತ್ತೆ ಈಸಿ ಅಂತ ಕೇಳಿದ್ರೆ ನಿಮ್ಗೆ ಅಲ್ಲಿ ಪದ್ಯದಲ್ಲಿ ಫಸ್ಟ್ ಲೈನ್ ಬರೀತಾರೆ, ಲಾಸ್ಟ್ ಲೈನ್ ಇರುತ್ತೆ, ಮಧ್ಯದಲ್ಲೆಲ್ಲ ಬಿಟ್ಟದನ್ನು ತುಂಬಿಸ್ಕಲ್ಲ.

0: ಈ ರಾಗ ಸಂಯೋಜನೆ ಮಾಡಿ ಹಾಡಿಸಿದಾಗ ಅಥವಾ ನಾವು ಹಾಡಿದಾಗ ಮಕ್ಕಳಿಗೆ ಅದು ಲೈಕ್ ನೆನಪಿರುತ್ತೆ ಸರ್,
1: ನೆನಪಿಡ್ತದೆ,
0: ನೆನಪಿಟ್ಕೊಳ್ಳಿಕ್ಕೆ ಇದೊಂದು
1: ಒಳ್ಳೆ ಆಸಕ್ತಿ ಬರ್ತದೆ. ಸ್ವಲ್ಪ
0: ಕನ್ನಡ ಮಾಸ್ಟರ್ ಅದಕ್ಕೆ ಇಷ್ಟ ಆಗ್ತಾರೆ, ತುಂಬಾ ಇಷ್ಟ. ಯಾರಂದ್ರೆ ಕನ್ನಡ ಮಾಸ್ಟರ್ ಅಂತ ಹೇಳ್ತಾರೆ. ಕ್ಲಾಸ್ ಅಲ್ಲಿ ಹಾಡ್ ಹಾಡಿ ಕ್ಲಾಸ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ನಾವು ಸಹ ಅದೇ ಟ್ಯೂನ್ ಅನ್ನ ಗುನ್ಗುನ್ಸೋ ಹಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗಿ ನಮ್ ರಾಗ ಲೈಕ್ ಇಲ್ಲಿದ್ರು ಆ ರಾಗ ಕತ್ತೆ ರಾಗ ಆಗಿದ್ರು ನಾವು ಒಬ್ರು ಎಪ್ಪತ್ತಿಗೆ ಹೌದು ಅವ್ರು ಹಾಡತ್ತರ ನಾವ್ ಇನ್ನೊಂದ್ಸಲ ಹಾಡುದು ಅಥವಾ ನಮ್ಮ ರಾಗ ಲೈಕ್ ಇತ್ತಂದ್ರೆ ಅವ್ರ ಕ್ಲಾಸ್ ಅಲ್ಲಿ ನಮ್ಗೆ ಹಾಡಿ ಮಕ್ಕಳೆಲ್ಲ ಓ ಲೈಕ್ ಆಯ್ತು ಹಾಡುದಂತ ಹೇಳುವಾಗ ಒಂದು ಸಿಗುವ ಆ ಕಾಂಪ್ಲಿಮೆಂಟ್ ನ ಖುಷಿ. ಸೊ ಅವೆಲ್ಲ ಆ ಕನ್ನಡ ಟೀಚರ್ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿಸ್ತಾರಲ್ಲ ಅದ್ರಲ್ಲಿ ಸಿಗೋದು. ನೀವ್ ಇವತ್ತಿಗೂ ಅದನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಭಾರಿ ಖುಷಿ.
1: ನಾನು ಇವಾಗ್ಲೂ ಮಾಡ್ತಾ ಇದ್ದೇನೆ.
0: ಓಕೆ,
1: ಈಗ ನಾನು 10ನೇ ಕ್ಲಾಸಿಗೆ ಕನ್ನಡ ಮಾಡ್ತಾ ಇದ್ದೇನೆ. ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರದ್ದು ಒಂದು ಕೃತಿ ಬರ್ತದೆ, ಸಂಕಲ್ಪ ಗೀತೆ ಅಂತ.
0: ಓಕೆ,
1: ಆ ಸಂಕಲ್ಪ ಹೇಗಿದೆ?
0: ಯಾವ್ದು ಹೆಂಗಿತ್ತು?
1: ಯಾವ್ದು
0: ಆ ಸಂಕಲ್ಪ ಗೀತೆ? ಯಾವ್ದು?

0: ತೀ ಆ ತರ ಟ್ಯೂನ್ ಅಲ್ಲಿ ಹಾಡಿದ್ ನೀವಲ್ಲ.
1: ಸೊ
0: ತುಂಬಾ ತುಂಬಾ ಲೈಕ್ ಇಸ್ ಸರ್. ನೀವೀಗ ಹಾಡಿದೀನಿ ಎರಡ್ ಸಲ ಹಾಡ್ರೆ ಅದ್ ಭಯಪಟ್ಟ ಆತ್ ನಮ್ಗೆ, ಅಂದ್ರೆ ಆ ರಾಗದಿಂದ ಅದ್ ನಮ್ ಬೇಗ ಮನ ಮುಟ್ಟುತ್ತೆ ಅಂತ ಹೇಳ್ಕೊಂಡ ಭಾರಿ ಖುಷಿ ಆಯ್ತು. ಮುಂದಿನ ಹಾಡು ಯಾವ್ದಿದೆ ಹೇಳಿ.
1: ಮುಂದಿನ ಹಾಡು ಬೆಳಗ.

0: ವಾ ವಾ ವಾ ವಾ ಸರ್, ಇದು ಆಕ್ಚುಲಿ ಕುಂದಾಪುರ ಕನ್ನಡದ್ದು ಹಾಡಲ್ಲ ಇದು, ನಮ್ಮ ಜನಪದದಲ್ಲಿ
1: ಜನಪದ ಸಂಗ್ರಹ. ಸಂಜೆ ಅವ್ರು ಊಟ ಮಾಡುವ ತನಕ, ಸಂಜೆ ತನಕ ಏನೆಲ್ಲ ವಿಧಿ ವಿಧಾನ ಇತ್ತು ಅದನ್ನೆಲ್ಲ ದಾಖಲಾತಿ ಎಲ್ಲ ಮಾಡ್ಲಿಕ್ಕೆ ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಆ ರೀತಿಯಾಗಿ ಹಂಪಿ ವಿಶ್ವವಿದ್ಯಾಲಯಕ್ಕೂ ನನಗೆ ಈ ಸುತ್ತ ಪರಿಸರದಲ್ಲಿ, ಉದಾಹರಣೆಗೆ ಬಳುಕೂರು, ಹಾಗೆ ಕಂದಾವರ, ಕಾಳವಾರ, ಕೋಣಿ ಈ ಭಾಗದಲ್ಲೆಲ್ಲ, ಯಾಕೆ ಕಳೆದ ನನ್ನ ತಾಯಿ ಚೆನ್ನಾಗಿ ಹಾಡ್ತಿದ್ರು.
0: ಹೌದಾ?
1: ತುಂಬಾ ಚೆನ್ನಾಗಿ, ಚೆಂದು ಅಂತ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಆ ರಾಗ ಎನ್ನುವಂಥದ್ದು ನನಗೂ ಆ ರೀತಿಯಾಗಿ ದೈವದತ್ತವಾಗಿ ಬಂದಿದೆ.
0: ನೆಟ್ಟಿ ನಡುವತ್ತಿಗೆ,
1: ಅದೇ ನೆಟ್ಟಿ
0: ವೈವತ್ತಿಗೆ, ಕೊಯ್ಲು ಕೊಯ್ಯುವತ್ತಿಗೆ
1: ಹಾಡ್ಕೊಂಡಿದ್ರು. ಅವ್ರು ಹಾಡ್ತಿದ್ರು.
0: ಈಗ ಇದ್ರ ಅವ್ರ
1: ಇಲ್ಲ, ಅವ್ರು ತೀರ್ಕೊಂಡ್ರು 2-3 ವರ್ಷದ ಹಿಂದೆ.
0: ಹೌದೌದು. ಆವತ್ತಿನ ತನಕ ಅಂದ್ರೆ ಕೊನೆ ಮೂಮೆಂಟ್ ತನಕ
1: ಹಾಡ್ತಿದ್ರು, ಹಾಡ್ತಿದ್ರು
0: ಎಲ್ಲದಕ್ಕೂ, ನಗು, ಅಳು, ಖುಷಿ, ದುಃಖ
1: ಎಲ್ಲ. ಅವರಿಗೆ ಶಾಲೆ ಹೋಗ್ಲಿಲ್ಲ, ಆದ್ರೂ ಸಮೇತ ಅವರು ಇದು ಜ್ಞಾಪಕ ಶಕ್ತಿ ಅಷ್ಟು ಉಂಟು ಹಾಡಿಂದ. ಇದು
0: ನೀವು ಅಬ್ಬಿಯಿಂದ ಯಾವ ಹಾಡು ಕಲೀಲಿಯಾ?
1: ಯಾವ್ದು
0: ಅಬ್ಬಿಯಿಂದ ಯಾವ ಹಾಡು?
1: ಅಲ್ಲ, ಅವರು ನನಗೆ ಸುಮಾರು, ಯಾಕೆ ಕೇಳಿದ್ರೆ ಈ ಮಕ್ಕಳ ವರ್ಣನೆ ಇದ್ ಮಾಡುವಂತದ್ದು. ಉದಾಹರಣೆಗೆ, ಈ ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ, ಆ ಪ್ರಾಸಬದ್ಧವಾಗಿ ಅವ್ರು ಹೇಗೆ ಜನಪದರು ತಮ್ಮ ಅಂದ್ರೆ ಇದಾಗಿ ಅವ್ರು ಕಟ್ಟಿ ಹಾಡ್ತಿದ್ರು, ಅವರೇ ಪದ ಪದ ಸೇರಿ ಕಟ್ಟಿ
0: ಹಾಡ್ತಿದ್ರು.
1: ಇಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ, ಅಲ್ಲಿ ಪ್ರಾಸ ಪದ ಹೇಗೆ ಇದನ್ನ ಹೇಳಿದ್ರು ಅಂದ್ರೆ, ಆ ಮಗು ಉದಾಹರಣೆಗೆ ನನ್ನ ಹೆಸರು ಹೇಳ್ಕೊಂಡು ಸುಬ್ಬಣ್ಣ ಅಂದ್ರೆ, ಶಾಲೆಗೆ ಮುಂದೆ ಹೋಗ್ಲಿ, ಮುಂದೆ ಓದ್ಲಿ, ನನ್ ಮಗ ಒಳ್ಳೆ ಇದಾಗ್ಲಿ, ವಿದ್ಯಾವಂತನಾಗ್ಲಿ, ಒಳ್ಳೆ ಉದ್ಯೋಗವನ್ನು ಹೊಂದ್ಲಿ ಅನ್ನುವಂಥದ್ದು ಅಂದ್ರೆ, ಅವರ ಆಸರಿಕೆ ಬೇಸರಿಕೆ, ಅವರ ಒಂದು ನೋವು ನಲಿವು, ಆ ದುಃಖ ದುಮ್ಮಾನ ದುಗುಡ ಇದೆಲ್ಲ ಆ ಹಾಡಿನ ಮೂಲಕ, ಹಾಡಿನ ಮೂಲಕ ಅಂದ್ರೆ ಅವರ ಏಕತಾನತೆ ಅಂದ್ರೆ, ಅವರು ಆ ಕೆಲಸ ಬೇಗ ಸಾಗ್ಲಿ ಅನ್ನುವಂತ ಇದರಿಂದ, ನಟ್ಟಿ ನೋಡುವಾಗ್ಲೇ ಇರ್ಬೋದು, ಕೆಜೆಪ್ ಹೋಗಿರ್ಬೋದು, ಎಲ್ಲ ಸಮಯದಲ್ಲಿ ಅವರು ಆ ರೀತಿಯಾಗಿ ಹಾಡ್ತಿದ್ರು. ಉದಾಹರಣೆಗಳು ಬೇಕಾದ್ರೆ, ಆ ಪಾರಿಜಾತದ ಹೂವು ಪಾಗರ ಕಬ್ಬಿತ್ತು, ಆ ಪಾ ಪಾ ಎನ್ನುವಂತ ಆ ಪ್ರಾಸಬದ್ಧವಾದಂತ ಅಕ್ಷರ ಹೇಗೆ ನಿಯಮಿತ, ಅವರು ಆಗಾಗ ಗುಣಕ್ತಿದ್ರು. ನಾ ಅದನ್ನ ಎಲ್ಲ ಸಾಹಿತ್ಯ ನಾವು ಬರ್ದಿಟ್ಟಿದ್ರೆ ಈಗ ನಂಗೆ ಎಣಿಸ್ತಿತ್ತು.
0: ಹೌದು,
1: ಇವ್ ನೋಡ್ರು ನನ್ಗೆ ಈ ಕಡೆ ಎಲ್ಲ ಜನಪದ ಹಾಡೇನಿತ್ತು, ಆ ಶೋಭನೆ ಹಾಡೇನಿತ್ತು, ಮತ್ತೆ ಈ ರಾಜ ರಾಣಿಯರ ಕತೆ, ಜನಪದ ಕತೆ ಬರ್ತದಲ್ಲ, ಗಾದೆಗಳ ಸಂಗ್ರಹ ಅದನ್ನೆಲ್ಲ ಮಾಡಿ, ಆವಾಗೆಲ್ಲ ಅಂದ್ರೆ ಇಷ್ಟು ತಂತ್ರಜ್ಞಾನ ಮುಂದುವರಲಿಲ್ಲ, ಆಗ ಕ್ಯಾಸೆಟ್ ಎಲ್ಲ ಇದ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ನಾವು ಅದನ್ನ ಬರೆದು ಅವರಿಗೆ ಆ ರೀತಿಯಾಗಿ
0: ವಾಕ್ಮನ್ಗಳನ್ನ ಯೂಸ್ ಮಾಡ್ತಿದ್ದಲ್ಲ ಸರ್.
1: ಹೌದು ಹೌದು,
0: ವಾಕ್ಮನ್ ತಕೊಂಡು
1: ರೆಕಾರ್ಡ್
0: ಮಾಡೋದು, ರಿವೈಂಡ್ ಮಾಡುದು, ಫಾಸ್ಟ್ ಫಾರ್ವರ್ಡ್ ಮಾಡುದು, ಅಲ್ಲ
1: ಪೆನ್ಸಿಲ್ ಹಾಕಿ ತಿರ್ಸ್ತಿದ್ದು,
0: ಆ ರೀಲ್ ಬೇರೆ ಅಲ್ಲಿ ಸಿಕ್ಕಾಕಂದ ಅದು ತುಂಡ ಹಾಪದು, ಅದನ್ನ ಮತ್ತೆ ಗೊಮ್ಮಾಕಿ ಒಣಸು, ಮತ್ತೆ ಪೆನ್ ಇಟ್ಕೊಂಡು ಆ ಕ್ಯಾಸೆಟ್ ನೊಳಗೆ ತಿರ್ಸಿ ಅದನ್ನ ಸರಿ ಮಾಡಿ ಮತ್ತ ಹಾಕಿ ಅದ್ರಲ್ಲಿ ಒಂದ್ 4 ಪದಗಳಲ್ಲೇ ಕೊಟ್ಟಾಯ್, ಯಾಕಂದ್ರೆ ರೀಲ್ಲೇ ಕೊಟ್ ಮಾಡಿ ಹಾಕಿರತ್ತಲ್ಲ ನಾವು. ಸೊ ಈ ತರ ಎಲ್ಲ ಮಾಡ್ತಿತ್ತು. ಈಗ ಬಿಡಿ ಮೊಬೈಲ್ ಇಟ್ಕೊಂಡು ಹಿಂಗ ಅಂದ್ರೆ ಸರ್, ಫೋಟೋ ವಿಡಿಯೋ ಆಡಿಯೋ ಎಲ್ಲ ಠಕ ಠಕ್, ಎಲ್ಲಿದ್ದೀರಿ ನೀವು, ಎಷ್ಟು ಡಿಗ್ರಿ ಕೋನದಲ್ಲಿದ್ದೀರಿ, ಎಲ್ಲ
1: ಬರ್ತದೆ.
0: ಸೊ ಅಷ್ಟು ಈಗ ಟೆಕ್ನಾಲಜಿ ಇಂಪ್ರೂವ್ ಆಯ್ತು. ಆ ಕಾಲದಲ್ಲಿ ನೀವು ಎಲ್ಲರ ಮನೆಗೆ ಮನೆಗೆ ಹೋಗಿ ಹಾಡನ್ನೆಲ್ಲ
1: ಸಂಗ್ರಹ ಮಾಡ್ತೀವಿ, ಸಂಗ್ರಹ ಮಾಡಿ ನಾನು ಎಬಿ ನೋಡ್ರಿಗೆಲ್ಲ ನಾನು ಅದನ್ನ ಯಾವ್ದು ಬರ ರೂಪದಲ್ಲಿ ಬರೆದು ಅವರಿಗೆ ಕೊಡ್ತೇವೆ. ಕಡೆಗೆ ನಂಗೊಂದು ಒಂದು ಕ್ಷೇತ್ರ ಕಾರ್ಯ ಬಂತು, ಕ್ಷೇತ್ರ ಕಾರ್ಯ ನಂಗೆ ಹಂಪಿ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರು. ನಾನು ಕಡೆಗಲ್ಲೂ ಒಂದು ವಾರ ಇದ್ದಿದ್ದೇನೆ ಅಲ್ಲೇ ಇದ್ದು. ಇದಕ್ಕೆ
0: ಅಲ್ಲೋ ಎಂತ ಮಾಡಿದ್ ಸರ್ ನೀವು?
1: ಕ್ಷೇತ್ರ ಕಾರ್ಯ ಅಂದ್ರೆ
0: ಫೀಲ್ಡ್ ವಿಸಿಟ್
1: ಅದು ಅಂದ್ರೆ ಎಲ್ಲ ಒಂದು ಶಾಲೆಗಳಿಗೆಲ್ಲ ಭೇಟಿ ಕೊಡುವಂತದ್ದು ಅಂದ್ರೆ, ನಮ್ಮ ಕನ್ನಡ ಶಾಲೆಗಳಲ್ಲಿ ಯಾವ್ದೆಲ್ಲ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು ಅದೊಂದು ಪ್ರಶ್ನೆ ಒಳಿದಿತ್ತು. ಹಂಪಿ ಯೂನಿವರ್ಸಿಟಿ ಅವರೇ ಪ್ರಸಾರಾಂಗದವರೇ ಇದ್ ಮಾಡಿದ್ದು, ಅದನ್ನ ನಾವೆಲ್ಲ ಪ್ರಶ್ನೆಗಳಿಗೆ ಎಲ್ಲ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಮುಖ್ಯೋಪಾಧ್ಯಾಯರನ್ನ ಭೇಟಿಯಾಗಿ ಅದಕ್ಕೆಲ್ಲ ಇದ್ ಮಾಡು ಅಂತಾರೆ. ಮಕ್ಕಳ ಸಂಖ್ಯೆಯಿಂದ ಹಿಡ್ದ ಭೌತಿಕವಾದಂತ ಸೌಲಭ್ಯ, ನೀರಿನ ಸೌಲಭ್ಯ ಉಂಟ, ಮಕ್ಕಳಿಗೆ ಫರ್ನಿಚರ್ಸ್ ಡೆಸ್ಕ್ ಬೆಂಚ್ ಉಂಟ, ಆಟದ ಮೈದಾನ ಉಂಟ, ಎಲ್ಲ ರೀತಿಯ ಇದು ಅಂದ್ರೆ ಅದನ್ನು ಆಮೇಲೆ ಒಂದು ಕ್ರೋಢೀಕರಣ ಮಾಡಿ ಏನೋ ಒಂದು ಶಾಲೆಗಳಿಗೆ ಕೆಲವೊಂದು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನ ಕೆಲವೆಲ್ಲ ಒಂದು ಕೊಟ್ಟಿದ್ರು. ಆ ರೀತಿ ಅದು ಏವಿನ್ ಅವ್ರ ನನ್ಗ ಆಗ ಆ ರೀತಿ ಅಲ್ಲಿ ಕರ್ಕೊಂಡೋದ್ ಇವಾಗ್ಲೂ ನನ್ಗ ಮೊನ್ನೆ ಫೋನ್ ಮಾಡಿದ್ರು ಆ ರೀತಿಯಾಗಿ ಆ ಸಾಹಿತ್ಯ ಸಮ್ಮೇಳನದ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದನ್ನೆಲ್ಲ ನನ್ಗೆ ಇಲ್ಲಿ ಕುಂದಾಪುರ ಇದು ಪೇಪರ್ ಸಿಕ್ಕುದಿಲ್ಲ ಅಂದ್ರೆ ಇಲ್ಲಿ ನಮ್ಮ ಕರಾವಳಿ ಎಲ್ಲ ಹೋಗುದಿಲ್ಲಲ್ಲ ಅಲ್ಲಿ ಬೇರೆ ಅಲ್ಲ ನನ್ಗೆಲ್ಲ ಕಳಿಸ ಅಂದ್ರೆ ನಾನ್ ಕಡೆ ಗ್ರೂಪ್ ಅಲ್ಲಿ ಇದ್ದ ಸಾಹಿತ್ಯ ಇದ್ರದ್ದೆಲ್ಲ ಕಳಿಸಿದ್ದೇನೆ ಆ ರೀತಿಯಾಗಿ. ಮತ್ತೆ ಕೋಟೇಶ್ವರದಲ್ಲಿ ಒಂದು ನಾಗನ ಇದಿತ್ತು ಒಂದು ಹುಟ್ಟು ಅಂತ ಹೇಳಿ ನಮ್ದು ನಾಗನ ಹುಟ್ಟ ಅಂತ ಹೇಳ್ತಾರಲ್ಲ ಅದು ಆಯಾ ಬೇರೆ ಬೇರೆ ಬಳಿ ಅಂತ ಬರ್ತದೆ ನಮ್ಮಲ್ಲಿ. ನಮ್ದೀಗ ಉದಾಹರಣೆಗೆ ಚಂದನ್ ಬಳಿ, ನಮ್ ಚಂದನ್ ಬಳಿ ಅವ್ರು ನಾವು ಒಂದು ಕಡೆ ಹೋಗಿ ನಾವು ಅದು ಆ ದಿನ ಎಲ್ಲ ಯಾವಾಗ ನವಂಬರ್ ಇದು ಏಪ್ರಿಲ್ 14ಕ್ಕೆ ಅದು ನಮ್ದು ಯುಗಾದಿ ಬರುತ್ತಲ್ಲ ಆ ದಿನ ಹೋಗಿ ನಾವು ಅಲ್ಲಿಗೆಲ್ಲ ತುನು ಹಾಕೊಂಡು ಇದ್ ಮಾಡಿ ಬರುವಂತ ನಾವೇ ಪೂಜೆ ಎಲ್ಲ ನಾವೇ, ಯಾರು ಅರ್ಚಕರು ಬರುವುದಿಲ್ಲ. ನಮ್ಮ ಇದ್ರಲ್ಲೇ ಹಿರಿಯರು ಯಾರು ಹಿಂದೆ ಪೂಜೆ ಮಾಡ್ತಿದ್ರು ಅವರೇ ಇದ್ ಮಾಡುದು. ಅದನ್ನ ಕೋಟೇಶ್ವರದಲ್ಲಿ ಅದಕ್ ಬೇಕಾದಂತ ಎಲ್ಲ ತುಂಬಾ ಕಳಶ ತುಂಬಾ ನಾಗದೇವರ ಶಿಲೆ ಇದೆಲ್ಲ ಉಂಟು. ಅದನ್ನ ಅವ್ರು ಫೋಟೋ ಎಲ್ಲ ತಕೊಂಡು ಹೋಗಿ ಅವರು ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು ಅವರು ಅಮೃತ ಸೋಮೇಶ್ ಅವರು ತುಂಬಾ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಇದ್ ಮಾಡಿದ್ರು. ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಪ್ರೇರಣೆ ಅವರೇ ಎ ವಿ ನೌಡ್ರು ದಂಪತಿಗಳು ಮತ್ತೆ ಕಾಳೋರ್ಕಾರು ಅವರು ನಮ್ಗೆ ಜಾಸ್ತಿ ನಮ್ಗೆ ಗುರುಗಳು ಅವರೇ.
0: ಈಗ ನೀವು ತಂದ ಹಾಡಂಗ ಇನ್ಯಾವ ಹಾಡು ಬಾಕಿತ್ತು ಸರ್ ಹೇಳುಕೆ?
1: ತಂದ ಹಾಡಲ್ಲಿ ಏನು ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು
0: ಹೇಳಿ ಹೇಳಿ ತಮ್ಮ.
1: ಶಿವನೇ ನಿನ್ನ ಆಟವನ್ನು

0: ಸೂಪರ್ ಸರ್. ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು. ಬಟ್ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ದಂಗೆ ಈಗ ನೀವು ಹಾಡೋತ್ತಿಗೆ ನಿಮ್ಗೆ ಹಾಡ್ ಹಾಡುವಾಗ ಟೊಮಕೆ ಅಂತಾರು ಹಿಡ್ಕಣ್ಕೆಯ
1: ಅದಂದ್ರೆ ಸ್ವಲ್ಪ ಈ ತಾಳ ಇದ್ರೆ ಜಾನಪದಕ್ಕೆ ಈಗ ಉದಾಹರಣೆಗೆ ಈಗ ತಂಬೂರಿ ನೋಡ್ಸ್ಕೊಂಡು ಹಾಡ್ತಾರೆ ಅಂದ್ರೆ ಈ ಹಿಂದೆ ಯುವಜನೆ ಮೇಳಕಲ್ಲ ರಘುವೀರ್ ಕಾಳ್ವಾರ್ ಮೋಹನ್ ಚಂದ್ರ ಕಾಳ್ವಾರ್ ಮೋಹನ್ ಚಂದ್ರ
0: ಕಾಳ್ವಾರ್
1: ಕಾಳ್ವರ್ಕರ್ ಮಗ ಸತೀಶ್ ಚಂದ್ರ ಕಾಳ್ವರ್ಕರ್ ಉಮೇಶ್ ಚಂದ್ರ ಕಾಳ್ವರ್ಕರ್ ಅವರೆಲ್ಲ ನಮ್ಗೆ ಹಿಮ್ಮೇಳಕ್ಕೆ ಸಹಕಾರ ಕೊಡ್ತಿದ್ರು. ನಾವು ಯುವಜನೆ ಮೇಳ ತುಂಬಾ ದೂರಲ್ಲ ಹೋಗಿದ್ದೇವೆ. ಯುವಜನೋತ್ಸವ ಕಲ್ಕತ್ತಕ್ಕೆ ಹೋಗಿದ್ದೇವೆ. ಯುವಜನೋತ್ಸವ ಏಕಾಂಕ ನಾಟಕ ಕಾಳ್ವರ್ಕರ್ ಕಾಲ ನಾಟಕ ಅಂತ ಹೇಳಿ
0: ಕನ್ನಡದಲ್ಲ
1: ಅಲ್ಲ ಅದು ಹಿಂದಿಯಲ್ಲಿ ಮಾಡ್ತಾವ ಯುವೋತ್ಸವದಲ್ಲಿ. ಅಲ್ಲಿ ನಾವು ಒಂದು 3 ದಿನ ಇದ್ದಿದ್ದೇವೆ. ಕರ್ನಾಟಕ ಇಲ್ಲಿಯ ತಂಡವನ್ನು ಪ್ರತಿನಿಧಿಸಿ ನಾವೊಂದು ಒಟ್ಟು ಕರ್ನಾಟಕದಿಂದ ಒಂದು 73 ಜನ ಹೋಗಿ.
0: ನಾಟಕದ ಹೆಸರು ಎಂತ?
1: ಕಾಲ ಕಾಲ ಅಂತ.
0: ಕಾಲ ಕನ್ನಡ ಅಲ್ಲ ಪದ?
1: ಅಲ್ಲ ಕಾಲ
0: ಕಾಲ್ ಆಗ್ಬೇಕಲ್ಲ.
1: ಅಲ್ಲ ಕನ್ನಡದ್ದೇ ಅದು ನಾಟಕ.
0: ಹಿಂದಿಗೆ
1: ಭಾಷಾಂತರ ಮಾಡಿದ್ದು. ಹಿಂದಿಗೆ ಭಾಷಾಂತರ ಮಾಡಿ ಅಂದ್ರೆ ಅಲ್ಲಿ ಅವರಿಗೆ ಅಂದ್ರೆ ಪ್ರಾದೇಶಿಕ ಭಾಷೆ ಆಗಿದ್ರು ಅವರಿಗೆ ಅಲ್ಲಿ ಅಷ್ಟು ಇದಾಗುದಿಲ್ಲಲ್ಲ. ನಾವು ನಿಜವಾಗಿ ಅಲ್ಲಿ ಕುಂದಗನ್ನಡದ ಅದು ನಿಜವಾಗಿ ಕುಂದಗನ್ನಡದಲ್ಲಿ ನಾವು ಇಲ್ಲೇ ಮಾಧವ ಮಂಟಪದಲ್ಲಿ ಉಡುಪಿ ಜಿಲ್ಲೆ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ನಮ್ಮ ಎವಿ ನಾವಡ್ರ ತಂದೆಯವರು ಅಮ್ಮೆಂಬಳ ಶಂಕರ್ ನಾವಡ್ರ ಅಂತ ಅವರು ಸಾಹಿತ್ಯ ಸರ್ವಾಧ್ಯಕ್ಷರಾಗಿದ್ದರು ಇಲ್ಲೇ ಮಾಧವ ಮಂಟಪದಲ್ಲೇ ಬಂಡರ್ಸ್ಕಾಸ್ ಕಾಲೇಜ್ ಎಲ್ಲ ಆದದ್ದು. ಆಗ ಸಂಜೆ ನಾಟಕದಲ್ಲಿ ಉದ್ಘಾಟನೆಗೆ ಅವಾಗ ಇವ್ರು ಬಂದಿದ್ರು ವೀರಪ್ಪ ಮೊಯ್ಲಿಯವರು ಮಿನಿಸ್ಟರ್ ಆಗಿದ್ರು ಸಿಎಂ ಆಗಿದ್ರು ಆ ಸಮಯದಲ್ಲಿ. ಆಗ ನಾವು ಸಂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಯುಎಸ್ ಶೇಣೆಯವರು ಎಲ್ಲ ಇದ್ರ ಕಮಿಟಿಯಲ್ಲಿ ಇದ್ರು ಮಂಜುನಾಥ್ ಕೆಎಸ್ ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ದರು 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ. ನಾವು ಕಾಲ ನಾಟಕ ಕುಂದಗನ್ನಡದಲ್ಲಿ ಅದನ್ನ
0: ಮಾಡಿದ್ರಿ?
1: ಮಾಡಿದ್ರು ಕಾಳರ್ಕಾರದ್ದು. ಅವರದ್ದು ಬಹಳ ಅವರು ರಂಗನಟರು ಹರಿದಾಸರು ಹಾಗೆ ಗೀತ ರಚನೆಕಾರರು ಎಷ್ಟೋ ಯಕ್ಷಗಾನ ಪ್ರಸಂಗ ಬರೆದಿದ್ದಾರೆ. ಒಳ್ಳೆ ಎಲೆ ಮೇರೆ ಕಾಯಿ. ಆದ್ರೆ ಸರ್ಕಾರ ಇನ್ನೂ ಯಾವುದೇ ರೀತಿ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಯಾವುದು
0: ಕೊಡ್ಲಿಲ್ಲ.
1: 2 ಸಲ ರಾಜ್ಯೋತ್ಸವಕ್ಕೆ ಹಾಕಿದ್ರು ಸಿಗ್ಲಿಲ್ಲ. ಆದ್ರೆ ಒಳ್ಳೆ ಕಲಾವಿದರು.
0: ಬಟ್ ನಿಮ್ಮಂತವ್ರು ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿರಲ್ಲ, ದೊಡ್ಡ ಪ್ರಶಸ್ತಿ ನೆನ್ಪಿಟ್ಕೊಂಡಿರ್ತಿರಲ್ಲ ಅವ್ರ, ಅದು ದೊಡ್ಡ ಪ್ರಶಸ್ತಿ. ಅದಕ್ಕೆ ಹೇಳುದು ಒಬ್ಬ ಗುರುವಿನ ಮೇನ್ ತಾಕತ್ತು ಎಂತಂತ ಕೇಳಿದ್ರೆ ಆ ಗುರುವಿನ ಶಿಷ್ಯಂದ್ರು. ಅವ್ರು ಮಾತಾಡಿದ್ರೆ ಆ ಗುರು ಗೆದ್ದಂಗೆ ಪ್ರಪಂಚ ಮಾತಾಡಿದ್ರು. ಓಕೆ, ಈಗ ಸಾಕ್ರೆಟಿಸ್ಗೆ ಕೂಡ ಸಾಕ್ರೆಟಿಸ್ ಬಗ್ಗೆ ಮಾತಾಡಿದ್ದು ಅವನ ಸಿದ್ಧಾಂತಗಳನ್ನ ಪ್ರಪಂಚ ಹಂಚಿದ್ ಯಾರು ಕೇಳಿದ್ರೆ ಸಾಕ್ರೆಟಿಸ್ ನ ಶಿಷ್ಯಂದ್ರೆ ಅಲ್ದಾ. ಸಾಕ್ರೆಟಿಸ್ ಜೀವಂತ ಇದ್ದಾಗ ಎಷ್ಟು ಪ್ರಚಾರ ಮಾಡ್ಲಿಕ್ಕಾಯ್ತೋ ಗೊತ್ತಿಲ್ಲ, ಬಟ್ ಶಿಷ್ಯಂದ್ರೆ ಅದನ್ನ ತಗೊಂಡ್ರು. ಹಾಗೆ ಒಬ್ಬ ಗುರುವಿಗೆ ಅಂತ ಶಿಷ್ಯ ವರ್ಗ ಇದ್ರೆ ಆ ಗುರು ಗೆದ್ದಂಗೆ ಅಂತ. ಸರ್, ನೀವು ಈಗ ಈ ಜನಪದ ಹಾಡು ಕುಂದಾಪುರ ಕನ್ನಡದ ಕೆಲವು ಹಾಡಿದ್ರಿ, ಕೆಲವು ಹೀಗೆ ನಾರ್ಮಲ್ ಜನಪದ ಹಾಡುಗಳನ್ನು ಹಾಡಿದ್ರಿ, ಬಟ್ ನೀವು ಹೆಚ್ಚು ಜನಪದ ಹಾಡನ್ನೇ ಹಾಡುದಾ?
1: ಜನಪದ ಮತ್ತೆ ಸ್ವಲ್ಪ ಭಜನೆ ಹಾಡ್ತೇನೆ. ಭಜನೆ ಹಾಡ್ತೇನೆ ಮತ್ತೆ ಸ್ವಲ್ಪ ಈ ಸುಗ್ಗಿ ಹಾಡು.
0: ಸುಗ್ಗಿ ಹಾಡು ಒಂಚೂರು ಹೇಳಿ ಕಂಬ. ಸುಗ್ಗಿ ಹಾಡು ನೆನ್ಪಿತ್ತಾ?

0: ಸುಗ್ಗಿ ಹಾಡು ಹಾಡ್ತೀರಿ ನೀವು, ಅದ್ರ ಜೊತೆಗೆ ಭಾವಗೀತೆಗಳನ್ನ ಹಾಡ್ತೀರಿ.
1: ಭಾವಗೀತೆ
0: ನಿಮ್ ಫೇವ್ರೇಟ್ ಒಂದ್ ಹಾಡು ಯಾವ್ದಾದ್ರು ಸರ್? ಚೂರ್
1: ನಾ

0: ಓ ಓ ಓ ಓ ವಾ, ಗಾಯಕನಲ್ಲ ಅಂದ್ರೆ ಇಷ್ಟು ಲೈಕ್ ಹಾಡ್ರು, ತುಂಬಾ ಲೈಕ್ ಆಯ್ತು ಸರ್. ಸೊ ನಿಮ್ಗೆ ಒಂದು ಹಾಡು ಹಾಡೋದು ಎಷ್ಟು ಖುಷಿ ಕೊಡತ್ತೆ
1: ಅಂದ್ರೆ, ನಾನ್ ಮನೆಯಲ್ಲೋ, ನನಗೆ ಎರಡು ಹೆಣ್ಮಕ್ಕಳು, ಅವರ ನಾನು ಏನಾದ್ರೂ ಒಂದ್ ಸ್ವಲ್ಪ ಗುಣಗ್ತಾ ಇರ್ತೇನೆ, ಗುಣಗ್ತಾ ಇದ್ದಾಗ ಮಕ್ಕಳು ಹೇಳ್ತಾರೆ, ನಿಮ್ದು ಎಂತ ಹಾಳು ರಗಳಿ ಪಾಪ, ದಿನೀಡಿ ಪದ್ಯ ಹಾಳ್ತಾ ಇಕ್ಕಂಬ, ಯಾರು ನಗೆ ಆಡೋದಿಲ್ಲ ಒಂದ್ ಕೇಳ್ತಾರೆ. ಅದು ಮಗ ನಂದು ಮುಂಚಿಂದ ಹಾಗೆ, ನನಗೆ
0: ಹುಟ್ಟುಗುಣ
1: ಅದು ಹಾಡ್ತಾ, ನಂಗೆ ಬೈಕಲ್ಲಿ ಹೋಗೋದಾದ್ರೂ ಏನಾದ್ರೂ ಹಾಡ್ತಾ ಇರ್ಬೇಕು, ಗುನುಗುನಿಸ್ತಾ ಇರ್ಬೇಕು. ಅಂದ್ರೆ ಹೇಳ್ತಾರೆ, ಹಾಡಿ ಹಾಡಿ ರಗಳ ರಾಗ ಬೋಗುಳಿ ಬೋಗುಳಿ ರಾಗ ಅಂತ ಹೇಳ್ತಾರಲ್ಲ, ಹಾಗೆ ಅಂದ್ರೆ ನಾನೀಗ ಒಂದು ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಹಾಗೆ ಸ್ವಲ್ಪ ತಯಾರಿ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಸ್ವಲ್ಪ ಹಾಡ್ತೇನೆ. ಮನೆಯಲ್ಲಿ
0: ಸಂಜೆ ಹಾಡ್ತೀರಿ ಸರ್? ಹೆಂಡತಿ ಎದ್ರೆ ಹಾಡ್ತೀರಿ?
1: ಹಾಡ್ತೇನೆ.
0: ಯಾವ ಹಾಡು ಹಾಡ್ತೀರಿ? ಹೆಂಡತಿಗೆದ್ರೆ, ಹೆಂಡತಿಗೋಸ್ಕರ ಹೆಂಡತಿ ಸಿಟ್ಟು ಮಾಡ್ಕೊಂಡಿದ್ರ ಹೂ ಅಂತ ಇದ್ರೆ ಆಗ ಎಂತ ಹಾಡು ಹಾಡ್ತೀರಿ? ನಿಮ್ ಹೆಂಡತಿ ಸಿಟ್ಟು ಮಾಡ್ಕಂದ್ರೆ ನಂಗೆ ಗೊತ್ತಿಲ್ಲ, ಸುಮ್ನೆ ಒಂದ್ ಸಿಟ್ಟು ಇಲ್ಲ ಅಮ್ರು. ಒಳ್ಳೆ ಹೆಂಡತಿ,
1: ಒಳ್ಳೆ ಪ್ರೋತ್ಸಾಹ ಕೊಡ್ತ. ಮಾಲತಿ ಅಂತ,
0: ಮಾಲತಿ
1: ಮಾಲತಿ.
0: ಓಕೆ, ಸಿಟ್ಟೇ ಮಾಡ್ಕಂತಿಲ್ಲ,
1: ಟೀಚರ್ ಆಗಿ,
0: ಟೀಚರ್ ಅವರು.
1: ಹೌದೌದು,
0: ತುಂಬಾ ಪುಣ್ಯವಂತರು ಸರ್ ನೀವು, ಸಿಟ್ಟು ಮಾಡ್ಕೊಂಡಿದ್ದ ಹೆಂಡತಿ ಸಿಕ್ಕಿದ್ ನಿಮ್ಗೆ. ಓಕೆ, ಎನಿವೇಸ್, ಈಗ ಹೆಂಡತಿಗೆ ಒಂದು ಹಾಡು ಹಾಡುದಾರೆ ನೀವು ಮನೆಗೆ.

0: ವಾವ್, ಹೆಂಡತಿಗೆ ದೇವಿಯ ಸ್ಥಾನವನ್ನೇ ಕೊಟ್ಬಿಟ್ಟಿದ್ರಿ ಸರ್, ವೆರಿ ಗುಡ್, ತುಂಬಾ ಖುಷಿ ಆಯ್ತು.
1: ಬೆಳಕು ಜ್ಞಾನದ
0: ಎಲ್ಲ ಅವರೇ, ಎಲ್ಲ ಪಾಲಿಸೋರು ಅವರೇ,
1: ಎಲ್ಲ
0: ಮಂಗಳ ದಾತೆಯೂ ಅವರೇ,
1: ಮನೆಯನ್ನು ಬೆಳಗೋರು ಅವರೇ,
0: ಕರೆಕ್ಟ್, ಕರೆಂಟ್ ಹೋದಾಗ ದೀಪವೂ ಅವರೇ,
1: ಎಲ್ಲ ದೀಪ.
0: ಬ್ಯೂಟಿಫುಲ್, ತುಂಬಾ ಲೈಕ್ ಹೇಳಿದ್ರಿ. ಸೊ ಇಷ್ಟೋ ತನಕ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಸುಬ್ಬಣ್ಣ ಕೋಣಿ ಅವರು, ನಿವೇದಿತಾ ಪ್ರೌಢಶಾಲೆ ಬಸರೂರು ಇದರ HM ಹೆಡ್ ಮಾಸ್ಟರ್, ನಮ್ಮೊಂದಿಗೆ ಎಷ್ಟು ಲೈಕ್ ಮಾತಾಡ್ರು, ಮಾತಾಡೋದ್ ಕಡಿಮೆ ಆಕ್ಚುಲಿ, ಹಾಡಿದ್ದೇ ಜಾಸ್ತಿ, ಹಾಡುಮಯವಾಗಿತ್ತು ಈ ಕುಂದಾಪುರ ಮಾತುಕತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಮ್ಮ ಇಷ್ಟು ಗಡಿಬಿಡಿ ಇಷ್ಟು ಕೆಲಸ ಇದ್ರು ನಾನು ಬರ್ತೆ ಅಂತ ಹೇಳಿ ಬಂದ ಇಷ್ಟೊಂದು ಚಂದದಲ್ಲಿ ಮಾತು ಹಾಡು ಎರಡನ್ನೂ ನಮ್ ಗುಣಪಡಿಸಿದ್ರಿ, ಧನ್ಯವಾದಗಳು ನಿಮ್ಗೆ.
1: ತುಂಬಾ ಧನ್ಯವಾದಗಳು, ನಮ್ಗೆ ಅವಕಾಶ ಕೊಟ್ಟಿದ್ರಿ, ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗ್ರೆ, ಇಷ್ಟು ತನಕ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಸುಬ್ಬಣ್ಣ ಕೋಣಿ ಅವರಿದ್ರ, ಅವರು ಮಾತು ಹಾಡು ಎಲ್ಲ ತ್ರುಟಿ ನಮ್ಮ ಮನ ರಂಜಿಸಿದ್ರು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಮತ್ ಸಿಕ್ವ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM ಭಂಡಾರ ಕಾರ್ಸ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ, ನೀವೆಲ್ಲ ಕೇಂತಿಪ್ಪದ ಅಕ್ಕ. ಮತ್ ಸಿಕ್ವಕ, ಬಾಯ್ ಬಾಯ್. ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಈಗ ಹಾಡು ಕಭಿ ಕಭಿ ಮೇರೆ ದಿಲ್ ಮೇ, ಕೊಳಲ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗುಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಮಿಶ್ರ ಪಹಾಡಿ ರಾಗದಲ್ಲಿ ಕೊಳಲನ್ನು ನುಡಿಸಲಿಕ್ಕಿದ್ದಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೆ. ಯಸ್, ಪ್ರಿಯ ಮನಸ್ಸೆ ಇವತ್ತಿನ ಸಂಚಿಕೆಯಲ್ಲಿ ಎಂತ ಮಾತಾಡುದು ಅಂತಕ್ಕೆ ಮುಂಚೆ ನಮ್ಮೊಟ್ಟಿಗೆ ನಮ್ಮ ಪ್ರಿಯ ಮನಸ್ಸೆಯ ಆಪ್ತ ಸಮಾಲೋಚಕಿ ಸುವರ್ಣ ಕುಂದಾಪುರ ಅವರನ್ನ ಮಾತಾಡಿಸಿಬಿಡುವ. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಎಂತ ಗೊತ್ತಿತ್ತಾ, ಇವತ್ತಿನ ಸಂಚಿಕೆಯಲ್ಲಿ ಎಂತ ಮಾತಾಡುವುದಲ್ಲಿ ಅಂದ್ಕೊಂಡಿರಿ ನೀವು?
2: ಈಗ ನಾವು ಯಾವಾಗ್ಲೂ ಕೆಲವರು ಹೆಚ್ಚಿನವರಿಗೆ ಹೇಳುದನ್ನು ಕೇಳುತ್ತೆ, ನಾನು ಇರುವುದೇ ಹೀಗೆ ಅಥವಾ ನನ್ನ ಹೆಂಡತಿ ಇರುವುದೇ ಹೀಗೆ, ಈ ತರ ಎಲ್ಲ ಕೆಲವೊಂದು ಡೈಲಾಗ್ಗಳನ್ನ ಕೆಲವರು ಹೇಳ್ತಾರೆ. ಇದು ನಿಜವಾಗ್ಲೂ ಅವರದ್ದು ವ್ಯಕ್ತಿತ್ವ. ನಾನು ಹೀಗೆ, ನನ್ಗೆ ಅವರನ್ನ ಏನು ಕಂಡ್ರಾಗುದಿಲ್ಲ ಅಂತನೋ, ಅಥವಾ ಇಂಥದನ್ನ ನೋಡಿದ್ರೆ ಆಗುದಿಲ್ಲ, ಈ ತರ ಕಂಡ್ರೆ ನಂಗೆ ಸಿಟ್ಟು ಬರುತ್ತೆ, ಈ ತರದ್ದೆಲ್ಲ ಕೆಲವರಿಗೆ ಹೇಳ್ತಾರಲ್ಲ, ನನ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ನಾನು ಇರುವುದೇ ಹೀಗೆ, ಈ ತರದ್ದೆಲ್ಲ ನಿಜವಾಗ್ಲೂ ಅವ್ರ ವ್ಯಕ್ತಿತ್ವನ ಅಥವಾ ಯಾವ್ದಾದ್ರು ಒಂದು ಬದಲಾವಣೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಹೇಳುವಂತಹ ಒಂದೇನಾದ್ರು ಮಾತಾ?
1: ಓಕೆ, ಬದಲಾಪಕ್ಕೆ ರೆಡಿ ಇಲ್ಲದೆ,
2: ರೆಡಿ ಇಲ್ಲದೆ ಬದಲಾವಣೆಗೆ ಹೆದರಿಕೊಂಡು ಆತರ ಏನಾದ್ರೂ ಒಂದು ಇದ್ ಮಾಡೋದ್ರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೇಳುವಂತಹ ಮಾತಾ ಅಂತ ಹೇಳಿ ನಾವು ನೋಡುವ ಅಂತ ಇವತ್ತೊಂದು ಮನ್ಸಾಯ್ತು. ಈ ಇತ್ತೀಚೆಗೆ ಸುಮಾರು ಜನರನ್ನ ನಾನು ಕೇಸುಗಳಲ್ಲೇ ಕಂಡ ಹಾಗೆ ಇರುವುದೇ ಹೀಗೆ ಅಂತ,
1: ನಾನಿರುವುದೇ ಹೀಗೆ ಅಂತ.
2: ಈ ಒಂದು ವಾಕ್ಯವನ್ನ ಎಷ್ಟು ಸುಲಭವಾಗಿ ನಾವು ಬಳಸ್ತೇವೆ. ನಂಗೆ ಉದಾಹರಣೆಗೆ, ನಂಗೆ ತುಂಬಾ ಬೇಗ ಕೋಪ ಬರುತ್ತೆ, ನಾನು ಹೀಗೆ ಇರೋದು ಅಂತ ಕೆಲವರು, ನಾನು ಯಾರನ್ನೂ ನಂಬೋದಿಲ್ಲ, ನಾನು ಹೀಗೆ ಇರೋದು, ಅಥವಾ ನಾನು ತುಂಬಾ ಪೊಸೆಸಿವ್, ನಾನು ಇರೋದೇ ಹೀಗೆ ಅಂತ ಹೇಳೋದು, ಅಥವಾ ನಾನು ಯಾರಿಗೂ ಸಾರಿ ಹೇಳೋದಿಲ್ಲ, ನಾನು ಹೀಗೆ ಇರೋದು ಅಂತ.
1: ಇಂತ ಕ್ಯಾರೆಕ್ಟರ್ಗಳು ಸುಮಾರು ಜನ ಇರ್ತಾರೆ.
2: ನಾನು ತುಂಬಾ ಸೆನ್ಸಿಟಿವ್, ನಾನು ಇರೋದೇ ಹೀಗೆ ಅಂತ, ಈ ತರ ಎಲ್ಲ ಈಗ ಹೇಳ್ತಿರ್ತಾರಲ್ಲ, ನಿಜವಾಗ್ಲೂ ಅವ್ರು ಹೀಗೇನಾ ಅಥವಾ ಬಹಳ ವರ್ಷಗಳಿಂದ ಹೀಗೆ ನಡೆದುಕೊಂಡು ಬಂದಿದ್ದಕ್ಕೆ ಹೀಗಾಗಿದಾರ,
1: ಅದೇ ಅವರ ಸ್ವಭಾವ ಆಗಿಬಿಟ್ಟಿದೆ ಅಂತ.
2: ಅಂದ್ರೆ ಎರಡೂ ಒಂದೇ ಅಲ್ಲ, ಈಗ ನಾವು ಇರೋದೇ ಹೀಗ ಅಥವಾ ವರ್ಷಗಳಿಂದ ನಾವು ಹೀಗೆ ಮಾಡಿಕೊಂಡು ಬಂದಿರೋದ್ರಿಂದ ನಾವು ಹೀಗಾಗಿದ್ದೀವ ಅನ್ನೋದು ಎರಡು ಸೆಪರೇಟ್ ವಿಷಯಗಳು. ಮೊದಲು ಒಂದ್ ಸಣ್ಣ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಏನ್ ಇದ್ರ ಮಧ್ಯೆ ವ್ಯತ್ಯಾಸ ಅಂತೆ. ಕೆಲವು ಈಗ ಏನು ವಿಷಯಗಳು ಹೇಗಿರುತ್ತೆ ಅಂದ್ರೆ ನಮ್ಮ ವ್ಯಕ್ತಿತ್ವದ ಭಾಗ ಆಗಿರುತ್ತೆ ನಿಜವಾಗ್ಲು. ಯಾವ್ದೆಲ್ಲ ಅಂತ ಉದಾಹರಣೆಗೆ ನಾವು ಕೇಳೋದಾದ್ರೆ, ನಾನು ಶಾಂತ ಸ್ವಭಾವದವನು, ಓಕೆ, ಇದು ನನ್ನ ವ್ಯಕ್ತಿತ್ವದ ಒಂದು ಏನು ಸ್ವಭಾವ, ಒಂದು ಒಂದು ಭಾಗ ಆಯ್ತಾ. ನನ್ಗೆ ಹೆಚ್ಚು ಜನರ ನಡುವೆ ಇರೋದಕ್ಕೆ ಇಷ್ಟ ಆಗಲ್ಲ, ಸೊ ನನ್ಗೆ ಒಬ್ಬನೇ ಇರೋದಕ್ಕೆ ಇಷ್ಟ, ಆತರ ಏನಾದ್ರು ಇದ್ರೆ ಇದು ಕೂಡ ಓಕೆ. ಕೆಲವು ಸಲ ನಾನು ನಿಧಾನವಾಗಿ ನಾನು ನಿರ್ಧಾರ ತಗೊಳ್ಳೋದು, ನಾನು ಆತುರದಲ್ಲಿ ಯಾವ ನಿರ್ಧಾರನ್ನು ತಗೊಳ್ಳೋದಿಲ್ಲ ಅಂತ ಕೆಲವರಿಗೆ ಹೇಳೋದನ್ನ ನೀವು ಕೇಳಿರ್ಬೋದು. ಏನಾದ್ರೂ ಒಂದು ಕೇಳಿದ್ರೆ ಹಾ ಇವತ್ತೇ ಹೇಳಲ್ಲ, ನಾಳೆ ಯೋಚನೆ ಮಾಡಿ ಹೇಳ್ತೇನೆ ಅಂತ ಹೇಳುವವರು ತುಂಬಾ ಜನ ನಿಮಗೆ ಸಿಗ್ತಾರೆ ಅಲ್ವಾ. ಸೊ ಇದೆಲ್ಲವೂ ಕೂಡ ಅವರ ಸ್ವಭಾವ. ಇದೆಲ್ಲ ನನಗೆ ಪ್ರೈವೇಸಿ ತುಂಬಾ ಇಂಪಾರ್ಟೆಂಟ್ ಅಂತ ಈಗ ಕೆಲವರು ಹೇಳ್ಬಹುದು. ಇದೆಲ್ಲ ಅವರವರು ಒಂದು ಬದಲಾಯಿಸಿಕೊಳ್ಬೇಕು ಅಂತ ಏನೂ ಇಲ್ಲ ಇದರಲ್ಲಿ ಅಲ್ವಾ. ಹಾಗೆ ಇದ್ರೂ ಕೂಡ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಬದಲಾವಣೆ ಅಂತ ಹೇಳಿದ್ರೆ ನಮ್ಮ ಸ್ವಭಾವವನ್ನ ಅಳಿಸುವುದಲ್ಲ ಅಲ್ವಾ. ನಮ್ಮ ಸ್ವಭಾವದಿಂದ ನಮಗೆ ಅಥವಾ ಇನ್ನೊಬ್ಬರಿಗೆ ಅದರಿಂದ ಏನಾದ್ರೂ ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಓಕೆ. ಬಟ್ ತೊಂದರೆ ಆಗ್ತಿದೆ ಅಂತ ಹೇಳಿ ಆದ್ರೆ ನನ್ಗೆ ತುಂಬಾ ಸಿಟ್ಟು ಬರುತ್ತೆ, ನಾನು ಇರೋದೇ ಹೇಗೆ ಅಂತ ಹೇಳಿದ್ರೆ ನನಗೂ ತೊಂದರೆ ಆಗ್ತಾ ಇದೆ ಸಿಟ್ಟಿಂದ, ಇನ್ನೊಬ್ರಿಗೆ ನನ್ನ ಸುತ್ತಮುತ್ತ ಇರೋರಿಗೂ ತೊಂದರೆ ಆಗ್ತಿದೆ. ಸೊ ನಾನು ಹೇಗೆ ಹೇಳೋದಕ್ಕೆ ಸಾಧ್ಯ ಅದು ನನ್ನ ಒಂದು ವ್ಯಕ್ತಿತ್ವದ ಭಾಗ ಅಂತ ಹೇಳಿ. ಹಾಗಾಗಿ ಅಗತ್ಯ ಇರುವಾಗ ನಮ್ಮ ಪ್ರತಿಕ್ರಿಯೆಯನ್ನು ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ, ಆದ್ರೆ ಹೆಚ್ಚಿನವರು ಮಾಡೋದಿಲ್ಲ. ತುಂಬಾ ವರ್ಷಗಳಿಂದ ಅವರಿಗವರೇ ಹೇಳ್ಕೊಂಡು ಬಂದಿರ್ತಾರೆ. ಮೊದಲು ಯಾವಾಗ್ಲೂ ಒಂದು ಕೋಪ ಬಂದಾಗ ಇನ್ಯಾರೋ ಏನೋ ಹೇಳಿದ್ರು ಅಂದಾಗ ನಮ್ಗೊಂದು ಕೋಪ ಬರುತ್ತೆ ಅಲ್ವಾ. ಕೋಪ ಬಂದಾಗ ಅದೊಂದು ರಿಯಾಕ್ಷನ್ ಆಗಿರುತ್ತೆ ಫಸ್ಟ್ಗೆ, ಆ ನಂತರ ಅದೊಂದು ಹ್ಯಾಬಿಟ್ ಬರ್ತಾ ಬರ್ತಾ ಒಂದು ಹ್ಯಾಬಿಟ್ ಆಗ್ಬಿಡತ್ತೆ. ಆಮೇಲೆ ಅದ್ರ ನಂತರ ನಮ್ಗೆ ಏನ್ ಅನ್ಸಕ್ ಶುರು ಆಗುತ್ತೆ ಅಂತ ಹೇಳಿದ್ರೆ ಅದೇ ನಮ್ಮ ನೇಚರ್ ಅಂತ. ಓಕೆ, ನನ್ಗೆ ತುಂಬಾ ಕೋಪ ಬರುತ್ತೆ, ಕೋಪ ಬರೋದೇ ನನ್ನ ನೇಚರ್, ನಾನು ಇರೋದೇ ಹೀಗೆ,
1: ಅದನ್ನ ನಾವೇ ಒಪ್ಕೊಂಡ್ ಬಿಡ್ತೀವಿ,
2: ಆ ತರನೇ ನಾವು ಹೀಗೆ ಮಾಡ್ಕೊಂಡ್ ಬಿಡ್ತೇವೆ. ಅಂದ್ರೆ ಆ ವರ್ತನೆಯನ್ನ ನಮ್ಮ ಐಡೆಂಟಿಟಿಯನ್ನಾಗಿ ನಾವು ಮಾಡ್ಕೊಂಡಿರ್ತೇವೆ. ನನ್ ಕೋಪ ಇಷ್ಟ, ನನ್ ತುಂಬಾ ಸೆನ್ಸಿಟಿವ್, ನನ್ಗೆ ನಾನು ಯಾರನ್ನು ನಂಬಲ್ಲ,
1: ನಂಗೆ ನಾಚಿಕೆ ಜಾಸ್ತಿ,
2: ನಾಚಿಕೆ ಜಾಸ್ತಿ, ಅಥವಾ ನನ್ಗೆ ಏನು ಕೆಟ್ಟ ಶಬ್ದಗಳೇ ಜಾಸ್ತಿ ಬಾಯಲ್ಲಿ ಬರುತ್ತೆ, ಈ ತರದ್ದೆಲ್ಲ ಅದು ನಾವು ಆತರ ಇದ್ ಮಾಡ್ಕೊಂಡಿರೋದು. ನಿಮ್ಗೊಂದು ಘಟನೆ ಹೇಳ್ತೇನೆ ನಾನು ನಿಮ್ಗೆ. 32 ವರ್ಷದ ಒಬ್ರು ಮಹಿಳೆ ಅಂತ ಒಬ್ರು ಗಂಡನ ಜೊತೆ ಅವರು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಜಗಳ ಮಾಡ್ತಿರ್ತಾರೆ. ಆವಾಗ ಗಂಡ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವಳ ಸ್ವಭಾವನೇ ಹೀಗೆ, ನಿಮಿಷಕ್ಕೊಂದು ಕೋಪ ಮಾಡ್ಕೊಳ್ತಾ ಇರ್ತಾಳೆ ಅಂತ. ಅಂದ್ರೆ ನಾನು ಕೋಪಿಷ್ಟ, ನನ್ ಹೀಗೆ ಮಾತಾಡ್ತಾ ಹೋದಾಗ ಅವ್ರ ಜೊತೆ ಹೆಂಡತಿ ಜೊತೆ ಈಗ ಮಾತಾಡ್ತಾ ಹೋದಾಗ ಗೊತ್ತಾಗತ್ತೆ, ಅವರು ಚಿಕ್ಕವರು ಇರ್ಬೇಕಾದ್ರೆ ಅವ್ರ ಮನೆಯಲ್ಲಿ ಅವ್ರ ಮಾತನ್ನ ಯಾರು ಕೂಡ ಗಂಭೀರವಾಗಿ ಕೇಳ್ತಾ ಇರ್ಲಿಲ್ಲ. ಅದನ್ನ ಸೀರಿಯಸ್ ಆಗಿ ಕೇಳೋದು, ಅದಕ್ಕೆ ಒಂದು ವ್ಯಾಲಿಡೇಷನ್ ಒಂದೇನು ಆ ತರದ್ದೇನು ಇರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಜೋರಾಗಿ ಅಳ್ತಾ ಸಿಟ್ಟು ಮಾಡಿಕೊಂಡು ಮಾತಾಡಿದಾಗ ಮಾತ್ರ ಎಲ್ಲರೂ ಅವಳನ್ನ ನೋಡ್ತಿರ್ತಾರೆ.
1: ಅಟೆನ್ಷನ್.
2: ಸೊ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೋಪ ಬಂದಾಗ ಮಾತ್ರ ನನ್ನನ್ನು ಗಮನಿಸ್ತಾರೆ, ಸಿಟ್ಟು ಮಾಡ್ಕೊಂಡು ಕೂಗಾಡಿದಾಗ ಮಾತ್ರ ನನ್ನ ಗಮನಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ ನನ್ನ ಮಾತನ್ನ ಯಾರು ಗಮನಿಸೋದೇ ಇಲ್ಲ ಅನ್ನುವಂತ ಸಂದರ್ಭದಿಂದಾಗಿ ಅವರು ಏನ್ ಅಭ್ಯಾಸ ಮಾಡ್ಕೊಳ್ತಾರೆ,
1: ಸಿಟ್ಟು ಮಾಡ್ಕೊಳ್ಳೋದು.
2: ಆದ್ರೆ ನಾನು ನಿಜವಾಗ್ಲು ಕೋಪಿಷ್ಟ ನಾನು ಸಿಕ್ಕಾಪಟ್ಟೆ ಅಂತ ಹೇಳಿ ಅವ್ರು ಅಂದ್ಕೊಂಡಿರ್ತಾರೆ. ಆದ್ರೆ ಆಳದಲ್ಲಿ ಇದ್ದಿದ್ದೇನು, ನನ್ನ ಮಾತನ್ನ ಎಲ್ರು ಕೇಳಿಸ್ಕೊಳ್ಬೇಕು ಅನ್ನುವಂತ ಒಂದು ಆಸೆ ಅಲ್ವಾ. ಸೊ ನಾವು ಯಾವುದೋ ಒಬ್ರು ಆತರ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತನೂ ಅಲ್ಲ, ಅಥವಾ ಅದು ಅವರ ವ್ಯಕ್ತಿತ್ವದ ಒಂದು ಭಾಗ, ಅವರ ಸ್ವಭಾವನೇ ಹೀಗೆ ಅಂತ ಹೇಳೋ ಹಾಗೂ ಇಲ್ಲ. ಖಂಡಿತವಾಗ್ಲೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ. ಇದು ನಾನು, ಇದು ನನ್ನಲ್ಲಿ ಇದೆ, ಎರಡು ಒಂದೇನಾ
1: ಅಲ್ಲ,
2: ಎರಡು ಬೇರೆ ಬೇರೆ ಅಲ್ವಾ.
1: ಹೌದು,
2: ಇದು ಒಂದು ಗುರುತು ಅಂದ್ರೆ ನಾನು ಒಬ್ಬ ಕೋಪಿಷ್ಟ ಅನ್ನುವಂಥದ್ದು ಒಂದು ಗುರುತು, ನನ್ಗೆ ಬೇಗ ಕೋಪ ಬರುತ್ತೆ ಅನ್ನುವಂಥದ್ದು ಒಂದು ಗಮನ ಸೆಳೆಯುವಂಥದ್ದು ಅಲ್ವಾ. ಸೊ ಎರಡು ಬೇರೆ ಬೇರೆ ಅಲ್ವಾ.
1: ಹೌದು,
2: ನನ್ ಕೋಪಿಷ್ಟ ಅನ್ನೋದು ಬೇರೆ, ನನ್ಗೆ ತುಂಬಾ ಬೇಗ ಕೋಪ ಬರುತ್ತೆ ಅನ್ನೋದು ಬೇರೆ, ಎರಡು ವಿಷಯ ಕೂಡ. ಮೊದಲನೇದು ಬಾಗಿಲನ್ನ ಮುಚ್ಚುತ್ತೆ. ನೀವು ಕೋಪಿಷ್ಟ ಅಂತ ಒಂದು ಸಲ ಒಂದು ಲೇಬಲ್ ಹಾಕೊಂಡ್ಬಿಟ್ರೆ ಬಾಗಿಲು ಮುಚ್ಚೋಯ್ತು, ಅಂದ್ರೆ ಬದಲಾವಣೆಯ ಬಾಗಿಲು ಮುಚ್ಚೋಯ್ತು ಅಂತ. ಎರಡನೇದು ಬಾಗಿಲನ್ನು ತೆರೆದಿಡುತ್ತೆ, ನನಗೆ ಬಹಳ ಬೇಗ ಕೋಪ ಬರುತ್ತೆ, ಬಟ್ ಐ ಕ್ಯಾನ್ ಚೇಂಜ್ ಮೈ ಸೆಲ್ಫ್ ಆರ್ ಐ ಕ್ಯಾನ್ ಕಂಟ್ರೋಲ್ ಅಲ್ವಾ. ಇದು ಏನು, ಒಂದು ಬಾಗಿಲನ್ನು, ಒಂದು ಭರವಸೆಯ ಬಾಗಿಲನ್ನು ಓಪನ್ ಇಡುತ್ತೆ, ಚೇಂಜ್ ಮಾಡಬಹುದೇನೋ ಅಂತ ಹೇಳಿ. ಸೊ ಪ್ರತಿಯೊಂದು ಭಾವನೆಯೂ ನಾನಲ್ಲ, ನನ್ನಲ್ಲಿರುವ ಪ್ರತಿಯೊಂದು ಅಭ್ಯಾಸ ಕೂಡ ನಾನಲ್ಲ, ಅದು ನನ್ನ ಹ್ಯಾಬಿಟ್ ಅಷ್ಟೇ. ಸಿಟ್ಟು ಬರೋದು ನನ್ನ ಹ್ಯಾಬಿಟ್, ಅದು ನಾನಲ್ಲ, ನನ್ನ ಐಡೆಂಟಿಟಿ ಅಲ್ಲ, ನನ್ನ ಪರ್ಸನಾಲಿಟಿ, ಟೋಟಲ್ ಪರ್ಸನಾಲಿಟಿ ಕೂಡ ಅಲ್ಲ ಅದು ಅಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಒಬ್ಳು, ಒಂದು 27-28 ವರ್ಷದ ಒಬ್ಳು ಯುವತಿ ಇರ್ತಾಳೆ, ಅವಳಿಗೆ ಯಾವಾಗ ಕೂಡ ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಅನುಮಾನ. ಅವಳು ಯಾರು ಪಾರ್ಟ್ನರ್ ಇರ್ತಾನೆ ಅವನು ಫೋನ್ ನೋಡ್ಲೇಬೇಕು, ಯಾರ ಜೊತೆ ಮಾತನಾಡಿದ್ರು ಅಂತ ಹೇಳಿ ತಿಳ್ಕೊಳ್ಬೇಕು ಅವಳಿಗೆ. ಅಂದ್ರೆ ತನ್ನ ಪಾರ್ಟ್ನರ್ನ ಫೋನ್ ಚೆಕ್ ಮಾಡೋದು, ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ, ಯಾರಿಗೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ಆಗಾಗ ಅದನ್ನ ಚೆಕ್ ಮಾಡ್ತಾ ಇರೋದು, ಅವಳಿಗೆ ಒಂದು ವೇಳೆ ರಿಪ್ಲೈ ಕೊಡೋದು, ಒಂದು 5 ನಿಮಿಷ ಲೇಟ್ ಆದ್ರೂ ಕೂಡ ಮನಸ್ಸಿನಲ್ಲಿ ಅವಳೇ ಒಂದು 10 ಕತೆಗಳನ್ನ ಕಟ್ಕೊಳ್ಳೋದು, ಅವನೀಗ ಬೇರೆಯವ್ರ ಹತ್ರ ಮಾತಾಡ್ತಿದ್ದಾನೆ ಇರ್ಬೇಕು, ಅವನಿಗೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಇರ್ಬೇಕು, ಅವನಿಗೆ ಬೇರೆ ಯಾರ ಜೊತೆಗೋ ಸಂಬಂಧ ಇದೆ ಇರ್ಬೇಕು, ಈಗ ಅವನು ಯಾವಳ ಜೊತೆಗೋ ಇದ್ದಾನೆ ಇರ್ಬೇಕು, ಅದಕ್ಕೋಸ್ಕರ ನನ್ಗೆ ರಿಪ್ಲೈ ಮಾಡ್ತಾ ಇಲ್ಲ, ಆತರ ಏನೇನೋ ಒಂದು 10 ಕತೆಗಳನ್ನ ಅವಳ ಮನಸ್ಸು ಕಟ್ಕೊಳ್ಳುತ್ತೆ. ಅವಳು ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ನಾನ್ ತುಂಬಾ ಪೊಸೆಸಿವ್, ನಾನು ಇರೋದು ಹೀಗೆ ಅಂತ.
1: ಓಕೆ,
2: ಸೊ ಆದ್ರೆ ಯಾಕೆ ಹೀಗಾಯ್ತು ಅಂತ ಹೇಳಿ ಒಂದು ಕೌನ್ಸಿಲಿಂಗ್ ಗೆ ಕರ್ಕೊಂಡು ಬಂದಾಗ ಅವಳಿಗೆ ಹಿಂದೆ ಇದ್ದಂತಹ ಒಂದು ರಿಲೇಶನ್ಶಿಪ್ ಅಲ್ಲಿ ಅವನು ಮೋಸ ಮಾಡಿದ್ದ. ಸೊ ಈಗ ಏನಾಗಿದೆ, ಆ ಮೋಸ ಮಾಡಿದ್ರ ಕಾರಣದಿಂದ ಅವಳಿಗೆ, ಅವಳು ಏನ್ ಅಂದ್ಕೊಳ್ತಾಳೆ ಅಂತ ಹೇಳಿದ್ರೆ, ನಾನ್ ಯಾರನ್ನು ಕೂಡ ಸಂಪೂರ್ಣವಾಗಿ ನಂಬಬಾರ್ದು, ಸೊ ನಾನು ಅವ್ರ ಬಗ್ಗೆ ಚೆಕ್ ಮಾಡ್ತಾನೆ ಇರ್ಬೇಕು, ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಈ ತರ ರಿಪ್ಲೈ ಬರೋದು ಇದಾದ್ರೂ ಕೂಡ ಹಾ ಮುಂಚಿನ ತರನೇ ಇವನು ಕೂಡ ದೊಡ್ಡ ಮೋಸಗಾರ ಇರ್ಬೇಕು, ಇವನಿಗೆ ಏನೋ ಬೇರೆ ಸಂಬಂಧ ಇರ್ಬೇಕು, ಈ ತರದೆಲ್ಲ ಕತೆಗಳನ್ನ ಅವಳು ಬ್ರೈನ್ ಅನ್ನೋದು ಕಟ್ಟೋದಕ್ಕೆ ಶುರು ಮಾಡತ್ತೆ. ವಾಸ್ತವದಲ್ಲಿ ಅದು ಪರ್ಸನಾಲಿಟಿ ಆಗಿರೋದಿಲ್ಲ, ಅದೊಂದು ಪ್ರೊಟೆಕ್ಷನ್ ಸ್ಟ್ರಾಟಜಿ ಅಂತ ಹೇಳಿ ಹೇಳ್ಬೋದು. ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದಕ್ಕೆ ನಾವು ಈ ತರ ಒಂದು ಲೇಬಲ್ ಅನ್ನ ಹಾಕೊಂಡು ಬಿಟ್ರೆ, ಓಕೆ ನಾನು ತುಂಬಾ ಪಾಸಿಟಿವ್, ಆಕ್ಚುಲಿ ಪಾಸಿಟಿವ್ನೆಸ್ ಅಲ್ಲ ಅದು, ಅದು ಅವಳಿಗೆ ಆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್, ಡೌಟ್, ಏನು ಹಿಂದೆ ಆಗಿರೋ ಅನುಭವದಿಂದ ಅವಳ ಮನಸ್ಸು ಭಯ ಪಡ್ತಾ ಇದೆ ನಂಬೋದಕ್ಕೆ. ಸೊ ಎಲ್ಲವನ್ನೂ ಕೂಡ ನಾವು ನಮ್ಗೆ ಈ ತರದೊಂದು ಯಾವುದೋ ಒಂದು ಹ್ಯಾಬಿಟ್ ಇದೆ ಅಂತ ಹೇಳಿದ ತಕ್ಷಣ ಅದೇ ಫೈನಲ್, ಅದೇ ನನ್ನ ಐಡೆಂಟಿಟಿ, ಅದೇ ನನ್ನ ಪರ್ಸನಾಲಿಟಿ ಅಂತ ಹೇಳಿ ನಾವು ಒಪ್ಕೊಂಡು ಬಿಡ್ಬೇಕು ಅಂತ ಹೇಳಿ ಏನು ಇಲ್ಲ. ಅದನ್ನ ನಾವು ಆಳಕ್ಕೆ ತೆಗೆದುಕೊಂಡು ಹೋದಾಗ ಖಂಡಿತವಾಗ್ಲೂ ಆತರ ಆಗೋದಕ್ಕೆ ಏನು ಕಾರಣ ಅಂತ ಹೇಳಿ ನಮಗೊಂದು ಕಾರಣ ಸಿಕ್ಕೇ ಸಿಕ್ಕುತ್ತೆ. ಯಾವಾಗ ನಿಮ್ಗೆ ಕಾರಣ ಸಿಕ್ಕುತ್ತೆ ಆವಾಗ ನೀವು ಅದಕ್ಕೆ ಒಂದು ಆಪ್ತ ಸಮಾಲೋಚನೆ ಮಾಡಿದಾಗ ಬದಲಾವಣೆ ಖಂಡಿತವಾಗ್ಲೂ ಸಾಧ್ಯ ಇದೆ.
1: ಓಕೆ,
2: ಅಂದ್ರೆ ಆ ಹುಡುಗಿ ಕೂಡ ಹಾಗೆ, ಇನ್ನೊಂದ್ಸಲ ನನ್ಗೆ ನೋವಾಗ್ಬಿಟ್ರೆ, ಇವನ್ ಮೋಸ ಮಾಡಿದ್ರೆ ಮತ್ತೆ ನನಗೆ ನೋವಾಗತ್ತಲ್ಲ. ಸೊ ನೋವಾಗ್ಬಾರ್ದು ಅಂತ ಹೇಳಿದ್ರೆ ನಾನೇನ್ ಮಾಡ್ಬೇಕು, ಯಾವಾಗ್ಲೂ ಈ ತರ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಚೆಕ್ ಮಾಡ್ತಾ ಇರ್ಬೇಕು, ಆತರ ಅವಳು ಆತರ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಏನ್ ಇದಿರುತ್ತೆ ಅದನ್ನ ಇದ್ ಮಾಡ್ಕೊಂಡ್ ಬಿಡುತ್ತೆ. ಕೆಲವು ಸಲ ನಮ್ಮ ಏನು ಗಾಯಗಳು ಇವೆಲ್ಲ ಏನ್ ಹೇಳಿ ಗಾಯಗಳು, ಹಿಂದೆ ಆದಂತಹ ಗಾಯಗಳು, ಅದು ಚಿಕ್ಕಂದಿನ ಒಂದು ಬಾಲ್ಯದಲ್ಲಿ ಇದ್ದಿರಬಹುದು ಅಥವಾ ಯೌವನದಲ್ಲಿ ಇದ್ದಿರಬಹುದು,
1: ಟ್ರೋಮಾಗಳು
2: ಅಥವಾ ಹಿಂದಿನ ಎಕ್ಸ್ಪೀರಿಯನ್ಸ್ಗಳಿಂದ ನಮ್ಮ ಜೀವನದಲ್ಲಿ, ನಮ್ಮ ಹಿಂದಿನ ಒಂದು ಜೀವನದ ಎಕ್ಸ್ಪೀರಿಯನ್ಸ್ಗಳಿಂದ ನಮ್ಗೆ ಈ ತರದ ಒಂದು ಬಿಲೀಫ್ ಒಂದು ಬಂದು ಕೂತ್ಕೊಂಡಿರ್ಬೋದು ನಮ್ಮ ಮೆದುಳಲ್ಲಿ. ಓ ಹೀಗಂದ್ರೆ ಹೀಗೆ, ಯಾವುದೋ ಒಂದು ಇನ್ಸಿಡೆಂಟ್ ಅನ್ನ ಹಿಡ್ಕೊಂಡು ಕೆಲವು ಸಲ ಎಲ್ಲರೂ ಅದು ಸಾಮಾನ್ಯವಾಗಿ ಮಾಡ್ತಾರೆ. ಒಂದ್ ಸಲ ಮೋಸ ಆಯ್ತು ಅಂತ ಹೇಳಿದ್ರೆ ಯಾವಾಗ್ಲೂ ನಮ್ಗೆ ಮೋಸ ಆಗತ್ತೆ ಅಂತ
1: ಭಯ ತುಂಬಾ ಇರುತ್ತದು. ಅವನ್ ಕೈ ಕೊಟ್ಟ, ಇವನೆಂತ ಮಾಡ್ತಾನೋ, ಇವನೆಂತ ಮಾಡ್ತಾನೋ, ಆ ಇನ್ಸೆಕ್ಯೂರ್ಡ್ ಫೀಲಿಂಗ್ ಅಲ್ಲೇ ಆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರ ಅವರು. ಅವ್ನು ಮಾಡಿದ್ದೆಲ್ಲ ಡೌಟ್ ಆಗ್ತಿರತ್ತೆ. ಓ ಮೊಬೈಲ್ ತಕೊಂಡ, ಯಾವ್ದು ಹುಡುಗಿ ಮೆಸೇಜ್ ಬಂತೇನೋ, ಕಾಲ್ ಬಂತು ಅಂತ ಒಂದ್ ಸ್ವಲ್ಪ ಆಚೆ ಹೋದ್ರೆ ಇನ್ಯಾರೋ ಜೊತೆ ಮಾತಾಡ್ತಿದ್ದಾನೇನೋ, ನನ್ ಕಾಲ್ ಆನ್ಸರ್ ಮಾಡ್ತಾಯಿಲ್ಲ, ನನ್ ಬೇಡ ಅನಿಸ್ತಿದೆಯೇನೋ. ಸೊ ಇಂಥದ್ದೇ
2: ಇನ್ಸೆಕ್ಯೂರ್ ಫೀಲಿಂಗ್ಗಳು ಬರುತ್ತೆ. ಅದು ಕೂಡ ನಾನು ಹೇಳಿದ್ದಲ್ಲ, ಅದು ಪ್ರಿವಿಯಸ್ ಅವರದ್ದು ಏನ್ ಲೈಫ್ ಎಕ್ಸ್ಪೀರಿಯನ್ಸ್ ಗಳಿಂದ ಕೂಡ ಅದು ಬಂದಿರೋದಕ್ಕೆ ಸಾಧ್ಯ ಇದೆ. ಎಲ್ಲ ಹಾಗೆ ಬರುತ್ತೆ ಅಂತ ಹೇಳಿ ಕೂಡ ಹೇಳೋದಕ್ಕಾಗಲ್ಲ, ಆದ್ರೆ ಮ್ಯಾಕ್ಸಿಮಮ್

0: ಕೆಲಸಗಾರರು ಯಾರನ್ನೂ ನಂಬಬಾರದು, ಅಥವಾ ಕೆಲವರು ಈಗ ಹೇಳ್ತಾರೆ ನಾನು ಯಾರನ್ನೂ ನಂಬಲ್ಲ ಲೈಫ್ ಅಲ್ಲಿ ಅಂತ. ಯಾಕೆ ಹೇಳ್ತಾರೆ? ಯಾಕೆ ಅಂತ ಹೇಳಿದ್ರೆ ಹಿಂದೆ ಅವರು ಆ ತರದ ಒಂದು
1: ಮೋಸಗಳಾಗಿರುತ್ತೆ,
0: ಆ ತರ ತುಂಬಾ ನಂಬಿ ಮೋಸ ಹೋಗಿರ್ತಾರೆ. ಹಾಗಾಗಿ ಇನ್ನು ನಾನು ಯಾರಿಗೂ ಹತ್ತಿರ ಆಗೋದಿಲ್ಲ, ಇನ್ಯಾರನು ನಾನು ನಂಬೋದಿಲ್ಲ. ಹಾಗಾಗಿ ಒಮ್ಮೆ ಹತ್ತಿರವಾದವರನ್ನ ಕಳೆದುಕೊಂಡಂತಹ ವ್ಯಕ್ತಿಗ ಯಾರಿರ್ತಾರೆ ಅವ್ರು ಏನ್ ಮಾಡ್ತಾರೆ, ನನ್ಗೆ ಯಾರು ಬೇಡ ಅಲ್ವಾ, ನನ್ಗೀಗ ಮೋಸ ಆಗಿದೆ, ಈ ತರ ಎಲ್ಲರೂ ಹೀಗೆ ಇರ್ತಾರೆ, ಸೊ ನಾನು ಎಲ್ಲರಿಂದ ದೂರವೇ ಇರ್ತೇನೆ, ಯಾರನ್ನು ನಾನು ನಂಬೋದಿಲ್ಲ. ನಿಜವಾಗ್ಲೂ ಪ್ರೀತಿ ತೋರಿಸ್ತಾ ಇದ್ರು ಕೂಡ ಇವ್ರು ಅದನ್ನ ನಂಬೋದಿಲ್ಲ, ಯಾಕಂದ್ರೆ ಇವ್ರು ಆ ತರ ಒಂದು ಅನುಭವವನ್ನ ಪಡೆದುಕೊಂಡಿರ್ತಾರೆ. ಕೆಲವು ಸಲ ನೀವು ನೋಡಿರ್ಬೋದು, ಯಾರೋ ಒಬ್ರು ಒಂದ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಆಮೇಲೆ ಗಾಡಿ ಬಿಡೋದನ್ನೇ
1: ಗಾಡಿ ಮುಟ್ಟುದೇ ಇಲ್ಲ ಅವರು,
0: ಏನ್ ಮಾಡೋದೇ ಇಲ್ಲ ಆ ತರ. ಅಂದ್ರೆ ಆ ಭಯ ಒಂದು ಇನ್ಸಿಡೆಂಟ್ ಮೇಲೆ ತಮ್ಮ ಇಡೀ ಒಂದು ಹ್ಯಾಬಿಟ್ ಒಂದ್ ಮಾಡ್ಕೊಂಡು ಅಥವಾ ಒಂದು ಬಿಲೀಫ್ ಅನ್ನು ಮಾಡಿಕೊಂಡು ಅದೇ ನಮ್ಮ ವ್ಯಕ್ತಿತ್ವದ ಒಂದು ಭಾಗ ಅಂತ ಹೇಳಿ ಒಂದು ತಪ್ಪು ಕಲ್ಪನೆಯನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ ಅವ್ರು. ಒಬ್ಬ ಹುಡುಗ ಕಾಲೇಜ್ ಅಲ್ಲಿ ಓದ್ತಾ ಇರುವ ಅವನು ಹುಡುಗ ಒಬ್ಬ, ಅವನಿಗೆ ಅವನು ಹೇಗಂತ ಹೇಳಿದ್ರೆ ಅವನ ಪರ್ಸನಲ್ ವಿಷಯಗಳನ್ನ ಯಾರ ಹತ್ರನು ಅವನು ಫ್ರೆಂಡ್ಸ್ಗಳ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದಿಲ್ಲ. ಯಾರಾದ್ರೂ ಅವನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅಂತ ಹೇಳಿ ಬಂದ್ರು ಕೂಡ ಅವನು ಇಲ್ಲ ನನ್ಗೆ ಯಾರು ಫ್ರೆಂಡ್ಸ್ ಬೇಡ, ನಾನು ಒಬ್ಬನೇ ಐ ಆಮ್ ಫೈನ್, ನಾನು ಒಬ್ಬನೇ ಖುಷಿಯಾಗಿದ್ದೀನಿ, ನನ್ಗೆ ಯಾವ ಫ್ರೆಂಡ್ಸ್ ಬೇಕು ಬೇಕು ಅಂತ ನನ್ಗೆ ಅನ್ಸಲ್ಲ ಅಂತ ಹೇಳಿ ಅವನು ಹೇಳ್ತಿರ್ತಾನೆ. ಅವನನ್ನ ಒಂದ್ಸಲ ಈಗ ಕೌನ್ಸಿಲಿಂಗ್, ಈಗ ಗ್ರೂಪ್ ಕೌನ್ಸಿಲಿಂಗ್ ಅಲ್ಲಿ ಏನೋ ಆ ತರ ಅವನು ಸಿಕ್ಕಿದಾಗ ಅವನು ಹೇಳ್ತಾನೆ, ನನ್ಗೆ ತುಂಬಾ ಸಣ್ಣದಿರ್ಬೇಕಾದ್ರೆ ನನ್ಗೆ ತುಂಬಾ ಹತ್ರವಾಗಿರೋ ಅಂತ ಒಬ್ಬ ಕ್ಲೋಸ್ ಫ್ರೆಂಡ್ ಒಬ್ಬ ಆಯ್ತ, ಅವನನ್ನ ನಾನು ಕಳೆದುಕೊಂಡಿದ್ದೆ. ಸೊ ಕಳೆದುಕೊಂಡಾಗ ಬೇರೆ ಯಾರನ್ನಾದ್ರೂ ನಾನು ಹತ್ರ ಮಾಡ್ಕೊಂಡ್ರೆ ಅವರು ನನ್ನಿಂದ ದೂರ ಆಗ್ಬಿಟ್ರೆ
1: ನಂಗೆ ತಡಿಯೋಕ್ಕಾಗಲ್ಲ.
0: ಸೊ ಇವನಿಗೆ ಏನಂತ ಹೇಳಿದ್ರೆ ನಾನು ಯಾರನ್ನಾದ್ರೂ ಹತ್ರ ಮಾಡ್ಕೊಂಡವರೆಲ್ಲ ನನ್ನಿಂದ ದೂರ ಹೊರಟೋಗ್ಬಿಡ್ತಾರೆ ಅನ್ನುವಂತ ಒಂದು ನಂಬಿಕೆ ಅವನ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿರತ್ತೆ. ಹಾಗಾಗಿ ಅವನ್ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಯಾವ ಸಂಬಂಧಗಳೇ ಬೇಡ, ಸಂಬಂಧಗಳು ಬಂತು ಅಂದ್ರೆ ಅದನ್ನ ಕಳ್ಕೊಳ್ಳೋ ಭಯ ನನಗೆ ಬರುತ್ತೆ, ಅವ್ರು ದೂರ ಆಗ್ಬಿಟ್ರೆ ಆಮೇಲೆ ಅವ್ರ ನನ್ ಕಳ್ಕೊಂಡ್ಬಿಟ್ರೆ ನನ್ಗಿರೋದಕ್ಕಾಗದಲ್ಲ, ಅದಕ್ಕೋಸ್ಕರ ಅವನ ಆತರ ಒಂದು ಅದು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್, ಇದೆಲ್ಲದಕ್ಕಿಂತ ಒಂದ್ ಲೇಬಲ್ ನಾನು ಹಾಕೊಂಡು ನಾನು ಒಬ್ಬನೇ ಸರಿ ನನ್ ಫ್ರೆಂಡ್ಶಿಪ್ಪೇ ಬೇಡ ಅಂತ ಹೇಳಿ ಕುತ್ಕೊಂಡ್ಬಿಟ್ರೆ ರಗಳೆ ಇಲ್ಲ ಅಂತೇಳಿ ಆತರ ಒಂದು ಅವನ್ ಮಾಡ್ಕೊಳ್ತಾ ಇರ್ತಾನೆ. ಅಂದ್ರೆ ಸಂಬಂಧದಿಂದ ಬರುವ ನೋವನ್ನ ಮುಂಚಿತವಾಗಿ ಅದು ತಡೆಗಟ್ಟಲಿಕ್ಕೆ ಅವರು ನೋಡುವಂತದ್ದು ಈ ಇದರಲ್ಲಿ. ಹಾಗಾಗಿ ಕೆಲವೊಮ್ಮೆ ನನ್ಗೆ ಯಾರೂ ಬೇಡ ಅಂತ ಹೇಳುವ ಮಾತಿನ ಹಿಂದೆ ನನ್ಗೆ ಯಾರನ್ನು ಕಳೆದುಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂತ ಮಾತು ಅಡಗಿರುತ್ತೆ. ಬಟ್ ನಾವು ಅದನ್ನ ಮೇಲ್ನೋಟಕ್ಕೆ ಅದೆಲ್ಲ ನಾವು ಅದನ್ನ ಇದ್ ಮಾಡೋದಿಲ್ಲ, ಅಳಿಯೋದಕ್ಕೆ ಹೋಗೋದಿಲ್ಲ. ಅಥವಾ ಯಾರು ಆತರ ಮಾಡ್ತಿರ್ತಾರೆ ಅವರಿಗೂ ಕೂಡ ರೂಟ್ ಕಾಸ್ ಗೊತ್ತಿರೋದಿಲ್ಲ. ನಾನು ಹೀಗೆ ಅಂದ್ರೆ ನಾನು ಇರೋದೇ ಹೀಗೆ, ನಾನು ಸೆನ್ಸಿಟಿವ್ ತುಂಬಾ, ಯಾಕೆ ಸೆನ್ಸಿಟಿವ್ ಅಂತ ಅವ್ರು ಯಾವತ್ತು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಅಥವಾ ಯಾರು ಅವ್ರನ್ನ ಕೇಳಿರೋದಿಲ್ಲ ನೀನ್ ಈ ತರ ಸೆನ್ಸಿಟಿವ್ ಇದೀಯ ಅಂತ ಹೇಳಿದ್ರೆ ಹೇಗೆ ನಿನ್ ಲೈಫ್ ಸ್ಟೋರಿ ಒಂದ್ಸಲ ಏನ್ ಹೇಳು ಅಥವಾ ಯಾಕೆ ಹೀಗಾಗ್ತಿದೆ ಅಂತ ಅವರು ಯಾರ ಹತ್ರನು ಅದನ್ನೆಲ್ಲ ಶೇರ್ ಮಾಡ್ಕೊಂಡಿರಲ್ಲ. ಅಥವಾ ತುಂಬಾ ಕೋಪಿಷ್ಟ ಅನ್ನೋದಿರ್ಬೋದು, ಒಪ್ಕೊಂಡ್ಬಿಟ್ಟಿರ್ತಾರೆ ಒಂಥರ, ನನ್ಗೆ ತುಂಬಾ ಕೋಪ ಬರುತ್ತೆ ನಾನು ಇರೋದೇ ಹೇಗೆ. ಅಥವಾ ಗಂಡ ಹೇಳ್ತಾರಲ್ಲ ಅವಳಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತಾಳೆ ಅವಳು ಇರೋದೇ ಹಂಗೆ ಅಂತ ಒಪ್ಕೊಂಡ್ ಬಿಡ್ತಾರೆ. ಸೊ ನಿಜವಾಗ್ಲೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ ಇಲ್ಲ ಅಂತ ಹೇಳಿಲ್ಲ, ಆದ್ರೆ ಬದಲಾವಣೆ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಅದು ಸರಿಯಾಗಿಲ್ಲ, ಅದು ನನ್ಗೆ ಮತ್ತೆ ನನ್ನ ಸುತ್ತ ಇರೋರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂಡಾಗ ಯಾರದಾದ್ರೂ ಸಹಾಯ, ಆಪ್ತ ಸಮಾಲೋಚಕರದ್ದು ಇನ್ಯಾರದ್ದು, ಎಲ್ಲಾ ಸಲವೂ ನೀವು ಆಪ್ತ ಸಮಾಲೋಚಕರ ಹತ್ರನೇ ಹೋಗ್ಬೇಕು ಅಂತ ಹೇಳಿಲ್ಲ. ನಿಮ್ಮ ಮನೆಯಲ್ಲೇ ನಿಮ್ಗೆ ತುಂಬಾ ಆಪ್ತರಾದವ್ರ ಹತ್ರ ನೀವು ಶೇರ್ ಮಾಡ್ಕೊಂಡಾಗ ಗೊತ್ತಾಗತ್ತೆ ಎಲ್ಲಿ ಯಾವ ತರ ಈ ಹ್ಯಾಬಿಟ್ ಬಿಲ್ಡ್ ಆಯ್ತು ನಂದು, ಅದು ಅರ್ಥ ಆಗತ್ತೆ. ಇಲ್ಲಿ ಕೆಲವು ಸಲ ಏನಾಗತ್ತೆ ಅಂತ ಹೇಳಿದ್ರೆ ಹಳೆಯ ನೋವು ನಮ್ಗೆ ತುಂಬಾ ಪರಿಚಿತವಾಗಿರುತ್ತೆ, ಆದ್ರೆ ಬದಲಾವಣೆ
1: ಅಪರಿಚಿತ ಹೆದರಿಕೆ ಆಗುತ್ತೆ
0: ಬದಲಾಗೋದಕ್ಕೆ ಹೆದರಿಕೆ. ಯಾಕಂದ್ರೆ ಆ ಒಂದ್ ಏನು ನೋವಿದೆ ಅಲ್ಲ ಅದು ನಮ್ಗೆ ಪರಿಚಿತ, ನಮ್ಗೆ ಗೊತ್ತಿದೆ. ನಾನು ಯಾರನ್ನಾದ್ರೂ ನಂಬಿದ್ರೆ ನಂಗೆ ಮೋಸ ಆದ್ರೆ ನನ್ಗೆ ಏನಾಗುತ್ತೆ ಅಂತ ನಾನು ಅದನ್ನ ಐ ವೆಂಟ್ ಥ್ರೂ ಅಲ್ವಾ, ನನ್ಗೆ ಗೊತ್ತಿದೆ. ಆದ್ರೆ ಈ ಬದಲಾವಣೆಯಿಂದ ನನ್ನಲ್ಲಿ ಏನೋ ಒಂದು ನಾನು ಇದನ್ನೆಲ್ಲ ನಿಲ್ಲಿಸಿ ಇನ್ನೊಬ್ಬರನ್ನ ನಾನು ನಂಬಿ ನೋಡಿದಾಗ ಒಬ್ಬ ನಂಬಿಕೆಗೆ ಅರ್ಹ ವ್ಯಕ್ತಿ ನನಗೆ ಸಿಗಬಹುದು, ಸಿಕ್ಕಾಗ ನನಗೆ ಸಂತೋಷ ಸಿಗಬಹುದಲ್ವಾ, ಆದ್ರೆ ಅದು ಅಪರಿಚಿತವಾಗಿರುತ್ತಲ್ಲ. ಸೊ ಆ ಬದಲಾವಣೆಗೆ ಹೊಂದ್ಕೊಳ್ಳಿಕ್ಕೆ ಅಥವಾ ಬದಲಾವಣೆಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ತುಂಬಾ ಹೆದರ್ಕೊಳ್ತಾರೆ, ಕೆಲವರು ಪ್ರಯತ್ನನೇ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಬ್ರು 45 ವರ್ಷದ ಒಬ್ರು ಮಹಿಳೆ ಇರ್ತಾರೆ, ಅವರದ್ದು ಹೇಗಂತ ಹೇಳಿದ್ರೆ ಕುಟುಂಬದ ಎಲ್ಲ ಸಮಸ್ಯೆಯನ್ನ ಅವರೇ ತೀರ್ಮಾನ ಮಾಡ್ತಿರ್ತಾರೆ. ಈ ನೀವು ನೋಡಿರ್ಬೋದು ಕೆಲವೊಂದು ಮನೆಗಳಲ್ಲಿ ಇಂತಹ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ. ಅವರ ಮನೆಯಲ್ಲಿ ಈಗ ಅಕ್ಕನ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಈ ಹೆಂಗ್ಸ್ ಏನಿದ್ದಾರೆ ಇವರು, ಅಕ್ಕನ ಸಮಸ್ಯೆ ಬಂದ್ರೆ ಇವರೇ ಪರಿಹಾರ ಮಾಡ್ಬೇಕು, ತಂಗಿಗೆ ಸಮಸ್ಯೆ ಬಂದ್ರೆ ಕೂಡ ಇವರೇ ಪರಿಹಾರ ಮಾಡ್ಬೇಕು,

0: ಮಕ್ಕಳಿಗೆ ಸಮಸ್ಯೆ ಬಂದ್ರೆ ಕೂಡ ಅವರೇ ಸರಿ ಮಾಡಬೇಕು. ಹಾಗೆ ಈ ರಿಲೇಟಿವ್ಸ್ ಅಲ್ಲಿ ಯಾರಿಗೆ ಸಮಸ್ಯೆ ಬಂದ್ರೂ ಅವಳ ಹತ್ರ ಹೋದ್ರೆ ಅದು ಸರಿಯಾಗತ್ತೆ ಅನ್ನುವಂತ ಒಂದು ಇದು ಬರುತ್ತೆ. ಹಾಗಾಗಿ ಇವರು ಯಾರ ಸಹಾಯ ಕೇಳಿದ್ರು ಬೇಡ ಅಂತ ಹೇಳೋದಕ್ಕೆ ಇವ್ರಿಗಾಗೋದಿಲ್ಲ. ಆಮೇಲೆ ಎಲ್ಲರೂ ಕೂಡ ಹೇಗಿರ್ತಾರೆ ಅಂತ ಹೇಳಿದ್ರೆ, ಇವರು ತುಂಬಾ ಕೇರಿಂಗ್ ಪರ್ಸನ್, ಅವರು ಎಲ್ಲರಿಗೆ ಅವರು ಸಹಾಯ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ನಿಧಾನವಾಗಿ ಅವರಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಬೇಡ ನನ್ಗಾಗಲ್ಲ ಅಂತ ಹೇಳಿದ್ರೆ ನನ್ನನ್ನು ಯಾರಿಗೂ ಯಾರು ನನ್ನನ್ನು ಇಷ್ಟಪಡೋದಿಲ್ಲ ಅನ್ನೋಂತ ಭಯ ಇರುತ್ತೆ ಅವರಿಗೆ. ನಿಜವಾಗ್ಲೂ ಅವರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಇಷ್ಟನೇ ಇರೋದಿಲ್ಲ, ಅದಕ್ಕೆ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇರೋದಿಲ್ಲ, ಅಥವಾ ಸಮಯ ಇರೋದಿಲ್ಲ, ಇನ್ನೇನೋ ಏನೋ ಕಾರಣಗಳಿಂದ ಅವರಿಗೆ ಬೇಡ ಅಂತ ಹೇಳಿ ಇರುತ್ತೆ. ಆದ್ರೆ ಅವ್ರು ಹೆದರ್ತಾರೆ, ನೋ ಅಂತ ಹೇಳೋದಕ್ಕೆ ಹೆದರ್ತಾರೆ. ಯಾಕಂತ ಹೇಳಿದ್ರೆ, ನೋ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳಿದ್ರೆ ನನ್ ಮೇಲೆ ಇರುವಂತಹ ಈ ಗೌರವ, ಈ ಒಂದು ಪ್ರೀತಿ, ಅಥವಾ ಈ ಏನು ಶಿ ಇಸ್ ವೆರಿ ಕೇರಿಂಗ್ ಅನ್ನುವಂತ ಒಂದು ಲೇಬಲ್ ಇದೆ, ಅದು ಹೊರಟೋಗುತ್ತೆ ಅನ್ನೋ ಭಯ ಅವರಿಗೆ. ಏನ್ ಮಾಡ್ತಾರೆ ಅವರಲ್ಲಿಗ, ಅವರಿಗೆ ಪ್ರೀತಿ ಇದೆ ಹೌದು, ಕೈಂಡ್ನೆಸ್ ಇದೆ ಹೌದು, ಆದ್ರೆ ಬೇರೆಯವರು ನನ್ನನ್ನ ಒಪ್ಪಬೇಕು ಅನ್ನುವಂತ ಹಸಿವು ಕೂಡ ಇರುತ್ತೆ. ಎಲ್ಲರೂ ನನ್ನ ಅಪ್ರೂವಲ್ ಮಾಡ್ಬೇಕು, ಓಕೆ ಶಿ ಇಸ್ ವೆರಿ ಕೈಂಡ್ ಅಂತಾನು, ಅಥವಾ ಅವ್ರು ಎಲ್ಲರಿಗೂ ಎಷ್ಟು ಕೇರ್ ಮಾಡ್ತಾರೆ, ಅವರೆಲ್ಲ ಅವ್ರ ಹತ್ರ ಹೋದ್ರೆ ಎಲ್ಲಾ ಸಮಸ್ಯೆ ಪರಿಹಾರ ಆಗತ್ತೆ ಅಂತಾನು ಎಲ್ರು ಹೇಳ್ಬೇಕು ಅನ್ನುವಂತಹ ಒಂದು ಹಸಿವಿರುತ್ತೆ ಅವರಿಗೆ. ಸೊ ಏನ್ ಮಾಡ್ತಾರಂತ ಹೇಳಿದ್ರೆ, ನಾನು ಒಳ್ಳೆಯವಳು ಅನ್ನುವಂತಹ ಒಂದು ಹಣೆಪಟ್ಟಿಯನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಅವರದೇ ಆದ ಮಿತಿಗಳನ್ನ ಮೀರ್ತಾ ಇರ್ತಾರೆ. ಮಿತಿ ಮೀರಿ ಅದು ಪ್ರಯತ್ನ ಮಾಡೋದು ಅಂತ ಹೇಳಿ ಹೇಳ್ತಾರಲ್ಲ, ಸೊ ಅವರಿಗೆ ಅವರ ಮನೆಯ ಒಂದು ನೆಮ್ಮದಿ, ಅವರ ಮಾನಸಿಕ ನೆಮ್ಮದಿ ಕೂಡ ಹಾಳಾಗ್ತಾ ಇರುತ್ತೆ ಅದರಿಂದ. ಅದಕ್ಕೆ ನಾವು ಎಲ್ಲರಿಗೂ ಕರುಣೆಯನ್ನ ತೋರಿಸ್ಬೇಕು, ಇನ್ವಾಲ್ವ್ ಆಗ್ಬೇಕು ಅಥವಾ ಹೆಲ್ಪ್ ಮಾಡಬೇಕು, ಬಟ್ ನಾವೊಂದು ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಕೊಂಡಿರ್ಬೇಕು. ಇಷ್ಟರವರೆಗೆ ಮಾತ್ರ ನಾನು ಹೆಲ್ಪ್ ಮಾಡಬಲ್ಲೆ, ಇಷ್ಟರವರೆಗೆ ನಾನು ಸಹಾಯ ಮಾಡಬಲ್ಲೆ, ಇಷ್ಟರವರೆಗೆ ಇನ್ವಾಲ್ವ್ಮೆಂಟ್ ಆದ್ರೆ ಒಳ್ಳೇದು, ಬಟ್ ಇದಕ್ಕಿಂತ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಬಾರದು. ಒಂದು ಬೌಂಡ್ರೀಸ್ ಅನ್ನ ನಾವು ಎಲ್ಲಾ ಒಂದ್ ಇದರಲ್ಲಿ ಕೂಡ ನಾವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಹೀಗೆ ಅಂತ ಹೇಳಿ ಇರುವಂತದ್ದು ಇನ್ನೂ ಒಂದು ರೂಪದಲ್ಲಿ ಬರತ್ತೆ. ನಾನು ಎಲ್ರಿಗೂ ಸಹಾಯ ಮಾಡ್ತೇನೆ, ನಾನು ಹೀಗೆ ನೀವು ಕೇಳಿರ್ಬೋದು ಹೆಚ್ಚಿನವ್ರು. ನನ್ಗಂತೂ ನನ್ನ ಲೈಫ್ ಅಲ್ಲಿ ತುಂಬಾ ಜನರು ಹೇಳಿದ್ದಿದೆ ಇದು, ನನ್ಗೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ, ನಾನು ಹೀಗೆ ಎಲ್ರಿಗೂ, ಯಾರ ಹತ್ರ ಯಾರು ನನ್ನ ಹತ್ರ ಬಂದ್ರು ನಾನು ವಾಪಸ್ ಕಳ್ಸಲ್ಲ, ಯಾರು ಬಂದು ಹೇಳಿದ್ರು ನಾನು ಇಲ್ಲ ಅಂತ ಹೇಳೋದಿಲ್ಲ, ನನಗೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ. ಈ ತರ ನಾನು ಯಾರನ್ನು ಕೂಡ ನೋಯಿಸೋಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಅವರು, ನಾನು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತೇನೆ ಅಂತ ಕೂಡ ಕೆಲವರಿಗೆ ಹೇಳೋದನ್ನ ನೋಡಿರ್ಬೋದು. ನನ್ಗೆಲ್ಲರದ್ದು ಇದು ಅರ್ಥ ಆಗತ್ತೆ ಅಂತೇಳಿ. ಆದ್ರೆ ನಾವು ಬೇರೆಯವರನ್ನೇ ಅರ್ಥ ಮಾಡ್ಕೊಳ್ತಾ, ಬೇರೆಯವ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋದಾಗ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ದೆ ನಮ್ಮನ್ನೇ ನಾವು ಮರೆತು ಬಿಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಮೊದಲು ನಮ್ಮ ಒಂದು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಆ ನಂತರ ನಾನು ಹೀಗೆ ಅನ್ನುವಂತ ಲೇಬಲ್ ಇದೆ ಅಲ್ಲ, ಆ ಲೇಬಲ್ ಎಲ್ಲಿವರೆಗೆ ನನಗೆ ರಿಲೆವೆಂಟ್ ಇದೆ, ಅಥವಾ ಎಲ್ಲಿವರೆಗೆ ನನಗೆ ಒಂದು ಸೇಫ್ ಜೋನ್ ಅಲ್ಲಿ ಇಟ್ಟಿರುತ್ತೆ, ಅಥವಾ ಎಲ್ಲಿಯ ನಂತರ ಅದು ನನ್ಗೊಂದು ರಿಸ್ಕ್ ಆಗಿ ರಿಸ್ಕ್ ಫ್ಯಾಕ್ಟರ್ ಆಗಿ ಅದು ಕೆಲಸ ಮಾಡತ್ತೆ ಅಲ್ವಾ. ಈ ಹೆಚ್ಚಿನ ಈ ನಾನು ಹೀಗೆ ಇರೋದು ಅನ್ನುವಂಥದ್ದು ನೀವು ನೋಡಿದ್ರೆ, ಈ ಪ್ರತಿಯೊಂದು ವಾಕ್ಯ ನಾನು ಇರೋದೇ ಹೀಗೆ ಅಂತ ಹೇಳುವಂತದ್ರ ಹಿಂದೆ ಅವರಿಗೂ ಮತ್ತೆ ಅವರ ಸುತ್ತಮುತ್ತಲಿಗೂ ಅದು ತೊಂದರೆಯನ್ನು ಉಂಟು ಮಾಡೋದೇ ಆಗಿರತ್ತೆ ಹೆಚ್ಚಾಗಿ. ಈಗ ನಾನೊಬ್ಬ ಶಾಂತ ಸ್ವಭಾವದವನು, ನಾನು ಇರೋದೇ ಹೀಗೆ ಅಂತ ಹೇಳಿದ್ರೆ ಓಕೆ ಅಲ್ವಾ, ಅದು ಅವನ ಸ್ವಭಾವದ ಒಂದು ಭಾಗ ಆಗಿರುತ್ತೆ, ಅದು ಹ್ಯಾಬಿಟ್ ಅಲ್ಲ. ಈ ಹ್ಯಾಬಿಟ್ಗಳೆಲ್ಲ ಏನಿದೆ ಅಲ್ಲ, ಇದು ಯಾವತ್ತೂ ಕೂಡ ನಮ್ಗೆ ಅಥವಾ ನಮ್ಮ ಸುತ್ತಮುತ್ತ ನಮ್ಮನ್ನು ನಂಬ್ಕೊಂಡಿರೋರ್ಗೆ ನಮ್ಮ ಸುತ್ತಮುತ್ತ ಬದುಕುವವರಿಗೆ ಅದು ತೊಂದರೆಯನ್ನೇ ಉಂಟು ಮಾಡ್ತಾ ಇರತ್ತೆ. ಈಗ ಒಂದು ಹುಡುಗಿ ಇದು ಹೇಳ್ತೇನೆ ನಾನು, ಅವಳು ಕಾಲೇಜಿಂದ ಸ್ಟೂಡೆಂಟ್ ಆಗಿರ್ತಾಳೆ, ಯಾರಾದ್ರೂ ಒಂದು ಮಾತು ಹೇಳಿದ್ರು ಕೂಡ ದಿನ ಇಡೀ ಅದನ್ನೇ ಯೋಚನೆ ಮಾಡ್ತಿರ್ತಾಳೆ. ಯಾರಾದ್ರೂ ಒಬ್ಳು ಅವಳನ್ನ ಹಿಂಗ್ ನೋಡಿದ್ಲು ಅಂತ ಹೇಳಿದ ತಕ್ಷಣ ಇವಳು ಯೋಚನೆ ಮಾಡ್ತಿರ್ತಾಳೆ, ಅವಳು ಯಾಕೆ ನನ್ನನ್ನು ಹಾಗೆ ನೋಡಿದ್ಲು, ಅದ್ರ ಹಿಂದೆ ಏನಾದ್ರು ಅವಳಿಗೆ ಯಾರಾದ್ರು ನನ್ನ ವಿಷಯ ಏನಾದ್ರು ಹೇಳಿದಾರ, ಇನ್ಯಾರಾದ್ರು ನಂದು ಏನಾದ್ರು ಕಂಪ್ಲೇಂಟ್ ಹೇಳಿದಾರ, ಅವಳು ಯಾಕೆ ಹಾಗೆ ನೋಡಿದ್ಲು, ನನ್ನಲ್ಲಿ ಏನಾದ್ರು ತಪ್ಪುಗಳು ಕಾಣ್ತಾ ಇದೆಯಾ, ಅಥವಾ ನಾನೇನಾದ್ರು ಸರಿ ಇಲ್ವಾ, ಈ ತರದ್ದೆಲ್ಲ ಅವಳು ಏನ್ ಮಾಡ್ತಾಳೆ ಯೋಚನೆ ಮಾಡ್ತಿರ್ತಾಳೆ. ಯಾರಾದ್ರು ಒಬ್ರು ರಿಪ್ಲೈ ಅನ್ನ ಕೆಲವು ಸಲ ಏನೋ ತಪ್ಪಾಗಿ ಬರುತ್ತೆ, ಕೆಲವರು ಏನ್ ಮಾಡ್ತಾರೆ ಡಿಲೀಟ್ ಫ್ರಮ್ ಎವ್ರಿ ಒನ್ ಅಂತ ಹೇಳಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಹಂಗ ಮಾಡಿದ ತಕ್ಷಣ ಇಡೀ ದಿನ ಅದನ್ನೇ ಅವಳು ಯೋಚನೆ ಮಾಡಿ, ಯಾಕೆ ಅದನ್ನ ಬದಲಾವಣೆ ಮಾಡ್ದ, ಯಾಕೆ ಡಿಲೀಟ್ ಫ್ರಮ್ ಎವ್ರಿ ಒನ್ ಕೊಟ್ಟ, ಈ ತರ ಏನಾದ್ರೂ ಒಂದು ಪ್ರಶ್ನೆಗಳನ್ನ ಈಗ ಕೇಳ್ತಾರೆ ಟೀಚರ್ಸ್. ಕೇಳಿದಾಗ ಇವಳಿಗೆ ಆನ್ಸರ್ ಗೊತ್ತೋ ಗೊತ್ತಿದ್ದೋ ಏನೋ ಹೇಳಿದಾಗ ಅವ್ರು ಏನೋ ಒಂದ್ ಮಾತು ಹೇಳಿದ್ರು ಅಂದ್ರೆ ಅದನ್ನ ಇಡೀ ದಿನ ಯೋಚನೆ ಮಾಡ್ತಾ ಇರೋದು, ಅವ್ರು ಯಾಕೆ ಹಂಗೆ ಹೇಳಿದ್ರು, ಅದ್ರ ಹಿಂದೆ ಬೇರೆ ಏನಾದ್ರೂ ಅರ್ಥ ಇದೆಯಾ ಅಂತ, ಈ ತರ ಓವರ್ ಥಿಂಕಿಂಗ್ ಅಂತ ಏನ್ ನಾವ್ ಇದು ಹೇಳ್ತೀವಿ. ಈ ತರ ಅವಳಿಗೆ ತುಂಬಾ ಇದಿರುತ್ತೆ, ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಯೋಚನೆ ಮಾಡುವಂಥದ್ದು. ಅವಾಗ ಎಲ್ರೂ ಹತ್ರ ಅವಳು ಏನ್ ಹೇಳ್ತಾಳೆ ಅಂದ್ರೆ, ನನ್ ತುಂಬಾ ಸೆನ್ಸಿಟಿವ್, ನನ್ನ ನೇಚರೇ ಹೀಗೆ, ನನ್ ಇರೋದೇ ಹೀಗೆ, ನನ್ಗೇನಾದ್ರು ಸ್ವಲ್ಪ ಹೇಳಿದ್ರೆ ಅದು ದೊಡ್ಡ ಎಫೆಕ್ಟ್ ಕೊಡುತ್ತೆ. ಒಂದ್ ಸಣ್ಣ ವಿಷಯವನ್ನ ನಾನು ಇಡೀ ದಿನ 24 hours ನಾನು ಅದನ್ನ ಯೋಚನೆ ಮಾಡ್ತಾ ಇರ್ತೀನಿ, ಅದನ್ನ ನನಗೆ ಮರೆಯೋದಕ್ಕೇ ಆಗೋದಿಲ್ಲ, ಅದರಿಂದ ಹೊರಗೆ ಬರೋದಕ್ಕೇ ಆಗೋದಿಲ್ಲ. ಸೊ ಇದು ಪರ್ಸನಾಲಿಟಿಯ ಒಂದು ಭಾಗ ಅಲ್ಲ ಅಲ್ವಾ, ಇದು ಅವಳು ಮಾಡ್ಕೊಳ್ತಾ ಇರೋದು, ಅವಳ ಪರ್ಸನಾಲಿಟಿ ಒಂದು ಭಾಗ ಅಲ್ಲ. ಅವಳು ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು, ಅವಳು ಅದ್ರ ಹಿಂದೆ ನಾವು ಕಾರಣಗಳನ್ನ ನಾವು ಹುಡುಕಿ ಏನಾದ್ರೂ ತೆಗೆದು ನೋಡಿದ್ರೆ ಏನಾದ್ರೂ ಒಂದು ಕಾರಣಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇಷ್ಟು ವರ್ಷಗಳಿಂದ ಅವಳ ಹತ್ರ ಈಗ ಮಾತಾಡಿದಾಗ ನಮ್ಗೆ ಅರ್ಥ ಆಗತ್ತೆ, ಆ ತುಂಬಾ ಸಣ್ಣದಿರುವಾಗದಿಂದ ಅವಳು ಆ ಅಭ್ಯಾಸವನ್ನ ಬೆಳೆಸ್ಕೊಂಡಿರ್ತಾಳೆ. ಯಾರಾದ್ರೂ ಸ್ವಲ್ಪ ಈಗ ಹೇಳಿದ್ರೆ ಯಾರು ಮನೆಯಲ್ಲಿ ಇರೋದಿಲ್ಲ, ಅದಕ್ಕೆ ಗೈಡೆನ್ಸ್ ಕೊಡೋದಕ್ಕಾಗ್ಲಿ ಅಥವಾ ಮನೆಯಲ್ಲಿ ಬೇರೆ ಸದಸ್ಯರುಗಳು ಎಲ್ಲ ಇದ್ದಾಗ ಅವರನ್ನು ನೋಡಿ ಎಲ್ಲ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾರೆ, ಕಲ್ತ್ಕೊಳ್ತಾರೆ. ಯಾರೂ ಇಲ್ಲ, ಯಾರಾದ್ರೂ ಈಗ ಹೇಳಿ ಅವಳು ತಂದೆ ತಾಯಿ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಇವಳು ಮನೆಯಲ್ಲಿ ಹೆಚ್ಚಿನ ಹೊತ್ತ ಒಂಟಿಯಾಗಿ ಇದ್ದಿರ್ತಾಳೆ, ಯಾರಾದ್ರೂ ಏನಾದ್ರೂ ಹೇಳಿದ ತಕ್ಷಣ ಅವಳದನ್ನ ತುಂಬಾ ಹೊತ್ತು ಯೋಚನೆ ಮಾಡೋದಕ್ಕೆ ಅವಳಿಗೆ ಸಮಯ ಸಿಗುತ್ತೆ, ಅದನ್ನ ಅವಳು ಒಂದು ಹ್ಯಾಬಿಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಅದು ಓವರ್ ಥಿಂಕಿಂಗ್. ಯಾವುದು ಕೂಡ ಸಣ್ಣ ಒಂದು ಹ್ಯಾಬಿಟ್ ಆಗಿರೋದು, ಕೆಲವೊಮ್ಮೆ ಒಂದು ಸಣ್ಣ ರಿಯಾಕ್ಷನ್ ಫಸ್ಟ್ ಹ್ಯಾಬಿಟ್ ಆಗಿ ಬದಲಾವಣೆ ಆಗೋದು ಕೆಲವು ಸಲ ಅಡಿಕ್ಷನ್ ಟೈಪ್ ಈ ತರ ಕೂಡ ಆಗಿಬಿಡುತ್ತೆ. ಅದ್ ಹಾಗಾಗಿ ಈ ಓವರ್ ಥಿಂಕಿಂಗ್ ಅನ್ನುವಂಥದ್ದು ಕೂಡ ಅವಳಿಗೊಂದು ಅಡಿಕ್ಷನ್ ಟೈಪ್ ಒಂಥರ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅವಳು ಏನ್ ಮಾಡ್ತಾಳೆ, ಸಣ್ಣ ಸಣ್ಣ ವಿಷಯವನ್ನು ಕೂಡ ತುಂಬಾ ಹೊತ್ತು, ಅದು ತುಂಬಾ ಹೊತ್ತು ಅಂತ ಹೇಳಿದ್ರೆ ಒಂದು ಇಡೀ ದಿನ, ಕೆಲವೊಮ್ಮೆ ಒಂದು ವಾರಗಟ್ಟಲೆ ಅದ್ರ ಬಗ್ಗೆ ಅವಳು ಥಿಂಕ್ ಮಾಡ್ತಾ ಇರ್ತಾಳೆ. ಸೊ ಇದು ಕೂಡ ಅವಳು ಸೆನ್ಸಿಟಿವ್ ಅಂತ ಹೇಳೋದನ್ನ ನಾವು ಒಪ್ಕೊಳ್ಬೇಕು ಅಂತ ಹೇಳಿಲ್ಲ. ಅವಳು ಹೇಳಿದ ತಕ್ಷಣ ಹಾ ಹೌದು ಅವಳು ಹಾ ನೀನ್ ತುಂಬಾ ಸೆನ್ಸಿಟಿವ್ ಅಂತ ಹೇಳೋದಲ್ಲ. ಅವಾಗ ಅದ್ರ ಹಿಂದೆ ಏನ್ ಕಾರಣ ಇದೆ ಅಂತ ನಾವು ಹುಡುಗಿ ತೆಗೆದ್ರೆ ಈ ತರ ಲೇಬಲ್ಗಳನ್ನ ನೋಡಿ, ಈ ಒಂದು ಕಥೆಯ ಹಿಂದೆ ಕೂಡ, ಈ ಒಂದು ಕೇಸ್ ಹಿಂದೆ ಕೂಡ ನಮ್ಗೆ ಅರ್ಥ ಆಗೋದೇನು, ಅವಳ ಮುಂದೆ ಏನು ಕೂಡ ಇದಾಗ್ಬೋದು ಅಲ್ವಾ. ಅವಳೊಂದು ನಾರ್ಮಲ್ ಅಂತ ಹೇಳಿ ಅನ್ಸೋದಿಲ್ಲ, ಇಡೀ ಒಂದು ಸಣ್ಣ ಮಾತನ್ನ ಅಥವಾ ಒಂದು ಸಣ್ಣ ಒಂದು ನೋಡಿದ್ದನ್ನ ಅವಳು ಇಡೀ ದಿನ ಥಿಂಕ್ ಮಾಡ್ತಾಳೆ ಅಂತ ಹೇಳಿ ಆದ್ರೆ ಇಡೀ ದಿನದ ಒಂದು ರುಟೀನೇ ಹಾಳಾಯ್ತು ಅವಳದು ಅಲ್ವಾ. ನಾಳೆ ಇಂಥ ವಿಷಯಗಳು ಬಹಳಷ್ಟು ಆಗುತ್ತೆ. ಈಗ ಯಾರೋ ಒಬ್ಬ ಮೆಸೇಜ್ ಮಾಡಿ ಡಿಲೀಟ್ ಫ್ರಮ್ ಎವ್ರಿ ಒನ್ ಕೊಟ್ಟ, ಅವನಿಗೆ ಎಷ್ಟು ಟಾರ್ಚರ್ ಮಾಡಿದ್ದಿರ್ಬೋದು ಅವಳು. ಸೊ ಅವನದು ದಿನ ಹಾಳಾಗಿರುತ್ತೆ ಅಲ್ವಾ. ಸೊ ಈ ತರ ಯಾವುದು ನಾನು ಹೀಗೆ ಅನ್ನುವಂತ ಒಂದು ಹೇಳೋ ಮಾತು ಹೇಳೋದಕ್ಕೆ ಕೇಳೋದಕ್ಕೆ ತುಂಬಾ ಸಣ್ಣ ವಿಷಯ, ತುಂಬಾ ನ್ಯಾಚುರಲ್ ಅಂತ ಹೇಳಿ ಅನಿಸಿದ್ರು ಕೂಡ ಅದರ ಹಿಂದೆ ಬಹಳಷ್ಟು ಕೆಲವು ವಿಷಯಗಳಲ್ಲಂತೂ ನಾವು ಲೈಫ್ ಥ್ರೆಟ್ನಿಂಗ್ ಇರುವಂತದನ್ನು ಕೂಡ ನೋಡ್ಬೋದು. ಈ ಓವರ್ ಥಿಂಕಿಂಗ್ಗಳು, ಈ ಅಸಂಪ್ಷನ್ಗಳು ಎಲ್ಲ ತುಂಬಾ ಜಾಸ್ತಿ ಆದಾಗ, ಇದನ್ನ ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿ ಆದ್ರೆ ಅದನ್ನೇ ಸತ್ಯ ಅಂತ ಹೇಳಿ ನಂಬ್ಕೊಂಡು ಒಂದು ಅಪಾಯಕರ ನಿರ್ಧಾರಗಳನ್ನು ಕೂಡ ಕೆಲವರು ತಗೊಳ್ಬಹುದು. ಹಾಗಾಗಿ ಈ ನಾನು ಹೀಗೆ ಅನ್ನುವಂಥದ್ದು ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ಕೆಲವರು ಹೇಳ್ತಾರೆ, ಏನ್ ಹೇಳ್ತಾರೆ, ನಿನಗ್ ತುಂಬಾ ಹಠ ಅಲ್ವಾ, ತಂದೆ ತಾಯಿಗೆ ಹೇಳ್ತಾರೆ ನಿನಗ್ ತುಂಬಾ ಹಠ, ಅಥವಾ ನೀನ್ ತುಂಬಾ ಲೇಜಿ
1: ಸೋಮಾರಿ,
0: ನೀನ್ ತುಂಬಾ ಸೆನ್ಸಿಟಿವ್, ಅಥವಾ ನಿನ್ನಿಂದ ಏನು ಆಗಲ್ಲ ಅನ್ನುವಂಥದ್ದಿರ್ಬೋದು, ಅಥವಾ ನೀನ್ ಸ್ವಲ್ಪ ಏನಾದ್ರು ಹೇಳಿದ್ರೆ ನೀನ್ ತುಂಬಾ ಇಮೋಷನಲ್ ಆಗ್ತೀಯ ಅಂತ, ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಬೆಳೆದಂತಹ ಮಕ್ಕಳುಗಳು ವರ್ಷಗಳು ಕಳೆದ ಹಾಗೆ ದೊಡ್ಡವರಾಗ್ತಾ ಆಗ್ತಾ ಏನ್ ಅಂದ್ಕೋತಾರೆ, ನಾನು ಹೀಗೆ ಅಂತ ಹೇಳಿ ಅವ್ರು ಕೇಳಿ ಕೇಳಿ ಇದು ಮಾಡ್ಕೊಂಡಿರೋದು. ಇವ್ರು ಹೇಳಿ ಹೇಳಿ ಅಲ್ಲ, ಇನ್ನೊಬ್ಬರಿಂದ ಈಗ ತಂದೆ ತಾಯಿಗಳು ದೊಡ್ಡವರು ಸುತ್ತಮುತ್ತ ಇರುವವರು ಎಲ್ಲ ಹೇಳಿ ಹೇಳಿ ಹೇಳಿ ಇವರು ಮನಸ್ಸಲ್ಲಿ ಕೆಲ ಸಲ ಹಾಗೆ ಅಲ್ವಾ, ನೀನ್ ಕಳ್ಳ ಕಳ್ಳ ಕಳ್ಳ ಅಂತೇಳಿ ಒಂದ್ 100 times ಹೇಳಿದಾಗ ನಮ್ಗೊಂದ್ಸಲ ಡೌಟ್ ಬರ್ಲಿಕ್ಕೆ ಶುರು ಆಗುತ್ತೆ, ಹೌದಾ ನಾನು ಏನಾದ್ರು ಮಾಡಿದೀನ ಅಂತೇಳಿ ಅಲ್ವಾ. ಈ ತರದ ಒಂದ್ ಇದ್ರಲ್ಲಿ ಅವರು ಹಾ ನಾನು ಹೀಗೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಆವಾಗ ನಾವು ಕೇಳ್ಬೇಕಾಗಿರೋದು, ಈ ನಾನು ಹೀಗೆ ಅನ್ನುವಂತ ಒಂದು ಧ್ವನಿ ನಿನ್ನೊಳಗೆ ಏನಿದೆಯಲ್ಲ, ಅದು ನಿನ್ನ ಧ್ವನಿಯ ಅಥವಾ ನಿನ್ನ ಬಾಲ್ಯದಲ್ಲಿ ಯಾರೋ ನಿನ್ನೊಳಗೆ ಬಿಟ್ಟಂತಹ ಧ್ವನಿಯ, ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಈಗ ನಾನು ಲೇಜಿ ಅಂತ ಹೇಳುವಂತದ್ದು ಏನಾದ್ರು ಇದ್ರೆ, ಒಂದು ಹುಡುಗ ಅವ ಓದಿನಲ್ಲಿ ತುಂಬಾ ಹಿಂದಿರ್ತಾನೆ. ಮನೆ ಮಂದಿ ಎಲ್ಲ ಅವ್ರಿಗೆ ಏನ್ ಹೇಳ್ತಾರೆ, ಅವನಿಗೆ ಓದಲ್ಲಿ ಇಂಟ್ರೆಸ್ಟೇ ಇಲ್ಲ, ಅವನ್ ತುಂಬಾ ಲೇಜಿ ಅಂತ ಹೇಳಿದಾಗ ಅವನು ಏನಂತಕೊಳ್ತಾನೆ, ಹಾ ಹೌದು ನನ್ಗೆ ಓದಿನಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ತುಂಬಾ ಲೇಜಿ ಅನ್ನೋ ಅವನು ಒಂದ್ ಕನ್ಕ್ಲೂಷನ್ಗೆ ಬಂದ್ಬಿಡ್ತಾನೆ,
1: ಒಪ್ಕೊಂಡ್ ಬಿಡ್ತಾನೆ.
0: ಹಾ, ಆದ್ರೆ ನಿಜವಾಗ್ಲು ಅವನನ್ನ ಮಾತಾಡಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹಾ ನಾನ್ ಫೈಲ್ ಆಗ್ಬಿಡ್ತೇನೆ. ಯಾಕಂತ ಹೇಳಿದ್ರೆ ಏನ್ ಹೇಳ್ತಿದ್ದಾರೆ, ಅವನ್ಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅವ್ರು ಹೇಳ್ತಿರ್ತಾರಲ್ಲ. ಸೊ ನನ್ಗೆ ಇಷ್ಟ ಇಲ್ವೇನೋ, ನಾನ್ ಫೈಲ್ ಆಗ್ಬಿಡ್ತೇನೇನೋ, ಅಥವಾ ಕಂಪ್ಯಾರಿಸನ್ ಇರುತ್ತೆ ಕೆಲವು ಮನೆಗಳಲ್ಲಿ, ಹಾ ನನ್ಗೆ ಅಣ್ಣನಷ್ಟು ಅಥವಾ ಅಕ್ಕನಷ್ಟು ನನ್ಗೆ ಓದ್ಲಿಕ್ಕೆ ಆಗೋದಿಲ್ವೇನೋ, ಆ ತರದ್ದೆಲ್ಲ ಯೋಚನೆಗಳು ಬಂದಾಗ ಅವ್ರು ಏನ್ ಮಾಡ್ತಾರೆ, ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ನೋಡ್ತಾರೆ. ಫೇಲ್ಯೂರ್ ಅನ್ನೋದು ಅಥವಾ ಈ ಕೆಟ್ಟ ನೆಗೆಟಿವ್ ವಿಷಯಗಳು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಸಮಯದಲ್ಲಿ ಎಸ್ಕೇಪಿಸಂ, ಅದು ತುಂಬಾ ಈಸಿಯೆಸ್ಟ್ ವೇ ಅಲ್ವಾ ನಮ್ಗೆ ತಪ್ಪಿಸ್ಕೊಳ್ಳೋದು. ಸೊ ನಾನು ಓದೋದನ್ನೇ ತಪ್ಪಿಸ್ಕೊಂಡ್ ಬಿಟ್ರೆ ರಗಳೇ ಇಲ್ಲ, ನಾನ್ ಲೇಜಿ ಅನ್ನೋ ಹೇಗೂ ಒಂದು ಲೇಬಲ್ ನನಗೆ ಸಿಕ್ಕಿದೆ, ಓಕೆ ನಾನ್ ಇದ್ರ ಜೊತೆಗೆ ಬದುಕ್ತೇನೆ, ತೊಂದರೆ ಇಲ್ಲ ನನ್ಗೆ, ಐ ಆಮ್ ಓಕೆ ವಿತ್ ಇಟ್ ಅಂತೇಳಿ ಕೆಲವ್ರು ಏನ್ ಮಾಡ್ತಾರೆ, ಅದ್ರ ಜೊತೆಗೆ ಆ ಲೇಬಲ್ ಅನ್ನ ಪರ್ಮನೆಂಟ್ ಮಾಡ್ಕೊಂಡ್ಬಿಡ್ತಾರೆ. ನಿಜವಾಗ್ಲು ಫೇಲ್ಯೂರ್ ಅನ್ನ ತಪ್ಪಿಸಿಕೊಳ್ಳೋದಕ್ಕೆ ಮಾಡುವಂತ ಬಿಹೇವಿಯರ್ ಆಗಿತ್ತಿದು, ಜಸ್ಟ್ ಒಂದು ಬಿಹೇವಿಯರ್ ಅಷ್ಟೇ, ಒಂದು ನಡವಳಿಕೆ. ಅದೇನು ಅವನಿಗೆ ಅವನ ಪರ್ಸನಾಲಿಟಿ ಅಲ್ಲ ಅದು, ಲೇಜಿ ಅನ್ನುವಂಥದ್ದೊಂದು ಆ ಫೇಲ್ಯೂರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಡಿದಂತ ಬಿಹೇವಿಯರ್ ಅಷ್ಟೇ, ಅದನ್ನೇ ಪರ್ಸನಾಲಿಟಿ ಅಂತ ಹೇಳಿ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನೇನ್ ಅಂದ್ಕೊಂಡಿದ್ದ, ಇದೇ ನನ್ನ ಪರ್ಸನಾಲಿಟಿ ಅಂತ ಹೇಳಿ, ಅವನ ನನ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿ ಹೇಳೋದನ್ನ, ನಾನು ಪ್ರಯತ್ನಿಸಿ ಸೋಲುವುದನ್ನ ನೋಡಲು ಹೆದರ್ತಿದ್ದೇನೆ ಅಂತ ಹೇಳಿ ಆಗಿರ್ಬೋದಲ್ವಾ. ಪ್ರಯತ್ನ ಮಾಡಿದ್ರೆ ನಾನು ಸೋತ್ ಬಿಟ್ರೆ ಅದ್ ಭಯ ಆಗತ್ತಲ್ಲ ನನಗೆ, ಆ ಸೋಲಿಗೆ ಭಯ ಪಡ್ತಿದ್ದೇನೆ ನಾನು ಅಂತ ಹೇಳುವಂತ ಒಂದು ಹಿಂದ್ಗಡೆ ಅದು ಇದಿರತ್ತೆ ಕಾರಣ. ಹಾಗಾಗಿ ಪ್ರತಿಯೊಂದು ಕೂಡ ಈಗ ಉದಾಹರಣೆಗೆ ನಾನು ಸಾರಿ ಕೇಳಲ್ಲ ಅಂತ ಹೇಳ್ತಾರೆ ಕೆಲವರು ಅಲ್ವಾ. ಒಬ್ಬ ಗಂಡ ಹೇಳ್ತಾನೆ ನಿಮ್ಗೆ ಹೆಂಡತಿ ಜೊತೆಗೆ ಇಬ್ರು ಗಲಾಟೆ ಮಾಡ್ಕೊಳ್ತಿರ್ತಾರೆ, ಅವನಿಗೆ ಒಂಥರ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ, ನಾನ್ ಯಾಕೆ ಸಾರಿ ಕೇಳ್ಬೇಕು ಹೆಂಡತಿ ಹತ್ರ, ನಾನ್ ತಪ್ಪು ಮಾಡಿದ್ರು ಕೂಡ ನಾನ್ ಯಾಕೆ ಸಾರಿ ಕೇಳ್ಬೇಕು ಹೆಂಡತಿ ಹತ್ರ ಅಂತ ಯಾಕೆ ಅಂತ ಹೇಳಿ ಅದು ತುಂಬಾ ಗಲಾಟೆಗೆ ಹೋದಾಗ, ಕೌನ್ಸಿಲಿಂಗಿಗೆ ಬಂದಾಗ ಅವ್ರ ಹತ್ರ ಮಾತಾಡಿದಾಗ ಗಂಡನಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಏನಾದ್ರೂ ಬಾಲ್ಯದಲ್ಲಿ ಸಣ್ಣ ಸಣ್ಣ ತಪ್ಪುಗಳಾದಾಗ ಅವನ ತಂದೆ ಎಲ್ಲರ ಎದುರಿಗೆ ತುಂಬಾ ಅವಮಾನ ಮಾಡ್ತಿದ್ರು. ಹಾಗಾಗಿ ಅವ್ರಿಗೆ ಮನಸ್ಸಲ್ಲಿ ಹೇಗಿತ್ತೆ ಅಂತ ಹೇಳಿದ್ರೆ, ನಾನು ತಪ್ಪು ಮಾಡಿದೆ ಅಂತ ಹೇಳುವಂತದ ಒಪ್ಕೊಳ್ಳೋದಂತ ಏನಿದೆ ಅಲ್ಲ, ಅದು ಬರೀ ಅಪಾಲಜಿ ಆಗಿರ್ಲಿಲ್ಲ, ಅದೇನಾಗ್ತಿತ್ತು ಅಂತ ಹೇಳಿದ್ರೆ ನಾನು ತುಂಬಾ ವೀಕ್ ಮೈಂಡ್ ಅಂತ ಹೇಳಿ ಅನ್ನೋದು ಅವನಿಗೆ ಬರ್ತಾ ಇತ್ತು. ಅದಕ್ಕೆ ಅವನಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಅವನು ಸಾರಿ ಅಂತ ಕೇಳ್ತಾನೆ ಇರ್ಲಿಲ್ಲ. ಸಾರಿ ಅಂತ ಕೇಳಿದ್ರೆ ನಾನ್ ವೀಕ್ ಅಂತ ಹೇಳಿ, ಸಾರಿ ಅಂತ ಕೇಳೋದು ಒಂದು ಅಪಾಲಜಿ ಅಂತ ಹೇಳಿ ಅವನಿಗೆ ಅನಿಸ್ತಿರ್ಲಿಲ್ಲ. ಸಾರಿ ಕೇಳಿದ್ರೆ ನಾನ್ ವೀಕ್, ಸೊ ನಾನ್ ಯಾಕೆ ಹೆಂಡತಿ ಹತ್ರ ಸಾರಿ ಕೇಳ್ಬೇಕು. ಸೊ ತಪ್ಪು ಮಾಡಿದಾಗ ಕೂಡ ಮನ್ಸಿಗೆ ಒಂದ್ ವೇಳೆ ಬಂದ್ರು ಕೂಡ ಇಲ್ಲ ನಾನ್ ಯಾಕೆ ಕೇಳ್ಬೇಕು ಸಾರಿ, ನನ್ ಕೇಳೋದಿಲ್ಲ. ಸಾರಿ ಕೇಳಿದವರೆಲ್ಲ ವೀಕ್.
1: ಹೌದು,
0: ಸಾರಿ ಕೇಳಿದ್ರೆ ನನ್ ವೀಕ್ ಅಂತ ಆಗ್ಬಿಡತ್ತೆ. ಅವಾಗ ನನ್ನ ಹೆಂಡತಿ ಏನ್ ಅನ್ಕೊಳ್ತಾಳೆ, ನನ್ ಗಂಡ ವೀಕ್ ಅಂತ ಹೇಳಿ ಅನ್ಕೋತಾಳೆ, ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು, ಸಾರಿನೇ ಕೇಳ್ಬಾರ್ದು. ಸೊ ಅವನು ಹೇಳ್ತಿದ್ದ ಮಾತ್ ಮಾತಿಗೆ ಅವ್ನ್ ನಾನ್ ಸಾರಿ ಕೇಳಲ್ಲ, ನಾನ್ ಯಾಕೆ ಸಾರಿ ಕೇಳ್ಬೇಕು.
1: ತುಂಬಾ ಜನಕ್ಕೆ ಈ ಸಮಸ್ಯೆ ಇದೆ, ತುಂಬಾ ಸಂಬಂಧಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಒಂದು ಸಾರಿ ತಪ್ಪಾಯ್ತು ಮಾರೈತಿ, ಆಯ್ತು ನಂದೇ ತಪ್ಪು ಅಂತ ಹೇಳ್ಬಿಟ್ರೆ ಎಷ್ಟೋ ಜಗಳಗಳು, ಎಷ್ಟೋ ಸಂಘರ್ಷಗಳು, ಮನಸ್ತಾಪಗಳು ಮುಗ್ದೋಯ್ಬಿಡುತ್ತೆ.
0: ಆದ್ರೆ ಈ ಈಗೋ ಅಥವಾ ಈ ಇದ್ರ ಹಿಂದೆ ಅವರ ಬಾಲ್ಯದ ಇನ್ಸಿಡೆಂಟ್ ಕೂಡ ಕಾರಣ ಆಗಿರ್ಬೋದು, 100% ಕಾರಣ ಇರುತ್ತೆ. ಯಾರೂ ಒಬ್ಬ ಮನುಷ್ಯ ತಾನಾಗಿ ಎಲ್ಲವನ್ನ ಬೆಳೆಸ್ಕೊಳ್ಳೋದಿಲ್ಲ. ಒಂದು ಅವನು ತನ್ನ ಕುಟುಂಬದಿಂದ ಕಲ್ತ್ಕೊಂಡಿರ್ತಾನೆ, ತನ್ನ ಸಮಾಜದ ಎನ್ವಿರಾನ್ಮೆಂಟ್ ಇಂದ ಕಲ್ತ್ಕೊಂಡಿರ್ತಾನೆ. ಬಾಲ್ಯದಲ್ಲಿ ಅಥವಾ ಸ್ಕೂಲ್ಗೆ ಹೋಗುವಾಗ ಯೂತ್ ಇದರಲ್ಲಿ ಏನ್ ಹದಿಹರೆಯದಲ್ಲಿ ಈಗ ಕ್ಲಾಸ್ಮೇಟ್ಗಳಿಂದ ವಿದ್ಯಾರ್ಥಿ ಸಹಪಾಠಿಗಳಿಂದೆಲ್ಲ ಕಲ್ತ್ಕೊಂಡಿರ್ತಾರೆ. ಯಾವುದು ಒರಿಜಿನಲ್ ಆಗಿ ಇರುವಂತ ಪರ್ಸನಾಲಿಟಿಗಳು ತುಂಬಾ ಕಡಿಮೆ ಇರುತ್ತೆ. ಈ ಎಲ್ಲದರ ಇನ್ಫ್ಲೂಯೆನ್ಸ್ ಇಂದ ಬಂದಿರುವಂತಹ ಈ ಹ್ಯಾಬಿಟ್, ಇದು ಪರ್ಸನಾಲಿಟಿ ಅಲ್ಲ, ಈ
1: ಅಭ್ಯಾಸಗಳು,
0: ಅಭ್ಯಾಸಗಳೇ ಜಾಸ್ತಿ ಇರುತ್ತೆ. ಸೊ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ.
1: ಹಾ, ಅದು ಚೇಂಜ್ ಮಾಡ್ಕೊಂಡ್ ಹೆಂಗ್ ಎಂಬುದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋ.
0: ಖಂಡಿತವಾಗ್ಲೂ.
1: ಓಕೆ, ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್. ಈಗ ನಮ್ಮಲ್ಲೇ ಈ ಕ್ಯಾರೆಕ್ಟರ್ ಗಳು ತುಂಬಾ ಇದ್ದಾವೆ. ನಾವು ಸಾರಿ ಕೇಳಲ್ಲ, ನಾಚಿಕಂದು, ಒಬ್ಬನ ಕಂಡ್ರೆ ಮಾತಾಡದೆ ಇಪ್ಪುದು, ಇಂಥದ್ದೆಲ್ಲ ನಮ್ಗೆ ಬೇರೆ ಬೇರೆ ಕಾರಣಗಳಿಂದ ಸ್ವರ್ಣ ಮೇಡಮ್ ಹೇಳಿದಂಗೆ ಬಂದಿರುತ್ತ. ಸೊ ಅದನ್ನ ನಾನ್ ಹಿಂಗೆ ಇಪ್ಪುದು, ನಂಗೆ ಸಿಟ್ಟು ಜಾಸ್ತಿ, ನಾನು ಶಾರ್ಟ್ ಟೆಂಪರ್ಡ್, ಇಂಥದನ್ನೆಲ್ಲ ನಾವು ನಮ್ಗೆ ನಾವು ಒಂಟಿಸ್ಕೊಂಡು ಬದುಕ್ತಾ ಇರ್ತೀವಲ್ಲ, ಅದನ್ನ ಬದಲಾಯಿಸ್ಕೊಂಡು ಲೈಕ್ ಮಾಡಿ ಇನ್ನೂ ಲೈಕ್ ಬದುಕು ಕಾಪುದಾರ ಯಾ ಕಾಪಕ್ಕಾಗ ಕಾಂಬ ಅದೆಲ್ಲ ಆ ಚಾನ್ಸಸ್ ಗಳು ಎಂತಲ್ಲ ಅಂತ ಮುಂದಿನ ಸಂಚಿ ಕೇಳ್ಕೆಂಬ. ಸುವರ್ಣ ಮೇಡಮ್ ಥ್ಯಾಂಕ್ ಯು ಸೋ ಮಚ್.
0: ನಿಮ್ಗೂ ಕೂಡ ಥ್ಯಾಂಕ್ ಯು
1: ಕೇಳುಗ್ರೆ. ಸೊ ಇವತ್ತಿನ ಈ ಸಂಚಿಕೆ ನಿಮ್ಗೂ ನಮಗೂ ಎಲ್ಲರಿಗೂ ಬಹಳ ಉಪಯುಕ್ತಕಾರಿ. ನಮ್ಮ ಸ್ವಭಾವಗಳ ಬಗ್ಗೆ ಮಾತಾಡದವ್ರ ಹಾಂಗಾಗಿ ಕಾಂಬ ಈ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಚೇಂಜ್ ಮಾಡ್ಕೊಂಡ್ ಹೆಂಗೆ ಎಂಬುದ್ರ ಬಗ್ಗೆ ಒಂದ್ ಸ್ವಲ್ಪ ಕಾಯುವ. ಕೇಂತಾರೆ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕ ಸಾರ್ಸನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
2: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೆ ಚಂದ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಪ್ರಿಯ ಮನಸ್ಸೆ, ಇವತ್ತಿನ ಪ್ರಿಯ ಮನಸ್ಸೆ ಈ ಸಂಚಿಕೆಯಲ್ಲಿ ಯಾವತ್ತಿಗೂ ಪುದಿಯೂರೇ ನಮ್ಮ ಕುಂದಾಪುರದ ಆಪ್ತ ಸಮಾಲೋಚಕರಾಗಿರುವಂತಹ ಸುವರ್ಣ ಕುಂದಾಪುರ ಅವರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
1: ನಾವು ಪ್ರಿಯ ಮನಸ್ಸಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ, ತುಂಬಾ ಮನಸ್ಸುಗಳ ವಿಷಯವನ್ನೇ ಮಾತಾಡಿದ್ದು. ಈ ಸಂಚಿಕೆಯಲ್ಲಿ ಎಂತ ಮಾತಾಡುವ?
4: ಈ ಸಂಚಿಕೆಯಲ್ಲಿ ಒಂದಿಷ್ಟು ಕಾಲೇಜಿನ ಹುಡುಗಿಯರು ಮೆಸೇಜ್ ಹಾಕಿದ್ರು, ಮ್ಯಾಮ್ ನಿಜವಾದ ಪ್ರೀತಿ, ಈ ಅಟ್ರಾಕ್ಷನ್, ಇನ್ಫ್ಯಾಚುಯೇಷನ್ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿ, ತುಂಬಾ ಹೆಣ್ಮಕ್ಳಿಗೆ ಹೆಲ್ಪ್ ಆಗಬಹುದು ಅಂತ ಹೇಳಿ ಕೇಳ್ಕೊಂಡಿದ್ರು.
1: ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡ್ಮಕ್ಳಿಗೂ.
4: ಅದಕ್ಕೋಸ್ಕರ ಅದರದ್ದೇ ಒಂದು ವಿಷಯಗಳನ್ನ ಹಿಡ್ಕೊಂಡು ಒಂದಿಷ್ಟು ಮಾತಾಡೋಣ ಅಂತ ಹೇಳಿ ಅನಿಸ್ತಾ ಇದೆ.
1: ಹೌದು, ನಿಜವಾದ ಪ್ರೀತಿ ಲವ್ ಅದ್ ಹೆಂಗ್ ಗೊತ್ತಾಗುತ್ತೆ? ಯಾಕಂದ್ರೆ ಒಂದ್ ಏಜ್ ಅಲ್ಲಿ ನಾವು ಅನ್ಕೊಳ್ತೀವಿ ಅದು ಪ್ರೀತಿ ಅಂತ, ಈ ಟೀನೇಜ್ ಅಲ್ಲಿ ಸ್ಪೆಷಲಿ. ಅವ ನನ್ನ ಕಂಡಾಗ ಒಂದು ನಕ್ಕಾಗ, ಅಥವಾ ಅವಳು ಕಂಡಾಗ ಅವಳು ನಕ್ಕಾಗ, ಆ ನೋಟಗಳು ಅಥವಾ ಅದೇನೋ ಒಂದು ಆಗ ಅನ್ಸ್ಬಿಡುತ್ತೆ, ಹೇ ಅವನನ್ನ ಇಷ್ಟಪಡ್ತಾನೆ ಅಂತೆಲ್ಲ. ಮತ್ತೆ ಆ ಸ್ಟೇಜ್ ಎಲ್ಲ ದಾಟಿ ಆದ್ಮೇಲೆ ಅರ್ಥ ಹಾಕುದು ಅದು ಲವ್ ಅಲ್ಲ, ಅದು ಇನ್ಫ್ಯಾಚುಯೇಷನ್, ಅದೊಂದು ಆಕರ್ಷಣೆ ಅಷ್ಟೇ ಅಂತ. ಇದೆಲ್ಲ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡೋದು? ತುಂಬಾ ಕಷ್ಟ ಇದು ಅಲ್ದಾ?
4: ಖಂಡಿತವಾಗ್ಲು, ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ಆ ಪ್ರೀತಿಯ ಹೆಸರಲ್ಲಿ ನಮಗೆ ನಾವು ಮೋಸ ಮಾಡ್ಕೊಳ್ಳೋದು ಅಂದ್ರೆ ಅದ್ ನಿಜವಾಗ್ಲು ಪ್ರೀತಿ ಆಗಿರೋದಿಲ್ಲ, ಆದ್ರೆ ನಾವು ಅದನ್ನ ಪ್ರೀತಿ ಅಂತ ಹೇಳಿ ಅನ್ಕೊಂಡಾಗ ಅದು ನಮಗೆ ಅದು ನೋವಾಗೋದಾಗ್ಲಿ, ಮೋಸ ಹೋಗೋದಾಗ್ಲಿ, ಈ ತರದ್ದೆಲ್ಲ ಇದೆಲ್ಲ ತುಂಬಾ ಅಪಾಯಕಾರಿ. ಹಾಗಾಗಿ ಇದನ್ನ ಕೇಳ್ದ ಒಂದಿಷ್ಟು ಹೆಣ್ಮಕ್ಳಿಗೆ ಅಥವಾ ಗಂಡ್ಮಕ್ಳಿಗೂ, ಹದಿಹರೆಯದ ಮಕ್ಳಿಗೆ ಒಂದಿಷ್ಟು ಹೆಲ್ಪ್ ಆಗ್ಲಿ ಅನ್ನುವ ಕಾರಣಕ್ಕೋಸ್ಕರ, ನಿಜವಾದ ಪ್ರೀತಿ ಅಂದ್ರೆ ಏನು, ನಾವು ಪ್ರೀತಿ ಅಂತ ಭಾವಿಸ್ತಾ ಇರೋದು ನಿಜವಾಗ್ಲೂ ಪ್ರೀತಿನಾ, ಅಥವಾ ಅದು ಬರೀ ಅಟ್ರಾಕ್ಷನ್ ಅಥವಾ ಮೋಹ ಇನ್ಫ್ಯಾಚುಯೇಷನ್ ಏನು ಅಂತ ಹೇಳಿ ನಾವು ಇವತ್ತು ತಿಳ್ಕೊಳ್ಳೋಣ.
1: ಓಕೆ ಸರಿ, ನಿಜವಾದ ಪ್ರೀತಿ ಏನು ಅನ್ನೋದು ಖಂಡಿತವಾಗ್ಲೂ ಇದು ತುಂಬಾ ಜನಕ್ಕೆ ಅರ್ಥ ಆಯ್ಕ. ಪ್ರೀತಿ ಅಂದ್ರೆ ಯಾವ್ದು, ಇನ್ಫ್ಯಾಚುಯೇಷನ್ ಅಂದ್ರೆ ಯಾವ್ದು, ಪ್ರೀತಿ ಮತ್ತೆ ಇನ್ಫ್ಯಾಚುಯೇಷನ್ ನಡುವಿನ ಅಂತರವನ್ನ ನಾವು ಹೆಂಗೆ ಫೈಂಡ್ ಔಟ್ ಮಾಡುದು, ಇದೆಲ್ಲ ಒಂಚೂರು ಹೇಳಿಕೊಡಿ ಕಾಂಬ ನಮ್ಗೂ.
4: ಖಂಡಿತವಾಗ್ಲು, ಇವತ್ತು ಈ ವಿಷಯ ಆಕ್ಚುಲಿ ತುಂಬಾ ಸೂಕ್ಷ್ಮವಾಗಿರುವಂತ ವಿಷಯ. ಇಲ್ಲೊಂದು ಸಣ್ಣ ಒಂದು ಲೈನ್ ಇರುತ್ತೆ ಅಷ್ಟೇ ಡಿಫರೆನ್ಸ್, ಜಾಸ್ತಿ ಗೊತ್ತಾಗೋದೂ ಇಲ್ಲ ಹೆಚ್ಚಿನ ಸಲ. ಇವತ್ತು ನಮ್ಮ ಸುತ್ತ ಇರುವಂತಹ ಅನೇಕ ಯುವ ಮನಸ್ಸುಗಳು, ಯುವಕರು ಯುವತಿಯರು ಏನ್ ಹೇಳ್ತಾರೆ, ನನ್ಗೆ ಅವನಂದ್ರೆ ಇಷ್ಟ, ಅವಳು ನನ್ ತುಂಬಾ ಅರ್ಥ ಮಾಡ್ಕೊಳ್ತಾಳೆ, ಅವನ್ ನನ್ ತುಂಬಾ ಪ್ರೀತಿ ಮಾಡ್ತಾನೆ, ಅವಳಿಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ಇಂಥ ಡೈಲಾಗ್ಗಳನ್ನ ಇಂಥ ಮಾತುಗಳನ್ನ ನಾವು ಬಹಳ ಬಹಳ ಕೇಳ್ತೇವೆ ಅಲ್ವಾ. ಅವ್ರಿಗೆಲ್ಲ ನಾನ್ ಹೇಳೋದು, ನೀವು ನಿಮ್ಮನ್ ಒಂದ್ಸಲ ನೀವೇ ಕೇಳ್ಕೊಳ್ಳಿ, ನಾನ್ ಈಗ ಅನುಭವಿಸ್ತಾ ಇರೋದು ನಿಜವಾದ ಪ್ರೀತಿನೇ ಅಥವಾ ಅದೊಂದು ಆಕರ್ಷಣೆನ ಅಥವಾ ಒಂದು ಕ್ಷಣಿಕ ಮೋಹನ ಅಥವಾ ಒಂಟಿತನದಿಂದ ಬಂದಂತಹ ಭಾವನೆಯ ಅಥವಾ ಕೇವಲ ಆನ್ಲೈನ್ ಚಾಟಿಂಗ್ ನಿಂದ ಬೆಳೆದ ಅಟ್ಯಾಚ್ಮೆಂಟ್ ಅಥವಾ ಯಾರಾದ್ರೂ ನನ್ನ ಭಾವನೆಗಳನ್ನ ಬಳಸಿಕೊಳ್ತಾ ಇದ್ದಾರ. ಸೊ ಈ ವ್ಯತ್ಯಾಸವನ್ನ ನಾವು ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗತ್ತೆ. ಯಾರನ್ನಾದ್ರೂ ಇಷ್ಟಪಡೋದು ಖಂಡಿತವಾಗ್ಲು ತಪ್ಪಲ್ಲ, ಹದಿಹರೆಯದಲ್ಲಿ ಯಾರಾದ್ರೂ ಇಷ್ಟ ಆಗ್ತಾರೆ ಎಲ್ರಿಗೂ ಕೂಡ, ಯಾರೊಂದ್ರಿಗಾದ್ರೂ ಮಾತಾಡ್ಬೇಕು ಅಂತ ಅನ್ಸುತ್ತೆ, ಅವ್ರ ಮೆಸೇಜ್ ಬಂದಾಗ ತುಂಬಾ ಖುಷಿ ಆಗ್ಬಹುದು, ಇವೆಲ್ಲ ಮಾನವ ಸಹಜ ಭಾವನೆಗಳಷ್ಟೇ. ಆದ್ರೆ ಒಂದು ಭಾವನೆ ಬಂದ ತಕ್ಷಣ ಅದಕ್ಕೆ ಪ್ರೀತಿ ಅಂತ ಹೆಸರು ಕೊಡೋದು ಸರಿಯಲ್ಲ, ಯಾಕಂದ್ರೆ ಒಂದು ಭಾವನೆ ಒಂದು ಕ್ಷಣದಲ್ಲಿ ಹುಟ್ಟಿ ಅದು ನಿಜವಾದ ಪ್ರೀತಿ ಅಂತ ಹೇಳಿ ಆದ್ರೆ ಅದು ಸಮಯದೊಂದಿಗೆ ತನ್ನ ಸತ್ಯವನ್ನ ತೋರಿಸ್ಕೊಡುತ್ತೆ. ಹಾಗಾದ್ರೆ ನಿಜವಾದ ಪ್ರೀತಿ ಅಥವಾ ಅಟ್ರಾಕ್ಷನ್ ಅಥವಾ ಇನ್ಫ್ಯಾಚುಯೇಷನ್ ಇದನ್ನ ನಾವು ಕಂಡು ಹಿಡಿಯೋದು ಹೇಗೆ? ನಾನೊಂದಿಷ್ಟು ನನ್ಗೆ ಗೊತ್ತಾದ ಮಟ್ಟಿಗೆ ಒಂದಿಷ್ಟು ವಿಷಯಗಳನ್ನ ಹೇಗೆ ಡಿಫರೆನ್ಶಿಯೇಟ್ ಮಾಡೋದು ಅಂತ ಹೇಳಿ ಹೇಳ್ತೇನೆ. ಪ್ರೀತಿ ಅಂದ್ರೆ ಹೇಗಿರತ್ತೆ? ಪ್ರೀತಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮನಸ್ಸು, ಗುಣ ಮತ್ತೆ ವ್ಯಕ್ತಿತ್ವವನ್ನ ನೋಡಿ ನಾವು ಇಷ್ಟಪಡೋದು ಅಥವಾ ಅದನ್ನ ಗೌರವಿಸೋದು. ಹಾಗೆ ನಿಧಾನವಾಗಿ ಅದು ಸಮಯದೊಂದಿಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಇವತ್ತೇ ಸ್ಟ್ರಾಂಗ್ ಆಗಿ ಸಿಕ್ಕಾಪಟ್ಟೆ ಪೀಕ್ ಲೆವೆಲ್ಗೆ ಹೋಗ್ಬಿಡಲ್ಲ ಒಂದೇ ದಿನದಲ್ಲಿ. ಮತ್ತೆ ಗೌರವ ಇರುತ್ತೆ, ತುಂಬಾ ನಂಬಿಕೆ ಇರುತ್ತೆ, ಜವಾಬ್ದಾರಿ ಇರುತ್ತೆ ಅಲ್ಲಿ. ಹಾಗೆ ಎದುರುಗಡೆ ಯಾರಿದ್ದಾರೆ, ನಮ್ಮ ನಾವು ಏನು ಲವ್ ಮಾಡ್ತೇವೆ ಅಂತ ಹೇಳುವಂತಹ ಜನ ಇದ್ದಾರೆ, ಅವರ ಒಳ್ಳೆಯದನ್ನೇ ಬಯಸುತ್ತೆ. ಅವರು ಒಂದ್ ವೇಳೆ ಯಾವ್ದಾದ್ರು ಒಂದು ಸಮಯದಲ್ಲಿ ಬೇಡ ಅಂತ ಹೇಳಿದ್ರೆ ಆ ನಿರ್ಧಾರವನ್ನು ಕೂಡ ಗೌರವಿಸ್ತಾರೆ. ಹಾಗೆ ಅವರು ಕುಟುಂಬ, ಈಗ ಒಂದು ಹುಡುಗ ಒಂದು ಹುಡುಗಿಯನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಳ ಕುಟುಂಬ, ಅವಳ ಓದು, ಅವಳ ಗುರಿಗಳನ್ನ ಅವನು ಗೌರವಿಸ್ತಾನೆ, ಹಾಗೆ ಹುಡುಗಿ ಕೂಡ. ಹಾಗೆ ಸಮಯ ಕಳೆತಾ ಹೋದ ಹಾಗೆ ಇಬ್ರು ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಕೂಡ ಒಂದು ತುಂಬಾ ಮುಖ್ಯವಾದಂತದ್ದು. ಆಮೇಲೆ ಯಾವ್ದಾದ್ರೊಂದು ಕಷ್ಟ ಬಂದಾಗ ಜೊತೆಯಾಗಿ ನಿಲ್ತಾರೆ, ಬಿಟ್ಟು ಹೋಗಲ್ಲ. ಇನ್ನು ಆಕರ್ಷಣೆ ಅಂತ ಹೇಳಿದ್ರೆ ಹೆಂಗಿರತ್ತೆ? ಅಲ್ಲಿ ಯಾರದ್ದು ರೂಪ, ಓ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ತುಂಬಾ ಹೈಟ್ ಆಗಿದ್ದಾನೆ, ಸಿಕ್ಸ್ ಪ್ಯಾಕ್ ಇದೆ, ಮತ್ತೊಂದು ಈ ತರ ಅವರ ರೂಪ, ಹೊರಗಡೆಯ ರೂಪ ನೋಡಿ, ಅವ್ರ ಮಾತು, ಮಾತಾಡೋ ಧ್ವನಿ ಎಷ್ಟು ಚೆನ್ನಾಗಿದೆ, ಮಾತು ಸ್ಟೈಲ್ ಎಷ್ಟು ಚೆನ್ನಾಗಿ ಆಡ್ತಾಳೆ, ಎಷ್ಟು ಹ್ಯೂಮರಸ್, ಈ ತರ ತುಂಬಾ ಜೋಕ್ ಆಗಿ ಮಾತಾಡ್ತಾಳೆ, ಫನ್ನಿಯಾಗಿ ಮಾತಾಡ್ತಾನೆ, ಈ ತರದ್ದೆಲ್ಲ ಅವರ ವ್ಯಕ್ತಿತ್ವ, ಆ ತರದ ವ್ಯಕ್ತಿತ್ವವನ್ನ ನೋಡಿ ಇಷ್ಟಪಡೋದು. ಅದು ಕ್ಷಣದಲ್ಲೇ ಉಂಟಾಗತ್ತೆ. ಇವತ್ತಾಯ್ತು ಅಂತ ಹೇಳಿದ್ರೆ ಈಗ್ಲೇ ಒಂದು ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ. ಆಮೇಲೆ ಮುಖ್ಯವಾಗಿ ನನ್ಗೆ ಅವರಿಷ್ಟ ಅನ್ನುವಂತ ಭಾವನೆ, ಅವ್ರ ಜೊತೆ ಇರ್ಬೇಕು, ಮಾತನಾಡ್ಬೇಕು ಅಂತ ದೈಹಿಕ ಮತ್ತೆ ಭಾವನಾತ್ಮಕ ಆಕರ್ಷಣೆ ಇರುತ್ತೆ. ಇಲ್ಲಿ ವಿಶೇಷವಾದಂತಹ ಒಂದು ಏನು, ಈ ಕುಟುಂಬದವರನ್ನ ಗೌರವಿಸೋದು ಅಥವಾ ಅವರ ಓದಿನ ಬಗ್ಗೆ ಅಥವಾ ಗುರಿಗಳನ್ನ ಗೌರವಿಸೋದು ಇಂಥದ್ ಯಾವುದು ಇದ್ರಲ್ಲಿ ಇರೋದಿಲ್ಲ. ಆಮೇಲೆ ಅವರ ಕೆಲವು ಗುಣಗಳು ಮತ್ತೆ ರೂಪದಿಂದ ಮಾತ್ರ ಸೆಳೆಯಲ್ಪಡ್ತಾರೆ ಹೊರತು ಅರ್ಥ ಮಾಡ್ಕೊಳ್ಳುವಂತದ್ದೇನು ಇಲ್ಲ ಇಲ್ಲಿ. ಹಾಗೆ ಕಷ್ಟ ಬಂದಾಗ ಒಟ್ಟಿಗೆ ಇರ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕಷ್ಟ ಬಂದಾಗ ಕೈ ಕೊಟ್ಟು ಹೋಗ್ಬಹುದು. ಇನ್ಫ್ಯಾಚುಯೇಷನ್, ಮೋಹ ಅಂತ ನಾವು ಹೇಳ್ತೇವೆ. ಇದು ಹೇಗಿರುತ್ತೆ? ನೀವು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಅನ್ಕೊಂಡಾಗ ಈ ತರದ ಏನು ನಾನು ಲಕ್ಷಣಗಳನ್ನ ಹೇಳ್ತಾ ಇದ್ದೇನೆ, ದಯವಿಟ್ಟು ಅದನ್ನ ಹೋಲಿಕೆ ಮಾಡಿಕೊಂಡು ನನ್ಗಿರೋದು ಏನು ಅಂತ ಹೇಳಿ ಈಗ್ಲೇ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಂದೊಂದು ಕೋರಿಕೆ. ಮೋಹ ಅಂದ್ರೆ ಇನ್ಫ್ಯಾಚುಯೇಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಬಗ್ಗೆ ಅತಿಯಾದ ಕಲ್ಪನೆ ಮತ್ತು ಭಾವನಾತ್ಮಕವಾಗಿ ಅಟ್ರಾಕ್ಷನ್ ಆಗೋದು, ಇಮೋಷನಲ್ಲಿ ಅವ್ರ ಜೊತೆ ಅಟ್ರಾಕ್ಟ್ ಆಗೋದು. ಅಂದ್ರೆ ಉದಾಹರಣೆಗೆ, ಅವರು ಒಬ್ಬರನ್ನ ನೋಡಿದ ತಕ್ಷಣ ನಾವು ತುಂಬಾ ಒಳ್ಳೆಯವರು ಅಂತ ಹೇಳಿ ಅಂದ್ಕೊಳ್ಳೋದು, ಅಥವಾ ಆನ್ಲೈನ್ ಅಲ್ಲಿ ಏನೋ ಒಂದು ಅಟ್ರಾಕ್ಟಿವ್ ಆಗಿ ಮೆಸೇಜ್ ಮಾಡಿದ್ರು, ತುಂಬಾ ಚೆನ್ನಾಗಿ ಫನ್ನಿಯಾಗಿ ಕೇರಿಂಗ್ ಆಗಿ ಅಂತ ಹೇಳಿದ ತಕ್ಷಣ ಅವ್ರು ತುಂಬಾ ನೋಡೋದಕ್ಕೂ ಚೆನ್ನಾಗಿದ್ದಾರೆ ಅಂದ್ಕೊಳ್ಳೋದು. ಅಂದ್ರೆ ನಮ್ಮದೇ ಒಂದು ಕಲ್ಪನೆ ಆಗಿರ್ಬೇಕು ಅಂತ ಏನಿಲ್ಲ, ಬಹಳ ಬೇಗ ತೀವ್ರವಾಗತ್ತೆ ಇದು ಕೂಡ. ಹಾಗೆ ಅವರೇ ನನ್ ಪ್ರಪಂಚ, ಮತ್ ಬೇರೆ ಯಾರೂ ಇಲ್ಲ ನನ್ಗೆ, ನನ್ಗೆ ನನ್ ಫ್ರೆಂಡ್ಸ್, ನನ್ ಸ್ಟಡೀಸ್, ನಂದ್ ಫ್ಯಾಮಿಲಿ, ಇವ್ರು ಯಾರು ನನಗ್ ಬೇಡ, ಅವರೇ ನನ್ ಪ್ರಪಂಚ, ಈ ತರದ ಭಾವನೆ. ಸದಾ ಅವ್ರ ಬಗ್ಗೆನೆ ಯೋಚನೆ ಮಾಡೋದು, ಅವ್ರ ಮೆಸೇಜ್ಗೋಸ್ಕರನೇ ರಿಪ್ಲೈಗೋಸ್ಕರ ಕಾಯ್ತಾ ಇರೋದು. ಒಂದ್ ರಿಜೆಕ್ಷನ್ ಏನಾದ್ರು ಬಂದ್ರೆ, ಬೇಡ ಅಂತ ಹೇಳಿದಾಗೆಲ್ಲ ತುಂಬಾ ನೋವಾಗೋದು, ತುಂಬಾ ಅಸಹನೆಯಿಂದ ವರ್ತಿಸೋದು. ನಾವ್ ಅವತ್ತು ಮಾತಾಡ್ತಾ ಇದ್ವಿ ನೋಡಿ, ಬೇಡ ಅಂತ ರಿಜೆಕ್ಷನ್ ಆದ ತಕ್ಷಣ ಅವರನ್ನ ಸಾಯಿಸುವಂತ ಯೋಚನೆ ಇರ್ಬೋದು, ಅವ್ರಿಗೇನೋ ತೊಂದರೆ ಕೊಡುವಂತಹ ಯೋಚನೆಗಳು, ಇಂಥದ್ದೆಲ್ಲ ಬರುವಂತದ್ದು. ಹಾಗೆ ಅವರ ವ್ಯಕ್ತಿಯ ನಿಜ ರೂಪಕ್ಕಿಂತ ನಮ್ಮ ಮನಸ್ಸಿನಲ್ಲಿರುವಂತ ಕಲ್ಪನೆಯನ್ನೇ ನಾವು ಪ್ರೀತಿ ಮಾಡೋದು. ನನ್ಗೊಂದ್ ವೇಳೆ ಓಕೆ ಅವರ ಆತರ ಇಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ಕೂಡ ಅದೇ ಒಂದು ಕಲ್ಪನಾ ಲೋಕದಲ್ಲಿ ನಾವು ಬದುಕಿರೋದು. ಒಳ್ಳೆಯವರಲ್ಲ ಅಂತ ಹೇಳಿ ಗೊತ್ತಾದ್ಮೇಲೂ ಕೂಡ, ಸತ್ಯ ಏನು ಅಂತ ಹೇಳಿ ಗೊತ್ತಾದ್ಮೇಲೂ ನಮ್ಮ ಮನ್ಸು ಮತ್ತೆ ಮತ್ತೆ ಅವ್ರ ಕಡೆನೆ ವಾಲ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಪ್ರೀತಿಯಾಗಿರಲ್ಲ. ಆಮೇಲೆ ಕೆಲವು ಸಮಯದ ನಂತರ ಕ್ರಮೇಣ ಓಕೆ ಈಗ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ, ನೋಡ್ಲಿಕ್ಕೆ ಇಲ್ಲ, ಒಂದೆರಡು ದಿನ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಇದು ಕಡಿಮೆ ಆಗ್ಬಿಡತ್ತೆ. ಅಂತಹ ಒಂದು ತೀವ್ರವಾಗಿ ಇರೋದಿಲ್ಲ ಇದು. ಈಗ ಅಟ್ರಾಕ್ಷನ್ ಹೇಗಿರುತ್ತೆ ಅಂದ್ರೆ, ಅವಳು ತುಂಬಾ ಚೆನ್ನಾಗಿ ಕಾಣ್ತಾಳೆ, ಅವಳ ಜೊತೆ ಮಾತನಾಡ್ಬೇಕು ಅನ್ಸುತ್ತೆ, ಅದೇ ಮೋಹ, ಅವಳೇ ನನ್ ಜೀವನ, ಅವಳು ರಿಪ್ಲೈ ಮಾಡದಿದ್ರೆ ನನ್ಗೆ ಏನು ಮಾಡೋದಕ್ಕಾಗಲ್ಲ, ಅವಳಿಗೋಸ್ಕರ ನಾನ್ ಎಲ್ಲವನ್ನ ಬಿಟ್ಬಿಡ್ತೇನೆ ಅಂತ. ಆದ್ರೆ ಪ್ರೀತಿ ಅವಳು ನನ್ಗೆ ಮುಖ್ಯ, ಆದ್ರೆ ಅವಳ ಓದು, ಅವಳ ಗುರಿ, ಅವಳ ಕುಟುಂಬ, ಅವಳ ಮಿತಿಗಳು, ಅವಳ ನಿರ್ಧಾರಗಳನ್ನೆಲ್ಲ ನಾನು ಗೌರವಿಸ್ತೇನೆ, ಅವಳ ಒಳ್ಳೆಯದನ್ನೇ ನಾನು ಬಯಸ್ತೇನೆ ಅನ್ನುವಂತಹ ಒಂದು ಭಾವನೆ. ಹಾಗಾಗಿ ಈಗ ಸಾಧಾರಣ ಎಲ್ರಿಗೂ ಒಂದು ಡಿಫರೆನ್ಸ್ ಏನು ಅಂತ ಹೇಳಿ ಗೊತ್ತಾಗಿರುತ್ತೆ. ಅವರವರು ಏನೇನು ಅವರ ಪ್ರೀತಿ ಅಂತ ಹೇಳಿ ಈಗ ಅಂದ್ಕೊಂಡಿದ್ದಾರೆ, ಈ ಎಲ್ಲ ಲಕ್ಷಣಗಳಲ್ಲಿ ನಾವು ಯಾವ ತರ ಇದ್ದೀವಿ ಅಂತ ಹೇಳಿ ಅವರೇ ಅದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಮತ್ತೆ ಇನ್ನೂ ಒಂದು ನಿಜವಾದ ಪ್ರೀತಿ ಅಂತ ಹೇಳಿದ್ರೆ ನಾನ್ ಬರೀ ನಿನ್ನ ಮಿಸ್ ಮಾಡ್ಕೊಳ್ತೇನೆ ಅಂತ ಹೇಳಿ ಇರಲ್ಲ, ಅಥವಾ ನೀನಿಲ್ದೆ ನಾನ್ ಬದುಕದೇ ಇಲ್ಲ ಅನ್ನುವಂಥದ್ದು ಕೂಡ ನಿಜವಾದ ಪ್ರೀತಿ ಆಗಿರೋದಿಲ್ಲ. ಹಾಗೆ ದಿನ ಇಡೀ ಮೆಸೇಜ್ ಮಾಡಿದ್ರೆ, ಚಾಟ್ ಮಾಡಿದ್ರೆ, ಕಾಲ್ ಮಾಡಿದ್ರೆ, ಲೇಟ್ ನೈಟ್ ಅಲ್ಲಿ ಮಾತಾಡಿದ್ರೆ ಮಾತ್ರ ಅದು ಪ್ರೀತಿ ಅಂತ ಹೇಳಿ ಅರ್ಥ ಅಲ್ಲ. ಪ್ರೀತಿಯಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಗೌರವ, ಜವಾಬ್ದಾರಿ, ಒಂದು ಬೌಂಡ್ರೀಸ್ ಅಂತ ಇದ್ದೇ ಇರುತ್ತೆ, ನಂಬಿಕೆ ಇರುತ್ತೆ, ಅದೆಲ್ಲಕ್ಕಿಂತ ಮುಖ್ಯವಾಗಿ ತಾಳ್ಮೆ ಇರುತ್ತೆ. ಸೊ ನಿಮ್ಮ ಪ್ರೀತಿಸುವ ಪಾರ್ಟ್ನರ್ ಅಲ್ಲಿ ತಾಳ್ಮೆ ಇಲ್ಲ, ಎಲ್ಲ ತುಂಬಾ ಅರ್ಜೆಂಟ್ ಅರ್ಜೆಂಟ್, ಇವತ್ ಪರಿಚಯ ಆಗಿದೆ, ಇವತ್ತಿಗೆ ಎಲ್ಲ ಮುಗ್ದು ಹೋಗ್ಬೇಕು ಅನ್ನುವಂತಹ ಭಾವನೆಗಳಿದ್ರೆ ಖಂಡಿತವಾಗ್ಲು ಅದು ಪ್ರೀತಿ ಅಲ್ಲ ಅಂತ ಹೇಳಿ ಅಂದ್ಕೊಳ್ಬೇಕಾಗತ್ತೆ. ಇನ್ನು ಕೆಲವರನ್ನ ನಾನು ನನ್ನ ಕೌನ್ಸಿಲಿಂಗ್ ಬಂದಾಗ ಒಂದಿಷ್ಟು ಈ ಸ್ಟೂಡೆಂಟ್ಸ್ ಗಳನ್ನ ಮಾತಾಡಿಸಿದಾಗ ನನ್ಗೆ ಕಂಡು ಬಂದಿರೋ ಒಂದೆರಡು ವಿಷಯಗಳಂದ್ರೆ, ನೀನ್ ಯಾರ ಹತ್ರನೂ ಮಾತಾಡಬಾರ್ದು, ನಿಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಷ್ಟೇನು ನಿನ್ ಪ್ರೀತಿನೇ ಮಾಡಲ್ಲ, ನಿನ್ನ ನಾನ್ ಮಾತ್ರ ಅರ್ಥ ಮಾಡ್ಕೊಳ್ಳೋದು, ನಾನ್ ಮಾತ್ರ ನಿನ್ನ ಪ್ರೀತಿಸೋದು, ನೀನು ನಿಂದ್ ಬೇರೆ ಆ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಡ, ಇವ್ರ ಜೊತೆ ಸೇರ್ಬೇಡ, ಈ ತರದ್ದೆಲ್ಲ. ನೀನ್ ನನ್ನ ಪ್ರೀತಿಸ್ತೀಯ ಅಂತ ಹೇಳಿದ್ರೆ ನೀನ್ ಹಿಂಗ್ ಮಾಡ್ಬೇಕು, ನಿನ್ನ ನನ್ ಪ್ರೀತಿಸ್ತೀಯ ಅಂತ ಹೇಳಿದ್ರೆ ನನ್ ಕರ್ದಲ್ಲೆಲ್ಲ ಬರ್ಬೇಕು, ಈ ತರ ಮಾಡಿದ್ರೆ ಅದು ನಿಜವಾಗ್ಲು ಪ್ರೀತಿ ಅಲ್ಲ, ನಿಜವಾದ ಪ್ರೀತಿ ಅಲ್ಲ. ಆಮೇಲೆ ಬೇಡ ಅಂತ ಹೇಳಿ ಹೇಳ್ದಾಗ, ಸಪೋಸ್ ಈಗ ಅವ್ರು ಕರೀತಾರೆ ನೀವು ಬರಲ್ಲ ಅಂತ ಹೇಳ್ತೀರಿ ಅಂತ ಹೇಳ್ದಾಗ ಅದನ್ನೂ ಕೂಡ ಗೌರವಿಸ್ತಾ ಇಲ್ಲ, ಅದನ್ನೇ ಹಿಡ್ಕೊಂಡು ಇಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಪ್ರೀತಿ ಅಲ್ಲ. ಈಗ ನಾನೊಂದು ಸಣ್ಣ ಪರೀಕ್ಷೆ ಕೊಡೋದು, ಯಾರಾದ್ರೂ ನಿಮ್ ಜೀವನದಲ್ಲಿ ಬಹಳ ಮುಖ್ಯ ವ್ಯಕ್ತಿಯಾಗಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ಈ ವ್ಯಕ್ತಿ ನನ್ನನ್ನ ನನ್ ಜೀವನದಿಂದ ದೂರ ಮಾಡ್ತಿದ್ದಾರ ಅಥವಾ ನನ್ನ ಜೀವನವನ್ನ ಉತ್ತಮಗೊಳಿಸ್ತಿದ್ದಾರ ಅಂತ ಹೇಳಿ ಕೇಳ್ಕೊಳ್ಬೇಕು. ನನ್ನನ್ನ ನಾನು ಓದೋದ್ರಿಂದ ನನ್ನನ್ನು ದೂರ ಮಾಡ್ತಿದ್ದಾರ, ಏ ಓದಿ ಯಾರು ಇದಾಗಿದ್ದಾರೆ, ನೀನ್ ನನಗ್ ಮೆಸೇಜ್ ಮಾಡ್ತಾ ಇರೋ, ನೀನ್ ನನ್ ಜೊತೆ ಕಾಲಲ್ಲಿ ಮಾತಾಡ್ತಾ ಇರೋ, ನನ್ನ ಒಳ್ಳೆಯ ಸ್ನೇಹಿತರು, ಅವ್ರಿಗೆ ಗೊತ್ತಿರುತ್ತೆ ಇವರಿಂದ ನನ್ಗೆ ತುಂಬಾ ಒಳ್ಳೇದಾಗುತ್ತೆ ಈ ಫ್ರೆಂಡ್ಸ್ ಇಂದ ಅಂತ ಹೇಳಿ ಗೊತ್ತಿದ್ರು ಕೂಡ ಇಲ್ಲ ನೀನ್ ಅವ್ರ ಹತ್ರ ಮಾತಾಡ್ಕೂಡ್ದು ಆ ತರದ್ದೇನಾದ್ರು ರಿಸ್ಟ್ರಿಕ್ಷನ್ಸ್ ಹಾಕ್ತಿದಾರ, ನಿಮ್ ಗುರಿಗಳನ್ನ ಮರೆಸ್ತಾ ಇದಾರೆ, ನನ್ಗೇನೋ ಒಂದ್ ಆಗ್ಬೇಕು ಅಂತ ಹೇಳಿ ಏನೋ ಒಂದ್ ಗುರಿ ಇರುತ್ತೆ, ಬಟ್ ಏ ಅದನ್ನೆಲ್ಲ ಯಾರು ಮಾಡ್ತಾರೆ, ಸುಮ್ನೆ ನಿನ್ಗೇನ್ ಬೇರೆ ಕೆಲ್ಸ ಇಲ್ವಾ, ನೀನ್ ಹಂಗಿದ್ದೆಲ್ಲ ಏನ್ ಮಾಡೋ ಅವಶ್ಯಕತೆ ಇಲ್ಲ, ನಾನಿದ್ದೀನಲ್ಲ ನನ್ ಬಗ್ಗೆ ನೀನ್ ಕಾನ್ಸಂಟ್ರೇಷನ್ ಮಾಡು ಸಾಕು, ಈ ತರ ಏನಾದ್ರೂ ಹೇಳ್ತಿದಾರ, ನಿಮ್ಮ ಆತ್ಮ ಗೌರವವನ್ನ ಕಡಿಮೆ ಮಾಡ್ತಿದ್ದಾರ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅದನ್ನ ಏನಾದ್ರೂ ಅದಕ್ಕೆ ಧಕ್ಕೆ ತರುವಂತಹ ಕೆಲ್ಸಗಳನ್ನ ಮಾತುಗಳನ್ನ ಆಡ್ತಿದ್ದಾರ. ಆಮೇಲೆ ಈ ನಮ್ಮ ರಿಲೇಶನ್ಶಿಪ್ ಅನ್ನ ನೀನು ಸೀಕ್ರೆಟ್ ಆಗಿಡ್ಬೇಕು, ನಮ್ ಚಾಟ್ ಅನ್ನ ಯಾರಿಗೂ ತೋರಿಸ್ಬಾರ್ದು, ನಮ್ದು ನಮ್ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು, ತರದೇನಾದ್ರು ಹೇಳ್ತಿದಾರ, ನನ್ ಮಾತ್ ಕೇಳೋದಿಲ್ಲ ಅಂತ ಹೇಳಿದ್ರೆ ನಿನಗ್ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ಅರ್ಥ, ತರದೇನಾದ್ರು ಹೇಳ್ತಿದಾರ ಅಂದ್ರೆ ಪ್ರೀತಿಗಿಂತ ಕಂಟ್ರೋಲ್ ಜಾಸ್ತಿ ಇದೆಯಾ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ತರದ ಪಾಯಿಂಟ್ ಗಳೆಲ್ಲ ಇದೆ ಅಂತ ಹೇಳಿ ಆದ್ರೆ ನೀವ್ ಈಗ್ಲೇ ಎಚ್ಚೆತ್ಕೊಳ್ಳಿ, ಇದು ಖಂಡಿತವಾಗ್ಲೂ ಪ್ರೀತಿ ಅಲ್ಲ. ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ಯಾರಾದ್ರೂ ಪರಿಚಯ ಆಗೋದಕ್ಕೆ ತುಂಬಾ ಟೈಮ್ ಬೇಕು ಅಲ್ವಾ?
1: ಹೌದು.
4: ಈಗ ಹಾಗಲ್ಲ, ಒಂದ್ ಫ್ರೆಂಡ್ ರಿಕ್ವೆಸ್ಟ್ ಹಾಯ್ ಅಂತ ಹೇಳಿ ಕಳ್ಸಿದ್ರೆ ಮರುದಿನದಿಂದ ಚಾಟಿಂಗ್ ಶುರು ಆಯ್ತು, ಊಟ ಆಯ್ತಾ, ಏನ್ ಮಾಡ್ತಿದೀಯಾ ಅಂತ ಒಂದು ಮೊದ್ಲು ಶುರು ಆಗಿದ್ದು. ಆಮೇಲೆ ನೀನ್ ಮಾತ್ರ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ನಾನ್ ಮಾತ್ರ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು, ನಿನ್ನನ್ ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಹೀಗೆ ಒಂಥರ ಇಮೋಷನಲ್ ಅಟ್ಯಾಚ್ಮೆಂಟ್ ಆಗಿರೋದು. ಆ ನಂತರ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನನ್ಗೊಂದು ಫೋಟೋ ಕಳ್ಸು, ಫೋಟೋ ಕಳ್ಸಿದ್ರೆ ನಾನು ಅದನ್ನ ಏನು ನೋಡಿ ನಾನು ಡಿಲೀಟ್ ಮಾಡ್ತೀನಿ, ನಾನು ಸೇವ್ ಮಾಡಲ್ಲ, ನಾನ್ ಯಾರಿಗೂ ತೋರ್ಸಲ್ಲ. ನೀನ್ ಫೋಟೋ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಈಗ ಸ್ಟ್ರೇಂಜರ್ಸ್ ಜೊತೆಗಿನ ಒಂದು ಸಂಬಂಧಗಳು, ಫ್ರೆಂಡ್ಶಿಪ್ಗಳು, ರಿಲೇಶನ್ಶಿಪ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಅವರು ಆ ಪ್ರೊಫೈಲ್ ಪಿಕ್ಚರ್ ಅವರದ್ದೇ ಆಗಿರತ್ತೆ ಅಂತ ಗ್ಯಾರಂಟಿ ಇರಲ್ಲ. ಅವ್ರು ಏನ್ ಹೇಳ್ಕೊಂಡಿದ್ದಾರೆ ಹೆಸರು ಅದು ಕೂಡ ಅವರದ್ದೇ ಅದೇ ಅಂತ ಹೇಳಿ ಹೇಳಿದ್ರಲ್ಲ, ಹಾಗೆ ಅವ್ರು ಏನ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ, ಅವ್ರ ಬಗ್ಗೆ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಗಳಿರಬಹುದು, ಅವ್ರ ಬಗ್ಗೆ ಹೇಳ್ಕೊಂಡಂತಹ ಐಡೆಂಟಿಟಿ ಇರಬಹುದು, ಯಾವುದು ಕೂಡ ಸತ್ಯ ಆಗಿರ್ಬೇಕು ಅಂತ ಏನೂ ಇಲ್ಲ. ಅದ್ರ ಜೊತೆಗೆ ಏನು ಅವರು ಒಂದೀಗ ಹುಡುಗಿ ಜೊತೆ ಚಾಟ್ ಮಾಡುವಾಗ ಅದ್ ನನ್ ಹುಡುಗ ಅಂತ ಹೇಳಿರ್ಬೋದು, ಅಥವಾ ಹುಡುಗನ ಜೊತೆ ಚಾಟ್ ಮಾಡುವಾಗ ನನ್ ಹುಡುಗಿ ಅಂತ ಹೇಳಿರ್ಬೋದು, ಅದು ಕೂಡ ಸುಳ್ಳಾಗಿರೋ ಸಾಧ್ಯತೆಗಳು ಬಹಳ ಇದೆ. ಸೊ ಎಲ್ಲವನ್ನೂ ನಾವು ನಂಬಿಕೊಂಡು ಅವ್ರು ಈಗ ಎಷ್ಟು ವರ್ಷ ಅಂತ ಹೇಳೋದು, ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಹೇಳೋದು, ಅಥವಾ ಅವ್ರ ಕುಟುಂಬದ ಬಗ್ಗೆ ಕೊಡುವಂತಹ ಮಾಹಿತಿ, ಇದ್ಯಾವುದು ಕೂಡ ಸತ್ಯ ಆಗಿರತ್ತೆ ಅಂತ ಹೇಳಿ ಖಾತ್ರಿ ಇರೋದಿಲ್ಲ. ಹಾಗಾಗಿ ಆನ್ಲೈನ್ ಅಲ್ಲಿ ಪರಿಚಯ ಆಗಿರೋರ್ಗೆ ತಕ್ಷಣ ಅವರನ್ನ ನಂಬೋದು, ನಮ್ಮ ಇನ್ಫಾರ್ಮೇಶನ್ ಗಳನ್ನ ಅವ್ರಿಗೆ ಕೊಡೋದು, ಅಲ್ಲಿಂದ ಇಂಥ ಒಂದು ರಿಕ್ವೆಸ್ಟ್ ಗಳು ಅಂದ್ರೆ ಫೋಟೋ ಕಳ್ಸು, ನೀನ್ ಫೋಟೋ ಕಳ್ಸಿಲ್ಲ ಅಂತ ಹೇಳಿದ್ರೆ ನೀನ್ ಫೇಕ್ ಅಂತ ಹೇಳಿ ಅರ್ಥ, ನಿನ್ ನಿಜವಾಗ್ಲು ಜೆನ್ಯೂನ್ ಆಗಿದ್ರೆ ನಿನ್ ಫೋಟೋ ಕಳ್ಸು, ಈ ತರದ ರಿಕ್ವೆಸ್ಟ್ ಗಳು ಜಾಸ್ತಿ ಬರುತ್ತೆ ಅಲ್ಲಿ. ಇನ್ನು ಕೆಲವು ಮಕ್ಕಳಲ್ಲಿ ಒಂದು ಮನೆಯಲ್ಲಿ ಕೂಡ ಸಮಸ್ಯೆಗಳಿರುತ್ತೆ, ಅವರಿಗೆ ಅವರ ಪೇರೆಂಟ್ಸ್ ಅವರನ್ನ ಅರ್ಥ ಮಾಡ್ಕೊಳ್ತಾ ಇರೋದಿಲ್ಲ, ನನ್ನನ್ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ನನ್ನನ್ ಹೇಳೋರ್ಗೇಳೋರ್ ನನ್ಗೆ ಯಾರು ಇಲ್ಲ ಮನೆಯಲ್ಲಿ, ನನ್ ಬಗ್ಗೆ ಯಾರಿಗೂ ಪ್ರೀತಿನೇ ಇಲ್ಲ, ನನ್ ಏನ್ ಮಾಡೋದಕ್ ಹೋದ್ರು ನನ್ ಗಡ್ಡಿ ಪಡಿಸ್ತಾರೆ, ನನ್ ಏನ್ ಮಾಡೋದು ಅದ್ರಲ್ಲಿ ಬರೀ ತಪ್ಪನ್ನೇ ಹುಡುಕ್ತಾರೆ. ಈ ತರ ಒಂದು ನೋವುಗಳು ಇರುವಂತಹ ಮಕ್ಕಳು ಇಂತಹ ಟ್ರ್ಯಾಪ್ ಗೆ ಬೀಳುವಂತಹ ಚಾನ್ಸಸ್ ಜಾಸ್ತಿ ಇರತ್ತೆ. ಪೋಷಕರು ಯಾವಾಗ ನೋಡಿದ್ರು ಬೈತಾರೆ ಅಂತ ಹೇಳುವಂತದ್ದು, ಅಥವಾ ಅವ್ರ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ನಡುವೆ ಅವರಿಗೆ ಸಮಸ್ಯೆಗಳು ಇರುತ್ತೆ, ಆ ತರ ಎಲ್ಲ ಜಗಳಗಳು ಇರುತ್ತೆ, ಮನೆಯಲ್ಲಿ ಎರಡು ಮೂರು ಮಕ್ಕಳಿದ್ದಾಗ ಕಂಪ್ಯಾರಿಸನ್ಸ್ ಇರುತ್ತೆ ಕೆಲವರಲ್ಲಿ. ಸೊ ನನ್ಗೆ ಇತ್ತೀಚೆಗೆ ಅಷ್ಟೇ ಒಂದು ಲಾಸ್ಟ್ ವೀಕ್ ಅಷ್ಟೇ ಒಂದು ಕೇಸ್ ಬಂದಿರೋದು, ಅವಳು ತುಂಬಾ ಡಿಪ್ರೆಷನ್ ಗೆ ಹೋಗಿದ್ದಾಳೆ, ಅವಳಿಗೂ ಇರೋದು ಏನಂದ್ರೆ ನನಗಿಂತ ಜಾಸ್ತಿ ನನ್ನ ತಮ್ಮನ್ ಪ್ರೀತಿ ಮಾಡ್ತಾರೆ, ನನಗ್ ಬೆಲೆನೇ ಇಲ್ಲ ಅಂತ. ಈ ತರ ಅಂದ್ರೆ ಎರಡು ಮಕ್ಕಳಿರುವಾಗ ಒಂದು ಕಂಪ್ಯಾರಿಸನ್ ಮಾಡೋದು, ಅಥವಾ ಇನ್ನೊಬ್ಬರನ್ನ ಜಾಸ್ತಿ ಓಲೈಕೆ ಮಾಡೋದು, ಇನ್ನೊಬ್ಬರನ್ನ ಜಾಸ್ತಿ ಪ್ರೀತಿ ಮಾಡಿ ಮತ್ತೊಬ್ಬರನ್ನ ಕಡೆಗಣಿಸೋದು, ಈ ತರದ ಒಂದು ಘಟನೆಗಳು ಮನೆಯಲ್ಲಿ ರಿಪೀಟೆಡ್ ಆಗಿ ಆಗ್ತಾ ಇದ್ದಾಗ ಮಕ್ಕಳುಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ರು ನಿನ್ನನ್ ನಾನ್ ಮಾತ್ರ ಅರ್ಥ ಮಾಡ್ಕೊಳ್ತೇನೆ ಅಥವಾ ನಾನ್ ನಿನ್ನನ್ ಅರ್ಥ ಮಾಡ್ಕೊಳ್ತೇನೆ ಅಂತ ಹೇಳಿದಾಗ ಆ ವ್ಯಕ್ತಿಯ ಮೇಲೆ ಇಮೋಷನಲ್ ಆಗಿ ಡಿಪೆಂಡೆಂಟ್ ಆಗಿ ಬಿಡ್ತಾರೆ. ಅವರಿಗೆ ಪ್ರೀತಿಯೇ ಬೇಕು ಅಂತ ಹೇಳಿರಲ್ಲ, ಅವರನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಅವರಿಗೆ ಬೇಕಾಗಿರ್ತಾರೆ. ಪೇರೆಂಟ್ಸ್ ಗಳಿಗೆ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇವತ್ತು ಮತ್ತೊಮ್ಮೆ ನಾನು ಹೇಳ್ತಾ ಇರ್ತೀನಿ, ಯಾರೋ ಅವರ ವಿಶೇಷ ವ್ಯಕ್ತಿ ಯಾರೋ ಹೊರಗಡೆ ಆನ್ಲೈನ್ ಸ್ಟ್ರೇಂಜರ್ಸ್ ಆಗಿರೋದಕ್ಕಿಂತ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆ ವಿಶೇಷ ವ್ಯಕ್ತಿ ನೀವೇ ಆಗಿ, ಅದು ಬಹಳ ಮುಖ್ಯ. ಮತ್ತೆ ಇನ್ನೂ ಒಂದು ಕೆಲವು ಸಲ ಇರುತ್ತೆ, ಯಾರೋ ನನ್ ಮಕ್ಕಳು ಯಾರನ್ನೋ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ಗೊತ್ತಾದ ತಕ್ಷಣ ನಿನ್ನ ನನ್ ಕೊಂದು ಬಿಡ್ತೇನೆ, ನೀನ್ ನನ್ ಕುಟುಂಬದ ಮಾನ ಹಾಳು ಮಾಡಿದೆ, ಮರ್ಯಾದೆ ಹೋಯ್ತು ನಮ್ದು, ಇನ್ಮೇಲೆ ನಿನ್ನನ್ ಹೊರಗೆ ಬಿಡೋದಿಲ್ಲ, ನಿನ್ ಮನೆಯಲ್ಲೇ ಬಿದ್ದಿರು ನೀನು, ಈ ತರದ ನೀನ್ ಓದಿ ಉದ್ಧರಿಸಿದ್ ಸಾಕು ಅಂತಾನು, ಈ ತರದೆಲ್ಲ ಮಾತುಗಳು ಎಲ್ಲ ಬರತ್ತೆ. ಹಾಗೆಲ್ಲ ಪ್ರತಿಕ್ರಿಯೆ ಮಾಡಿದ್ರೆ ಆ ಮಗು ಭಾವನೆ ಅದ್ರದ ಆ ಭಾವನೆಯನ್ನ ಅದು ನಿಲ್ಸೋದಿಲ್ಲ, ಅವ್ರ ಜೊತೆಗೆ ಮಾತಾಡೋದನ್ನ ನಿಲ್ಲಿಸ್ಬೋದು ಅಲ್ವಾ. ಅದಕ್ಕಿಂತ ಜಾಸ್ತಿ ಏನಾಗಿದೆ ಅಂದ್ರೆ, ಇದು ಕೂಡ ನನ್ನ ಕೌನ್ಸಿಲಿಂಗ್ ನ ಒಂದು ಭಾಗ ಆಗಿತ್ತು. ಒಂದು ಲಾಸ್ಟ್ ಎರಡು ವಾರದ ಹಿಂದೆ ಒಂದು ಕೇಸ್ ಬಂದಿತ್ತು ಹಾಗೆ, ಅವಾಗ ಈ ತರ ವಿರೋಧಿಸ್ತಾರೆ ಆಗ ಅವರು ರೆಬೆಲ್ಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ತಂದೆ ತಾಯಿಯನ್ನೇ ದ್ವೇಷ ಮಾಡಿ ಹೊರಗಡೆ ಇವರನ್ನ ಇನ್ನೂ ಕೂಡ ಅವರು ಇವರ ಪ್ರೀತಿಗೆ ಅರ್ಹ ವ್ಯಕ್ತಿ ಆಗಿಲ್ಲದಿದ್ದ ಸಮಯದಲ್ಲಿ ಕೂಡ ಅವರನ್ನೇ ನಂಬಿ ಇವ್ರು ಬೇಡ ಹೇಳ್ತಾರನ್ನೋ ಒಂದು ಕಾರಣಕ್ಕೆ ತಂದೆ ತಾಯಿಯನ್ನ ದ್ವೇಷ ಮಾಡುವಂತಹ ಮಕ್ಕಳುಗಳು ಈಗ ಇರ್ತಾರೆ. ಹಾಗಾಗಿ ಅವರಿಗೆ ನಿನ್ಗೇನ್ ಆಗ್ತಾ ಇದೆ, ನಿಜವಾಗ್ಲು ನಿನ್ಗೇನ್ ಆಗ್ತಾ ಇದೆ ಅಂದ್ರೆ ನಿಮ್ದು ನಿಜವಾಗ್ಲೂ ಪ್ರೀತಿನಾ, ಅಥವಾ ನಿಮ್ದು ಇದೊಂದು ಆಕರ್ಷಣೆ ಮಾತ್ರನಾ, ಅಥವಾ ಇದೊಂದು ಬರೀ ಒಂದು ಇನ್ಫ್ಯಾಚುವೇಶನ್ ನಾ, ನೋಡು ಬಾ ನಿನ್ಗೆ ಇದ್ರದ ಲಕ್ಷಣಗಳನ್ನೆಲ್ಲ ನಾನು ಹೇಳ್ತೀನಿ, ನಿಮ್ದ್ ಯಾವ್ದು ಅಂತ ಹೇಳಿ ನೀನೇ ಅರ್ಥ ಮಾಡ್ಕೋ, ನಿಜವಾದ ಪ್ರೀತಿ ಹೌದು ಅಂತ ಹೇಳಿ ಆದ್ರೆ ಟೈಮ್ ತಗೋ ಸ್ವಲ್ಪ, ನಾನ್ ನಿನ್ ಜೊತೆಗಿದ್ದೀನಿ, ನಾನ್ ನಿನ್ಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳ್ಬೇಕೆ ಹೊರತು ಅವರಿಗೆ ಸಂಬಂಧ ಏನು ಈ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಏನು ಇದ್ರ ಬಗ್ಗೆ ಎಲ್ಲ ಒಂದು ಕಮ್ಯುನಿಕೇಟ್ ಮಾಡಿದಾಗ ಮಕ್ಕಳುಗಳು ತಪ್ಪುಗಳನ್ನ ಮಾಡೋದಿಲ್ಲ. ನಾನು ತುಂಬಾ ಶಾಲೆಗಳಲ್ಲಿ ಹೋದಾಗ ಈ ಒಂದು ಟಾಪಿಕ್ ತಗೊಂಡಾಗ ನಿಮ್ಗೆ ನಿಜವಾದ ಪ್ರೀತಿ ಅಟ್ರಾಕ್ಷನ್ ಇನ್ಫ್ಯಾಚುಯೇಷನ್ ಬಗ್ಗೆ ಯಾರಾದ್ರೂ ಹೇಳಿದಾರ ಇರುವ ವ್ಯತ್ಯಾಸಗಳನ್ನ ಅಂತ ಹೇಳಿದಾಗ ಆಲ್ಮೋಸ್ಟ್ 100% ಮಕ್ಕಳು ಇಲ್ಲ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಸೊ ಅವರಿಗೆ ಈ ಮೂರರ ನಡುವಿನ ವ್ಯತ್ಯಾಸನೇ ಗೊತ್ತಿಲ್ಲ ಅಂತ ಹೇಳಿ ಆದಾಗ ಒಬ್ವಿಯಸ್ಲಿ ಯಾರೋ ಒಬ್ರು ಕೇರ್ ತೋರಿಸಿದಾಗ ಸ್ವಲ್ಪ ಊಟ ಆಯ್ತಾ ಅಂತ ಹೇಳಿ ಕೇಳ್ತಾಗ ನಾನ್ ನಿಮ್ ಹತ್ರ ಒಂದು ಘಟನೆ ಒಂದು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಒಂದು ಚಿಕ್ಕ ಹುಡುಗಿ, ಒಂದು 7th 6th ಸ್ಟ್ಯಾಂಡರ್ಡ್ ಹುಡುಗಿ, ಅವಳು ನಾನು ಎಲ್ಲ ಸರಿಯಾದ ಇದನ್ನೇ ನಾನು ಹೇಳೋದಿಲ್ಲ, ನಿಮ್ಗೆ ಅದು ಗೊತ್ತಿರುತ್ತೆ ನನ್ನ ವೃತ್ತಿಯ ಒಂದು ಎಥಿಕ್ಸ್ ಅದು. ನಾನು ಆ ಅರ್ಥವನ್ನ ಉಳಿಸಿಕೊಂಡು ಕಥೆಯನ್ನ ಸ್ವಲ್ಪ ಚೇಂಜ್ ಮಾಡಿರ್ತೇನೆ. ಹಾಗಾಗಿ ಇದು ಒಂದು ಈ ತರ ಆಗಿರುವಂತ ಘಟನೆ. ಒಬ್ಳು ಹುಡುಗಿ, ಅವಳು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಬ್ಬ ಒಂದು ಬಿಲೋ 30 ಇಯರ್ಸ್ ನವನೊಬ್ಬ ಜಾಬ್ಗೆ ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ಸರಿಯಾಗಿ. ಅವನು ಕೂಡ ಬಸ್ಗೆ ನಿಂತಿರ್ತಾನೆ, ಇವಳು ಕೂಡ ಡೈಲಿ ಅಲ್ಲಿ ಬಸ್ಗೆ ನಿಂತಿರ್ತಾಳೆ. ಸೊ ಇವಳು ಒಂದಿನ ಅವನು ಇವಳನ್ನ ನೋಡಿ ಸ್ಮೈಲ್ ಮಾಡ್ತಾನೆ. ಇವಳು ಅದನ್ನ ಏನ್ ಅನ್ಕೋತಾಳೆ,
1: ಏನೋ ಆಸೆ
4: ಪ್ರೀತಿ ಇದೆ ಅಂತ ಹೇಳಿ ಅಂದ್ಕೋತಾಳೆ. ಅವಳು ತುಂಬಾ ಚಿಕ್ಕ ಹುಡುಗಿ. ಸೊ ಅವಳು ನನ್ಗೆ ಕೌನ್ಸಿಲಿಂಗ್ ಏನೋ ಒಂದು ಸಮಸ್ಯೆಯಿಂದ ಅವಳು ಕೌನ್ಸಿಲಿಂಗ್ ಗೆ ಬರ್ಬೇಕಾಗಿತ್ತು. ಆಗ ಕೌನ್ಸಿಲಿಂಗ್ ಗೆ ಬಂದಾಗ ನನ್ ಎದುರುಗಡೆ ಕುತ್ಕೊಂಡು ಅವಳು ಹೇಳಿದ್ದು ನನ್ಗೆ ಏನ್ ಗೊತ್ತಾ, ನನ್ಗೆ ಅವನ್ ಬೇಕು, ನನ್ಗೆ ಅವನ್ ಬೇಕು. ನಾನು ಅವಾಗ ಕೇಳಿದ್ದೆ ಅವನ್ ನಕ್ಕಿದ್ದಾನೆ ಅಂತ ಜಸ್ಟ್ ಒಂದೇ ಕಾರಣಕ್ಕೆ, ನೀನ್ ಎಷ್ಟು ಚಿಕ್ಕವಳು, ದಿನಾ ನಿನ್ನ ನೋಡ್ತಾನೆ ಅಂತ ಹೇಳಿದ ತಕ್ಷಣ ನಿನ್ ಒಂದು ಪುಟ್ಟ ಹುಡುಗಿ ಅಂತ ಹೇಳಿ ಅಂದ್ಕೊಂಡು ಒಂದ್ ಸ್ಮೈಲ್ ಕೊಟ್ಟಿರ್ಬಹುದಲ್ವಾ. ಹಾಗಂತ ಯಾರೋ ನಮಗಿಷ್ಟ ಆದ್ರು ಅವ್ರ ಲುಕ್ ಇಷ್ಟ ಆಯ್ತು, ಅವ್ನ್ ನೋಡೋದಕ್ ಚೆನ್ನಾಗಿದ್ದಾನೆ, ಅವ್ನ್ ನನ್ ನೋಡಿ ಸ್ಮೈಲ್ ಮಾಡ್ದ ಅಂತ ಹೇಳಿದ ತಕ್ಷಣ ಅದನ್ನ ನಾವು ಕನ್ಕ್ಲೂಷನ್ಗೆ ಬರೋದಲ್ಲ ಲವ್ ಅಂತ ಹೇಳಿ, ಅದು ಕೂಡ ಇನ್ಫ್ಯಾಚುಯೇಷನ್ ಆಗಿರುತ್ತೆ. ಯಾವ್ದೋ ಒಂದು ಅವರ ಲುಕ್ ಅನ್ನು ನೋಡಿ, ಅವ್ರ ಸ್ಟೈಲ್ ಅನ್ನು ನೋಡಿ, ಅವ್ರ ಸ್ಮೈಲ್ ಅನ್ನು ನೋಡಿ ನಾವ್ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳಿ ಆದ್ರೆ ಖಂಡಿತವಾಗ್ಲೂ ಅದು ನಿಜವಾದ ಪ್ರೀತಿ ಆಗಿರ್ಬೇಕು ಅಂತೇನಿಲ್ಲ, ಇನ್ಫ್ಯಾಚುಯೇಷನ್ ಕೂಡ ಆಗಿರ್ಬೋದು. ಹಾಗಾಗಿ ಹೆಣ್ಮಕ್ಳಿಗೆ ಇನ್ನೂ ಒಂದು ವಿಶೇಷವಾದಂತಹ ಮಾತಂತ ಹೇಳಿದ್ರೆ, ನಿಮ್ಮನ್ ಯಾರಾದ್ರೂ ಪ್ರೀತಿಸ್ತೇನೆ ಅಂತ ಹೇಳಿದಾಗ ನಿಮ್ಮ ಇಡೀ ಜೀವನದ ಎಲ್ಲವನ್ನ, ನಿಮ್ಮ ಓದು, ನಿಮ್ಮ ಕನಸುಗಳು, ನಿಮ್ಮ ಆತ್ಮಗೌರವ, ನಿಮ್ಮ ಕುಟುಂಬ, ನಿಮ್ಮ ಭವಿಷ್ಯ ಎಲ್ಲವನ್ನ ಅವರಿಗೋಸ್ಕರ ಬಿಟ್ಕೊಡ್ಬೇಕು ಅಂತ ಹೇಳಿ ಏನೂ ಇಲ್ಲ. ಸೊ ಇವೆಲ್ಲವೂ ನಿಮ್ಮ ಜೀವನದ ಭಾಗ ಆಗಿರತ್ತೆ. ಯಾರಾದ್ರೂ ನಿಜವಾಗ್ಲೂ ಪ್ರೀತಿಸ್ತಾ ಇದ್ರೆ ನಿಮ್ಮನ್ನು, ಅವರು ಇದು ಯಾವುದನ್ನು ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಇದೇ ಮಾತು ನಮ್ ಹುಡುಗರಿಗೂ ಕೂಡ ಅನ್ವಯಿಸುತ್ತೆ. ಪ್ರೀತಿ ಅಂತ ಹೇಳಿದ್ರೆ ಒಬ್ಬರ ಮೇಲೆ ಒಬ್ರು ಹಕ್ಕು ಸಾಧನೆ ಮಾಡೋದಲ್ಲ, ಪ್ರೀತಿ ಅಂತ ಹೇಳಿದ್ರೆ ಒಬ್ರ ಜೀವನವನ್ನ ಇನ್ನೊಬ್ರು ಗೌರವಿಸೋದು. ಈಗ ಯಾರಾದ್ರೂ ನೀನ್ ನನ್ನನ್ನು ಪ್ರೀತಿಸ್ತಿ, ನಿಜವಾಗ್ಲೂ ಪ್ರೀತಿಸ್ತಿ, ಹೌದಾದ್ರೆ ನೀನ್ ಇದನ್ನ ಸಾಬೀತು ಮಾಡು ಅಂತ ಹೇಳಿ, ಈ ತರದ ಒಂದು ಪ್ರಶ್ನೆಗಳು ತುಂಬಾ ಕಾಮನ್ ಆಗಿ ಸ್ಟೂಡೆಂಟ್ಗಳಲ್ಲಿ ಈ ಹೈಸ್ಕೂಲ್ ನಂತರ ಈಗಂತೂ ನನ್ ಕೇಳ್ಪಟ್ಟಿದೀನಿ ಪ್ರೈಮರಿ ಎಲ್ಲ ಶುರು ಆಗತ್ತೆ ಅಂತ. ಇದೆಲ್ಲ ಪ್ರೂವ್ ಮಾಡ್ಬೇಕು ಅಂತ ಹೇಳಿ ಇದಿರುತ್ತೆ. ಹಾಗಾದ್ರೆ ಇದನ್ನು ಕೂಡ ನಾವು ಆತರ ಪ್ರಶ್ನೆಗಳನ್ನ ಯಾರಾದ್ರೂ ಹೇಳಿದಾಗ ಕೂಡ ನಮ್ಮ ಭಾವನೆಗಳನ್ನ ಅವರು ಬಳಸ್ಕೊಳ್ತಿದ್ದಾರಾ ಅಂತ ಹೇಳಿ ಕೂಡ ನೋಡ್ಬೇಕಾಗತ್ತೆ. ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ತಕ್ಷಣದಲ್ಲೇ ಕೊಡ್ಬೇಕು ಅಂತ ಹೇಳಿ ಏನು ಇಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ನಿಜವಾಗ್ಲೂ ನಮ್ಮನ್ನ ಪ್ರೀತಿಸ್ತಾರೆಯೋ ಅಥವಾ ನಮ್ಮ ಭಾವನೆಗಳನ್ನ ಬಳಸಿಕೊಳ್ತಾರೆಯೇ ಅಂತ ಹೇಳಿ ನಾವು ಮೊದ್ಲು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಭವಿಷ್ಯವನ್ನ, ನಮ್ಮ ಮನಸ್ಸನ್ನ, ನಮ್ಮ ಬೌಂಡ್ರೀಸ್ ಅನ್ನ ನಾವು ಯಾವತ್ತು ಗೌರವಿಸಬೇಕು. ಹಾಗೆ ಇನ್ನು ಒಂದು ಇದ್ರಲ್ಲಿ ನಿಜವಾಗ್ಲೂ ಪ್ರೀತಿನ ಅಂತ ಹೇಳಿ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಕೆಲವು ಸಲ ನಾವು ಮೋಹವನ್ನ ಪ್ರೀತಿ ಅಂತ ಹೇಳಿ ತಿಳ್ಕೊಳ್ತೇವೆ, ಆಕರ್ಷಣೆಯನ್ನು ಪ್ರೀತಿ ಅಂತ. ಕೆಲವು ಸಲ ಒಂಟಿತನದಲ್ಲಿದ್ದಾಗ ಯಾರಾದ್ರೂ ಒಬ್ರು ಮಾತಾಡಿಸಿದ್ರು ಅಂತ ಹೇಳಿದ್ರೆ ಅದನ್ನು ಕೂಡ ನಮ್ ಕಡೆ ಒಂಚೂರು ಗಮನ ಕೊಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದನ್ನೇ ಆ ಸಂತೋಷಕ್ಕೆ ಅದನ್ನು ಕೂಡ ನಾವು ಪ್ರೀತಿ ಅಂತ ಹೇಳಿ ಅನ್ಕೊಂಡು ಬಿಡ್ತೇವೆ. ಹಾಗಾಗಿ ನಿಜವಾದ ಪ್ರೀತಿಯಲ್ಲಿ ಜವಾಬ್ದಾರಿ ಇರುತ್ತೆ. ನಿನ್ ಒಳ್ಳೇದ್ ನನಗ್ ಮುಖ್ಯ ಅನ್ನೋದು ತುಂಬಾ ಇದು ಮಾಡಿರ್ತಾರೆ. ಅದ್ರ ಜೊತೆಗೆ ಯಾವುದೇ ಒಂದು ಒತ್ತಾಯ ಇರೋದಿಲ್ಲ. ಈಗಿಂದು ಇದ್ರಲ್ಲಿ ತುಂಬಾ ಕೇಸ್ಗಳಲ್ಲಿ ನೋಡಿದ್ರೆ, ಆಯ್ತು ಇವತ್ತು ಪರಿಚಯ ಆಯ್ತು, ನಾಳೆ ಪ್ರಪೋಸಲ್ ಆಯ್ತು, ಮಾಡಿದ್ದು ಯಾವ್ದೋ ಒಂದು ಲಾಡ್ಜ್ಗೆ ಹೋಗಿ ಆಯ್ತು, ಈ ತರದ ಒಂದು ಏನು. ಮತ್ತೆ ಕೆಲವರು ಅಂದ್ಕೊಳ್ಳೋದು, ಹೇಳೋದು ಕೌನ್ಸಿಲಿಂಗ್ ಅಲ್ಲಿ ಕೆಲವರೀಗ ಹೇಳ್ತಾರೆ, ಅವ್ರೇನಾದ್ರು ಈಗ ಫೋಟೋ ಕಳ್ಸು ಅಂತ ಹೇಳಿದಾಗ ನಾನ್ ಕಳ್ಸಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ನನ್ನ ಒಂದು ಪ್ರೈವೇಸಿ ತುಂಬಾ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಜಾಸ್ತಿ ಯಾವ ತರದ ಭಾವನೆ ಇರುತ್ತೆ ಅಂತ ಹೇಳಿದ್ರೆ, ಕಳ್ಸಿಲ್ಲ ಅಂತ ಹೇಳಿದ್ರೆ ಅವ್ರು ನನ್ನನ್ ಬಿಟ್ ಬಿಡ್ತಾರೆ ಅನ್ನುವಂತ ಭಯ ಇವ್ರಿಗಿರುತ್ತೆ. ಆ ಒಂದು ಕಾರಣಕ್ಕೆ ಅವರು ಏನ್ ಹೇಳಿದ್ರು ಕೂಡ ಅದನ್ನ ಮಾಡ್ತಾ ಹೋಗ್ತಾರೆ. ಇದು ಕೂಡ ಒಂದು ಇಮ್ಯಾಚುರಿಟಿ ಅಂತ ಹೇಳಿ ಹೇಳ್ಬಹುದು. ಮತ್ತೆ ಈ ಹದಿಹರೆಯದ ವಯಸ್ಸಿನಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಅನ್ನುವಂಥದ್ದು ಒಂದು ಮಾನವ ಸಹಜವಾದಂತಹ ಭಾವನೆ. ಆ ಸಮಯದಲ್ಲಿ ಅವರಿಗೆ ಯಾರೋ ತುಂಬಾ ಚೆನ್ನಾಗಿ ಕಾಣ್ತಾರೆ, ಅವ್ರ ಸ್ಮೈಲ್ ಇಷ್ಟ ಆಗುತ್ತೆ, ಅವ್ರ ವಾಯ್ಸ್ ಇಷ್ಟ ಆಗುತ್ತೆ, ಪರ್ಸನಾಲಿಟಿ ಇಷ್ಟ ಆಗ್ಬಹುದು, ಅವ್ರನ್ನ ನೋಡಿದಾಗೆಲ್ಲ ಏನು ಬಟರ್ಫ್ಲೈ ಫೀಲಿಂಗ್ ಬರಬಹುದು, ಇದ ಎಲ್ಲ ಕೂಡ ಇರುತ್ತೆ. ಆದ್ರೆ ಫಿಸಿಕಲ್ ಅಟ್ರಾಕ್ಷನ್ ಅನ್ನ ಲವ್ ಅಂತ ಹೇಳಿ ತೀರ್ಮಾನಕ್ಕೆ ಬರಬಾರ್ದು, ಯಾಕಂದ್ರೆ ಇದೆರಡೂ ಕೂಡ ಒಂದೇ ಅಲ್ಲ. ಆಕರ್ಷಣೆ ಅನ್ನುವಂಥದ್ದು ದೇಹ ಮತ್ತೆ ಭಾವನೆಗಳಿಗೆ ಸಂಬಂಧಿಸಿದ ಒಂದು ಸಹಜ ಪ್ರತಿಕ್ರಿಯೆ. ಆದ್ರೆ ಪ್ರೀತಿ ಅಂತ ಹೇಳಿದ್ರೆ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವನ್ನ ಗೌರವಿಸುವುದು, ಅವರ ಗುಣಗಳು, ದೌರ್ಬಲ್ಯಗಳು, ಮಿತಿಗಳು, ಕನಸುಗಳು, ಜಾಗ ಇವೆಲ್ಲವನ್ನ ಒಪ್ಪಿಕೊಳ್ಳುವಂತಹ ಒಂದು ಸಾಮರ್ಥ್ಯ. ಆದ್ರಿಂದ ಅವನನ್ನ ನೋಡಿದಾಗ ನನ್ಗೆ ತುಂಬಾ ಫೀಲಿಂಗ್ ಬರುತ್ತೆ ಅನ್ನುವಂತ ಕಾರಣಕ್ಕೆ ಅದು ಟ್ರೂ ಲವ್ ಅಂತ ಹೇಳಿ ನಿರ್ಧಾರ ಮಾಡಬಾರ್ದು. ಇನ್ನು ಕೆಲವೊಂದಿದೆ, ಟೈಮ್ ಪಾಸ್ ಅಥವಾ ಮ್ಯಾನಿಪ್ಯುಲೇಷನ್ ಅಂತ ಹೇಳಿ, ಇದು ಕೂಡ ತುಂಬಾ ಅಪಾಯಕಾರಿ. ಕೆಲವರು ರಿಲೇಶನ್ಶಿಪ್ ಬೇಕು ಅಥವಾ ಪ್ರೀತಿ ಬೇಕು ಅಂತ ಹೇಳಿ ಹುಡ್ಕೋದಿಲ್ಲ. ಅವ್ರಿಗೆ ಬರೀ ಅಟೆನ್ಷನ್ ಬೇಕಾಗಿರುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ, ಒಂದು ಎಕ್ಸೈಟ್ಮೆಂಟ್ ಬೇಕಾಗಿರುತ್ತೆ. ತಮ್ಮದೇ ಅದು ಯಾವುದೋ ಒಂದು ಉದ್ದೇಶದಲ್ಲಿ ಆರಂಭದಲ್ಲಿ ಅವರು ತುಂಬಾ ಕೇರಿಂಗ್ ಆಗಿರ್ತಾರೆ, ನೀನೇ ನನ್ನ ತುಂಬಾ ಲವ್ಯಬಲ್ ಪರ್ಸನ್ ಅಂತ ಹೇಳೋದು, ನಿನ್ನನ್ ಬಿಟ್ರೆ ಬೇರೆ ನನ್ಗೆ ಯಾರು ಬೇಡ ಅಂತ ಹೇಳೋದು, ನಿನ್ನನ್ ಮಾತ್ರ ಪ್ರೀತಿಸ್ತೇನೆ ಅಂತ ಹೇಳೋದು. ಆಮೇಲೆ ನಿಧಾನವಾಗಿ ನಿನ್ ಫ್ರೆಂಡ್ ಯಾಕೆ ನಿನ್ ಹತ್ರ ಯಾವಾಗ್ಲೂ ನಿನ್ ಕಾಲ್ ಮಾಡೋದು, ಅವ್ರ ಜೊತೆ ಮಾತಾಡ್ಬೇಡ, ನಿನ್ ಪೇರೆಂಟ್ಸ್ಗೆಲ್ಲ ನಮ್ ಬಗ್ಗೆ ಹೇಳ್ಬೇಡ, ನಮ್ಮಿಬ್ರ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು, ನನ್ ಮೇಲೆ ನಂಬಿಕೆ ಇದ್ರೆ ಇಂಥದನ್ ಮಾಡು, ನನ್ನನ್ ಪ್ರೀತಿಸ್ತಾ ಇದ್ರೆ ನೀನ್ ಪ್ರೂವ್ ಮಾಡು, ಇದೆಲ್ಲವೂ ಕೂಡ ರೆಡ್ ಫ್ಲಾಗ್ ಅನ್ನ ತೋರ್ಸತ್ತೆ. ಮತ್ತೆ ನಾವು ಕೇಳ್ಕೊಳ್ಬೇಕು ಅವರೊಂದಿಗೆ, ಒಂದ್ ವೇಳೆ ನಾನು ಇಷ್ಟಪಟ್ಟಂತಹ ವ್ಯಕ್ತಿಯೊಂದಿಗೆ ಇರ್ಬೇಕಾದ್ರೆ ನಾನು ನಾನಾಗಿಯೇ ಇರಬಹುದಾ, ನಾನು ಯಾವತ್ತಾದ್ರೂ ನೋ ಅಂತ ಹೇಳಿದಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಗೌರವಿಸ್ತಾರ, ಅಥವಾ ನನ್ ಅವರಿಂದಾಗಿ ನನ್ನ ಓದ್ ಹಾಳಾಗ್ತಾ ಇದೀಯಾ, ಅವರಿಂದಾಗಿ ನಾನು ಏನು ಗುರಿಯನ್ನ ಇಟ್ಕೊಂಡಿದ್ದೆ ಅದು ಹಾಳಾಗ್ತಾ ಇದೀಯಾ, ಅವರಿಂದಾಗಿ ನಾನು ನನ್ನ ಕುಟುಂಬದವರ ಜೊತೆಗಿನ ಸಂಬಂಧ ಹದಗೆಟ್ಕೊಳ್ತಾ ಇದ್ದೇನಾ, ಅಥವಾ ನಾನೊಂದ್ ವೇಳೆ ಮಾತಾಡ್ಲಿಲ್ಲ ಅವ್ರ ಜೊತೆಗೆ ಅಂತ ಹೇಳ ತಕ್ಷಣ ಅವರು ನನ್ಗೆ ಬ್ಲಾಕ್ ಮೇಲ್ ಮಾಡ್ತಾರ, ಅಥವಾ ಈ ಒಂದು ಸಂಬಂಧ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅದನ್ನ ಕಡಿಮೆ ಮಾಡ್ತಿದ್ಯಾ ಜಾಸ್ತಿ ಮಾಡ್ತಿದ್ಯಾ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡಾಗ ನಿಮ್ಮ ಉತ್ತರಗಳು ನಿಮ್ ಹೃದಯಕ್ಕಿಂತ ಜಾಸ್ತಿ ಸತ್ಯವನ್ನ ಹೇಳತ್ತೆ. ಇನ್ನೊಂದು, ಈ ಪರಿಚಯ ಈಗ ಯಾವುದೋ ಒಂದು ಸ್ಟ್ರೇಂಜರ್ಸ್ ಜೊತೆಗೆ, ಅಪರಿಚಿತರ ಜೊತೆಗೆ ಹಾಯಿಯಿಂದ ಶುರುವಾಗುವಂತಹ ಫ್ರೆಂಡ್ಶಿಪ್ ಕೆಲವೇ ದಿನದಲ್ಲಿ ಇಮೋಷನಲ್ ಅಟ್ಯಾಚ್ಮೆಂಟ್ ಆಗಿ ಬಿಟ್ಟಿರುತ್ತೆ. ಫೋಟೋ ಕಳ್ಸೋದು, ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳ್ಳೋದು, ವಾಯ್ಸ್ ಕಾಲ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಆ ವಿಡಿಯೋ ಕಾಲ್ ಮಾಡಿದಾಗ ಸ್ಕ್ರೀನ್ ಶಾಟ್ ತೆಗ್ದು ಇಟ್ಕೊಳ್ಳೋದು, ಅದರಿಂದ ಆಮೇಲೆ ಬ್ಲಾಕ್ ಮೇಲ್ ಮಾಡೋದು, ನಿನ್ ಫೋಟೋ ಕಳಿಸು ಪ್ರೈವೇಟ್ ಫೋಟೋಸ್ಗಳಿಗೆಲ್ಲ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಶಾ ಸುಂದರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಜಯ ಜಯ ಗಂಗಾಧರ ಎನ್ನುವಂತ ಒಂದು ಗೀತೆ, ಇದು ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಹಾಗೆ ಸೂರಾಲು ದಕ್ಷಿಣಮೂರ್ತಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1960 ತೆರೆ ಕಂಡಿರುವಂತ ಒಂದು ವರ್ಷ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ, ಹರಿಣಿ ಹಾಗೂ ರಾಜಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಈ ಒಂದು ಗೀತೆ ಇದೀಗ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಪತಿವ್ರತೆ ಕುರುಡಳು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.
1: ಪತಿವ್ರತೆ ಕುರುಡಳು ಗೀತದ ಅಂದಕ್ಕೆ, ಪತಿವ್ರತೆ ಕಿವುಡಳು

0: ಓಡಲು ಇತರರ ಸುತಿಗೆ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಪತಿವ್ರತೆ ಕುರುಡಳು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.
0: ಪತಿವ್ರತೆ ಕುರುಡಳು ಗೀತದ ಅಂದಕ್ಕೆ, ಪತಿವ್ರತೆ ಕಿವುಡಳು.

0: ಮಾಡಲು ಇತರರ ಸುದಿಗೆ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸಂತ ತುಕಾರಾಮ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಜಯತು ಜಯ ವಿಠಲ ಎನ್ನುವಂತಹ ಒಂದು ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಸಿ ಸದಾಶಿವಯ್ಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1963 ತೆರೆ ಕಂಡಂತ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ರತ್ನ ಮಂಜರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಕರುಣಿಸೋ ನಾಗರಾಜ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಈ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃ ಬಾಂಧವರೇ, ತಾವೆಲ್ಲ ಕೇಳಿ ಆನಂದಿಸಿ. ಹಾಗೆ ಶ್ರೋತೃಗಳೇ, ಬೀದರ್ ಜಿಲ್ಲೆಯ ಡಾಕ್ಟರ್ ವೀರಶೆಟ್ಟಿ ರೊಡ್ಡ ಅವರು ಒಂದು ಚುಟುಕನ್ನ ಕಳಿಸಿರುತ್ತಾರೆ. ಚಿಲ್ಲರೆ ದುಡ್ಡು ತೆಗೆದಷ್ಟು ಜೇಬು ಹಗುರವಾಗುತ್ತದೆ, ಚಿಲ್ಲರೆಯ ವಿಷಯ ಬಿಟ್ಟಷ್ಟು ಮನಸ್ಸು ಹಗುರವಾಗುತ್ತದೆ, ಹಾಗೆಯೇ ಒಳ್ಳೆಯ ಆಲೋಚನೆಗಳನ್ನ ಮಾಡಿದಷ್ಟು ಬದುಕಿಗೆ ಸರಿಯಾದ ಮಾರ್ಗ ದೊರೆಯುತ್ತದೆ ಎಂದು ಹೀಗೆ ಹೇಳುತ್ತಾ ಇದೀಗ ಒಂದು ರತ್ನಮಂಜರಿ ಚಿತ್ರದ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸತಿಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆ, ಹುಯ್ಯೋ ಮಳೆರಾಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಪಿ ಲೀಲಾ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಾವುಕಾರ್ ಜಾನಕಿ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮಲ್ಲಿ ಮದುವೆ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ನನ್ನ ನಿನ್ನ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ, ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನವ ಜೀವನ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ. ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ಸೂರತ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಕೆಎಸ್ ಅಶ್ವಥ್ ಹಾಗೂ ಪಂಡ್ರಿಬಾಯ್ ಅವರ ಒಂದು ಅಮೋಘವಾದಂತಹ ನಟನೆ, ಈ ಒಂದು ಚಿತ್ರ 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಶ್ರೋತೃ ಬಾಂಧವರೇ, ಬೀದರ್ ಜಿಲ್ಲೆಯ ಡಾಕ್ಟರ್ ವೀರಶೆಟ್ಟಿ ರೊಡ್ಡ ಅವರ ಒಂದು ಚುಟುಕನ್ನ ಕಳಿಸಿದ್ದಾರೆ. ಇವತ್ತು ಕೇಳಿದಂತ ಅದ್ಭುತವಾದಂತ ಮಾತು, ವ್ಯಕ್ತಿಯ ಪೂಜೆ ಬೇಡ, ವಿಚಾರಗಳ ಪೂಜೆ ಮಾಡಿ. ಯಾಕೆಂದರೆ ವ್ಯಕ್ತಿ ಅಳಿದು ಹೋಗುತ್ತಾ ವಿಚಾರಗಳು ಶಾಶ್ವತವಾಗಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾಗಿರುವಂತ ಚಿತ್ರಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮಲ್ಲಿ ಮದುವೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಒಲವಂತೆ ಗೆಲುವಂತೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೂರಾಸಿ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು 1962 ತೆರೆಕಂಡ ಒಂದು ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನಾಂದಿ ಎನ್ನುವಂತ ಒಂದು ಚಿತ್ರದ ಗೀತೆ, ಉಡುಗೊರೆ ಒಂದ ತಂದೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ ಶ್ರೋತೃ ಬಾಂಧವರೇ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಕಲ್ಪನಾ, ಜಯಶ್ರೀ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಆಹ್ಲಾದಕರವಾದಂತಹ ಇಂಪಾದ ಒಂದು ಗೀತೆ, ಆ ಪ್ರೇಮದ ಅನುಭವದ ಒಂದು ಅನುಭೂತಿಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕಲಾಪ್ರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಯಾರಿದ್ದಾರೆ? ಹೌದಪ್ಪ, ಎಲ್ಲರೂ ದುಡಿತಾರೆ, ದುಡ್ಡು ಮಾಡ್ಕೊ, ಶ್ರೀಮಂತ ಆಯ್ಕಂತ ಎಲ್ರಿಗೂ ಆಸೆ ಇರತ್ತೆ. ಆದ್ರೆ ನಾವು ದುಡ್ದ್ರಲ್ಲ ಸ್ವಲ್ಪ ಪರ್ಸೆಂಟೇಜ್ ಈ ಸಮಾಜಕ್ಕೂ ಕೊಡುವ, ಈ ಸಮಾಜದಲ್ಲಿ ಬೇಕು ಅಂತ ಹೇಳುವವರು ತುಂಬಾ ಜನ ಇದ್ರೆ, ಆದ್ರೆ ಆಕ್ಚುಲಿ ತುಂಬಾ ಜನಕ್ಕೆ ಅನಿವಾರ್ಯತೆ ಇರತ್ತೆ, ಅಂತವ್ರಿಗೆ ಸಹಾಯ ಮಾಡುವ. ನಾವು ದುಡ್ದೆಲ್ಲ ಎಷ್ಟು ಇಟ್ಕೊಂಬ್ದಪ್ಪ, ಚೂರು ಕೊಟ್ಬಿಡುವಲ್ಲ ಅನ್ನುವಂತ ಮನಸ್ಥಿತಿಯವರು ತುಂಬಾ ಕಡಿಮೆ. ನಾವು ದುಡಿಯುವಾಗ್ಲೇ ಒಂದ್ ಸಂಕಲ್ಪ ಮಾಡ್ಕೊಂಬ್ರೆ, ನಾನ್ ದುಡ್ದ್ರಲ್ಲಿ ಒಂದ್ 10% ಅದು ನನ್ನ ಸಮಾಜಕ್ಕೆ ಕೊಡ್ತೆ. ಆಗ ದೇವ್ರು ಮತ್ತೆ ಮೊಗೆ ಮೊಗೆದು ಕೊಡ್ತಾಂಬ್ರ. ಹಾಗೆ ನಮ್ಮೊಟ್ಟಿಗೊಬ್ರಿಗೆ ಅದಕ್ಕೊಂದು ಉದಾಹರಣೆ ಆಗಿದ್ರ. ಅವ್ರ ಹೆಸರು ನಾಗರಾಜ್ ಆರ್ ಸುವರ್ಣ ಅಂತೇಳಿ ಹೇಳ್ಕೊಂಡ. ಧರ್ಮಶ್ರೀ ರಿಲೀಫ್ ಫೌಂಡೇಶನ್ ರಿಜಿಸ್ಟರ್ಡ್ ಮಟ್ನಕಟ್ಟೆ ಬೈಂದೂರು ಉಡುಪಿ ಜಿಲ್ಲೆ, ಇದರ ಸಂಸ್ಥಾಪಕರು. ನಾಗರಾಜ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ಹೆಂಗಿದ್ರಿ, ಹುಷಾರಿದ್ರೆ?
3: ಆರಾಮ್ ಆರಾಮ್ ಮೇಡಮ್.
2: ಸೊ ಮುಂಬೈ ಸೇ ಆಯ ಮೇರೆ ದೋಸ್ತ್.
3: ಥ್ಯಾಂಕ್ ಯು.
2: ಎಷ್ಟು ವರ್ಷ ಬಾಂಬೆಯಲ್ಲಿ ಸರ್?
3: ಮುಂಬೈಲಿ ಮೇಡಮ್ ಒಂದು ನನಗೆ 35 ವರ್ಷ ಆಯ್ತು. 35 ಇಯರ್ಸ್.
2: ನಿಮಗ್ 35 ಅಲ್ಲ, ಹೋಗಿ
3: 35 ವರ್ಷ ಆಯ್ತು. ಸಮಾಜ ಸೇವೆ ಸ್ಟಾರ್ಟ್ ಮಾಡಿದ್ 20 ವರ್ಷ ಆಯ್ತು.
2: ಓಕೆ, ಸಮಾಜ ಸೇವೆಗೆ ಕಾರಣ ಎಂತ ಸರ್, ಯಾವ ರೀಸನ್ ಇಂದ ನೀವು ಶುರು ಮಾಡಿದ್ರಿ?
3: ಸಮಾಜ ಸೇವೆ ಕಾರಣ ಅಂತ ಹೇಳಿದ್ರೆ ನಮ್ ತಾಯಿಯಿಂದ ಬಂದಿದ್ದು ನನಗೆ. ತಾಯಿ ನಮ್ಗೆ ಅವಾಗ ಚಿಕ್ಕವರನ್ನು ತುಂಬಾ ಬಡತನದಲ್ಲಿ ಇದ್ದೇವೆ. ಬಡತನದಿರುವ ನಮ್ ತಾಯಿ ಅಷ್ಟು ಬಡತನದಲ್ಲಿ ಸಹ ಅವಳು ಏನಾದ್ರೂ ಒಂದ್ ಬಡವರು ಬಂದವಾಗ ಎಳಿ ಕವಳು ಅಂತಾರಲ್ಲ ನಮ್ಮ ಭಾಷೆಯಲ್ಲಿ, ಕವಳು ಆದ್ರೂ ಎಲೆ ತಿಂದರು ಕೊಟ್ಟು ಹಾಯ್ ಮನೆಗೆ ಬಂದವ್ರು ಹಾಯ್ ಕಳಿಸಬಾರ್ದು ಅಂತ ಇದೆ. ಅವಳದಿಂದ ನಾವು ಅಲ್ಲಿಂದ ಸ್ಟಾರ್ಟ್ ಆಯ್ತು ನಾವು ಮಾಡ್ಬೇಕಂತ ಹೇಳಿ. ಮತ್ತೆ ಬೊಂಬೆಗೆ ಹೋದೆ ನಾನು. ಬೊಂಬೆಗೆ ಹೋದಾಗ ಅಲ್ಲೆಲ್ಲ ತುಂಬಾ ಜನ ತುಂಬಾ ಕಷ್ಟದಲ್ಲಿ, ನಾವು ತುಂಬಾ ಕಷ್ಟದಿಂದ ಬಂದವರು. ಬಡತನ ಬೇರೆ, ಬಡವರು ಬೇರೆ, ಎರಡಿದೆ. ನಾನು ಬಡತನ ನೋಡಿದವನು, ಬಡವ ಅಂತ ಹೇಳಿದ್ರೆ ಬಡವರು. ಸೊ ನಾನು ಬಡತನ ನೋಡಿ ಬಂದಾದ ಕಾರಣ ಬಡವರದ್ದು ಕಷ್ಟ ಅನುಭವ ಆಯ್ತು ನನಗೆ. ಆತ ಕಾರಣದ ನಮ್ಮ ಸಂಸ್ಥೆ ಒಂದು ಕಟ್ಟಿಕೊಂಡು ನಾವು ಸಮಾಜ ಸೇವೆ ಮಾಡ್ತಿದ್ದೇವೆ ಮೇಡಮ್. ಒಂದು 20 ವರ್ಷ ಆಯ್ತು ಮಿನಿಮಮ್ ಆತರ.
2: ಓಕೆ, 20 ವರ್ಷದಿಂದ ನೀವು ಈ ಸಮಾಜ ಸೇವೆ ಹೆಂಗಿದ್ರಿ ಅಂದ್ರೆ, ಅಮ್ಮನನ್ನ ಕಂಡು ಕಲ್ತದ್ ನಾವ್ ಎಷ್ಟೇ ಕಷ್ಟದಾಗಿದ್ರು ಬೇರೆಯವರಿಗೆ ಎಂತಾರು ಒಂದ್ ಸಹಾಯ ಮಾಡಕ್ ಸಣ್ಣ ಪುಟ್ಟದಾರು ಮಾಡ್ಕಂತ. ನಿಮ್ಗೆಷ್ಟು ನಂಬಿಕೆ ಇದೆ ಇವತ್ತು ಅಂದ್ರೆ ನನಗ್ ಸಮಾಜಕ್ಕೆ ಕೊಡ್ಕಂತ ನಿಮ್ ಒಳಗ್ ಇದ್ದಕ್ಕೆ ಇವತ್ ನೀವು ಕೋಟ್ಯಾಧಿಪತಿ ಆಪಕ್ ಆಯ್ತಂತ, ನಿಮ್ಗೆಷ್ಟು ನಂಬಿಕೆ ಇದೆ ಈಗ ಅದ್ರ ಬಗ್ಗೆ?
3: ಹೇಳ್ತಲ್ಲ ಈ ಭಗವದ್ಗೀತೆಯಲ್ಲಿ ಬರ್ದಿದೆ, ನಾನು ಹಿಂದಿಯಲ್ಲಿ ಹೇಳ್ತಾರೆ, ಆಪಗ ದಿದ್ನ ದುನಿಯಾಗೂ ದೇಗ ಉತ್ತನ ಆಪ್ಗೂ ರಿಟರ್ನ್ ಆಯ್ಗ. ನೀವು ಪ್ರಪಂಚಕ್ಕೆ ಎಷ್ಟು ಕೊಡ್ತೀರಿ ಅಂದ್ರೆ ನಿಮ್ಗೆ ರಿಟರ್ನ್ ಬರ್ತದೆ. ನೀವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಹತ್ರ ಬರುವಾಗದ ಹೇಗೆ, ನೀವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬರ್ತದೆ, ನೀವು ಕೊಡ್ಲಿಕ್ಕೆ ಇಲ್ಲ ಅಂದ್ರೆ ನಿಮ್ಮ ಹತ್ರ ಬರುವುದಿಲ್ಲ. ನಾವೇನ್ ಮಾಡ್ಲಿ, ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಹತ್ರ ಆಟೋಮೆಟಿಕ್ ಬರ್ತಾ ಇದೆ. ಸ್ವಲ್ಪ ನಮ್ಮ ಇನ್ಕಮ್ ಅಲ್ಲಿ ಕೊಡ್ಬೇಕು, ಅದು ಹಣ ಕೂಡಿಟ್ಟ ಹಣ ಏನಾಗುದಿಲ್ಲ, ಅದ್ರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ.
2: ನೀವು ಬಾಂಬೆಗೆ ಹೋದ ಆ ಮೊದಲ ದಿನಗಳು, ಆ ಸ್ಟ್ರಗಲ್ ಎಲ್ಲ ಹ್ಯಾಂಗಿದಿತ್ತು?
3: ಮೇಡಮ್ ನಮ್ಮ ಹತ್ರ ಏನಿಲ್ಲ, ತುಂಬಾ ಕಷ್ಟದಲ್ಲಿ ಇದ್ದವರು. ನಾನು ಸ್ಟಾರ್ಟಿಂಗ್ ಹೋದ ಐಟಿಐ ಮಾಡಿ, ಕುಂದಾಪುರದಲ್ಲಿ ಐಟಿಐ ಮಾಡಿ ಹೋದವನು ನಾನು. ಅಲ್ಲಿ ನಾನು ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿದೆ, ಅಲ್ಲಿ ಆಗ್ಲಿಲ್ಲ. ಮತ್ತೆ ಮಾರ್ಕೆಟಿಂಗ್ ಮಾಡಿದೆ, ಮಾರ್ಕೆಟಿಂಗ್ ಸೇಲ್ಸ್ ಅಲ್ಲಿ ನಂಗೆ ಅದನ್ನ ಅನುಭವ ಬಂತು. ಸೇಲ್ಸ್ ಸ್ಟಾರ್ಟ್ ಮಾಡಿದ ನಂತರ ಒಂದು ಹೋಟ್ಲ್ ಮಾಡಿದ್ದೇನೆ, ಹೋಟ್ಲ್ ಮಾಡಿದೆ. ಅದ್ರ ನಂತರ ಮತ್ತೆ ಇನ್ಸೂರೆನ್ಸ್ ಸೆಕ್ಟರ್ ಹೋದೆ. ಇನ್ಸೂರೆನ್ಸ್ ಸೆಕ್ಟರ್ ನಂತರ ನನ್ನ ಸ್ವಂತ, ಮತ್ತೆ ಅದ್ರಲ್ಲಿ ಅನುಭವ ಬಂತು ನನಗೆ ಯಾವ ತರ ಮಾಡ್ಬೇಕಂತ, ನೆಟ್ವರ್ಕ್ ಮಾರ್ಕೆಟಿಂಗ್ ಸೇಲ್ಸ್ ಮಾಡ್ಬೇಕಂತ. ಈಗ ನಾನು ಸ್ವಂತ ಉದ್ಯಮ ಮಾಡ್ಕೊಂಡು, ಟೀ ಉದ್ಯಮ ಮಾಡ್ಕೊಂಡು ಅಲ್ಲಿ ಇದ್ದೇನೆ. ಸ್ಟ್ರಗಲ್ ತುಂಬಾ ಇದೆ, ತುಂಬಾ ಸ್ಟ್ರಗಲ್ ಇದೆ. ಬಾಂಬೆಯಲ್ಲಿ ಹೇಳುದು ನಾವು ಹಣ ತುಂಬಾ ಇದೆ ಅಂತ ಅಲ್ಲ, ಅಲ್ಲಿ ನೀವು ಎಷ್ಟು ಕಷ್ಟ ಮಾಡಿ ಹಣ ಸಿಗತ್ತೆ. ಮತ್ತ ಹಿಂದಿಯಲ್ಲಿ ಹೇಳ್ತಾರಲ್ಲ, ಆ ಕಾಮ್ಕ ಪೀಚೆ ಬಾಗು ಪೈಸೆಗ ಪೀಚೆ ಮದ್ ಬಾಗು ಅಂದ್ರೆ, ನೀವು ಕೆಲಸ ಹಿಂದೆ ಓಡಿ, ನೀವು ಹಣದಿಂದ ಓಡ್ರೆ ಹಣ ಬರುದಿಲ್ಲ ನಿಮ್ಮ ಹತ್ರ. ಕೆಲಸದಿಂದ ಹೋದ್ರೆ ನಿಮ್ ಹಣ ಆಟೋಮೆಟಿಕ್ ಬರುತ್ತೆ. ನಾವು ಕೆಲಸದಿಂದ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಹಣ ಬರ್ತಾ ಇದೆ ನಮ್ಮ ಹತ್ರ.
2: ಅದೇ ಈ ಬಾಂಬೆಗೆ ಹೋತ್ರ ನಂಬದೇರಲ್ಲ, ಅವ್ರು ಹೋದರಿಗೆ ಎಷ್ಟು ಕಷ್ಟ ಪಡ್ತಾರೆ ಸರ್ ಅಲ್ಲಿ. ನಮ್ಗೆ ಅವ್ರು ಇಲ್ಲಿ ಊರಿ ಬಪ್ಪತಿಗೆ ಒಂದು ಘನ ಶೂ ಘನ ಅಂಗಿ ಹಾಕೊಂಡು ಒಂಚೂರು ಸೆಂಟಲ್ ಹಾಕ ಬಂದ ದೊಡ್ಡ ಜನ ಅಂಬಗತ್, ಬಟ್ ಕಿತ್ನಾಪ್ ಹಾಕ್ತೇವೆ ಅಲ್ಲ, ಒಂದು ಬೆಳಿಗ್ಗೆ 4 ಗಂಟೆಗೆ 3 ಗಂಟೆ
3: ತುಂಬಾ ಕಷ್ಟ ಮಾಡಿ ಕಷ್ಟದ ಲೈಫ್ ಬೊಂಬೆ ಅಂತ ಹೇಳಿದ್ರೆ ಮತ್ತೆಲ್ಲ ಒಳ್ಳೇದಿದೆ. ಅಂದ್ರೆ ಅಲ್ಲಿ ಬೊಂಬೆಯಲ್ಲಿ ನೋಡಿ ವಾತಾವರಣ ಇಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್, ಕಾರ್ಸ್, ಜನ ಕೋಟಿ 70 ಕಿಲೋಮೀಟರ್ ಅಲ್ಲಿ 2 ಕೋಟಿ ಜನ ಇದ್ದಾರೆ. 70 ಕಿಲೋಮೀಟರ್ ಸರೌಂಡಿಂಗ್ ಮುಂಬೈ 70 ಕಿಲೋಮೀಟರ್, ಅದರಲ್ಲಿ 2 ಕೋಟಿ ಜನಸಂಖ್ಯೆ, ಕೋಟಿ ಗಟ್ಟಲೆ ಕಾರು, ಬಿಲ್ಡಿಂಗ್ಸ್ ಮತ್ತು ವಾತಾವರಣ ಇಲ್ಲ, ಹಣ ಇದೆ. ಹಣ ತುಂಬಾ ನೀವು ಕಷ್ಟ ಮಾಡಿದ್ರೆ 14 ಗಂಟೆಗೆ ದುಡಿದ್ರೆ ಒಂದ್ ಮಿನಿಮಮ್ ನಂಗನ್ಸಿದ್ರೆ 30-35 ಸಾವಿರ ದುಡಿಯೋದು. ಈ ನಮ್ಮ ಊರಿನಲ್ಲಿ ಬರ್ತಾರಲ್ಲ ಈಗ ಹೋಟ್ಲಲ್ಲಿ ಕ್ಯಾಂಟೀನ್ ಅಲ್ಲಿ ಬೇರೆ ಬೇರೆ ಬಿಸಿನೆಸ್ ಅಲ್ಲಿ ಇದ್ದಾರೆ. ಈ ಹೋಟ್ಲ್ ಕ್ಯಾಂಟೀನ್ ಒಂದ್ ಆಗ್ತಾ ಇದೆ, ನಮ್ಮ ಊರು ಬರುವುದು ಕಮ್ಮಿ ಆಗಿದೆ. ಈಗ ಬೆಂಗಳೂರು ಸ್ಟಾರ್ಟ್ ಆಗಿದಲ್ಲ ಬೇಕರಿ ಮಾಡ್ಕೊಳ್ಳೋದು, ಈಗ ನಮ್ಮ ಊರಲ್ಲಿ ಬರುವುದಿಲ್ಲ, ನಮ್ದೇ ಲಾಸ್ಟ್ ಅಂತ ಹೇಳುದು. ಒಂದ್ 20 ವರ್ಷದಿಂದ ನಮ್ಮ ಲೇಟೆಸ್ಟ್ ಯಾರು ಜನರೇಷನ್ ಬರ್ತಾ ಇಲ್ಲ ಮುಂಬೈಗೆ. ಬೆಂಗಳೂರು ಡೆವಲಪ್ ಆಯ್ತಲ್ಲ, ಮೊದ್ಲು ಬೆಂಗಳೂರು ಡೆವಲಪ್ ಇಲ್ಲ ಇಲ್ಲ, ಅವಾಗ ಬೆಂಗಳೂರು ಡೆವಲಪ್ ಇಲ್ಲದ ಕಾರಣ ನಾವು ಬೊಂಬೆಗೆ ಹೋಗಿದ್ದು. ಅವಾಗಲೇ ಬೆಂಗಳೂರು ಐ ಟಿ ಸಿಟಿ ಎಲ್ಲ ಆಗಿದ್ದು ನಾವು ಬೊಂಬೆ ಹೋಗುದಿಲ್ಲ ಆಯ್ತಲ್ಲ ಮೇಡಮ್, ನಾವು ಬೆಂಗಳೂರು ಹೋಗ್ತಿದ್ದೇವೆ. 30 ವರ್ಷ ಮೊದ್ಲು ಬೆಂಗಳೂರು ಡೆವಲಪ್ ಆಗ್ಲಿಲ್ಲ, ಈಗ ತುಂಬಾ ದೊಡ್ಡ ಡೆವಲಪ್ ಆಯ್ತು. ಈಗ ಎಲ್ಲರೂ ಬೆಂಗಳೂರಿಗೆ ಹೋಗ್ತಿದ್ದಾರೆ, ಬೆಂಗಳೂರು ಬೇಕರಿ ಮಾಡೋದು, ಐ ಟಿ ಸೆಕ್ಟರ್ ಎಲ್ಲ ಹೋಗ್ತಿದ್ರಲ್ಲ ಬೇರೆ ಬೇರೆ ಟೈಪ್ ಅಲ್ಲಿ. ಏನು ಶಾಲೆ ಹೋಗಿದ್ರು ಇದು ಮಾಡ್ಕೊಂಡಿದ್ದಾರೆ, ಯಾವ್ದು ಬೇಕರಿ ಎಲ್ಲ ಮಾಡ್ಕೊಂಡಿದ್ದಾರೆ, ಬೇರೆ ಕೋರ್ಸ್ ಮಾಡ್ಕೊಂಡು ಒಳ್ಳೆ ಸೆಕ್ಟರ್ ಇದೆ ಬೆಂಗಳೂರು. ಬೊಂಬೆ ಬರ್ತಾ ಇಲ್ಲ ಯಾರು, ಬೊಂಬೆ ಬರ್ತಾ ಇಲ್ಲ ಯಾರು.
4: ನಮ್ಮದೇ ಬಾಂಬೆಗೆ ಹೊಸ ಜನರೇಷನ್ ಹಾಕುದಿಲ್ಲ
3: ಇಲ್ಲ, ಒಂದು 20 ವರ್ಷದಿಂದ ನನ್ನ ಲೆಕ್ಕದಲ್ಲಿ 20 ವರ್ಷದಿಂದ ಯಾರು ಹೊಸ ಜನರೇಷನ್ ಬರ್ತಾ ಇಲ್ಲ. ಜೆನ್ಜಿ ಹೇಳ್ತಾರಲ್ಲ ಈಗ 2000 ಹುಟ್ಟಿದ ನಂತರ ಮಕ್ಕಳು, ಈಗ 20 ವರ್ಷ ಆಯ್ತಲ್ಲ ನಾನು ನೋಡ್ತಾ ಇಲ್ಲ. ಒಂದ್ ಜನರೇಷನ್ ಮುಗಿದ್ ಎಲ್ಲ ಬ್ಯಾಂಗ್ಳೂರೇ, ಬ್ಯಾಂಗ್ಳೂರು ಪುನಾ ಹೋಗ್ತಾರೆ, ಹೈದರಾಬಾದ್ ಆ ಕಡೆ ಎಲ್ಲ ಹೋಗ್ತಿದ್ದಾರೆ. ಬೊಂಬೆಯಲ್ಲಿ ಬಾರಿ ಕಮ್ಮಿ ಆಗಿದೆ, ನಾನು ನೋಡ್ತಿದ್ದೇನೆ. ಒಂದು 5% ಇಲ್ಲ ನನ್ನ ಪ್ರಕಾರ ಬ್ಯಾಂಗ್ಳೂರ್.
4: ನೀವು ಹೇಳೋದು ಹೌದಂಬಗಾತಿತ್ ನಂಗೂ.
3: ಹೌದಲ್ಲ,
4: ಹೌದು, ಯಾಕೆ ನಮ್ದು ಒಂದು ಹಿಂದಿನ ಜನರೇಷನ್ ಎಲ್ಲ ಬಾಂಬೆಗೆ ಹೋಯ್ತು.
3: ಹೌದು,
4: ಕಡಿಕಿಲ್ಲ ಕೈದು
3: ಕಡಿ ಕೈದ ಆಯ್ತು. ಈಗ ಎಲ್ಲ ಅದು ಹೋದವರೆ, ಈಗ ಹೋದವರು ಅವ್ರಿಗೆ ಫ್ಯಾಮಿಲಿ ಆಯ್ತು, ಮದುವೆ ಆದ್ರವರು, ಅವ್ರಿಗೆ ಮಕ್ಕಳು, ಅವರೆಲ್ಲ ಇದ್ದಾರೆ. ನೀವು ಬೇರೆ ಟ್ರೈನ್ ಇಳಿದಾಗ್ಲೂ ಹೊಸ್ತಾಗಿ ಮಕ್ಕಳು ಹೋಗ್ತಾ ಇಲ್ಲ. ನಾನು ಕೆಲಸ ಹುಡುಗರು ಬೊಂಬೆಗೆ ಹೋಗ್ತೇನೆ ಹೇಳಿ ಇಲ್ಲ, ಮೊದ್ಲು ಹಂಗೆ ಅಂದ್ರೆ ಎಂತವ್ರು ಹೋಟ್ಲ ಕೆಲಸ ಹೊರಡಿಲ್ಲ ಕಡ ಬೊಂಬೆ ಹೋಗಪ್ಪ ಅಂತ ಹೇಳಿ, ಈಗ ಯಾರು ಬರುದಿಲ್ಲ.
4: ಅದನ್ನ ಕೇಳ್ದು ಮಾರ್ರೆ, ಈಗ ಬೆಂಗಳೂರು ಯಾರಾದ್ರೂ ಓಕೆ ಕನ್ನಡ ನಮ್ ಭಾಷೆ, ಕುಂದಾಪುರ ಕನ್ನಡ ಅಲ್ದಿದ್ರು ಏನಾದ್ರು ಒಂದ್ ಕನ್ನಡ ಮಾತಾಡ್ಕೊಂಡು ಅಲ್ಲಿ ಇಪ್ಪು ಅಂದ್ರೆ ಒಂದ್ ಧೈರ್ಯ ಇರುತ್ತೆ. ಈಗ ಬಾಂಬೆಗೆ ಹೋಯ್ಕಂದ್ರೆ ಫಸ್ಟ್ ಬಪ್ಪುದೇ ಅಯ್ಯೋ ಹಿಂದಿ ಬರ್ಕ್ ಮರಾಠಿ ಬರ್ಕ್ ನಮ್ಗೆ ಯಾವ್ದು ಬರ್ತಿಲ್ಲ, ಸಸೂತ್ರ ತುಳು ಬರ್ತಿಲ್ಲ, ಒಂದ್ ತುಳು ಇದ್ರು ಬಾಂಬೆಗೆ ಬದ್ಕಂಡ್ಲಕ್ಕ ಅಲ್ಲ. ಸೊ ನಿಮ್ಗೆ ಹೆಂಗಿದ್ದೀತ ಆ ಸ್ಟ್ರಗಲ್
3: ಅಲ್ಲಿ? ಗೊತ್ತಾಗಿಲ್ಲ ಮೇಡಮ್, ಸ್ಟಾರ್ಟಿಂಗ್ ನಲ್ಲಿ ಕೆಲಸನಲ್ಲ ನೋಡಿ, ಯಾವ ಲ್ಯಾಂಗ್ವೇಜ್ ಕೆಲಸ, ನೀವು ಒಂದ್ 14 ಗಂಟೆ ಬಿಸಿ ಇದ್ ಬಿಟ್ಟು ನಿಮ್ ಹತ್ರ ಮಾತಾಡಲಿ ಟೈಮೇ ಇಲ್ಲ.
4: ಓಕೆ, ಆದ್ರೆ ಕೆಲಸ ಮಾಡೋ ಕಮ್ಯುನಿಕೇಶನ್
3: ಅವ್ರು ಹೇಳ್ತಾರಲ್ಲ ಅವ್ ನೋಡಿ, ಈಗ ಹಿಂದಿ ಅಂದ್ರೆ ಕಾಮನ್ ರಾಷ್ಟ್ರೀಯ ಭಾಷೆ, ಅದು ಹಿಂದಿಯಲ್ಲಿ ಹೇಳ್ತೇವೆ ಓಕರು ಏಕರು ಅವ್ ಗೊತ್ತಾಗತ್ತೆ. ಅವ್ ಕೈ ಆಡಿಸಿ ಬಾ ಹೇಳ್ತಾರಲ್ಲ, ಹೀಗೆ ಊಟ ಮಾಡಿ ಅಂದ್ರೆ ಕೈ ಸನ್ನಿ ಮಾಡಿ ತೋರಿಸ್ತಾ ಊಟ ಗೊತ್ತಾಗತ್ತೆ. ಹಾ ಬೈ ಇಸ್ಕು ಕ್ಯಾ ಬೋಲ ಖಾನಾ ಖಾವ್, ಮತ್ಲಬ್ ಕೈ ಸನ್ನಿ ಮಾಡಿ ತೋರಿಸ್ದಾವಾಗ ಊಟ ಮಾಡಿ ಆಗ ಗೊತ್ತಾಗ. ಅದಕ್ಕೊಂದ್ ಕಲ್ತ್ಕೊಂಡ್ಬಿಟ್ಟು ಒಂದ್ ವರ್ಡ್ಸ್, ಒಂದ್ ಸಣ್ಣ ವರ್ಡ್ಸ್ ಕಲ್ತ್ಕಂತೆ, ಮತ್ತೆ 3-4 ತಿಂಗಳು ಡೆವಲಪ್ ಆಗತ್ತೆ ಹಿಂದಿ ಅನ್ನೋದು. ಈಗ ಈಸಿ ಆಯ್ತು, ಈಗೆಲ್ಲ ಈ ಸೀರಿಯಲ್ ಬಂದಂತ ಕಾಮನ್ ಆಗಿದೆ. ಈಗ ಮೊದ್ಲು ಹಿಂದಿ ಕಷ್ಟ ಇತ್ತು ಹಿಂದಿ ಮಾತಾಡೋದು, ಅಲ್ಲಿ ಲ್ಯಾಂಗ್ವೇಜ್ ಹಿಂದಿ ಇದೆ, ಮರಾಠಿನೂ ಸಹ ಇದೆ, ಗುಜರಾತಿ ಇದೆ. ನಮ್ದು ಕರ್ನಾಟಕ ಸಂಘ ತುಂಬಾ ಇದೆ ಮುಂಬೈಯಲ್ಲಿ, ತುಂಬಾ ಇದೆ.
4: ನೀವು ಯಾವ್ದೆಲ್ಲ ಭಾಷೆ ಮಾತಾಡ್ತಾರೆ?
3: ಈಗ ನನಗೆ ಮರಾಠಿ, ಹಿಂದಿ, ಸ್ವಲ್ಪ ಗುಜರಾತಿ ಎಲ್ಲ ಬರ್ತದೆ, ಕನ್ನಡ ಕುಂದಾಪುರ ಕನ್ನಡ ಒಳ್ಳೆ ಮಾತಾಡ್ತೇನೆ. ಈಗ ಬಾಂಬೆ ಹೋಗಿ 35 ವರ್ಷ ಆದ್ರೂ ಸಹ ಕುಂದ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೇನೆ, ನಾನು ಬಿಡ್ಲೇ ಇಲ್ಲ ನಮ್ಮ ಭಾಷೆ ಅಲ್ಲದೆ. ನಮ್ಮ ಭಾಷೆಗೆ ಅಂದ್ರೆ ನಾನು ಆ ಭಾಷೆಗೆ ಬಿಡ್ಲೇ ಇಲ್ಲ, ಬಿಡುಕ್ ಆಗಂಬಾಗಿತ್ತು.
4: ನಿಮ್ ಭಾಷೆಲಿ ತುಂಬಾ ಲೈಕ್ ಇತ್ತು.
3: ಹೌದೌದು, ಅಲ್ಲ ನಾನು ಚಂದ ಮಾಡಿ ಮಾತಾಡಿದೆ. ನಮ್ಮ ಅಮ್ಮನ ಭಾಷೆ ಅಂದ್ರೆ ನಮ್ಮ ತಾಯಿ ಭಾಷೆ ಅಲ್ಲ, ಅದರಲ್ಲೂ ನಮ್ದು ಕುಂದ ಕನ್ನಡ. ಕುಂದಾಪುರ ಸ್ವಲ್ಪ ಈ ಕಡೆ ಬಂದ್ರೆ ಕುಂದಾಪುರದಿಂದ ಬರುವಂತೀರಿ ಸ್ವಲ್ಪ ಚೇಂಜ್ ಇದೆ, ಮರುವಂತಿಯಿಂದ ನಾಗೂರು ಸ್ವಲ್ಪ ಚೇಂಜ್, ನಾಗೂರಿಂದ ಸಿರೂರು ಒಂಥರ ಒಂದು ಸಣ್ಣದಂತಲ್ಲ ಒಂದು ಕುಂದ ಕನ್ನಡ ಅಂದ್ರೆ ಅಷ್ಟು ಸ್ಟ್ರಾಂಗ್ ಭಾಷೆ. ಆ ಭಾಷೆನ ಮಾತಾಡ್ತೇನೆ ನಮ್ಮ ಅಮ್ಮನ ತರನೇ ಮಾತಾಡೋದು ನಾನು. ಹೌದೌದು, ಈಗ ನಮ್ಮ ಹಿಂದಿ ಒಳ್ಳೆ ಮಾತಾಡ್ರು ಸಹ ಕುಂದ ಕನ್ನಡ ಮಾತ್ರ ಚಂದ ಮಾಡಿ ಮಾತಾಡ್ತೇನೆ ನಾನು.
4: ವೆರಿ ನೈಸ್. ನಾನು ನೀವೊಂದ್ ಮಾತು ಹೇಳಿದ್ರೆ, ನಾವಿಬ್ರು ಹಿಂಗೆ ಮಾತಾಡೋತ್ತಿಗೆ ನಾನು ಬಿಸ್ನೆಸ್ ಕಲ್ತದ ಅಮ್ಮನಿಂದ ಅಂತ.
3: ಹೌದೌದು,
4: ಅದೊಂಚೂರು ಹೇಳಿಕವ ಅಮ್ಮ ನಿಮ್ಮನ್ನ ಅದೇ ನುಗ್ಗಿ ಕೋಡ್ ಕೊಟ್ಟ.
3: ಅಲ್ಲ ಅಮ್ಮ ನೋಡಿ, ನಾನ್ ಬಿಸ್ನೆಸ್ ಕಲ್ಲಿ ಕಾರಣ ಏನ್ ಕೇಳಿದ್ರೆ, ಚಿಕ್ಕ ಇರುವಾಗ 3ನೇ ಕ್ಲಾಸಿಗೆ ಹೋತಿದ್ದ ಅವಾಗ 3ನೇ ಕ್ಲಾಸಿಗೆ ಒಪ್ಪತ್ತಿಗೆ ನಮ್ಮ ಹತ್ರ ಹಣ ಒಂದ್ ನಮ್ ಗಡತನದಲ್ಲಿ ಇದ್ದೇವೆ. ಅವಾಗ ನುಗ್ಗಿಕಾಯಿ, ನುಗ್ಗಿ ಮರ, ಮಾವಿನಕಾಯಿ ಎಲ್ಲ ಆಸಿತ್ತು ನಮ್ಮಲ್ಲಿ. ನಮ್ಮ ಅಂಬಗಲ್ ಪೇಟೆ ಇತ್ತು ನಮ್ಮಲ್ಲಿ, ನಾವು ನಕಿನಗಟ್ಟೆಯಿಂದ ಅಂಬಗಲ್ ಪೇಟೆಯಲ್ಲಿ ಹೋಗಿ ಕುತ್ಕೊಂಬ್ದ. ಅಮ್ಮ ಕಟ್ ಮಾಡಿ ಕೊಡುದು, ಯಾವ್ದು ನುಗ್ಗಿ ಕಟ್ಟ ಮಗ ತಕೊಂಡು ಇಟ್ಕೋ, ಅಲ್ಲಿ ತಕ್ಕಂಬರ್ ಯಾರು ಇದಿಲ್ಲ, ಕಷ್ಟ ಆಗ್ತದೆ. ಅವಾಗ 50 ಪೈಸೆ ತಕೊಂಬರಿಲ್ಲ, ಯಾಕಂದ್ರೆ ಎಲ್ಲರ ಮೇಲೆ ನುಗ್ಗಿಕಾಯಿ ಆಗ್ತಲ್ಲ. ಅವಾಗ ಯಾರು ಬಂದ್ ತಕೊಂಡವ್ರು 1 ರೂಪಾಯಿ ಸಿಕ್ಕತ್ತು, 50 ಪೈಸೆ ಕಟ್ಟಲ್ಲ. ಅವಾಗ ಅದ್ ತಕೊಂಡು ಅಮ್ಮನಿಗೆ ಕೊಡುದು. ಅಮ್ಮ ಅವಾಗ ನಮ್ಗೆ 10 ಪೈಸೆ 20 ಪೈಸೆ ಕೊಡ್ತಿದ್ಲು. ಈಗ ನಿಂದ ಕಮಿಷನ್ ಅಂದ್ರೆ ಸೇಲ್ ಮಾಡ್ನಲ್ಲ, ಆವಾಗ ಸೇಲ್ಸ್ ಅನುಭವ ನಮ್ಗೆ ಅಲ್ಲಿಂದ ಆಯ್ತು. ಹೇಗ್ ಸೇಲ್ ಮಾಡ್ರೆ, 10 ಪೈಸೆ ಸಿಕ್ಕತ್ತಲ್ಲ. ನಂಗ ಹಾಲು ಸೇಲ್ ಮಾಡ್ತಿದ್ಲು, ಹಾಲು ಎಮ್ಮೆ ತಗೊ ಹಾಲು ಕರೀತಿದ್ಲು ಅವಳು. ಹಾಲ್ಗ ಅವಾಗ ಲೀಟರ್ ಎಷ್ಟು 1 ರೂಪಾಯಿ ಇಲ್ಲ ಆಯ್ತು ಹಾಲು ಡೈರಿ ಕೊಡುದು, ಅದ್ರಲ್ಲಿ ನಂಗೆ ರಾಯಲ್ಟಿ ಕೊಡ್ತಿದ್ಲು ಅವಳು, ಮಗ ಹಿಂದೆ 5 ಪೈಸೆ ತಕೊ ಅಂತ ಹೇಳಿ. ಅವಾಗ ಅಲ್ಲಿಂದ ನಂಗೆ ಗೊತ್ತಾಯ್ತು ಹಣದ್ದು ಹೇಗ್ ಮಾಡ್ಬೇಕು. ನಮ್ಮ ತಾಯಿ ಅದು ಗುರುಗಳೇ, ನನ್ನ ತಾಯಿ ರಿಯಲಿ ನನ್ನ ಗುರುಗಳು. ಅವಾಗ ಹೇಳಿದ್ಲು, ಮಗನ ಹಣ ಮಾಡ್ಬೇಕಿದ್ರೆ ಸ್ವಲ್ಪ ಉಳಿತಾಯ ಮಾಡ್ಕತ್ತೆ. ಅವಾಗ ಅವಾಗ ಹಣ ಉಳಿತಾಯ ಮಾಡಿ ಮಾಡಿ ನಮ್ಮನ್ನೆಲ್ಲ ಸಾಕಿದ್ರು ಅವ್ರು. ತಂದೆಯನ್ನು ತುಂಬಾ ಕಷ್ಟ ಮಾಡಿ, ನಮ್ಮ ತಂದೆಯವರು ತುಂಬಾ ಕಷ್ಟ ಮಾಡಿ ಕಲ್ ಕಡಿದಿದ್ದು. ಕಲ್ಯಾಣಿಗೆ ಕಲ್ ಕಡ್ಕ ಬಂದು ಜೀವನ ಮಾಡಿದ್ದು ನಾವು. ನಮ್ಗೆ ಊಟಕ್ಕೆ ಇಲ್ಲ ಆಯ್ತು, ಊಟಕ್ಕೂ ಏನು ತುಂಬಾ ಕಷ್ಟದಿಂದ ಬಂದವನು. ಅಂದ್ರೆ ಹೇಳಿದ್ರೆ ನಿಮ್ಗೆ ಬಡ ಬೇರೆ ಬಡತನ ಬೇರೆ. ನಾವು ಬಡತನದಿಂದ ಬಂದವ್ರು, ಬಡವ ಅಂದ್ರೆ ಕೂತ್ಕೊಂಡಿರ್ತಾನೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಪಾಪ ಬಡವ ಅವತ್ತು. ನಾವು ನಮ್ಮ ಮಗನಿಗೆ ಅದನ್ನ ಯಾವತ್ತು ತೋರಿಸ್ತೇನೆ? ಮತ್ಲಬ್ ಗರೀಬ್ ಅಲಗೆ ಬೇಟ, ಗರೀಬಿ ಅಲಗೆ. ಅಂದ್ರೆ ಬಡತನ ಬೇರೆ, ಅದ್ ಎರಡು ಟೈಪ್ ಇದೆ. ಅದನ್ನ ಎರಡು ತೋರಿಸ್ಬೇಕಾಗತ್ತೆ ಮಕ್ಕಳು. ಯಾಕೆ ಮಕ್ಳಿಗೆ ಗೊತ್ತಿಲ್ಲ, ನನ್ನ ಮಗನಿಗೆ ಗೊತ್ತಾಗುದಿಲ್ಲ. ಬಡವ ಅಂದ್ರೆ ಅವನಿಗೆ ಏನ್ ಗೊತ್ತಾಗತ್ತೆ? ಅಲ್ಲಿ ಕೂತ್ಕೊಂಡು ಬಸ್ ಸ್ಟ್ಯಾಂಡ್ ಆಗಿ ಪಾಪ 1 ರೂಪಾಯಿ ಬೇರ್ತಾ ಇರ್ತಾ, ಅವನಿಗೆ ಬಡವ ಅಂತ ಎಣಿಸ್ಕೊಂಡಿರ್ತ. ಬಡತನ ಸ್ವಂತ ಎಂದ್ ಬರ್ಬೇಕು ನಮ್ಮಿಂದ, ನಮ್ಮ ನಾವು ಸ್ವಂತ ಬಡತಿಂದ ಬಂದವ್ರು ಬಡತನ. ಹಾಗಾಗಿ ಸೊ ಅಲ್ಲಿಂದ ನನ್ನ ತಾಯಿಯಿಂದ ಕಲಿತೆ. ತಾಯಿ ಅದಕ್ಕೆ ನನ್ನ ಗುರುಗಳು, ಬಿಸ್ನೆಸ್ ಗುರುಗಳು ನಮ್ಮ ತಾಯಿನೇ.
4: ಇವತ್ತು ನೀವು ನಿಮ್ಮ ಧರ್ಮಶ್ರೀ ಅಲ್ಲ ಆ ಟ್ರಸ್ಟ್ ಮೂಲಕ ಬಹಳಷ್ಟು ಸೇವೆಗಳನ್ನ ಮಾಡ್ತಾ ಇದ್ರಿ. ಎಂತೆಲ್ಲ ಸೇವೆಗಳನ್ನ ಮಾಡಿದ್ರಿ?
3: ನಾನು ಮ್ಯಾಕ್ಸಿಮಮ್ ಮೇಡಮ್ ಈ ಕ್ಯಾನ್ಸರ್ ಪೇಷಂಟ್ ಗೆ ಕೆಲಸ ಮಾಡ್ತಿದ್ದೇವೆ. ಕ್ಯಾನ್ಸರ್ ಪೇಷಂಟ್ ಅಂದ್ರೆ ಅನ್ನದಾನ, ಅಲ್ಲಿ ಒಂದ್ ಟೈಮ್ ಟಿಫಿನ್. ಅಲ್ಲಿ ಬಾಂಬೆಯಲ್ಲಿ ಒಂದು ಬಿಲ್ಡಿಂಗ್ ಇದೆ, ಒಂದು 400 ಪೇಷಂಟ್ ಇದ್ದಾರೆ. ಆ ಮ್ಯಾಕ್ಸಿಮಮ್ ನಾವು ಅಲ್ಲಿ ಪೇಷಂಟ್ ಗೆ ಒಂದು ಟೈಮ್ ಫುಡ್ ಟಿಫಿನ್. ಮ್ಯಾಕ್ಸಿಮಮ್ ಈ ಫೋಟೋ ಎಲ್ಲ ಹಾಕ್ತಿಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗೆ, ಯಾಕಂದ್ರೆ ಇದೊಂದು ಪ್ರಾಬ್ಲಮ್. ನಿಮ್ಗೆ ಹೇಳಿದ್ನಲ್ಲ, ಕೆಲವು ನಾವು ಈ ಕ್ಯಾನ್ಸರ್ ಪೇಷಂಟ್ ತುಂಬಾ ಕಡೆಗೆ ನಾವು ಇವರಿಗೆ ಹೆಲ್ಪ್ ಮಾಡ್ತೇವೆ. ಅವ್ರ ಫೋಟೋ ಕ್ಯಾನ್ಸರ್ ಪೇಷಂಟ್ ಜೊತೆ ಫೋಟೋ ತಗೊಂಡು ನಾನು ಎಲ್ಲೂ ಫೇಸ್ಬುಕ್ ಅಲ್ಲಿ ಹಾಕ್ಲಿಲ್ಲ. ಈ ನಿಮ್ಗೆ ಗೊತ್ತಿರುವಂತ ವಿಷಯ, ಹಾಕಿದ್ರೆ ಆ ಫೇಸ್ಬುಕ್ ಅಲ್ಲಿ ನೋಡಿ ಲಕ್ಷಗಟ್ಟಲೆ ಜನ ನೋಡ್ತಾರೆ. ಅವ್ರಿಗೆ ಗೊತ್ತಾಗತ್ತೆ ಇವ್ರ ಮನೇಲಿ ಒಬ್ರು ಕ್ಯಾನ್ಸರ್ ಪೇಷಂಟ್ ಇದ್ರ. ಅದನ್ನ ತೋರಿಸ್ಕಂತಿಲ್ಲ ಮೇಡಮ್. ನಾ ಎಲ್ಲಿಯೂ ನನ್ನ ಡಾಕ್ಯುಮೆಂಟ್ಸ್ ನೋಡಿ, ಫೇಸ್ಬುಕ್ ಪೇಜ್ ಅಲ್ಲಿ ಇದೆ, ಇನ್ಸ್ಟಾಗ್ರಾಮ್ ಪೇಜ್, ಎಲ್ಲಿಯೂ ಸಹ ನಾನು ಫೋಟೋ ಅವ್ರದ್ದು ಒಟ್ಟಿಗೆ ಹಾಕ್ಲಿಲ್ಲ. ನನ್ನ ಇದಕ್ಕೆ ಡಾಕ್ಯುಮೆಂಟ್ ಫೋಟೋ ತಗೊಳ್ತೇವೆ ನಮ್ ಗವರ್ಮೆಂಟ್ ಡಾಕ್ಯುಮೆಂಟ್ ಗಾಗಿ. ಸೊ ಅದೊಂದು ಕೆಲಸ ಮಾಡ್ತಿದ್ದೇವೆ. ಇನ್ನೊಂದಾಗಿ ಈಗ ಇದು ಯಾವುದು ಈ ಸಾಧು ಸಂತರಿಗೆ ಅದೊಂದು ಮಾಡ್ತಿದ್ದೇವೆ. ಮತ್ತೆ ಇನ್ನೊಂದು ಮೇನ್ ಕುಗ್ರಾಮ, ಈ ಶಾಲೆಗೆ ಕುಗ್ರಾಮ ಅಂತ ಹೇಳಿ ನಮ್ ಬೈಂದೂರಲ್ಲಿ ಎಲ್ಲ ಈ ದೊಂ ಒಳಗಡೆ ಎಲ್ಲ ಇದೆ, ಇಳಜಿತ್ ಒಳಗಡೆ ಅಲ್ಲೆಲ್ಲ ತುಂಬಾ. ಈಗ ನೋಡಿ ನಾಡ್ಕಾಳ ತೋಡ್ ಶಾಲೆಗೆ ಸುಮಾರು ನೀವು ತುಂಬಾ ಶಾಲೆಗೆ ವಾಟರ್ ಫಿಲ್ಟರ್ ಮೇನ್ ಆಗಿ ಚಿಕ್ಕ ಮಕ್ಕಳಿಗೆ ನಾವು ಅವಾಗ ಏನ್ ಹೇಳ್ತಾರೆ, ಅವಾಗ ಈ ಚಿಕ್ಕ ಮಕ್ಕಳಿಗೆ ಶಾಲೆಗೆ ಹೋದ್ರು ಗೊತ್ತಿರ್ಬೇಕು ನಿಮ್ ಸಣ್ಣ ಒಂದು ಸ್ಟೋರಿ ಇದು. ಈ ಶಾಲೆಗೆ ಹೋರ್ ಕೂಡ ಒಂದ್ ಮಕ್ಕಳಿಗೆ ಕುತಿ ಬಾಟ್ಲಿ ಹೇಗೆ ಕಳಿಸಿ ಕೊಡ್ತಾರೆ, ಎಂತದ ನೀರು ಎಂತ ಎಲ್ ಕೆ ಜಿ ಯು ಕೆ ಜಿ ಹೇಳ್ತಾರೆ, ಬಾಲ ಆಗಲಿ ಬಾಲೋಡಿ ಅಂತಿದ್ರೆ. ಅಲ್ಲಿ ಹೊರ ಕೂಡ ನೀರ್ ಖಾಲಿ ಆಗ್ತ, ನೀರ್ ಖಾಲಿ ಕೂಡ ಟೀಚರ್ ಅಂತ ಹೇಳಿದ್ರೆ ಅಲ್ಲಿ ಮಡಕೆ ನೀರ್ ಮಗ ಕುಡಿಕ ಬಂತ್ರ, ಆ ಮಡಕೆ ನೀರ್ಲಿಂದ ಬೋರಿಲಿಂದ ಬಂದದ್ದು, ಬೋರೆಲ್ ಬೋರೆಲ್ ಬಾವಿ ಅಂತಾರಲ್ಲ ಅದು ಶುದ್ಧ ಇಲ್ಲ ಕರೆಕ್ಟ್. ಮನೆಗೆ ಹೊರ ಕೂಡ ಮಗು ಜ್ವರ ಬಂದಿರತ್ತೆ, ಎಂತ ಇರುತ್ತೆ ಜ್ವರ ಬರತ್ ಆ ಮಗಿ ಸ್ಟಾರ್ಟ್. ಶಾಲೆಗೆ ಹೊರ ಕೂಡ ಜ್ವರ ಬರ್ತದೆ ಹೇಳಿ ತಲೆ ಕುತ್ಕೊಂಡ್ ಬರತ್ ಅದು ಪ್ರಾಬ್ಲಮ್ ಬರುದು ಅವ್ರು ನೀರಿಂದ ಆಯ್ತಾ, ನೀರಿಂದ ಬಂದದ ಜ್ವರ ಬರತ್. ನಾನ್ ಶಾಲೆಗೆ ಹೊರ ಮನೆ ನೀರು ಒಂದು ವಾರ ಕರೆಕ್ಟ್ ಆತ್ಲ ಮತ್ ಪುನಃ ಮನೇಲಿ ಕರೆಕ್ಟ್ ಇರ್ತಲ್ಲ ಅವಳು, ಮತ್ ಪುನಃ ಶಾಲೆ ಬರತ್ಲ ಮತ್ ಪುನಃ ಅದೇ ನೀರು ಕುಡಿತ್ಲ, ಆ ಬಾಟ್ಲಿ ಖಾಲಿ ಆತ್ರ ಅವಳು ಕುದಿಯ ಬಾಟ್ಲಿ ನೀರು ಕುಡಿದ್ರೆ ಶಾಲೆ ನೀರು ಕುಡಿತ್ಲ ಅವಳು. ಅವಾಗ ಎಂತ ಅಂತ ಕೇಳಿದ್ರೆ ಮತ್ ಪುನಃ ಜ್ವರ ಬರುತ್ತೆ ಅವಳಿಗೆ, ಅವಳು ತಲೆಗೆ ಫಿಕ್ಟ್ ಆಗ್ತ. ನಾನ್ ಶಾಲೆಗೆ ಹೋರ್ ಜ್ವರ ಇನ್ನು ಶಾಲೆಗೆ ಹೋಗ್ತಿಲ್ಲ, ಶಾಲೆ ಕೈದ ಕೆಲವು ಮಕ್ಕಳು ಅದರಿಂದ ಶಾಲೆ ಕೈದ. ಅದಕ್ಕೆ ನಾವ್ ಎಂತ ಮಾಡಿದ್ದೇವೆ, ಬಾಲವಾಡಿ ಶಾಲೆ ಮ್ಯಾಕ್ಸಿಮಮ್ ವಾಟರ್ ಫಿಲ್ಟರ್ ಕೊಟ್ಟಿದ್ದೇವೆ. ನಮ್ಮ ಬೈಂದೂರು ತಾಲೂಕಿನ ನಮ್ಮ ಪೇಜ್ ನೋಡಿ ಮ್ಯಾಕ್ಸಿಮಮ್ ಬಾಲವಾಡಿಗೆ ಶಾಲೆ ಕೊಡ್ತಿದ್ದೆ. ಯಾಕಂದ್ರೆ ದೊಡ್ಡ ಮಕ್ಕಳು ನೀರು ಕೊಡ್ರೆ ಆಗತ್ತೆ, ಚಿಕ್ಕ ಮಕ್ಕಳಿಗೆ ತೊಂದರೆ ಆಗ್ತಂಟಲ್ಲ ಮೇಡಮ್. ಅದಕ್ಕೆ ಚೆಕ್ ಶಾಲೆಗೆ ವಾಟರ್ ಫಿಲ್ಟರ್ ಫ್ಯಾನ್ ಏನೇನ್ ಬೇಕು ಅವ್ರಿಗೆ. ಕುಗ್ರಾಮದಲ್ಲಿ ಹಳ್ಳಿ ಶಾಲೆ, ಟ್ಯೂಬ್ಲೈಟ್ ಇಲ್ಲ ಪಾಪ, ಫ್ಯಾನ್ ಇಲ್ಲ, ಅವ್ರಿಗೆ ಕೂತ್ಕೊಂಡು ಕುರ್ಚಿ ಇಲ್ಲ. ಗ್ರೀನ್ ಬೋರ್ಡ್ ಅಂತ ಈಗ ನಾವೊಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಹಿಂದ್ಗಡೆ ಕೂತ್ಕೊಂಡು ಮಕ್ಕಳಿಗೆ ತೋರುದಿಲ್ಲ ಈಗ, ಕರೆಕ್ಟ್ ಅಲ್ಲ? ನಾಲ್ಕನೇ ಬೆಂಚ್ ಕೂತ್ಕೊಂಡು ಮಕ್ಕಳಿಗೆ ತೋರುದು. ಈಗ ಎಲ್ಲ ಶಾಲೆ ಗ್ರೀನ್ ಬೋರ್ಡ್ ಕೊಡ್ತಿದ್ದೆ ನಾವು ಮ್ಯಾಕ್ಸಿಮಮ್ ಎಲ್ಲ ಶಾಲೆಗೂ ಗ್ರೀನ್ ಬೋರ್ಡ್ ಒಂದೊಂದು ಬೇಕು. ನಮ್ಮ ಕೈಯಲ್ಲಿ ಆದ ನಮ್ಗೆ ಮನವಿ ಪತ್ರ ಬರುತ್ತೆ ಶಾಲೆ ನಾಗರಾಜಣ್ಣ, ಇದೊಂದು ಬೇಕು ನನಗೆ. ಈಗ ಕಾಳತೋಡ್ ಶಾಲೆ, ನಾಗೂರ್ ಶಾಲೆ ಎಲ್ಲ ಕಡೆ ಬಂದಿದೆ ಈ ತರ. ಪ್ರತಿ ತಿಂಗಳು ಒಂದು ಪ್ರೋಗ್ರಾಮ್ ಮಾಡ್ತೇವೆ ನಾವು ಪ್ರತಿ ತಿಂಗಳು. ಮೊನ್ನೆ ಕೊಂಕಣ್ ರೈಲ್ವೆ ಬೈಂದೂರು ಸ್ಟೇಷನ್ ಅಲ್ಲಿ ತಂಗುದಾಣ ಮಾಡಿ ಕೊಟ್ಟಿದ್ದೇವೆ. ಅಲ್ಲಿ ಅವ್ರಿಗೆ ಕೂತ್ಕೊಳ್ಳಿ ವ್ಯವಸ್ಥೆ ನಾನೇ ಮಳೆಯಲ್ಲಿ ನೆನ್ಕೊಂಡು ಹೋದೆ. ಅವಾಗ ಗೊತ್ತಾಯ್ತು ನನಗೆ ಇಲ್ಲಿ ಕೇರಳದವರೆಲ್ಲ ಬರ್ತಾರೆ ಪಾಪ, ಬೇರೆ ಊರಿಂದ ಬಂದು ತಂಗುದಾಣ ಇಲ್ಲ ಅಲ್ಲಿ ಕೂತು ನಿಂತ್ಕೊಳ್ಳಿಕ್ಕೆ. ಬೆಳೆ ಬಂದು ಎಲ್ಲ ಚಂಡಿನೇ ಅಲ್ಲಿ
4: ಬೈಂದೂರಲ್ಲಿ.
3: ಹೌದು,
4: ರೈಲ್ವೆ ಸ್ಟೇಷನ್
3: ಹೌದು, ಸಮಸ್ಯೆ, ದೊಡ್ಡ ಸಮಸ್ಯೆ ಇತ್ತು ಮೇಡಮ್. ಮತ್ತೆ ನಾನು ಅವರಿಗೆ ರೈಲ್ವೆ ಒಂದು ಅಪ್ಲೈ ಮಾಡಿದ್ರೆ ಇದೆಲ್ಲ ಅನಿಮ್ಯುನಿಟೀಸ್ ಎಲ್ಲ ನಮ್ಗೆ ಕೊಡ್ಲಿಕ್ಕೆ ಹಣ ಇಲ್ಲ ರೈಲ್ವೆ ಹತ್ರ ರೀಲ್ ಹೇಳಿದ್ರು. ಕೊಂಕಣ ರೈಲ್ವೆ ಹತ್ರ ಹಣ ಇಲ್ಲ, ನೀವು ನಿಮ್ಮಂತ ದಾನಿಗಳೆಲ್ಲ ಮಾಡಿಕೊಟ್ರೆ ನಾನು ಒಂದು ದೊಡ್ಡದೊಂದು ತಂಗುದಾಣ ಮಾಡಿಕೊಟ್ಟಿದ್ದೇನೆ. ಬದಿಯಲ್ಲಿ ರೋಟರಿ ಕ್ಲಬ್ ನವರು ಮಾಡಿಕೊಟ್ಟಿದ್ದಾರೆ, ನಾನೊಂದು ಮಾಡಿಕೊಟ್ಟಿದ್ದೇನೆ. ಈ ತರ ಎಲ್ಲ ತುಂಬಾ ಸಮಯ ಸೇವ್ ಮಾಡ್ತಿದ್ದೇವೆ ಮೇಡಮ್, ಬೇರೆ ಬೇರೆ ಟೈಪ್.
4: ಓಕೆ, ಅದರೊಟ್ಟಿಗೆ ನೀವು ಬೇರೆ ಬೇರೆ ರಾಜ್ಯಗಳಿಗೂ ಹೋತ್ರಿ ಅಂತೇಳಿ ಹೇಳಿದ್ರೆ?
3: ಹಾ, ಹೋಗ್ತಾ ಇರ್ತೇವೆ ನಾವು.
4: ಎಂತ ಮಾಡ್ತೀರಿ ಸರ್
3: ಅಲ್ಲಿ ಹೋದಾವಾಗ? ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಇದೆ, ಈಗ ಬ್ಲಾಂಕೆಟ್ ಚಳಿಗಾಲದಲ್ಲಿ ಹೋಗ್ತೇವೆ ನಾವು ಮ್ಯಾಕ್ಸಿಮಮ್. ಏನ್ ಹೇಳ್ತಾರೆ ಚಳಿಗಾಲ ಬಟ್ಟೆ ದಾನ ಅಂತ ಇದೆ. ಚಳಿಗಾಲದಲ್ಲಿ ಹೋದ ಬ್ಲಾಂಕೆಟ್ ನಮ್ಮನ್ನೇ ಕುಂಭಮೇಳದಲ್ಲಿ ಹೋಗಿದ್ದು 106 ಸಾಧುಗಳಿಗೆ ಅಲ್ಲಿ ಕೊಟ್ಟಿದ್ದೇವೆ ಆಯ್ತಾ. ಈ ಉತ್ತರಾಖಂಡ್ ಹೋಗಿದ್ದೇನೆ, ಅಲ್ಲೂ ಕೂಡ ಸಾಧುಗಳಿಗೆಲ್ಲ ಬ್ಲಾಂಕೆಟ್ ಕೊಟ್ಟಿದ್ದೇನೆ, ಫುಡ್ ಕೊಟ್ಟಿದ್ದೇವೆ ಅವರಿಗೆ ಇದು ಫುಡ್. ಅದ್ರ ನಂತರ ನಿಮ್ MPಯಲ್ಲಿ ನಾನು ಮಾಡಿದ್ದೇನೆ ಈ ತರ ಪ್ರೋಗ್ರಾಮ್ ಅನ್ನ. ಮಹಾರಾಷ್ಟ್ರದಲ್ಲಿ ತುಂಬಾ ಕಡೆ ಮಾಡಿದ್ದೇನೆ ಬ್ಲಾಂಕೆಟ್ಸ್, ಮ್ಯಾಕ್ಸಿಮಮ್ ಬ್ಲಾಂಕೆಟ್ ಹಂತಿದ್ದೇವೆ ನಾವು.
4: ಬಟ್ ನೀವು ಹ್ಯಾಂಗ್ ಹುಡುಕತ್ರಿ ಈಗ? ನೀವು ಏನಾದ್ರೂ ಕೊಡ್ಬೇಕಂದ್ರೆ ಇಟ್ ಶುಡ್ ಗೋ ಟು ದ ರೈಟ್ ಪರ್ಸನ್. ಅಂದ್ರೆ ನಾವೇನೇ ದಾನ ಕೊಟ್ರು ಸರಿಯಾದ ವ್ಯಕ್ತಿಗೆ ಅದು ಸಲ್ಬೇಕು ಅಂತ ಹೇಳ್ತಾರೆ.
3: ಗೊತ್ತಾಗತ್ತಲ್ಲ
4: ನೀವು ಹ್ಯಾಂಗ್ ಹುಡುಕ್ತ್ರಿ
3: ಅಲ್ಲಿ? ಗೊತ್ತಾಗತ್ತಲ್ಲ ನಾವು ಹೋದಾಗ ನಡಿಗೆ ನಾನೆಂತ ಹೇಳಿದೆ, ನಾವು ನಮ್ಮ ಟ್ರಸ್ಟ್ ಮಾಡ್ತಿರೋದಕ್ಕೂ ಬೈಂದೂರು ತಾಲೂಕು ಕುಗ್ರಾಮ ಹೋಗ್ತೇವೆ ನಾವು. ಅಲ್ಲಿ ಗೊತ್ತಾಗತ್ತೆ ಶಾಲೆಯಲ್ಲಿ ಫ್ಯಾನ್ ಇಲ್ಲ, ಹಾಳಾಗಿದೆ, ಲೈಟೇ ಇಲ್ಲ. ಈಗ ನಾವು ಒಂದು ಊರಿಗೆ ಹೋದಾವ ಗೊತ್ತಾಗ ಕುಗ್ರಾಮ ಹೋಗ್ತೇವೆ ನಾವು. ಸಿಟಿ ಅವ್ರಿಗೆ ಮನಿಕಮ್ ಖಾಸಗಿ ಇಲ್ಲ, ಅದೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ನೀವು ಸಿಟಿಯಲ್ಲಿ ಇದ್ರೆ ಗೊತ್ತಾಗುದಿಲ್ಲ ಮೇಡಮ್, ನಾವು ತಿರುಗಾಡ್ಲಿಕ್ಕೆ ಒಂದು ಸಿಟಿಯಲ್ಲಿ ಇದ್ರೆ ಗೊತ್ತಾಗ ಗುರುಗ್ರಾಮಕ್ಕೆ ಹೋಗ್ಬೇಕು ನೀವು. ನಾವೊಂದು ಎಂ ಪಿ ಯಲ್ಲಿ ಮಾಡಿದ್ದೇವೆ, ಅದೊಂದು ಒಂದು ಊರಿದೆ ನನಗೆ ನೆನಪೋಯ್ತೀಗ. ಆ ಊರಲ್ಲಿ ಹಂಚು ಸಹ ಇಲ್ಲ, ಆ ತರ ಮನೆಯಲ್ಲಿ ಇದೆ, ಒಂದು 80 ಮನೆ ಇದೆ, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ನಾ ಆ ಊರಿಗೆ ಹೋಗಿ ಮಾಡಿದ್ದೇವೆ, ಅದನ್ನ ಕೇಳ್ಕೊಳ್ತೇವೆ ಅಲ್ಲಿ ಕಾರ್ಯಕರ್ತರ ಪೊಲಿಟಿಕ್ಸ್ ಅವ್ರಿಗೆ ಫೋನ್ ಮಾಡ್ತೇವೆ, ಸರ್ ನಾವು ಬರ್ತಿದ್ದೇವೆ, ಈ ತರ ಪ್ರೋಗ್ರಾಮ್ ಮಾಡ್ಲಿಕ್ಕಿದೆ, ನಿಮ್ಮಲ್ಲಿ ಯಾವ ತರ ಆತರ ಗ್ರಾಮ ಇದೆಯಾ, ಆತರ ಅವ್ರು ಹೇಳ್ತಾರೆ, ನಾವು ಐಡೆಂಟಿಫಿಕೇಶನ್ ಮಾಡಿ ಕೊಡ್ತಾರೆ, ಈ ಗ್ರಾಮದಲ್ಲಿ ತುಂಬಾ ಬೇಕಿರುವಂತ ವ್ಯವಸ್ಥೆ ಅಲ್ಲಿ ಕೊಟ್ಬಿಡ್ತೇವೆ ಹಾಗೆ.
4: ಸೊ ಫೈನಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇದೆಲ್ಲ ನೀವು ನಿಮ್ಗಾದ ಮಟ್ಟಿಗೆ ಏನೀಗ ಒಂದು 10% ನನ್ನ ಲಾಭ ಅಥವಾ ನನ್ನ ಗಳಿಕೆಯಲ್ಲಿ ಇಷ್ಟು ನನ್ನ ಸಮಾಜಕ್ಕೆ ಅಂತೇನ್ ಕೊಡ್ತಾರಲ್ಲ, ಅದ್ ಎಷ್ಟು ಖುಷಿ ಕೊಡ್ತದೆ? ಯಾವತ್ತಾದ್ರೂ ಅನ್ಸಿದ್ದಿದ್ಯಾ ಈ 10% ಪ್ರತಿ ತಿಂಗಳು ಇಟ್ಕೊಂಡಿರೇ ಇಷ್ಟ ಬಾತಿತ್ತೇನೆ?
3: ನಾನು ಇದೆಲ್ಲ ಮಾಡಿದ್ದೆ, ನಾನು ಮಾಡ್ತೇನೆ ಮೇಡಮ್. ನನಗೆ ನಿದ್ರೆ 10 ಗಂಟೆ ನಿದ್ರೆ ಬರ್ತದೆ ಹೇಳಿ, ಫಸ್ಟ್ ಮನುಷ್ಯನ ಆರೋಗ್ಯ ಇರ್ಬೇಕಿದೆ, ನಿದ್ರೆ ಬರ್ಬೇಕು.
4: ಕರೆಕ್ಟ್.
3: ಇದು ಖುಷಿ ಆಗಿರುತ್ತೆ, ನಾನು ಇದು ಇಷ್ಟು ದಾನ ಮಾಡಿದ ಖುಷಿ ಇವತ್ತೆ. ನನಗೆ ಅನಿಸ್ತದೆ ನಾನು ಇವತ್ತು ಕಮ್ಮಿ ಮಾಡಿದ್ನ ಅಂತ, ಇನ್ನು ಮಾಡ್ಬೇಕು ಅನಿಸ್ತದೆ. ಅಷ್ಟು ದೊಡ್ಡ ಶ್ರೀಮಂತರು ಅಲ್ಲ ನಾವು, ಓಪನ್ ಅಲ್ಲಿ ಹೇಳ್ತೇವೆ ಮೇಡಮ್, ನಾವು ದೊಡ್ಡ ಶ್ರೀಮಂತರು ಕರುಡುಪತಿ ಅಲ್ಲ. ನನ್ನ ಕೈಯಲ್ಲಿ ಅದು ನಾನು ಮಾಡ್ತಿದ್ದೇನೆ, ಅದು ನಂಗೆ ತೃಪ್ತಿ ಇದೆ. ನನ್ನ ವೈಫಿಗೆ ತೃಪ್ತಿ ಇದೆ, ನಮ್ಮ ಸಂಸ್ಥೆಯಲ್ಲಿ ಈಗ ನನ್ನ ರಾಮ ಪೂಜಾರಿ ಅವರಿದ್ದಾರೆ, ವಿಶ್ವನಾಥ್ ಪೂಜಾರಿ ಇದ್ದಾರೆ, ರೂಪೇಶ್ ಪೂಜಾರಿ ಇದ್ದಾರೆ, ಇವರೆಲ್ಲರಿಗೂ ತೃಪ್ತಿ ಇದೆ ನಾವು ಮಾಡುವಂತದ್ದು. ನಮ್ಮ ಹೆಂಡತಿ ವೈಫ್ ಇದ್ದಾರೆ, ನನ್ನ ಮಗ ಇದ್ದಾನೆ, ಪಾರ್ವತಿ ಪೂಜಾರಿ ಅವರಿದ್ದಾರೆ, ಇವರೆಲ್ಲರೂ ತೃಪ್ತಿ ಇದೆ. ಬೆನ್ನೆಲುಬಾಗಿ ನಮ್ದು ರಾಮ ಪೂಜಾರಿ ನಾನು ಇದ್ದಾನೆ, ಯಾವತ್ತು ನನ್ನ ಫ್ರೆಂಡ್ಸ್ ಸಪೋರ್ಟ್ ನಾಗರಾಜ್ ಮಾಡುವಂತ, ನಾಗರಾಜ್ ಅಣ್ಣ ಮಾಡುವ ಮಾಡುವ ಮಾಡುವಂತೆ ಅದು.

0: ನನಗೆ ನಾನು ಇದರಿಂದ ಮೆಸೇಜ್ ಏನ್ ಕೊಡ್ತೀನಿ, ನಿಮ್ಮ ಗ್ರಾಮದಲ್ಲಿ ನೀವು ಅಲ್ಲ ಕೆಲವರು ಏನ್ ಮಾಡ್ತಾರೆ, ಡೊನೇಷನ್ ಮಾಡಿ ಹೇಳ್ತಾರೆ ನೀವ್ ಎಷ್ಟು ಕೊಟ್ರಿ. ಈಗ ಕೆಲವರು ನೀವು ಇದಕ್ಕೆ ಡೊನೇಷನ್ ಮಾಡಿ ಅಂತ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ದೇವಸ್ಥಾನ, ನೀವ್ ಎಷ್ಟು ಕೊಟ್ಟಿದ್ದೀರಿ ಅದನ್ನ ಮೊದ್ಲು ಹೇಳ್ಕೊಳ್ಳಿ. ನೀನೀಗ ನಾನು ಒಂದು 5,000 ಕೊಟ್ಟಿದ್ದೇನೆ, ಇಲ್ಲ ನಾನು ನಿಮ್ಮಿಂದ ಸ್ಟಾರ್ಟ್ ಮಾಡಿ. ಕೆಲವರು ಕೊಡುವುದಿಲ್ಲ, ಖಾಲಿ ಇದು ಮಾತ್ರ ಮಾಡ್ಕೊಂಬುದು, ಕೊಡುವುದಿಲ್ಲ ಆಗುತ್ತಾ ಇಲ್ಲ ನಿಮ್ಗೆ. ನೀವು ನಾನೆಂತ ಹೇಳೋದವರಿಗೆಲ್ಲ ಮೆಸೇಜ್, ನೀವು ಕೊಟ್ಟು ನಿಮ್ಮ ಗ್ರಾಮದಲ್ಲಿ ನೀವೇ ಸ್ಟಾರ್ಟ್ ಮಾಡಿ ಅಲ್ಲ. ಅರೆ ನಮ್ಮ ಗ್ರಾಮದಲ್ಲಿ ಶಾಲೆಯಲ್ಲಿ ಇದು ಹಾಳಾಗಿದೆ ನೋಡಿ, ಗೌರ್ಮೆಂಟ್ ಎಲ್ಲ ಮಾಡಿ ಕೊಡುದಿಲ್ಲ ಮೇಡಮ್. ನನ್ನ ಪ್ರಕಾರ ಏನು, ನಾವೆಲ್ಲ ಗೌರ್ಮೆಂಟ್ ಇಂದ ಬರ್ತದೆ ಅಂತ ಕಾಯ್ದ್ರೆ 5 ವರ್ಷ ಆಗ್ತದೆ, ಅಷ್ಟರೊಳಗೆ 5ನೇ ಕ್ಲಾಸ್ ಹೋಗಿರ್ತಾ ಮಗು. ಎಷ್ಟನೇ ಕ್ಲಾಸ್ ಹೋಗಿರುತ್ತೆ?
1: 5ನೇ ಕ್ಲಾಸ್
0: ಹೋಗಿರುತ್ತೆ. ಈಗಲೇ ಕೊಡಿಯಲ್ಲ ನೀವು, ಈಗಲೇ ಕೊಟ್ಟುಬಿಡಿ. ನಿಮ್ ನಿಮ್ಮ ಗ್ರಾಮದ ನೋಡಿ, ನಮ್ಮ ನಮ್ಮ ಗ್ರಾಮನ್ ಚಂದ ಮಾಡ್ಕೊಂಡ್ ಬಿಟ್ರಿ. ನಮ್ಮ ನನ್ನ ಊರು ನೇಕಿನಕಟ್ಟೆ, ನಮ್ಮನೆ ಶಾಲೆಗೆ ಗ್ರೀನ್ ಬೋರ್ಡ್ ಕಂಪ್ಯೂಟರ್ಸ್ ಎಲ್ಲ ನನ್ನ ಶಾಲೆಗೆ ಕೊಟ್ಟಿದ್ದೇನೆ. ಆದ್ರೆ ಎಲ್ಲ ಶಾಲೆಯಲ್ಲಿ ಅವ್ರವ್ರು ಸ್ಟೂಡೆಂಟ್ ಮಾಡಬಹುದು, ಇನ್ನೊಬ್ರು ಕಾಯಬಾರ್ದು. ಅವರೇ ಕೊಡ್ತಾರೆ, ಇವರೇ ಕೊಡ್ತಾರೆ. ನಮ್ಮ ಊರಲ್ಲಿ ಗೋವಿಂದ ಪೂಜಾರ್ ಅಂತ ಇದ್ದಾರೆ, ಅವ್ರು ಕೊಡೋದನ್ನ ಕಾಯ್ತಾ ಇರ್ತಾರೆ. ಅರೆ ನೀವು ಮಾಡಿಯಲ್ಲ ಪಾಪ, ಅವ್ರು ಮಾಡ್ತಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ, ಅವರು ನಾನು ಮಾಡ್ತಿದ್ದೆ, ಧರ್ಮಶ್ರೀ ಮಾಡ್ತಿದ್ದೇವೆ. ಸೊ ನೀವು ನಿಮ್ಮಿಂದ ಕೊಡಿಯಲ್ಲ, ಕೊಡ್ಬೇಕಲ್ಲ ಮೇಡಮ್, ಕರೆಕ್ಟ್ ಅಲ್ಲ?
1: ಕರೆಕ್ಟ್. ಅವ್ರು ಕೊಡೋರಿದ್ರೆ ಅವ್ರನ್ನೇ ಕೆಂಬ ಅಂತಲ್ಲ.
0: ಹಾಂಗಲ್ಲ, ಅವ್ರನ್ನೇ ಕಾಯಬಾರ್ದು. ನೀವು ಸ್ಟಾರ್ಟ್ ಮಾಡಿ, ನೀವು 1,000 ರೂಪಾಯಿ ಹಾಕಿಯಪ್ಪ, ನಾನು ಹಾಕಿದ್ದೇನೆ. ಅದು ಕೆಲವರಲ್ಲಿ ಇಲ್ಲ, ನಾನು ನೋಡ್ತೀನಿ, ನಾನು ಕೆಲವು ಊರಿನಲ್ಲಿ ಬರ್ತದೆ, ಖಾಲಿ ಅವ್ರು ಫೋನ್ ನೋಡುದು, ನರೇಣ್ಣ ಈ ತರ ಪ್ರೋಗ್ರಾಮ್ ಉಂಟು. ಹಾಗಲ್ಲ, ನೀವು ಸ್ಟಾರ್ಟ್ ಮಾಡಿ, ನನ್ನ ಇಷ್ಟ ಹಾಕಿದ್ದೇನೆ, ನಂದು ಕೂಡ ಇಷ್ಟ ಇದೆ, ಕಾಂಟ್ರಿಬ್ಯೂಟ್ ಇದನ್ನ ಮಾಡಿದ್ರೆ ಆಗತ್ತೆ ಮೇಡಮ್.
1: ಈಗ ನಾಗರಾಜ್ ಸುವರ್ಣ ಅವರಿಗೆ ಅನ್ಸಿದ್ದಿದ್ಯಾ ಯಾವತ್ತಾದ್ರೂ ಈ ಕೆಲವೊಂದು ದಾನ ಅಥವಾ ಸಹಾಯ ತಕೊಂತ್ರಲ್ಲ, ಅವ್ರಿಗೆ ಕೃತಜ್ಞತೆ ಇಪ್ಪುದಿಲ್ಲ ಅಂದ್ರೆ ಅವರು ಮರ್ತು ಬಿಡ್ತಾರೆ, ಅಥವಾ ಅವ್ರಿಗೇನ ದೊಡ್ಡದು ಅಂತ ಅನ್ಸಲ್ಲ ಕೆಲವ್ರಿಗೆ ಅದು ಇಪ್ಪುದಿಲ್ಲ, ಕೆಲವ್ರು ಒಂದ್ ಚೂರು ತಕೊಂಡ್ರೆ ಅವ್ರಿಗೆ ದೊಡ್ಡದ ಅನ್ಸ್ಬಿಡುತ್ತೆ ಅವ್ರಿಗೆ. ಸೊ ಈ ಡಿಫ್ರೆನ್ಸಸ್ಗಳು ನಿಮ್ಗೆ ಯಾವತ್ತಾದ್ರೂ ಇಫೆಕ್ಟ್ ಆಗಿದ್ದಿದ್ಯಾ?
0: ಇಲ್ಲ, ನಮ್ಗೆ ಆತರ ಅನಿಸ್ಲಿಲ್ಲ. ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹೇಳ್ತೇವೆ, ನಿಮ್ಗೆ ಮತ್ತೇನೋ ಪ್ರಾಬ್ಲಮ್, ಈ ಕ್ಯಾನ್ಸರ್ ಪೇಷಂಟ್ ಮಾತಾಡ್ತೇವೆ, 1 ತಿಂಗಳದ ಮಾರನೆ ಮದ್ದು ಕೊಡಿ ಅಂತ ಹೇಳ್ತಾರೆ ಫೋನ್ ಮಾಡಿ. 1 ತಿಂಗಳ ಮುಗಿದ್ರೆ 6,000-7,000 ರೂಪಾಯಿ ಇರ್ತದೆ, ನಾವು ಕೊಡ್ತೇವೆ. ಅವ್ರಿಗೆ ಗುಣ ಆಯ್ತು, ಮೊನ್ನೆ ಒಂದು ಬೈಂದೂರಲ್ಲಿ ಒಬ್ರು ಡೆತ್ ಆದ್ರು ಪೇಷಂಟ್ ಪಾಪ, ನಾವು ಕೊಟ್ಟವರು, ಅವ್ರ ಮೆಸೇಜ್ ಬಂತ ಹೆಂಗ್ಸ್ ಡೆತ್ ಆದ್ರು ಅಂತ ಹೇಳಿ. ಸರಿ, ಓಕೆ. ಸೊ ನನ್ಗೆ ಆತರ ಅನಿಸ್ಲಿಲ್ಲ ಮೇಡಮ್, ನನಗೆ ಯಾರು ಅವರು ಕೃತಜ್ಞತೆ ಕಳಿಸ್ ಮಾಡಿದ್ರು, ಥ್ಯಾಂಕ್ಸ್ ಹೇಳಿದ್ರು, ನಮ್ಗೆ ಗೊತ್ತಿಲ್ಲ. ಇಷ್ಟೊಂದು ಥ್ಯಾಂಕ್ಸ್ ಹೇಳೋದು ಇಲ್ಲ ಯಾರು ತಗೊಂಡು. ನನಗೆ ಅನಿಸ್ತದೆ ನಮ್ಮ ಕಡೆ ನಾವು ಮಾಡ್ತೇವೆ, ನಿರಂತರ ಪ್ರಯತ್ನ ಮಾಡ್ತಾ ಇರೋದು, ಗೊತ್ತಿಲ್ಲ ನಿಮ್ಗೆ. ಅವ್ರಿಗೆ ಸಲ್ಬೇಕು ಅಷ್ಟೇ ಬಿಟ್ರೆ, ಈ ದೇವಸ್ಥಾನಕ್ಕೆ ಹೋಗ್ತೇವೇನೋ, ಕರೆಕ್ಟ್, ದೇವರದ್ದು ಬೇಡ್ಕೊಳ್ತೇವೆ, ಕೊಡೋದು ಬಿಡುದು ಅವ್ರ ಇಚ್ಛೆ, ನಾವು ದೇವಸ್ಥಾನಕ್ಕೆ ಹೋಗಿ ನಿಲ್ಸಬಾರ್ದು. ಹಾಗೆ ಇದು ದಾನ ಧರ್ಮ ಮಾಡೋದು ನಿಲ್ಸಬಾರ್ದು ನಮ್ಮ ಲೈಫ್ ಅಲ್ಲಿ, ಮಾಡ್ತೀರಿ, ಅದರಿಂದ ಏನ್ ಬರ್ತದೆ ನನಗೆ ಗೊತ್ತಿಲ್ಲ. ನಾನು ಇಷ್ಟೇ ಎಣಿಸ್ಕೊಳ್ತೇನೆ, ಒಳ್ಳೆ ರೀತಿಯಿಂದ ಮೋಕ್ಷ ಹೇಳ್ತಾರೆ, ಮೋಕ್ಷ ಪ್ರಾಪ್ತಿಗಾಗಿ ನೀವು ದಾನ ಧರ್ಮ ಮಾಡಿ, ನೀವು ಖಾಲಿ ಕೂಡಿಟ್ರೆ ಆಗುದಿಲ್ಲ.
1: ಈಗ ನಿಮ್ದು ಧರ್ಮಶ್ರೀ ಟೀ ಕಂಪನಿ ಅಂತ ಇದೆ, ತುಂಬಾ ಜನಕ್ಕೆ ನೀವು ಉದ್ಯೋಗ ಕೊಟ್ರಿ, ಮಹಾರಾಷ್ಟ್ರದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಿರುವಂತ ಕಂಪನಿ ಅದು. ಸೊ ಚಾ ಕಂಪನಿಯೇ ಶುರು ಮಾಡದೆ ಅಂತ ಸರ್?
0: ಇದು ವಿಷಯ ಅಂತ ಹೇಳಿದ್ರೆ ಮೇಡಮ್, ನಾನೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ದೇನೆ ಅವಾಗ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತೇವೆ, ನಾನು ಧರ್ಮಸ್ಥಳ ಸಿರಿ ಗ್ರಾಮ ಉದ್ಯೋಗವನ್ನು ಮಹಾರಾಷ್ಟ್ರ ತಗೊಂಡು ನಾನು ಸೇಲ್ ಮಾಡಿದವನು. ನನಗೆ ಹೆಗ್ಡೆ ಅವರು ತುಂಬಾ ಸಪೋರ್ಟ್, ವೀರೇಂದ್ರ ಹೆಗ್ಡೆ ಅವರು ತುಂಬಾ ಸಪೋರ್ಟ್ ಮಾಡಿದ್ರು, ನೀವು ಮಹಾರಾಷ್ಟ್ರದಲ್ಲಿ ತಗೊಂಡು ಸೇಲ್ ಮಾಡಿ ಅಂತ. ಅವಾಗ ಇವ್ರದ್ದು ಎಲ್ಲ ಗ್ರಾಮ ಉದ್ಯೋಗದ ಪ್ರೊಡಕ್ಟ್ ಅಲ್ಲ, ಫಿನೈಲ್, ತೆಂಗಿನ ಎಣ್ಣೆ, ಹಪ್ಪಳ ಎಲ್ಲ ತಗೊಂಡು ಮಹಾರಾಷ್ಟ್ರದಲ್ಲಿ ಸೇಲ್ ಮಾಡಿದೆ. ಅಗರಬತ್ತಿ, ಉದ್ಬತ್ತಿ ನಮ್ಮ ಭಾಷೆಯಲ್ಲಿ ಉದ್ಬತ್ತಿ ಅಂದ್ರಲ್ಲ, ಅದೆಲ್ಲ ತಗೊಂಡು ತುಂಬಾ ಸೇಲ್ ಮಾಡಿದೆ. ಆ ಪ್ರಾಡಕ್ಟ್ ಟೀ ಪೌಡರ್ ಇಲ್ಲ ಆಯ್ತು, ಎಲ್ಲ ತುಂಬಾ ಜನ ಕೇಳ್ತಿದ್ರು ನನಗೆ, ನಿಮ್ದು ಟೀ ಇಲ್ವಾ ಕೇಳ್ತಿದ್ರು. ಆವಾಗ ಧರ್ಮಸ್ಥಳದಲ್ಲಿ ಕೂಡ ಅವ್ರದ್ದು ಸಿರಿಯವ್ರದ್ದು ಟೀ ಪೌಡರ್ ಅಂತ ಅವ್ರದ್ದು ಪ್ರಾಡಕ್ಟ್ ಇಲ್ಲ, ಮತ್ತೆಲ್ಲ ಪ್ರಾಡಕ್ಟ್ ಇದೆ, ಅವ್ರು ಟೀ ಪೌಡರ್ ಇಲ್ಲ ಆಯ್ತು. ಅವಾಗ ನಾನು ಸ್ವಂತ ತಯಾರು ಮಾಡಿದೆ, ನನ್ನ ಬ್ರ್ಯಾಂಡ್ ಇಟ್ಕೊಂಡೆ, ಧರ್ಮಶ್ರೀ ಬ್ರ್ಯಾಂಡ್ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಸೊ ಅಲ್ಲಿಂದ ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಗಿ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಏನ್ ಕೇಳಿದ್ರೆ ಮೇಡಮ್, ಟೀ ಕುಡಿಯೋದು ಜಾಸ್ತಿ ಅಲ್ಲ, ನಾರ್ತ್ ಇಂಡಿಯನ್ ಟೀ ಬೇಕೆ ಅವರಿಗೆ, ನಾರ್ತ್ ಇಂಡಿಯನ್ ಟೀ ಮೇನ್, ಸೌತ್ ಇಂಡಿಯನ್ ಕಾಫಿ ಜಾಸ್ತಿ ಕುಡಿತಾರೆ. ಸೊ ನಾವು ಸ್ಟಾರ್ಟ್ ಮಾಡ್ತೇ ಮಾಡ್ತೇ ಮಾಡ್ತೇ ಸಕ್ಸಸ್, ಒಂದು 20 ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದ್ದೇವೆ ನಾವು ಮಹಾರಾಷ್ಟ್ರದಲ್ಲಿ, ಎಲ್ಲಾ ಕಡೆ ಹೋಗುತ್ತೆ.
1: ಓಕೆ,
0: ಹಾಗಾಗಿ
1: ಎಲ್ಲಾ ಕಡೆ ಹೋಗುತ್ತೆ, ಮತ್ತೆ ತುಂಬಾ ಜನಕ್ಕೆ ನೀವು ಕೆಲಸ ಕೊಡುತ್ತೆ,
0: ಕೆಲಸ ಕೊಡ್ತೀವಿ, ಅದನ್ನ ಡಿಸ್ಟ್ರಿಬ್ಯೂಟರ್ಶಿಪ್ ಇದೆ, ಕೆಲಸ ಮಾಡ್ತಿದ್ದಾರೆ ಡಿಸ್ಟ್ರಿಬ್ಯೂಟರ್ ಎಲ್ಲರೂ ಡಿಸ್ಟ್ರಿಬ್ಯೂಟರ್ ಮಾಡ್ಕೊಂಡು 20 ವರ್ಷದಲ್ಲಿ ಕೆಲವು ಜನ, 1,000+ ಜನ ಡಿಸ್ಟ್ರಿಬ್ಯೂಟರ್ಶಿಪ್ ಕೊಟ್ಟಿದ್ದೆ ಅವರಿಗೆ, ಎಲ್ರಿಗೂ, ಅವರೆಲ್ಲರೂ ಕರೋಡಪತಿಗಳಾಗಿದ್ದಾರೆ ಮ್ಯಾಕ್ಸಿಮಮ್, ನಮ್ಮೊಟ್ಟಿಗೆ ಇದ್ರು ಎಲ್ಲರೂ ಸಹ ಸೇಲ್ ಮಾಡಿ 20 ವರ್ಷದಿಂದ ಸೇಲ್ ಮಾಡ್ತಿದ್ರು, ಅಲ್ಲಿ ಒಳ್ಳೆ ಇನ್ಕಮ್ ಇದೆ ಅವರಿಗೆ. ಸೊ ಆತರ ಮಾಡ್ಕೊಂಡಿದ್ದೇನೆ ನನಗೆ ಸದ್ಯಕ್ಕೆ ಉದ್ಯೋಗ
1: ಅಲ್ಲ. ನನ್ಗೆ ಅನ್ಸೋದು, ಈ ಊರು ಬಿಟ್ಟು ಇನ್ಯಾವ್ದೋ ಊರಿಗೆ ಹೋಗಿ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಆ ಬಿಸ್ನೆಸ್ ಅನ್ನ ಬೆಳೆಸ್ಬೇಕಲ್ಲ, ಯಾವ್ದ್ರಲ್ಲ ಒಂದ್ ಕೈ ಸುಟ್ಕೊಂಡು ಇನ್ನೊಂದ್ರಲ್ಲಿ ಏನೋ ಒಂದ್ ಸ್ವಲ್ಪ ಅಡ್ಡಿ ಲಂಬಾಗಿ ಮಾಡ್ಕೊಂಡು ಮತ್ತೊಂದೇನೋ ಮಾಡ್ಕೊಂಡು. ಸೊ ಈ ಬಿಸ್ನೆಸ್ ಅನ್ನೋದು ಬೇರೆ ಯಾವ್ದೋ ಒಂದ್ ಮಣ್ಣಲ್ಲಿ ಹೋಗಿ ಸ್ಟಾರ್ಟ್ ಮಾಡೋದಿದೆಯಲ್ಲ, ಅದೆಷ್ಟು ಕಷ್ಟ ಅಥವಾ ಸವಾಲು ಅಂತ?
0: ತುಂಬಾ ಟಫ್ ಇದೆ ಮೇಡಮ್, ಯಾಕಂದ್ರೆ ಅಲ್ಲಿ ಪೂರಾ ಮಹಾರಾಷ್ಟ್ರದಲ್ಲಿ ಗುಜರಾತಿಗಳದ್ದು ಟೀ, ಹಸ್ಮುಖ್ ರಾಯ್ ಸೊಸೈಟಿ, ಗಿರ್ನಾರು, ಲಿಫ್ಟನ್, ಇವ್ರ ಎದುರುಗಡೆ ಹೋಗಿ ನನ್ಗೆ ತುಂಬಾ ಟಫ್ ಇತ್ತು ಸ್ಟಾರ್ಟ್ ಮಾಡುವ, ಯಾಕಂದ್ರೆ ನನಗೆ ಸಪೋರ್ಟ್ ಮಾಡಿದ ಮೂರ್ನವ್ರು, ಅವಾಗ ಕನ್ನಡ ನಂಗೆ ತುಳು ಬರೋದಿಲ್ಲ, ಕನ್ನಡ ಮಾತಾಡ್ತಿದ್ದೆ ಸರ್. ನಮ್ದೊಂದು ನೀವು 10 ಕಿಲೋ ತಗೊಂಡು ನಮ್ದು 2 ಕಿಲೋ ತಗೊಳ್ಳಿ, ನಮ್ಮ ಜನರಿಗೆ ಉದ್ಯೋಗ ಸಿಗುತ್ತೆ. ಕರೆಕ್ಟ್ ಅಲ್ಲ, ನಮ್ಮ ಜನ ಡಿಸ್ಟ್ರಿಬ್ಯೂಟರ್ ತಗೊಂಡಿದ್ದಾರೆ, ನಮ್ಮ ಊರ್ನವ್ರು ಡೆವಲಪ್ ಆಗ. ಎಲ್ಲ ನನ್ನ ಕಾರ್ಕಳದವ್ರಿ, ಕಾರ್ಕಳ ಮಂಗಳೂರು ಸರ್ ಡಿಸ್ಟ್ರಿಬ್ಯೂಟರ್, ಮಂಗಳೂರಿನವರೆಲ್ಲ ಡಿಸ್ಟ್ರಿಬ್ಯೂಟರ್, ನಮ್ಮ ಕುಂದಾಪುರದೊಂದು 7-8 ಜನ ಇದ್ದಾರೆ. ಸೊ ನಾನು ಅವ್ರಿಗೆ ಹೇಳ್ತಿದ್ದೆ,

0: ನಮ್ದೊಂದು 2 ಕಿಲೋ ತಗೊಳ್ಳಿ ಸರ್, ಮತ್ತು ನಾನು ಕ್ವಾಲಿಟಿ ಒಳ್ಳೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಮ್ದು 2 ಕಿಲೋ ಜಾಗದಲ್ಲಿ 4 ಕಿಲೋ ಬಂತು, 4 ಅವ್ರು ಕಮ್ಮಿ ಮಾಡಿದ್ರು. ಅವಾಗ ಒಂದು ಸ್ಟಾರ್ಟ್ ಆಯ್ತು ಕಾಂಪಿಟೇಷನ್, ತುಂಬಾ ಕಾಂಪಿಟೇಷನ್ ಇತ್ತು ಮೇಡಮ್, ತುಂಬಾ ಕಾಂಪಿಟೇಷನ್. ಅಲ್ಲಿ ಹೋಗಿ ಸಕ್ಸಸ್ ಆಗುದು ಅಂತ ಹೇಳಿ ತುಂಬಾ ಕಷ್ಟ ಇದೆ. ಒಂದು ಪ್ರಾಡಕ್ಟ್ ಸಕ್ಸಸ್ ಮಾಡಬೇಕಿದ್ರೆ ತುಂಬಾ ಕಷ್ಟ ಇದೆ ಮಹಾರಾಷ್ಟ್ರದಲ್ಲಿ. ನಾನು ಮಾಡಿ ತೋರಿಸಿದ ಸ್ವಂತ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ, ಡಿಸ್ಟ್ರಿಬ್ಯೂಟರ್ ಒಟ್ಟಿಗೆ ನಾನು ಹೋಗಿ ಚಾಯ್ ಮಾಡ್ತಿದ್ದೇನೆ ಮೇಡಮ್. ಹಾ, ಕ್ಯಾಂಟೀನ್ ಅಲ್ಲಿ ಹೋಗಿ ಚಾಯ್ ಮಾಡಿ ಕುಡಿಸ್ತಿದ್ದೆ ಅವ್ರಿಗೆ. ಚಾಯ್ ಕುಡಿರಿ ಸರ್, ನಮ್ದೊಂದು ಟೇಸ್ಟ್ ನೋಡಿ ಅಲ್ಲ. ಈ ನೀವು ಹಸ್ಮುಗ್ರಾಯಿ ಯಾವ್ದು ಗಿರ್ನಾರ್ ಅವರು, ಅಲ್ಲಿ ಬ್ರ್ಯಾಂಡ್ ಹಸ್ಮುಗ್ರಾಯಿ ಗಿರ್ನಾರ್, ಕ್ಯಾಂಟೀನ್ ಅಲ್ಲಿ ಹೋಗುದೇ ನಮ್ದೊಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿ ನೋಡಿ ಅಲ್ಲ. ನಮ್ಮ ಊರನ್ನ ಸಪೋರ್ಟ್ ಮಾಡಿ, ಅವ್ರು ಸಪೋರ್ಟ್ ಮಾಡಿದ್ರು ನನಗೆ. ಮಂಗಳೂರು ಬದಿ ಅವರು ಎಲ್ಲರೂ ನಮ್ಗೆ ಹೇಳಿದ್ದು, ಮಂಗಳೂರು ಉಡುಪಿ ಸೈಡ್ ಅವರೆಲ್ಲ ತುಂಬಾ ಸಪೋರ್ಟ್. ನಾನು ಕನ್ನಡ ಮಾತಾಡಿದ್ರು ಸಹ ಅವ್ರು ಪಾಪ ತುಳು ಮಾತಾಡುದು, ನನ್ಗೆ ತುಳು ಬರ್ತಾ ಇಲ್ಲ, ಕರೆಕ್ಟ್ ಅಲ್ಲ, ನಾನು ಕನ್ನಡದಲ್ಲೇ ಮಾತಾಡೋದು ಸರ್. ಆದ್ರೂ ಅವ್ರು ಸಪೋರ್ಟ್ ಮಾಡಿದ್ರು, ಚಲೋ ಒಂದ್ ಸ್ವಲ್ಪ ನಮ್ಮ ಊರ್ನಲ್ಲ, ಊರ್ ದಕ್ಕಲಲ್ಲ, ಊರ್ ದಕ್ಕಲ ಅಂತಾರಲ್ಲ, ಅಂತ ಹೇಳಿ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಸ್ಟಾರ್ಟ್ ಮಾಡಿ. ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಇದೆ. ಇದು ನಮ್ಮ FM ರೇಡಿಯೋ ಅವರಿಗೆಲ್ಲ ನನ್ಗೆ ಸಪೋರ್ಟ್ ಮಾಡಿದಾರೆ, ಆ ದುಡ್ಡಿನಿಂದ ಸ್ವಲ್ಪ ಬರುವುದನ್ನ ಉಳಿತಾಯ ಮಾಡಿ ನಾವು ದಾನಧರ್ಮ ಮಾಡ್ತಿದ್ದೇವೆ.
1: ಸೊ ನಿಮ್ಗನ್ಸುತ್ತ ನೀವು ಬಂದಿದ್ದನ್ನ ಸ್ವಲ್ಪ ಕೊಟ್ಟಿದ್ದಕ್ಕೆ ಇವತ್ತು ನಿಮ್ಮ ಬಿಸ್ನೆಸ್ ತುಂಬಾ ಒಳ್ಳೆ ಬೆಳೀತು ಅಂತ?
0: ರಿಯಲಿ ರಿಯಲಿ ಅದೇ ಕೊಡ್ಬೇಕಂತ ಇದೆಯಲ್ಲ ಮೇಡಮ್, ಭಗವದ್ಗೀತೆಯಲ್ಲಿ ಸರ್ ಬರ್ದಿದೆಯಲ್ಲ, ನೀವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವು ಪೂರ ಇಟ್ಕೊಳ್ಬಾರ್ದು, 90% ಅನ್ನು ನೀವು ಮಾತ್ರ ಇಟ್ಕೊಳ್ಳಿ, 10% ದಾನ ಮಾಡಿ, ನೀವು ಆಟೋಮೆಟಿಕ್ ಬರ್ತದೆ ನಿಮ್ಮ ಹತ್ರ. ಮಾಡಿ ನೋಡಿ, ಟ್ರೈ ಮಾಡಿ. ನಾನು ಮೆಸೇಜ್ ಕೊಡ್ತಿದ್ದೆ ರೇಡಿಯೋ ಥ್ರೂಯಿಂದ, ನೀವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. 3 ತಿಂಗಳು, 6 ತಿಂಗಳು, 1 ತಿಂಗಳು, 1 ವರ್ಷ, ನಿಮ್ಗೆ ಆಟೋಮೆಟಿಕ್ ಗೊತ್ತಾಗತ್ತೆ. ರಿಯಲಿ ದಾನ ಮಾಡು. ಕೆಲವರು ದಾನ ಮಾಡಿ ಹೆದರ್ಕೊಳ್ತಾರೆ, ನಾನು ಯಾಕೆ ಮಾಡ್ಬೇಕು, ಏನು ಮಾಡಿದ್ಯಪ್ಪ, ನೀವು ಒಂದು ಸಾರ ಕೊಟ್ಟು ಬಿಡಿ ಯಾರಿಗಾದ್ರೂ, ಬಡವರಿಗೆ ಕಷ್ಟ. ನಿಮ್ಮ ನೋಡಿ, ಈಗ ನೀವು ಮಾಡ್ಬೇಕು, ನಿಮ್ಮ ಅದಿ ಮರಿ ಮನೆಯವರಿಗೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ, ಪಾಪ ಕಷ್ಟದಲ್ಲಿದ್ದಾರೆ. ಶ್ರೀಮಂತರಿಗಲ್ಲ, ನಾನು ತುಂಬಾ ಬಡವರಿದ್ದಾರೆ, ಅವ್ರಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಹೇಗಾಗುವುದಿಲ್ಲ ಕೇಳುದು ನಾನು.
1: ಸೊ ನಿಮ್ಗೆ ಸುಮಾರು ಅವಾರ್ಡ್ಗಳೆಲ್ಲ ಬಂದ್ವು, ಸಿಕ್ಕಾಪಟ್ಟೆ ಅವಾರ್ಡ್ಸ್, ಹೆಸರೆಲ್ಲ ಆಯ್ಕಿತ್ತು, ಅದೆಲ್ಲ ಒಂಚೂರು ನೆನಪು ಮಾಡ್ಕಂತೆ, ಯಾವ್ದು ಎಲ್ಲೆಲ್ಲಿ ಗುರುತಿಸಿದ್ರು ನಿಮ್ಮನ್ನ?
0: ನಮ್ಗೆ ಅಂದ್ರೆ ನಾನು ಸೋಷಿಯಲ್ ವರ್ಕ್ ಮಾಡುವಾಗ ಸುಮಾರು ಕಡೆಯಿಂದ ಬಂತು ನಮ್ಗೆ. ಒಂದು ನಿಮ್ಮ ಬೆಂಗಳೂರಿಂದ ಸಂಸ್ಥೆಯಿಂದ ಅನ್ನದಾನ, ಅನ್ನ ಬ್ರಹ್ಮ, ನಾವು ಟಾಟಾ ಹಾಸ್ಪಿಟಲ್ ಅನ್ನದಾನ ಮಾಡುವ ಕಾರಣ ಅವ್ರ ಪ್ರೋಗ್ರಾಮ್ ನೋಡ್ತಿದ್ರು ಫೇಸ್ಬುಕ್ ಅಲ್ಲೆಲ್ಲ. ಈ ಸರಿ ನಿಮ್ಮನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ, ಕರಾವಳಿ ಕೊಡ್ತೇವೆ, ನಮ್ಮ ಕರಾವಳಿ ಜಿಲ್ಲೆಗೆ ಈ ಸರಿ ಅವಾರ್ಡ್ ಉಂಟು ನಾಗರಗಣ್ಣ. ಮುಂಬೈಗೆ ಫೋನ್ ಮಾಡಿ ಹೇಳಿದ್ರೆ ತಗೊಂಡು ಬಂದೆ, ಅನ್ನ ಬ್ರಹ್ಮ ಅವಾರ್ಡ್ ಸಿಕ್ಕಿದೆ. ಅದರ ನಂತರ ಒಂದು ಕುಂದಾಪುರದ ಸಂಸ್ಥೆಯಿಂದ ಕಾಯಕ ಯೋಗಿ ಅಂತ ಕೊಟ್ಟಿದ್ದಾರೆ ನಮ್ಗೆ. ಅದರ ನಂತರ ನಿಮ್ಮ ಹಬ್ಬ ನಡಕಾಗ ಕಾರ್ಕಳದಿಂದ ಉದ್ಯಮ ರತ್ನ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಮೊನ್ನೆ JC ಅವರು ಸರ್ ನನಗೆ ಸಾಧನೆ ಶ್ರೀ ಪಡೆದ ಹಾಗೆ ತುಂಬಾ ತುಂಬಾ ಸನ್ಮಾನ ಆಗಿದೆ. ನಾನು ಅದ್ರ ಬಗ್ಗೆ ಜಾಸ್ತಿ ಚಿಂತೆ ಕೊಡ್ತಾ ಇಲ್ಲ, ಅವ್ರು ಕರೆದ್ರು ನಾವು ಹೋಗ್ತೇವೆ. ಸೊ ನಾನು ಅದಕ್ಕಾಗಿ ಸ್ಪೆಷಲ್ ಆಗಿ ನಾನು ಅವ್ರ ಮನೆಗೆ ಬರುವಾಗ ನನಗೆ ಊರಿಗೆ ಬಂದಿದ್ ಗೊತ್ತಾಗಿದೆ. ಕರೀತಾರೆ ಯಾರಾದ್ರೂ ನಗರಗಣ್ಣ ಊರಿಗೆ ಬಂದಿದ್ರೆ, ಹೌದು ಇದೊಂದು ನಿಮ್ಮೊಂದು ಪ್ರಶಸ್ತಿ ಇತ್ತು ಮಾರ್ರೆ, ಈ ತರ ನಾವು ಈ ಸರಿ ನಿಮ್ಮನ್ನ ಸೆಲೆಕ್ಟ್ ಮಾಡಿದೆ ಅಂತ ನಾವು ಬರ್ತೇವೆ. ಮತ್ತೆ ಸ್ಪೆಷಲ್ ಆಗಿ ನಾನು ಅದಕ್ಕಾಗಿ ಬರ್ತಿಲ್ಲ ಮೇಡಮ್.
1: ಅದಕ್ಕಾಗಿ ನಿರೀಕ್ಷೆ
0: ಇಲ್ಲ, ಇಲ್ಲ ನಿರೀಕ್ಷೆ ಬಗ್ಗೆ ಇಲ್ಲ. ನಾನು ಅದಕ್ಕೆ ಯಾವ್ದು ರಾಜ್ಯೋತ್ಸವ ಪ್ರಶಸ್ತಿ ಆಗ್ಲಿ ಯಾವ್ದು ನಿರೀಕ್ಷೆ ಮಾಡ್ಕೊಳ್ಳಿಲ್ಲ, ಬಂದ್ರೆ ಸರಿ, ಅಂದ್ರೆ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋದಿಲ್ಲ ಮೇಡಮ್.
1: ಈಗ ನೀವು ಪದೇ ಪದೇ ಊರಿಗೆ ಬರ್ತಾ ಇರ್ತೀರಿ ಅಂದ್ರೆ ನಿಮ್ ಊರ ಮೇಲೆ ತುಂಬಾ ಪ್ರೀತಿ.
0: ಹೌದು,
1: ಹೆಚ್ಚಿನವರು ನಮ್ಮ ಊರಿಂದ ಒಮ್ಮೆ ಮುಂಬೈ ಹೋದ್ರೆ ಅವ್ರು ಆಲ್ಮೋಸ್ಟ್ ಅಲ್ಲೇ ಸೆಟ್ಲ್, ಮನೆ ಜಕ್ಕಣಿಗೋ ಗಿಕ್ಕಣಿಗೋ ಯಾವತ್ತಾರು ಬಂದ್ರು ಬಂದ್ರು, ಇಲ್ಲ ಇಲ್ದಿರ ಇಲ್ಲ, ತುಳಸಿ ಪೂಜೆಗೋ ವಸಂತಕ್ಕೋ ಹಂಗಿನಂತ ಕಾರು ಒಳತಲ್ಲಿಗೆ ಬಂದ್ರು ಬಂದ್ರು ಇಲ್ದಿರಿಲ್ಲ. ಬಟ್ ನೀವು ಫ್ರೀಕ್ವೆಂಟ್ ಆಗಿ ಭತ್ತ ಹೋತೆ ಇಪ್ಪದ್. ಈಗ ಬಾಂಬೆಯಿಂದ ಬಂದು ನಿಮ್ಮನ್ ಕಾಂಬತ್ತಿ ಊರ್ ಬಜೆ ಇರದಲ್ಲ, ಹೆಂಗಿರತ್ತ ರೆಸ್ಪಾನ್ಸ್? ನಂಗಿದೊಂದು ಕ್ಯೂರಿಯಾಸಿಟಿ ಹೇಳ್ತೀಯಾ?
0: ಅಲ್ಲಲ್ಲ, ನಾವು ಅಂದ್ರೆ ನಾವು ಬರ್ತೇ ಇರ್ತೇವೆ, ಅವ್ರಿಗೆ ಖುಷಿ ಆಗತ್ತೆ. ನಾಗರೇಣ್ ಬರ್ತಾರಲ್ಲ, ನಾನು ಅಂದ್ರೆ ಊರಂತ ತುಂಬಾ ಇಷ್ಟ ನನಗೆ, ಮೊದ್ಲಿಂದನು ಇಷ್ಟನೇ ಊರಂತ ಹೇಳಿದ್ರೆ. ಊರಿನ ವಾತಾವರಣ ಆಕ್ಸಿಜನ್ ಅಲ್ಲಿ ಸಿಗ್ದಲ್ಲ, ಸಿಟಿಯಲ್ಲಿ ಆಕ್ಸಿಜನ್ ಇಲ್ಲ. ಒಂದಾಗಿ ನಾನೀಗ ನೋಡಿ ಗೆದ್ದಿ ಬೈರೆ ಹೋಗಿ ನಿಂತ್ಕಂತೆ ಸ್ವಲ್ಪ ಹೊತ್ತು, ಫುಲ್ ಆಕ್ಸಿಜನ್ ನೋಡಿ ಈ ಟೈಮ್ ಅಲ್ಲಿ ಆಕ್ಸಿಜನ್ ಸಿಗ್ತದೆ ನನಗೆ, ಎಷ್ಟು ದೇಹಕ್ಕೆ ಬೇಕಾಗಿರುತ್ತೆ. ನಾನು ಫುಲ್ ಲೋಡ್ ಮಾಡ್ಕೊಂಡು ಒಂದು ವಾರ ಇದ್ಕೊಂಡು ಲೋಡ್ ಅಲ್ಲಿ ಆಗತ್ತೆ, ಅಲ್ಲೇ ಅಲ್ಲೇ. ಇನ್ನೊಂದಾಗಿ ಊರಿನವ್ರಿಗೆ ಖುಷಿ ಆಗತ್ತೆ, ಬಂದ್ರು ಈ ನಾಳೆ ಗಣೇಶೋತ್ಸವ ಬರ್ತಾರೆ, ನಾಗರಾಜಣ್ಣ ಬಂದ್ರಲ್ಲ ಖುಷಿ ಅಂತ. ಸೊ ನನಗೆ ಊರಂತ ಇಷ್ಟನೇ, ಸಿಟಿ ಅಷ್ಟೊಂದು ಇಷ್ಟ ಇಲ್ಲ. ಮೊದ್ಲಿಂದ ನಂಗೆ ಸಿಟಿ ಇಷ್ಟ. ಹಣ ಮಾಡ್ಲಿಕ್ಕೆ ನಿಮ್ ಸಿಟಿ ಬೊಂಬೆಗೆ ಬರ್ಬೇಕು. ನಾ ಯಾರಿಗಾದ್ರೂ ಮೆಸೇಜ್ ಕೊಡೋದು ಇಷ್ಟೇ, ನಿಮ್ಗೆ ಹಣ ಮಾಡ್ಬೇಕಾ? ಅಲ್ಲಿ ಮಹಾಲಕ್ಷ್ಮಿ ಕೂತಾಳೆ, ಹಣ ತುಂಬಾ ಇದೆ. ಕ್ಲೈಮೇಟ್ ಒಳ್ಳೆ ಬೇಕಾ ನಿಮ್ಗೆ? ಊರಿಗೆ ಆದ್ರೆ ಬೆಂಗಳೂರಿಗೆ ಹೋಗಿ ನೀವು, ಕ್ಲೈಮೇಟ್ ಅದೆಲ್ಲ ಬೆಂಗಳೂರಲ್ಲಿ ಒಳ್ಳೆ ಇದೆ. ಬೊಂಬೆಯಲ್ಲಿ ಅಷ್ಟು ಕ್ಲೈಮೇಟ್ ಈಗ ಸದ್ಯಕ್ಕೆ ಒಳ್ಳೇದು ಇದೆ, ಒಳ್ಳೆ ಕ್ಲೈಮೇಟ್ ಇದೆ, ತೊಂದರೆ ಇಲ್ಲ. ಮತ್ತೆ ಮೆಟ್ರೋ ಸಿಟಿ ಅಲ್ಲ ಮೇಡಮ್, ಮೆಟ್ರೋ ಸಿಟಿ ಆದ ಕಾರಣ.
1: ಓಕೆ, ಈಗ ನಿಮ್ಗೆ ಇವ ನಮ್ಮಲ್ಲಿ ಯಾರೊಬ್ರು ದಾನಿಗಳು ಇದ್ದಾರೆ ಅಂತ ಗೊತ್ತಾರೆ, ಒಬ್ರಿಗೆ ಡೊನೇಷನ್ ಕೊಟ್ರೆ ಎಲ್ಲರೂ ಬಂದು ಅವ್ರ ಮನೆ ಮುಂದೆ ನಿಲ್ತಾರೆ, ಗೊತ್ತಾರ ಸಾಕು, ಇದು ನ್ಯಾಚುರಲ್. ಈಗ ಗಣೇಶೋತ್ಸವದಿಂದ ಹಿಡಿದು ಪ್ರತಿಯೊಂದಕ್ಕೂ ನಿಮ್ಗೆ ಈ ಅನುಭವಗಳ ಕೆಲವೊಮ್ಮೆ ಬೇಸರ ತರಿಸುತ್ತಾ ಅಥವಾ ಹೆಂಗೆ?
0: ಇಲ್ಲ, ಮೊನ್ನೆ ಒಬ್ರು ಹಂಗೆ ಆಯ್ತು, ಫೈಲ್ ಹಿಡ್ಕೊಂಡೆ ಬಂದ್ರೆ ನಮ್ಮ ಮನೆಗೆ ಬಂದಿರ್, ಗೇಟ್ ಓಪನ್ ಇತ್ತು, ಸೀದಾ ಮನೆಗೆ ಬಂದ. ಆಗ ನೀವು ಯಾರೋ ಒಬ್ರು ಹೇಳ್ರಿ, ನಮ್ಮ ತಾಯಿಗೆ ಮಾರಿಗೆ ನಾಗೂರ್ನವರು ಕ್ಯಾನ್ಸರ್ ಪೇಷಂಟ್ ಮನೆ ಬಂದ್ರು. ನಾನು ಈ ತರ ಎಲ್ಲ ನಂಗೆ ಕೊಡುದು, ನಿಮ್ ಮನೆ ಪತ್ರ ನಂಗೆ ಕೊಟ್ಟಿಡಿ, ನಮ್ ಟ್ರಸ್ಟ್ ಸಿಸ್ಟಮೆಟಿಕ್ ಅಲ್ಲಿ ಹೋಗ್ತೇವೇನೋ ಬಂದ್ ಕೊಡಿ, ನಿಮ್ ಫೈಲ್ ಅಲ್ಲಿ ಚೆಕ್ ಮಾಡ್ತೇನೋ ಕೊಡ್ತೇವೆ. ಅವ್ರು ಇಲ್ಲ ನಂಗೆ ಈಗಲೇ ಬೇಕಂತ್ರಿ ಅಂತ ಎಂತ ಮಾಡುದು?
1: ಕಡೆಗೆ ಎಂತ ಮಾಡುದು?
0: 1,000 ರೂಪಾಯಿ ಕೊಟ್ಟೆ ನಾ ಅವ್ರಿಗೆ, ಚಿಂತೆ ಒಂದ್ ಸಾವಿರ ರೂಪಾಯಿ ಕೊಟ್ಟೆ. ರಿಯಲ್ ಸ್ಟೋರಿ ಇದು. ಮೊನ್ನೆ ನಾಗೂರ್ ಮನೆಯವರು ಯಾರು ತಾಯಿ ಪೇಷಂಟ್ ಫೋಟೋ ಗೀಟೋ

0: ಕಂಡೇ ತಿರುಗ್ತಿದ್ರು, ಯಾರು ಹೇಳಿದ್ರು ಅಂತ ಅವ್ರು ಬಂದ್ರು. ಇದನ್ನು ಬರ್ ಗಣೇಶೋತ್ಸವ ಬರ್ತಾರಲ್ಲ ಮೇಡಮ್, ಅದು ಕೊಡ್ಲೇಬೇಕಲ್ಲ, ಅದಕ್ಕೂ ನಮ್ಮ ಊರಿಂದು ನಮ್ಮೂರ ಹೆಮ್ಮೆ ಪ್ರೋಗ್ರಾಮ್. ಸೊ ಅದೇ ಹೇಳಿದ್ರು, ಇದು ನೋಡಿ ಡೊನೇಷನ್ ಬೇರೆ ಬೇರೆ ಟೈಪ್ ಇದೆ, ಗಣೇಶೋತ್ಸವ ಬೇರೆ, ಕ್ಯಾನ್ಸರ್ ಪೇಷಂಟ್ ಇದು, ನೀವು ಅದೆಲ್ಲ ಡೊನೇಷನ್ ಎಣಿಸ್ಕೊಳ್ಳಿ. ಅಲ್ಲಿ ಸಹ ನೋಡಿ ಗಣೇಶೋತ್ಸವ ತಗೊಂಡೋಗ್ತಾರೆ, ಅಲ್ಲಿ ಏನೋ ಮಾಡ್ತಾರಲ್ಲ ಪ್ರೋಗ್ರಾಮ್, ಈಗ ಅನ್ನದಾನ ಮಾಡ್ತಾರೆ, ಪೂಜಾ ಮಾಡ್ತಾರೆ, ಹೋಮ ಮಾಡ್ತಾರೆ ಮಾಡ್ತಾರೆ, ಕೊಡ್ಲೇಬೇಕಾಗತ್ತೆ. ನೀವೊಂದು ಒಂದು ವ್ಯಕ್ತಿ ಆದಾವಾಗ ಇಲ್ಲ ನಾನು ಕೊಡುವುದಿಲ್ಲ ಅಂತ ಹೇಳಿದ್ರೆ ಸರಿ ಆಗುದಿಲ್ಲ. ರಾಮ ಅವ್ರು ಸೇರ್ಕೊಂಡು ಪಾಪ ಗಣೇಶೋತ್ಸವ ಮಾಡ್ತಿದ್ದಾರೆ, ಕರೆಕ್ಟ್ ಮನೆ ಬರುದೇ ಅದು ಕಾಮನ್, ಅದು ಕಾಮನ್. ದೇವಸ್ಥಾನ ಕಟ್ಟು ಬರ್ತಾರೆ, ಈಗ ದೇವಸ್ಥಾನ ಮೂರು ಬದಿಯಲ್ಲಿ ದೇವಸ್ಥಾನ ಉಂಟು. ನಿನ್ನೆ ಫೋನ್ ಮಾಡಿದ್ರೆ ಆಯ್ತು, ನಾವು ಅಕ್ಕಿ ಏನಾದ್ರೂ ಕೊಡ್ತೇವೆ, ಹಣ ಎಲ್ಲ ಜಾಸ್ತಿ ನಾನು ಡೊನೇಷನ್ ಮಾಡುವುದಿಲ್ಲ, ನಾವು ಅಕ್ಕಿ ಒಂದು ಇಂತಿಷ್ಟು ಗೋಣಿ ಅಕ್ಕಿ ಅಂತ ಕೊಡ್ತೇವೆ ನಾವು ಅನ್ನದಾನಕ್ಕೆ ಅಂತ ಹೇಳಿ. ಬಿಟ್ರೆ ಕ್ಯಾಶ್ ಎಲ್ಲ ನಮ್ಮ ಹತ್ರ ಇಲ್ಲ, ನಾನು ಓಪನ್ ಅಲ್ಲಿ ಹೇಳ್ತೇವೆ, ನಿಮ್ಗೆ ಬೇರೆ ವಸ್ತು ಕೊಡ್ತೇವೆ.
1: ಅಂದ್ರೆ ನೀವ್ ಇದ್ರಲ್ಲೂ ತುಂಬಾ ಸ್ಮಾರ್ಟ್ ಅಲ್ದಾ, ಎಂತ ಕೇಳಿ, ದುಡ್ಡು ಕೊಟ್ರೆ ಗೊತ್ತಿಲ್ಲ ಅದು ಎಲ್ಲೆಲ್ಲಿ ಬಳಕೆ ಆಗುತ್ತೆ ಅಂತ. ನೀವೀಗ ಕ್ಯಾನ್ಸರ್ ಪೇಷಂಟ್ ಗೂ ಊಟವೇ ಕೊಡು, ದುಡ್ಡು ಕೊಡುದು
0: ಅಲ್ದಾ, ದುಡ್ಡು ಕೊಡುದಿಲ್ಲ ನಾವು. ಅಲ್ಲ, ಅವರಿಗೆ ಒಂದು ಟೈಮ್ ಟಿಫಿನ್ ಒಂದು ಊಟ ಕೊಟ್ಟು ಬಿಡ್ತೇನೆ, ಹಣ ಕೊಟ್ಲೆ ಏನಾಗತ್ತೆ, ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡು ಅವ್ರು ಡ್ರಿಂಕ್ಸ್ ಮಾಡಬಹುದು ಫ್ಯಾಮಿಲಿ ಹೋಗಿ, ಅವ್ರ ಫ್ಯಾಮಿಲಿ ಕೊಡ್ತಾರೆ. ಕ್ಯಾನ್ಸರ್ ಪೇಷಂಟ್ ಅವ್ರು ಎಲ್ಲಿ ಬರ್ತಾರೆ ಮೇಡಮ್, ಅವ್ರ ಪಾಪ ಬೆಡ್ ಅಲ್ಲಿ ಮಲಗಿರ್ತಾರೆ, ಅವ್ರ ಫ್ಯಾಮಿಲಿ ಕೊಡ್ತೇವೆ ನಾವು. ಅವಾಗ ಏನಾಗುತ್ತೆ ಕೇಳಿ, ಅವ್ರು ಬೇರೆ ಏನಾದ್ರು ಅನ್ಯೂಸ್ ಮಾಡ್ತಾರೆ, ಕರೆಕ್ಟ್ ಅಲ್ಲ, ನಮ್ಗೆ ಅದು ಬೇಜಾರಾಗತ್ತೆ. ದೇವಸ್ಥಾನ ಕೂಡ ಹಾಗೆ, ನಿನ್ನೆ ನಮ್ಮ ಬದಿ ಊರಿಂದ ದೇವಸ್ಥಾನ ಬಂತು, ಆಯ್ತು ಸರಿ, ಒಂದು ಅಕ್ಕಿ ಕೊಡು, ಒಂದು 20 ಗೋಣಿ ಅಕ್ಕಿ ಏನಾದ್ರೂ ನಾವು ವ್ಯವಸ್ಥೆ ಮಾಡ್ತೇವೆ, ಕ್ಯಾಶ್ ಕೊಡುದಿಲ್ಲ.
1: ಇದು ಇದು ದಾನ ಮಾಡೋರು ಇದನ್ನ ಸ್ವಲ್ಪ ಗಮನಿಸ್ಕೊಳ್ಬೇಕು.
0: ಕರೆಕ್ಟ್ ಅಲ್ಲ ಮೇಡಮ್,
1: ಅಲ್ಲ, ಇದು ಸ್ಮಾರ್ಟ್ ಆಗಿ ಮಾಡುವಂತ.
0: ನೀವು ಹಣದಕ್ಕಿಂತ ಇದು ವಸ್ತು ಕೊಡಿರಿ, ಏನಾದ್ರೂ ಒಂದು ಅವರಿಗೆ ಹೊರೆ ಕಾಣಿಕೆಯಲ್ಲಿ ಬರ್ತದಲ್ಲ, ಇಂತಿಷ್ಟು ಅಂತ ಕೊಟ್ಬಿಡಿ, ಬೆಲ್ಲನು ಕಾಯಿನು ಇಂತಿಷ್ಟು ಕೊಟ್ಬಿಡ್ದು ಯೂಸ್ ಆಗತ್ತೆ, ಅವ್ರು ಅನ್ನದಾನಕ್ಕೆ ಹೋಗುತ್ತಲ್ಲ ಅದು ಆಟೋಮೆಟಿಕ್ ಹೋಗುತ್ತೆ. ಹಾಗಾಗಿ
1: ತುಂಬಾ ಖುಷಿ ಆಯ್ತು. ಈಗ ನಿಮ್ಮ ಮುಂದಿನ ನಡೆ ಏನು ಅಂದ್ರೆ, ಏನು ಮಾಡ್ಬೇಕು, ಏನಾಗ್ಬೇಕು, ನಿಮ್ದು ಇನ್ನು ಉಳ್ಕೊಂಡಿರೋ ಕನ್ಸು ಯಾವ್ದು ಹೇಳ್ತೀರಾ?
0: ಕನಸು ಏನಿಲ್ಲ ಮೇಡಮ್, ನೆಮ್ಮದಿ ಜೀವನ ಮಾಡ್ಬೇಕಂತ ಇದೆ. ನಮ್ಮ ನೋಡಿ, ಊರಲ್ಲಿ ಮನೆ ಕಟ್ಟಿದ್ದಾರೆ, ನೆಮ್ಮದಿ ಆರಾಮಿಂದ ಇರ್ಬೇಕು, ಆದಷ್ಟು ಬೇಗ ರಿಟೈರ್ಮೆಂಟ್, ಜಸ್ಟ್ ರಿಟೈರ್ಮೆಂಟ್ ಅಂದ್ರೆ ಬಿಸ್ನೆಸ್ ಇದೆ, ಸಿಸ್ಟಮ್ಯಾಟಿಕ್ ಮಗ ದೊಡ್ಡದ ಆಗಿದ್ದಾನೆ ಸಾಕಂತ ಹೇಳಿ, ಜಾಸ್ತಿ ನನಗೆ ಆಸೆ ಇಲ್ಲ, ಜಾಸ್ತಿ ದೊಡ್ಡ ಜನ ಅಷ್ಟು ದೊಡ್ಡದ ಯಾವುದು ಇಲ್ಲ, ಸಿಂಪಲ್ ಲೈಫ್ ನಾನು ನೋಡಿದ್ರಲ್ಲ, ಸಿಂಪಲ್ ಲೈಫ್ ಅಲ್ಲಿ ಇರ್ತೇನೆ ನಾನು, ಸಿಂಪಲ್ ಇಷ್ಟ ಆಗತ್ತೆ ನಾನು ಈಶ್ವರನ ಭಕ್ತ, ಅದಕ್ಕಾಗಿ ಅವರು ಸಿಂಪಲ್ ಅಲ್ಲಿ ಇರೋ, ಅವ್ರಿಗೆ ಎಲ್ಲದು ಇಷ್ಟ, ಅವ್ರಿಗೆ ಯಾವುದು ಇಲ್ಲ. ಸೊ ನಾನು ಅದಕ್ಕಾಗಿ ಸಿಂಪಲ್ ಇರ್ಲೈಕ್ ಇಂಟ್ರೆಸ್ಟ್ ಮಾಡ್ತೇನೆ, ಆತರ ಯಾವುದು ಇದಿಲ್ಲ ಮೇಡಮ್, ಫ್ಯೂಚರ್ ಬಗ್ಗೆ ಅದು ಯಾವುದು ಇಲ್ಲ. ಮಾಡ್ತೇ ಇರೋ ನಿರಂತರ
1: ಕೆಲಸ ಮಾಡ್ತಾ
0: ಇರ್ಬೇಕು, ಯಾರು ಬರ್ತಾರೆ ದಾನ ಧರ್ಮ ಮಾಡ್ತಾ ಇರ್ಬೇಕು, ನಮ್ಮ ಕೆಲಸ ನಾವು ಮಾಡ್ಬೇಕು, ಆದಷ್ಟು ಜನರಿಗೆ ಕೆಲಸ ಕೊಡ್ಬೇಕು. ನೋಡಿ, ಎಲ್ಲ ಡಿಸ್ಟ್ರಿಬ್ಯೂಟರ್ ಇದೇನು ಮಾಡಿಯಪ್ಪ, ಸೇಲ್ ಮಾಡಿಸು, ಎಷ್ಟೇ ಗೈಡ್ ಮಾಡ್ಬೇಕು ಬಿಟ್ರೆ, ನಮ್ಮದು ಇರುವ ನಾಲೆಜ್ ಅನ್ನ ಅವರಿಗೆ ಹಂಚ್ಕೊಳ್ಬೇಕು, ಮಕ್ಳು ಬರ್ತಾರೆ ಈ ತರ ಮಾಡು ಆ ತರ ಮಾಡು ಅಂತ ಹೇಳ್ಬೇಕು ಬಿಟ್ರೆ ಬೇರೆ ಯಾವುದು ನಮ್ಮ ಹತ್ರ ಆಸೆ ಇಲ್ಲ ಮೇಡಮ್.
1: ಅಷ್ಟೇ
0: ಅಷ್ಟೇ ಅಷ್ಟೇ,
1: ತೃಪ್ತಿ ಇರುವಂತ
0: ತೃಪ್ತಿ ಜೀವನ, ತೃಪ್ತಿ ಜೀವನ ಸಾಕಲ್ಲ, ಏನ್ ಮಾಡ್ಲಿಕ್ಕೆ ಏನ್ ಮೇಡಮ್.
1: ಕರೆಕ್ಟ್, ಅಂದ್ರೆ ನಾಗರಾಜ್ ಸುವರ್ಣ ಅವರು ಅಲ್ಪ ತೃಪ್ತರು, ಅಂದ್ರೆ ನಂಗೆ ತುಂಬಾ ಬೇಕು
0: ಆಸೆ ಇಲ್ಲ, ದೊಡ್ಡದ ಇನ್ನು ಇನ್ನೊಂದು ಮುಂದೋಗ್ಬೇಕು, ಈ ಟ್ರಸ್ಟ್ ಅನ್ನ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡ್ ಹೋಗ್ಬೇಕು, ಅದನ್ನ ನೋಡಿ ಅದು ತಗೊಂಡ್ ಹೋಗ್ಬೋದು, ಅದ್ರಿಂದ ತುಂಬಾ ಇದಿದೆ ಅರ್ಥ ನಿಮ್ಗೆ, ಮಾಡ್ಬೋದು ನಾವು ಡೊನೇಷನ್. ಅದು ನಾನು ಇನ್ನೊಬ್ರು ಡೊನೇಷನ್ ತಗೊಳ್ಳುದಿಲ್ಲ, ಈ ಕೆಲವರು ಏನ್ ಮಾಡ್ತಾರೆ, ಸಂಘ ಸಂಸ್ಥೆ ಮಾಡ್ಕೊಂಡು ಪ್ರತಿ ವರ್ಷ ಏನಾಗ್ತದೆ ಅನ್ಯುವಲ್ ಫಂಕ್ಷನ್ ಮಾಡ್ತಾರೆ, ಅವಾಗೆಲ್ಲ ಪುಸ್ತಕ ಇಟ್ಕೊಂಡು ಹೋಗ್ತಾರೆ, ಏ ನಮ್ದು ಅನ್ಯುವಲ್ ಫಂಕ್ಷನ್ ಇಟ್ಟು 5,000 ಕೊಡು, 10,000 ಕೊಡು, ಅದು ನಾನು ಮಾಡ್ಲಿಲ್ಲ ನಾನು 20 ವರ್ಷದಿಂದ ನಾವು ಅನ್ಯುವಲ್ ಫಂಕ್ಷನ್ ಮಾಡ್ತಾ ಇಲ್ಲ, ಆ ಹಣನ ಇದಕ್ಕೆ ನಾವು ಡೊನೇಷನ್ ಕೊಡ್ತಿದ್ದೇವೆ. ಕೆಲವೇನ್ ಮಾಡ್ತಾರೆ, ನಮ್ದು ಅನ್ಯುವಲ್ ಫಂಕ್ಷನ್ ಟ್ರಸ್ಟ್ ಮಾಡ್ಕೊಳ್ತಾರೆ, ಟ್ರಸ್ಟ್ ಇಂದ ಅನ್ಯುವಲ್ ಫಂಕ್ಷನ್ ಮಾಡ್ತಾರೆ, ಅವಾಗ ಏನ್ ಮಾಡ್ತಾರೆ ಡೊನೇಷನ್ ಸ್ಟಾರ್ಟ್ ಮಾಡಿ, ನಾವು ಇದಕ್ಕೆ ಇಷ್ಟು ತನಕ ಒಬ್ಬರು ಡೊನೇಷನ್ ತಗೊಳ್ಳಿಲ್ಲ, ನಮ್ಮ ಟ್ರಸ್ಟ್ಗಾಗಿ ಡೊನೇಷನ್ ತಗೊಳ್ಳಿದ್ರೆ ಅಕೌಂಟ್ ಸಹ ಮಾಡುದಿಲ್ಲ ನಾವು, ಅದಾಗಿದೆ ನಮ್ಗೆ ಅಕೌಂಟ್, ಅದಕ್ಕೆ ಸ್ಪೆಷಲ್ ಅಕೌಂಟ್ ಅಂತ ನಾವು ಡೊನೇಷನ್ ಮಾಡ್ಲಿಕ್ಕೆ ಇರ್ತದೆ, ಬಾರ್ ಕೋಡ್ ಮಾಡ್ಕೊಳ್ಳಿ ಡೊನೇಷನ್ ಮಾಡಿ, ಅದು ಯಾವ್ದು ನಾವು ಮಾಡ್ಲಿಲ್ಲ ಇಷ್ಟ, ನಮ್ಮ ತಗೊಳ್ಳುದಿಲ್ಲ. ಇನ್ನೊಬ್ರು ದುಡ್ಡಿನ ಮಾಡ್ಬೇಕಿದ್ರೆ ಅವ್ರ ಪಾಪ ಅವ್ರ ದುಡ್ಡಿನ ಮಾಡ್ಲಿಲ್ಲ, ನನ್ನ ಪ್ರಕಾರ ನಾನು ಅವ್ರ ದುಡ್ಡು ತಕೊಂಡು ಡೊನೇಷನ್ ಮಾಡೋದಕ್ಕಿಂತ ಅವರೇ ಕೊಡ್ಲಿ ಅಲ್ಲ ಡೈರೆಕ್ಟ್,
1: ಕರೆಕ್ಟ್,
0: ನಾನು ಯಾಕೆ ಫೋಟೋ ತಗೊಳ್ಬೇಕು ಮೇಡಮ್, ಕರೆಕ್ಟ್ ಅಲ್ಲ,
1: ಸರಿಯಾದ ವಿಚಾರ,
0: ಕರೆಕ್ಟ್ ಅಲ್ಲ.
1: ಎಂತದ ಇಲ್ಲಿ, ನೀವು ಬಾಂಬೆಯಿಂದ ಬಂದವರು, ನಮ್ಮಲ್ಲಿಗೆ ಬಂದ್ರಿ, ನಾಯಕನ ಕಟ್ಟೆ ನಿಮ್ ಮನೆ ಅಲ್ಲ,
0: ನಾಯಕನ ಕಟ್ಟೆ,
1: ಸೊ ಇಲ್ಲಿ ಬಂದ್ರಿ, ಮಾತಾಡಿದ್ರಿ, ಮನ ಬಿಚ್ಚಿ ಪ್ರಾಮಾಣಿಕವಾಗಿ ಸ್ಪಷ್ಟವಾಗಿ ಶುದ್ಧವಾಗಿ, ನಿಮ್ ಕನ್ನಡವು ಭಾರಿ ಲೈಕ್ ಇತ್ತು, ಕುಂದಾಪುರ ಕನ್ನಡವು ಮತ್ತೂ ಲೈಕ್ ಇತ್ತು, ಎಲ್ಲೂ ಭಾಷೆ ಕಲಬೆರಕೆ ಇಲ್ಲ, ಹಾಗೆ ಇತ್ತು ಅಲ್ಲ,
0: ಸುಂದರ ಹಿಂದಿ, ಹಿಂದಿಯಲ್ಲೂ ಬರಲಿಲ್ಲ, ಹಿಂದಿ ನಾವು ಮಧ್ಯೆ ಸೇರಿಸಲಿಲ್ಲ, ಕನ್ನಡನೇ ಮಾತಾಡು,
1: ಒಳ್ಳೆ ಮಾತಾಡ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಎಸ್ ಸುವರ್ಣ ಅವರಿಗೆ,
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
1: ಆಯ್ಲಿ ನಿಮ್ಮ ಇಂಥ ಕೆಲಸಗಳು ಇನ್ನಷ್ಟು ಆಯ್ಲಿ ಆಗ್ತಾನೆ ಇರ್ಲಿ, ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಪ್ರಿಯ ಕೇಳುಗರೆ, ಕುಂದಾಪುರ ಮಾತುಕತೆ ಮುಗಿಸಿ ನಾವೀಗ ಹೊರಡ್ತಾ ಇತ್ತು, ಮತ್ ಸಿಕ್ವ ನೀವ್ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದಲ್ಲೀಗ ಹಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಹೊಚ್ಚ ಹೊಸ ಹಾಡು, ಆ ಹಾಡಿನ ಹೆಸರು ಹೃದಯ ಹೆದರಿದೆ ಎಂದು. ಈ ಚಿತ್ರ ನಿರ್ದೇಶನ ಮಾಡಿದವರು ತೇಜಸ್ವಿ ವಿಘ್ನೇಶ್ ಕುಂದಾಪುರ, ಈ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿದವರು ಕ್ರಿಸ್ಟೋಫರ್ ಜೈಸನ್, ಸಾಹಿತ್ಯ ಶ್ವೇತಾ ಮಂಜುನಾಥ್, ಹಾಡಿದವರು KS ಹರೀಶ್.

0: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ. ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಅಬ್ಬಿ ಭಾಷೆ.
1: ರೇಡಿಯೋ ಕುಂದಾಪ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ, ನಿಮ್ಮೊಟ್ಟಿಗೆ ಕೇಳೆ ಸಖಿಯಲ್ಲಿ. ಹೌದು, ನಮ್ಮ ಸಖಿಯರೆಲ್ಲ ಕೇಳಿಕೆ ಇದೆ, ಯಾಕೆಂದ್ರೆ ನಮ್ಮ ಕೇಳೆ ಸಖಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸ್ಫೂರ್ತಿ ಕೊಡುವಂತಹ ಸಖಿಯರು ಅಂದ್ರೆ ಮಹಿಳೆಯರು ಬಂದು ಕೂತ್ಕಂತ್ರ. ಹಂಗಾರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ನಮ್ಮೊಟ್ಟಿಗಿರೋರು ಶಿಲ್ಪಾ ಕಿಶನ್ ಹೆಗ್ಡೆ ಪಳ್ಳಿ. ಯಾರಪ್ಪ ಇವರು ಅಂದ್ರೆ ಯಾರಂತಂದ್ರೆ ಕಿಶನ್ ಹೆಗ್ಡೆ ಪಳ್ಳಿ, ನಿಮ್ಮ ಹೆಸರನ್ನ ಕೇಳೇ ಇರ್ತೀರಿ. 5 ಮೇಳಗಳ ಯಜಮಾನ್ರಿ ಇವರು. ಸಾಲಿಗ್ರಾಮ ಮೇಳನು ಸೇರಿಸಿ 5 ಮೇಳಗಳ ಯಜಮಾನರು, ಅದ್ರ ಒಟ್ಟಿಗೆ ಸೌಕೂರು, ಶ್ರೀ ಕ್ಷೇತ್ರ ಸೌಕೂರು ಇದರ ಆಡಳಿತ ಮುಕ್ತೇಶ್ವರರು, ಅವರ ಪತ್ನಿ, ಅವರ ಅರ್ಧಾಂಗಿ ನಮ್ಮೊಟ್ಟಿಗಿದ್ದಾರೆ ಶಿಲ್ಪಾ ಅವರು. ಶಿಲ್ಪಾ ಮೇಡಮ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ.
2: ಹೇಗಿದ್ರಿ ಮ್ಯಾಮ್?
3: ಆರಾಮ.
2: ಹುಷಾರಿದ್ದೀರಾ?
3: ಹುಷಾರಿದ್ದೀನಿ.
2: ಓಕೆ, ನೀವು ತುಂಬಾ ಸೈಲೆಂಟು ಅಂತ ಅನ್ಸುತ್ತೆ. ಹೌದಾ? ಮನೆಯಲ್ಲೂ ಸೈಲೆಂಟಾ ಅಥವಾ ಹೀಗೆ ಹರ್ಗ್ ಬಂದಾಗಲ್ಲ ಸೈಲೆಂಟಾ? ಹೆಂಗೆ
3: ಸೈಲೆಂಟ್?
2: ನೀವು ಯಾವತ್ತೂ ಸೈಲೆಂಟ್. ನಿಮ್ ಗಂಡ ಪುಣ್ಯ ಮಾಡಿರ ಹಂಗಾರೆ, ಜಾಸ್ತಿ ಮಾತಾಡಲ್ಲ ಅಂದ್ರೆ ಅವರಂತ ಪುಣ್ಯವಂತ ಹಸ್ಬೆಂಡ್ ಇಲ್ಲ ಅಂತ ನಾನು ಅನ್ಕೊಳ್ಳೋದು. ಯಾಕಂದ್ರೆ ನನ್ನ ಅನುಭವ ಇದೆ, ನಾವು ತುಂಬಾ ಮಾತಾಡ್ತೀವಿ, ನಮ್ಮ ಮಾತುಗಳನ್ನ ತಡ್ಕೊಳ್ಳೋದೇ ಕಷ್ಟ, ಪ್ರಖರವಾಗಿರೋ ಮಾತುಗಳು. ಬಟ್ ನೀವು ಕಡಿಮೆ ಮಾತಾಡದಷ್ಟು ಕಡಿಮೆ ಜಗಳ ಅಂತ ನನ್ನ ಅನುಭವ. ಸೊ ಆದ್ರೆ ನೀವು ಮಾತಾಡೋದೇ ನಿಮ್ಮ ವ್ಯಕ್ತಿ ಅಂದ್ರೆ ಕಡಿಮೆ ಮಾತಾಡೋದೇ ನಿಮ್ಮ ವ್ಯಕ್ತಿತ್ವ ಆಗಿರೋದ್ರಿಂದ ಓದಿರೋದೆಲ್ಲ ಏನು ಒಂಚೂರು ನಮ್ಗೆ ಅದ್ರ ಹಿನ್ನೆಲೆ ಒಂಚೂರು ಆದ್ರೆ ಹೇಳಿ.
3: ನಾನು ಬಿಕಾಂ
2: ಮಾಡಿರೋರು ನೀವು. ಸೊ ಲೆಕ್ಕಗಳು, ಬ್ಯಾಲೆನ್ಸ್ ಶೀಟ್ಗಳು ಇವೆಲ್ಲ ನಿಮ್ಗೆ ಕರೆಕ್ಟ್ ಆಗಿ ಕಣ್ಣಿಗೆ ಕಾಣುತ್ತೆ ಅಂತ ನಾನು ಅನ್ಕಂತೆ, ಸರಿಯಾ?
3: ನೋಡೋ ಇದು ಪ್ರಮೇಯ ಬರ್ಲಿಲ್ಲ ಇಷ್ಟರವರೆಗೆ
2: ಬರ್ಲಿಲ್ಲ. ಆದ್ರೆ ಮನೆಯಲ್ಲಿ ನೀವು ಈ ಸಂಸಾರದ ಲೆಕ್ಕ ಇದೆಯಲ್ಲ, ಈ ಲೆಕ್ಕದಲ್ಲಿ ನೀವು ಪಕ್ಕನ
3: ಪಕ್ಕ
2: ಅದಿರ್ಬೇಕು. ಯಾವುದೇ ಹೆಂಡತಿ ಈ ವಿಷಯದಲ್ಲಿ ಜಾಣೆ ಆದ್ರೆ ಆ ಮನೆ ತುಂಬಾ ಯಶಸ್ವಿಯಾಗಿ ನಡೆಯುತ್ತೆ. ಅಂದ್ರೆ ಈ ಖರ್ಚುಗಳನ್ನ ತೂಗಿಸ್ಕೊಂಡು ಹೋಗುದಿತ್ತಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೇ ಖರ್ಚು ಮಾಡ್ತಾ ಕೂತ್ರೆ ಈ ತೂಗಿಸ್ಕೊಂಡು ಹೋಗ ಕೆಲಸ ಇತ್ತಲ್ಲ ಅದು ಭಾರಿ ಕಷ್ಟ ಆಗ್ತದೆ. ಹಂಗಾಗಿ ಆ ಮನೆಯ ಚುಕ್ಕಾಣಿ ಹಿಡಿದ್ರು ಮನೆಯ ಯಜಮಾನ ಆದ್ರು ಆ ಮನೆನ ಆಕ್ಚುಲಿ ನಡೆಸೋರು ಆ ಮನೆ ಹೆಂಡತಿ. ಸೊ ಆ ಹೆಂಡತಿ ಕೈಯಲ್ಲಿ ಲೆಕ್ಕಾಚಾರ ಸೇರಿ ಇದ್ರೆ ಒಲವೇ ಜೀವನ ಲೆಕ್ಕಾಚಾರ, ಜೊತೆಗೆ ಮನೆಯಲ್ಲಿರೋ ಲೆಕ್ಕಾಚಾರ ಎರಡೂ ಒಳ್ಳೆ ರೀತಿಯಲ್ಲಿ ಹೊರೆ ಆ ಮನೆ ಒಂದು ಒಳ್ಳೆ ಸುಸೂತ್ರವಾಗಿ ನಡೀತು ಅನ್ನೋದು ಒಂದು ಮಾತು ಅಲ್ಲ, ನೀವು ಒಪ್ತೀರಾ?
3: ಒಪ್ತೇನೆ.
2: ಓಕೆ, ಈಗ ನೀವು ಗೃಹಿಣಿಯಾಗಿ ಇದ್ದೀರಿ ಮನೆಯಲ್ಲಿ, ಯಾರೆಲ್ಲ ಇಪ್ಪದ್ ಮೇಡಮ್ ಮನೆಯಲ್ಲಿ?
3: 4 ಜನ, ಗಂಡ, 2 ಮಕ್ಕಳು.
2: 2 ಮಕ್ಕಳು? ಎಷ್ಟು ದೊಡ್ಡವರು ಮಕ್ಕಳು?
3: ಮಗ ಬಿಕಾಮ್ ಆಯ್ತ, ಒಂದು ಮಗಳು ಫಸ್ಟ್ ಪಿ ಯು.
2: ಓಕೆ, ಅವರು ಅವರಷ್ಟಾಗಿ ಸ್ವತಂತ್ರರಾಗುವಂತಹ, ಅವರು ಸ್ವತಂತ್ರರಾಗ್ತಾ ಇದ್ದಾರೆ ಈಗ ಅಲ್ದಾ? ಹಂಗಾಗಿ ನೀವು ಒಂಚೂರು ಫ್ರೀ ಆತಿದ್ರಿ ಏನೋ ಅಂತ ನಾನು ಅನ್ಕಂತಿದ್ದೆ. ಹೆಂಗೆ ನಿಮ್ಮ ಸಮಯಗಳನ್ನೆಲ್ಲ ಹೆಂಗ್ ಬಳಸ್ಕಂತ್ರಿ ನೀವು?
3: ಬೆಳಿಗ್ಗೆ ಮಕ್ಕಳದೇ ಇರ್ತದೆ,
2: ಅದು ಒಂದು 9 ಗಂಟೆ ತನಕ ಅದೇ
3: ಅದೇ ಇರ್ತದೆ. ಮತ್ತೆ ನಮ್ದು ರುಟೀನ್ ಇರ್ತದೆ, ನಮ್ಮ ರುಟೀನ್ ಆದ್ಮೇಲೆ ಮಧ್ಯಾಹ್ನ ನಂತರ ಸ್ವಲ್ಪ ಗಾರ್ಡನಿಂಗ್ ಅದೆಲ್ಲ.
2: ನಿಮ್ಮ ಆಸಕ್ತಿ ಹೂದೋಟ, ಕೈದೋಟ, ಇದು ನಿಮ್ಮ ಆಸಕ್ತಿ. ಏನೆಲ್ಲ ಇದೆ, ಎಂತೆಲ್ಲ ಇತ್ತು ನಿಮ್ಮ ಕೈದೋಟದಲ್ಲಿ ಅಂತ?
3: ಇತ್ತು ಗುಲಾಬಿ, ತಾವರೆ.
2: ತಾವರೆ? ನೀವು ತಾವರೆನ ಬೆಳಿತೀರಾ?
3: ಹೌದು.
2: ಎಷ್ಟು ಮಟ್ಟದಲ್ಲಿ, 1, 2, 4, 10, 15?
3: ಒಂದು 10-15 ಉಂಟು.
2: 15 ಇದೆಯಾ ತಾವರೆಗಳನ್ನ ಬೆಳೆದಿದ್ದೀರಿ? ಹೆಂಗದು? ಈಗ ಯೂಶ್ವಲಿ ನಮ್ಮಲ್ಲಿ ಮಲ್ಲಿಗೆ ಬೆಳೀತಾರೆ, ಅದನ್ನ ವ್ಯವಹಾರ ದೃಷ್ಟಿಯಿಂದನೂ ಬೆಳೀತಾರೆ. ಬೇರೆ ಯಾವುದು, ಅಬ್ಬಲಿಗೆಯನ್ನ ಕೆಲವರು ಹಾರ ಮಾಡಿ ಎಲ್ಲ ಕೊಡೋರಿದ್ದಾರೆ, ಕೆಲವು ಹೂಗಳೆಲ್ಲ ಇದ್ದಾವೆ, ಇದು ವ್ಯವಹಾರ ವ್ಯಾಪಾರ ದೃಷ್ಟಿಯಿಂದ. ಮತ್ತೆ ಕೆಲವರಿಗೆ ಕಾಂಬಕ್ ಚಂದ, ಮತ್ತೆ ಕೆಲವರು ನಮ್ಮನೆಗೆಲ್ಲ ಜಾಜಿ ಗೀಜ ಎಲ್ಲ ಇರುತ್ತೆ, ಅದೆಲ್ಲ ನಾವೇ ಕಟ್ಟಿ ನಾವೇ ಮುಡ್ಕಂದ, ಈ ತರ ಪರ್ಪಸ್ಗಳಿರುತ್ತೆ. ಈ ತಾವರೆನ ಯಾವ ಉದ್ದೇಶದಿಂದ ನೀವು, ಅದ್ರ ಮೇಲೆ ಹೆಂಗ್ ನಿಮ್ಗೆ ಅಷ್ಟೊಂದು ಆಸಕ್ತಿ ಪ್ರೀತಿ ಎಲ್ಲ ಬಂದದ್ದು ಒಂಚೂರು ಹೇಳಿಕಂಬ?
3: ಇಲ್ಲ, ನನ್ನ ಚಿಕ್ಕಪ್ಪ ಆಕ್ಚುಲಿ ಲಿಲ್ಲಿ ಬೆಳೀತಾ ಇದ್ರು, ಅವ್ರ ಹತ್ರ ಲಿಲ್ಲಿ ಒಂದು ತಗೊಂಡ್ ಬಂದೆ ಮನೇಲಿ ಹಾಕ್ದೆ. ಅವ್ರು ತಾವರೆ ಇದು ಅಂದ್ರು.
2: ಲಿಲ್ಲಿಗೆ ತಾವರೆ?
3: ಅದು ತಾವರೆ ಅಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ನಂಗೆ
2: ಅಲ್ಲಿಂದ. ಅದು ಯಾವಾಗ, ಎಷ್ಟು ವರ್ಷಗಳ ಹಿಂದೆ?
3: ಒಂದು 10 ವರ್ಷದ ಹಿಂದೆ.
2: ಕಡಿಕೆ
3: ಆಮೇಲೆ ಆಗ ತಾವರೆ ನಿಮ್ಗೆ ಎಲ್ಲೂ ಟ್ಯೂಬರ್ಸ್ ಸಿಗ್ತಾ ಇಲ್ಲ ಇತ್ತು.
2: ಓಕೆ,
3: ಆಮೇಲೆ ಆನ್ಲೈನ್ ಅಲ್ಲಿ ನೋಡುವಾಗ ಇದು ಫ್ಲಿಪ್ಕಾರ್ಟ್ ಅಲ್ಲಿ ಅದ್ರ ಸೀಡ್ಸ್ ಸಿಕ್ಕಿತ್ತು, ಹಾಗೆ ಒಂದು ಸೀಡ್ ತಂದು ಅದನ್ನ ಹಾಕಿ ಅಲ್ಲಿಂದ ಸ್ಟಾರ್ಟ್ ಆದ್ರು ನಂದು ತಾವರೆದ್ದು.
2: ಒಂದು ಸೀಡ್ ಅಂದ್ರೆ ಒಂದು ಪ್ಯಾಕ್ ಸೀಡ್ಸ್ ತಗೊಂಡ್ಬಂದ್ರೆ ಅದನ್ನ ಹೆಂಗ್ ಬೆಳಿಕಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಈಗ ನಮ್ಗೊಂದು ನಾಲೆಜ್ ಬೇಕಲ್ಲ, ಈಗ ಯಾವ್ದೇ ಒಂದು ಗಿಡನ, ಸಸಿನ, ಎಂತದೇ ಅದ್ರ ಬೀಜನ ಹಾಕುದಾದ್ರೆ ಹೆಂಗೆ ಅದ್ರ ಬೆಳವಣಿಗೆ ಹೆಂಗ್ ಮಾಡಿಸ್ಕೊ ಅದೆಲ್ಲ ಗೊತ್ತಿರ್ಕಲ್ಲ, ಅದೆಲ್ಲ ಹೆಂಗ್
3: ತಿಳ್ಕೊಳ್ಳಿ? ಆಕ್ಚುಲಿ ಅದ್ರಲ್ಲಿ ಇನ್ಸ್ಟ್ರಕ್ಷನ್ಸ್ ಇತ್ತು, ಹೀಗೆ ಇದ್ ಮಾಡ್ಬೇಕು, ಸೀಡ್ಸ್ ಹಾಕ್ಬೇಕು ಅಂತ ಹೇಳಿ. ಆಮೇಲೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹೇಗೆ ಬೆಳೆಯೋದು ಅಂತ. ಮತ್ತೆ ಈ ಕೊಳಗಳಲ್ಲೆಲ್ಲ ಬೆಳೀತದಲ್ಲ ನ್ಯಾಚುರಲ್ ಆಗಿ, ಅದ್ರದೆಲ್ಲ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದೆ.
2: ಹೆಂಗೆ ಕೊಳ ಮಾಡಿದ್ರ ನೀವು? ಅದಕ್ಕೋಸ್ಕರ ಪಾಂಡ್ ಮಾಡಿದ್ರ?
3: ಪಾಂಡ್ ಮಾಡಿದೆ
2: ಅದಕ್ಕೋಸ್ಕರ.
3: ಹೌದು,
2: ತಾವರೆಗೋಸ್ಕರ. ಎಷ್ಟು ದೊಡ್ಡದು, ಎಷ್ಟು ಇದ್ರಲ್ಲಿ ಇದೆ?
3: ಪಾಟ್ ತರನೇ ದೊಡ್ಡದು, ಪಾಟ್ ಸ್ಕ್ವೇರ್ ಅಲ್ಲಿ.
2: ಸ್ಕ್ವೇರ್ ಅಲ್ಲಿ
3: ಸುರು ಸ್ಟಾರ್ಟಿಂಗ್ ಒಂದು ಹಾಕಿದ್ದು,
2: ಒಂದು ಸ್ಕ್ವೇರ್ ಪಾಟ್ ಅಲ್ಲಿ ಹಾಕಿದ್ರಿ ನೀವು?
3: ಮಾಡಿದ್ದು ಅದು ಆನ್ಲೈನ್ ಅಲ್ಲಿ ತರಿಸಿದ್ದು. ಅದು ಒಂದು ವರ್ಷ ಬರ್ಲಿಲ್ಲ,
2: ಬದುಕಲಿಲ್ಲ,
3: ಅಲ್ಲ ಹೂ ಬರ್ಲಿಲ್ಲ ಅದ್ರಲ್ಲಿ.
2: ಒಂದ್ ನಿಮಿಷ, ನೀವು ಸೀಡ್ ತಂದ್ರಿ ಅಂದ್ರೆ, ಯೂಶುವಲಿ ನಾವು ಸೀಡ್ ಅಂದ್ರೆ ಬೀಜನ ತೆಗೆದು ಮಣ್ಣು ಗೊಬ್ಬರ ಇರುವಂತದ್ದಕ್ಕೆ ಹಾಕ್ತಾ, ನೀವು ಇದನ್ನ ಹೆಂಗ್ ಮಾಡ್ರಿ?
3: ಅಲ್ಲ, ಇದು ನೀರಲ್ಲಿ, ಬಿಸಿನೀರಲ್ಲಿ ಹಾಕಿ, ಸ್ವಲ್ಪ ಲೈಟ್ ಉಗುರು ಬೆಚ್ಚ ನೀರು ಇದ್ರಲ್ಲಿ ಹಾಕಿ ಎರಡು ಮೂರು ದಿವಸ ಆಗುವಾಗ ಅದು ಸ್ಪ್ರೌಟ್ ಆಗುತ್ತೆ.
2: ಹೋ,
3: ಅದನ್ನ ಮತ್ತೆ ಒಂದು ಸ್ವಲ್ಪ ದಿವಸ ನೀರಲ್ಲೇ ಇಡಬೇಕು.
2: ಮರುದಿವಸ
3: ಸ್ವಲ್ಪ ಚೇಂಜ್ ಮಾಡ್ಬೇಕು, ಅದಿಲ್ಲದ್ರೆ ಸ್ಮೆಲ್ ಬರ್ತದೆ.
2: ಸೊ ಇದು ಹಾಕೋತಿ ನೀವು ಸ್ಕ್ವೇರ್ ಪಾಟ್ ಒಳಗೆ ಹಾಕಿ?
3: ಲೋಟದಲ್ಲಿ.
2: ಲೋ, ಲೋಟದಲ್ಲಿ
3: ಯಾವ್ದಾದ್ರು ನಿಮ್ದು ಸಣ್ಣ ಪಾತ್ರದಲ್ಲಿ ಹಾಕಿದ್ರೆ ಆಯ್ತು. ಅದು ಮತ್ತೆ ಎರಡು ಮೂರು ದಿವಸ ಬಿಟ್ಟಾಗ ಸ್ವಲ್ಪ ಸ್ವಲ್ಪ ಓಪನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಗಿಡ ಹೊರ ಬರ್ತದೆ. ಅದನ್ನು ಒಂದು ಹತ್ತು ಹದಿನೈದು ದಿವಸ ನೀರಲ್ಲೇ ಇಟ್ಟು ಅದ್ರ ಎಲೆ ಬಂದ ಮೇಲೆ ತೆಗೆದು ನೀವು ಕೆಸರು ಗೊಬ್ಬರ ಎಲ್ಲ ಹಾಕಿ ದೊಡ್ಡ ಇದ್ರಲ್ಲಿ ಪಾಟ್ ಅಲ್ಲಿ ನಾವು ನೆಡ್ಬೇಕು.
2: ಅಂದ್ರೆ ಅದಕ್ಕೆ ಸುಮಾರು ನೀರ್ ಬೇಕು.
3: ಹೌದು,
2: ಕೆಸರು ಗೊಬ್ಬರ ಕೆಳಗೆ ಬುಡದಾಗಿರುತ್ತೆ,
3: ಬುಡದಲ್ಲಿ. ಹೌದು
2: ಅಲ್ದ,
3: ಮೇಲೆ ನೀರ್ ಫುಲ್ ಮಾಡಿ ಆ ಪಾಟಿಗೆ, ಅದ್ರಲ್ಲಿ ನೆಡ್ಬೇಕು.
2: ಕಾಣಿ ಪ್ರಕೃತಿ ಎಷ್ಟು ವಿಶಿಷ್ಟ ಅಂತ. ಹೆಚ್ಚಿನ ಗಿಡ ಅಥವಾ ಆ ಬೀಜಗಳು ಮಣ್ಣು ಗೊಬ್ಬರ ಎಲ್ಲ ಹಾಕಿದ್ರೆ ಅಲ್ಲಿ ಚಿಗುರೋಡ್ದು ಮೇಲೆ ಬದತ್ತ, ಆದ್ರೆ ತಾವರೆ ನೀರಲ್ಲೇ ಹಾಕಿದ್ರೆ ಮತ್ತೆಂತ ಬೇಡ, ಅದ್ರಲ್ಲೇ ಅದು ಚಿಗುರೋಡ್ದು ಬಿಡುತ್ತೆ. ವಾವ್. ಹಾ,
3: ಹಾಗೆ ಅದ್ರಲ್ಲಿ ಸ್ಟಾರ್ಟ್ ಮಾಡಿದ್ದು.
2: ಸೊ ಎಲೆ ಬರ್ಲಿಕ್ಕೆ ಹದಿನೈದು ದಿನ ಆಯ್ಕ?
3: ಹೌದು,
2: ಆಯ್ಕ ಆಗ್ತ.
3: ಹೌದು ಹೌದು,
2: ಅಲ್ಲ ಕಡೆಗೆ ಅಲ್ಲಿ ಸಣ್ಣಕ್ಕೆ ಬಪ್ಪು ಶುರು ಆಗ್ತ.
3: ಹೌದು, ಎಲೆ ಸ್ವಲ್ಪ ದೊಡ್ಡದಾದ್ಮೇಲೆ ತೆಗೆದು ಪಾಟ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಮತ್ತೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಫಾಸ್ಟ್ ಗ್ರೋತ್ ಆಗುತ್ತೆ.
2: ಫಾಸ್ಟ್ ಆಗುತ್ತ? ಈಗ ಒಂದು ಸ್ಕ್ವೇರ್ ಪಾಟ್ ಅಲ್ಲಿ ಒಂದೇ ಗಿಡವ? ಒಂದೇ,
3: ನಾನು ಒಂದೇ ಹಾಕುದು. ಕೆಲವರು ಅದರಲ್ಲೂ ಪಾಟ್ ಇಟ್ಟು, ಈಗಿನ ವೆರೈಟಿ ಈಗ ಟ್ಯೂಬರ್ಸ್ ಅಲ್ಲಿ ಬೆಳೆಯೋದು. ಈಗ ಸಣ್ಣ ಸಣ್ಣ
2: ಟ್ಯೂಬರ್ಸ್ ಅಂದ್ರೆ ಎಂತ? ಅದೆಂತ ನಂಗೆ ಅರ್ಥ ಆಗ್ಲಿಲ್ಲ.
3: ಅದು ಅದ್ರ ಎಲೆ ಬರುವ ಮೊದ್ಲಿದ್ದು ಒಳಗಿದ್ದು ಬುಡ ಉಂಟಲ್ಲ ರೂಟ್, ಅದು ಟ್ಯೂಬರ್ಸ್ ಅಂದ್ರೆ. ಆ ರೂಟ್ ಅಂತಂದು ಈಗ ನೆಡ್ತಾರೆ. ಈಗ ಎಲ್ಲ ಅದ್ರಲ್ಲಿ
2: ಬುಡ ತಂದು ನೆಡೋದು, ಬೀಜ ಅಲ್ಲ.
3: ಅಲ್ಲ,
2: ಬುಡ ತಂದು ನೆಟ್ರು
3: ಬೇಗ ಆಗುತ್ತೆ, ಬೀಜದಲ್ಲಿ ಆಕ್ಚುಲಿ ಲೇಟ್ ಆಗುತ್ತೆ.
2: ಓಕೆ,
3: ಈ ಬುಡದ ಈಗ ತುಂಬಾ ಜನ ಸೇಲ್ ಮಾಡ್ತಾ ಇರ್ತಾರೆ ಈಗ ಆನ್ಲೈನ್ ಅಲ್ಲಿ. ಆನ್ಲೈನ್ ಅಲ್ಲಿ ಇದ್ದಾರೆ, ಮತ್ತೆ ಹೀಗೆ ಬೆಳೆಯುವವರಿದ್ದಾರೆ, ಅದನ್ನೇ ಪ್ರೊಫೆಷನ್ ಆಗಿ ತಗೊಂಡವರು ಇದ್ದಾರೆ.
2: ಸೂಪರ್. ಹಾಗೆ ಈಗ ಬುಡನ್ ತೆಗೆದು ನೀರಿಗೆ ಹಾಕರ್ ಸಯ್ಯ?
3: ಅಲ್ಲ,
2: ಮತ್ತೆ
3: ಅದು ಹೀಗೆ ಸೇಮ್ ಪ್ರೊಸೆಸ್, ಕೆಸರೆಲ್ಲ ಇದು ಮಾಡಿ ಗೊಬ್ಬರ ಹಾಕಿ.
2: ಯೆಸ್, ಬುಡ ಹಾಕುದಾದ್ರೆ ನೀವು ಕೆಸರು ಗೊಬ್ಬರ ಎಲ್ಲ ಬುಡದಲ್ಲಿ ಇರ್ಕೆ ಅಲ್ದ, ಆದ್ರೆ ಬೇರಿನ ಬುಡ ಹಾಕುದಾದ್ರೆ ಇರ್ಕ. ಈ ಬೀಜ ಆದ್ರೆ ಉಗುರು ಬೆಚ್ಚ ನೀರಿಗೆ ಒಂದು ಲೋಟದಲ್ಲಿ ಹಾಕಿ ನೀವು ಫಸ್ಟ್ ಇದ್ ಮಾಡಿ ಮತ್ತೆ ಅದನ್ನ ಈ ನೀರಿಗೆ
3: ಹಾಕುದು.
2: ಆ ನೀರಿಗೆ ಹಾಕೋತಿಗೆ ಗೊಬ್ಬರ, ಮಣ್ಣು ಹಾಕ, ಕಡಿಗೆ ಮಣ್ಣು ಬೇಕು, ಕೆಸರು. ಅದನ್ನೆಲ್ಲ ಎಲ್ಲಿಂದ ತತ್ರಿ ನೀವು?
3: ಅದಲ್ಲೇ ಇದ್ದದ್ದು ಮಣ್ಣು. ಕೆಸರು ಸಿಗದಿದ್ರೆ ಗದ್ದೆ ಮಣ್ಣು ಸಿಕ್ಕಿದ್ರೆ ಒಳ್ಳೇದು. ಗದ್ದೆ ಮಣ್ಣು ಸಿಗದ್ರೆ ಮಾಮೂಲು ಮಣ್ಣಿಗೆ ಗೊಬ್ಬರ ಹಾಕುದು, ಗೊಬ್ಬರ ಹಾಕಿ ನೆಡೋದು.
2: ಕೆಸರಿನಲ್ಲಿ ಅರಳುವ ತಾವರೆ ಕಮಲ ಅಂತ ಹೇಳ್ತಾರೆ ಲೋಟಸ್. ಸೊ ಕೆಸರಿನಲ್ಲಿ ಅರಳುವ ಕಮಲ ಕಾಂಬಕ್ಕೆ ಎಷ್ಟು ಚಂದ ಅಲ್ಲ. ಅದ್ರ ಮೊಗ್ಗು ಬರ್ಲಿಕ್ಕೆ ಎಷ್ಟು ಟೈಮ್ ಬೇಕತಕ್ಕಂತ?
3: ಟ್ಯೂಬರ್ಸ್ ಅಲ್ಲಿ 6 months ಅಲ್ಲೇ ಬರುತ್ತೆ, ಕೆಲವೊಂದು 3 months ಅಲ್ಲೂ ಬರುತ್ತೆ.
2: 3 ತಿಂಗಳು 6 ತಿಂಗಳು ಬೇಕಾ ಮೊಗ್ಗು ಬರ್ಲಿಕ್ಕೆ?
3: ಹೌದು, ಸ್ಟಾರ್ಟಿಂಗ್ ಬೇಕು.
2: ಓಕೆ,
3: ಮತ್ತೆ ನಿಮ್ಗೆ ಆಗುತ್ತೆ, ಆಗ್ತಾ ಇರ್ತದೆ ಕಂಟಿನ್ಯೂಸ್. ಈಗಿನ ವೆರೈಟಿಗಳು ಇದು ನಿಮ್ದು ಸೀಡ್ ಹಾಕಿದಾದ್ರೆ ಮಾತ್ರ 1 ವರ್ಷ ಆಗಿದೆ ನಂದು.
2: 1 ವರ್ಷ ಬೇಕಾಗುತ್ತೆ,
3: 1 ವರ್ಷದಲ್ಲಿ ಬಂದಿದೆ.
2: ಸೊ ಅಲ್ಲಿ ತನಕ ಕಾಯ್ಬೇಕು,
3: ಕಾಯ್ಬೇಕು
2: ದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೋಗಿ. ಸೊ ನಿಮ್ಮ ಹತ್ರ ಅದ್ರದ್ದು ಫುಲ್ ಡೀಟೇಲ್ ಇರುತ್ತೆ, ತಾವರೆ ಲೋಟಸ್ ಹೆಂಗೆಲ್ಲ ಬೆಳವಣಿಗೆ ಆಯ್ತು ಅನ್ನೋದಕ್ಕೆ ಪ್ರತಿ ಸೆಕೆಂಡ್ ನ ಡೀಟೇಲ್ಸ್ ಗಾಗಿ.
3: ಸ್ಟಾರ್ಟಿಂಗ್ ಅಲ್ಲಿ ಜೋರ್ ಇರ್ತದೆ, ಬರುದಿಲ್ಲ ಯಾಕೆ,
2: ಕುತೂಹಲ ಇದು ಬರುತ್ತಾ ಇಲ್ಲೋ ಅದು ಪ್ರಶ್ನೆ ಬರುತ್ತೆ,
3: ಪ್ರಶ್ನೆ ಇರುತ್ತೆ.
2: ಅಂತೂ ಕಾದು ಕಾದು ಕಾದು. ಆದ್ರೆ ನಮ್ಗೆ ಎಂಬುದು, ನೀವು ಒಂದ್ಸಲ ಈಗ ಗೊಬ್ಬರ ಮಣ್ಣೆಲ್ಲ ಹಾಕ್ರಿ ಅಲ್ಲ, ಬುಡಕ್ಕೆ ಹಾಕಿ ನೀರೆಲ್ಲ ಹಾಕಿರ, ನೀರನ್ನ ಚೇಂಜ್ ಮಾಡೋದು ಬೇಡ, ಅದಕ್ಕೆ ಮತ್ತೆ ವಾಪಸ್ ಬೇಕಾ? ಅದು ಹೆಂಗೆ, ಅದು ಎಷ್ಟು ದಿನಕ್ಕೆ?
3: ಅದು ನಮ್ಗೆ ಅದ್ರೆ ಕ್ಲೀನ್ ಗಲೀಜಿ ಆದ್ರೆ ಕ್ಲೀನ್, ಇಲ್ಲದ್ರೆ ನಿಮ್ದು ಸೊಳ್ಳೆ ಇದೆಲ್ಲ ಆಗುತ್ತೆ.
2: ಕರೆಕ್ಟ್.
3: ಇಲ್ಲದ್ರೆ ಅದಕ್ಕೆ ಗಪ್ಪಿ ಫಿಶಸ್ ಬರ್ತದೆ, ಅದು ಹಾಕ್ಬೇಕು.
2: ಗಪ್ಪಿ ಮೀನು ಅದನ್ನೆಲ್ಲಿಂದ ತಕೋಬತ್ರಿ?
3: ಅದು ನಿಮ್ ಫಿಶ್ ಸೇಲ್ ಮಾಡೋರ್ ಇರ್ತಲ್ಲ,
2: ಅಂದ್ರೆ ನೀರನ್ನ ನೀವು ಹಾಗೆ ಬಿಡುದಾರೆ ಗಪ್ಪಿ ಮೀನ್ ತಂದು
3: ಬಿಡ್ಕಾಕ್ಬೇಕು, ಇಲ್ಲಾದ್ರೆ ಅದನ್ನ ಕ್ಲೀನ್ ಮಾಡ್ತಾ ಇರ್ಬೇಕು. ಇಲ್ಲದಿದ್ರು ಕ್ಲೀನ್ ಮಾಡ್ತಾನೆ ಇರ್ಬೇಕು, ಅದಕ್ಕೆ ನಾವು ಗಪ್ಪಿ ಮೀನ್ ಹಾಕಿದ್ರೆ ಕೆಮಿಕಲ್ ಫರ್ಟಿಲೈಸರ್ ಹಾಕ್ಲಿಕ್ಕೆ ಆಗುದಿಲ್ಲ, ಅದು ಸಾಯ್ತದೆ. ಕೆಮಿಕಲ್ ಅಂದ್ರೆ ಡಿ ಎ ಪಿ ಅಂತದ್ದು ಹಾಕ್ಲಿಕ್ಕೆ ಆಗುದಿಲ್ಲ.
2: ಸೊ ಇದಕ್ಕೂ ನೀವು ಕೆಮಿಕಲ್ ಹಾಕ್ತ್ರೆ?
3: ನಾನು ಹಾಕುದಿಲ್ಲ.
2: ಹಾಕುದಿಲ್ಲ, ನಿಮ್ದು ಸಾವಯವ ತಾವರ?
3: ಸಾವಯವ.
2: ಓಕೆ, ಈಗ ನೀವು ನೀರು ಚೇಂಜ್ ಮಾಡುದಂದ್ರೆ ಅಲ್ಲ, ಎಷ್ಟು ದಿನಕ್ಕೊಮ್ಮೆ? ಹೆಂಗೆ?
3: ತಿಂಗಳಿಗೆ, ಒಂದೂವರೆ ತಿಂಗಳು. ಅದ್ ನಂಗೆ ನೋಡಿದ್ರೆ ನಿಮ್ಗೆ ಕ್ಲೀನ್ ಇಲ್ಲ ಅಂತ ಅನ್ಸಿದ್ರೆ ಅದನ್ನು
2: ಚೇಂಜ್ ಮಾಡ್ಬಿಡ್ತೀರಿ ನೀವು. ಅಷ್ಟೊತ್ತಿಗೆ ಮತ್ತೆ ವಾಪಸ್ ಗೊಬ್ಬರ ಗಿಬ್ಬರ ಎಲ್ಲ ಹಾಕುಕ್ಕಿಂತ?
3: ಹೌದು, ಮತ್ತೆ 15-30 days ಒಂದ್ಸಲ ಹಾಕ್ತಾನೆ ಇರ್ಬೇಕು, ಇಲ್ಲಾದ್ರೆ ನಿಮ್ಗೆ ಹೂ ಚಂದ ಬರುದಿಲ್ಲ.
2: ಆಲ್ರೆಡಿ ಇರುವ ಗೊಬ್ಬರ ಅಲ್ಲಿ ಇರುತ್ತೆ, ಮಣ್ಣು ಗೊಬ್ಬರ
3: ಬೆಳವಣಿಗೆಗೆ ನಿಮ್ಗೆ ಬೇಕಾಗ್ತದೆ.
2: ಅಷ್ಟೊತ್ತಿ ತಕೊಂಡಿರುತ್ತೆ,
3: ಖಾಲಿ ಆಗಿರ್ತದೆ. ಆಮೇಲೆ ಅದಕ್ಕೆ ಏನು ಹೊರಗಿಂದ ಏನು ಬೀಳುದಿಲ್ಲ, ನಾವೇ ಕೊಡ್ಬೇಕಾಗ್ತದೆ.
2: ಓಕೆ, ಮತ್ತೆ ನೀವು ನೀರು ಚೇಂಜ್ ಮಾಡುವಾಗ ಎಲ್ಲ ಮತ್ತೆ ಗೊಬ್ಬರ
3: ಹಾಕುದು?
2: ನೀವು ಗೊಬ್ಬರ ಎಲ್ಲಿಂತತ್ರಿ ಮರ್ರಿ, ಈಗ ಧ್ಯಾನವೇ ಇಲ್ಲಲ್ಲ ಮನೆಗೆ.
3: ಈಗ ಅವ್ರಿಗೆ ಸೇಲಿಗೆ ಎಷ್ಟು ಇರುತ್ತಲ್ಲ,
2: ಅದರಿಂದ
3: ತಗೊಂಡ್ಬರ್ದು ಕಂಪೋಸ್ಟ್ ಅಂತದೆಲ್ಲ ಹಾಕುದು, ನೆಲಗಡಲೆ ಹಿಂಡಿ ಅದೆಲ್ಲ ಒಳ್ಳೇದ,
2: ಅದೆಲ್ಲ ಹಾಕ್ತ್ರಿ? ಅಡ್ಡಿಲ್ಲ, ನೀವ್ ಒಂದ್ ಎಕರೆ ಜಮೀನ್ ತಕೊಂಡಿರೋ ಒಳ್ಳೆ ಕೃಷಿಯೇ ಮಾಡ್ತಿದ್ರೇನು. ಕಾಣಿ ಕಿಶನ್ ಹೆಗ್ಡೆ ಅವ್ರಿಗೆ ಒಂದ್ಸಲ ಹೇಳಿ ಕಾಣಿ, ಬಿಕಾಸ್ ನಿಮ್ಮಲ್ಲಿ ಆಸಕ್ತಿ ತುಂಬಾ ಇದೆ. ಓಕೆ, ಸೊ ಲೋಟಸ್ ತಾವರ್ರೆ, ಈಗ ಒಂದು 6 ತಿಂಗಳು ಅಥವಾ 3 ತಿಂಗಳು ಅಥವಾ ನಿಮ್ಗೆ ನೀವು ತಂದಿದ್ದು ಬೀಜ ಹಾಕಿದ್ದಲ್ಲ, ಹಾಗೆ 1 ವರ್ಷಕ್ಕೆ 1 ಲೋಟಸ್ ಬಂತು ಅಂತ, ಅದೇ ಮಾಮೂಲಿ ಲೋಟಸ್ ತರನೇ ಇರುತ್ತೆ, ನಾವೆಲ್ಲ ಕಾಣ್ತಲ್ಲ ತಾವರೆ ಹಾಗೆ ಇರುತ್ತೆ, ಚಂದ ಇರುತ್ತೆ. ಎಷ್ಟು ದಿನ ಒಂದ್ಸಲ ಒಂದು ತಾವರೆ ಅರಳಿದ್ರೆ ಎಷ್ಟು ದಿನ ಬರುತ್ತದು?
3: ಅದ್ರಲ್ಲೂ ವೆರೈಟಿ ಇದೆ.
2: ಅದು ಹೆಂಗೆ?
3: ಸೀಡ್ಸ್ ಅಲ್ಲಿ ನಾನು ಹಾಕಿದ ಸೀಡ್ ಅಲ್ಲಿ ಅದು 3 ಡೇಸ್ ಇರುತ್ತೆ. ಫಸ್ಟ್ ಡೇ ಮೊಗ್ಗು ಇರುತ್ತೆ, ಅಂದ್ರೆ ಮೊಗ್ಗು ಬಂದು 15 ದಿನ ಬೇಕದು ಪುನಃ ಅರಳಿಕ್ಕೆ.
2: ಓಹೋ, ಮೊಗ್ಗಿಗೆ ಅಗೇನ್ 15 ಡೇಸ್ ಬೇಕು.
3: ದೊಡ್ಡದಾಗಿ ಅರಳಿ 3 ಡೇಸ್ ಇರುತ್ತೆ ಅದು. ಒಂದಿನ ಸ್ವಲ್ಪ ಅರಳ್ತದೆ ಮತ್ ಮುಚ್ಚುತ್ತದೆ, ಮದ್ದಿನ ಮರುದಿನ ಅರಳ್ತದೆ.
2: ವಾವ್, ಅರಳಿ ಮತ್ತೆ ಮುಚ್ಚುತ್ತ ಅದು? ಓಕೆ,
3: ಸೀಡ್ ಇದ್ದು.
2: ಅದು ಎಷ್ಟೊತ್ತಿಗೆ ರಾತ್ರಿ ಅರಳುತ್ತಾ? ಹೇಗೆ ಸೂರ್ಯಕಾಂತಿ ಆದ್ರೆ ಸೂರ್ಯ ಬಂದಾಗ
3: ಬೆಳಿಗ್ಗೆ
2: ಇದು ಕೂಡ ಪರಿಮಳ ಇರುತ್ತೆ. ಸಣ್ಣ ಕೆಲರು
3: ಪರಿಮಳ ಭಾರಿ ಇರುತ್ತೆ,
2: ಚಂದ ಇರುತ್ತೆ.
3: ಹೌದು, ಎಲ್ಲ ವೆರೈಟಿ ಇರುದಿಲ್ಲ, ಕೆಲವೊಂದು ಪರಿಮಳ ಇರುತ್ತದೆ
2: ಇರುತ್ತೆ. ಸೊ ಒಂದು ಸಲ ಮುಚ್ಚುತ್ತೆ, ಒಂದ್ಸಲ ತೆರೆಯುತ್ತೆ, ಹಂಗೆಲ್ಲ ಆಗಿ
3: 3ನೇ ದಿವಸ ಓಪನ್ ಆದ್ ಮತ್ತೆ ಬಿದ್ದೆ ಹೋಗುದು.
2: ಬಿದ್ದು ಹೋಗುದು ಅಂದ್ರೆ
3: ಒಂದೊಂದೇ ಎಸ್ಲಿ ಬಿದ್ದು ಹೋಗ್ತಾ ಇರ್ತದೆ.
2: ಹಾ, ಓಕೆ,
3: 3ನೇ ದಿವಸ ಉಳಿಯುತ್ತೆ ಅದು
2: ಅಷ್ಟೇ.
3: ಹಾ, ಸೀಡ್ ಇತ್ತು.
2: ಹಾ,
3: ಈ ಇಂತ ಬುಚ್ಚ ಕೆಲವೆಲ್ಲ ವೆರೈಟಿ ಉಂಟು, ಅಂತದೆಲ್ಲ ನಿಮ್ಗೆ ತುಂಬಾ ದಿವಸ ಉಳಿಯುತ್ತದೆ.
2: ತುಂಬಾ ಅಂದ್ರೆ ಎಷ್ಟು ದಿನ ಬತ್ತ?
3: ಒಂದ್ 5-6 ದಿವಸ ಚಂದ ಇರ್ತದೆ.
2: ಹೌದಾ?
3: ತುಂಬಾ ದೊಡ್ಡದು ಆಗುತ್ತೆ ಈಗಿಂದ ಅದು ವೆರೈಟಿ, ಮೊದ್ಲಿದಲ್ಲ. ಈಗಿನ ವೆರೈಟಿಗಳೆಲ್ಲ ತುಂಬಾ ಉಳಿತದೆ.
2: ಅದು ನೀವು ಹೇಳಿದ್ರೆ ಬುಡ ತಂದು ಹಾಕುದು? ಅದು
3: ಹೌದು, ಟ್ಯೂಬರ್ಸ್ ಹೌದು.
2: ಅತ್ತೊಂದು ಹಾಕ್ರೆ ಒಂದು 5-6 ದಿನ ಬತ್ತತ್ತೆ, ಮತ್ತೆ ಬೇಗ ಆಗ್ತಂದೇಳಿ ಹೇಳಿದ್ರೆ ಅದು ತಪ್ಪದಿಲ್ಲ. ಈಗ ಟ್ಯೂಬರ್ಸ್ ಎಲ್ಲಿ ಸಿಕ್ಕದ್ದು?
3: ಗ್ರೋವರ್ಸ್ ಇರ್ತಾರೆ,

0: ಓವರ್ಸ್ ಹತ್ರ ಹೋಯ್ತಾರೆ.
1: ಕೇರಳದಲ್ಲೆಲ್ಲ ತುಂಬಾ ಜನ ಇದ್ದಾರೆ, ಈಗ ಊರಲ್ಲೂ ಇದ್ದಾರೆ.
0: ನಮ್ಮಲ್ಲೆಲ್ಲೆಲ್ಲ ಇದ್ದಾರೆ
1: ಕುಂದಾಪುರದಲ್ಲಿ, ಯಾರು ಇಲ್ಲಿ ಕೃಷ್ಣ ಟ್ರೇಡರ್ಸ್ ಅಂತ ಒಂದು ಇದಾರಲ್ಲ, ಅವರು ತುಂಬಾ ಬೆಳೀತಾರೆ.
0: ಅವ್ರು ಬೆಳೀತಾರ?
1: ಹೌದು, ಅವ್ರ ಹೆಂಡತಿ ಸಹ
0: ನಿಮ್ಮ ಹಾಗೆ ಆಸಕ್ತರು ತಾವರ ಬೆಳೆಯೋದ್ರಲ್ಲಿ. ಸೊ ಉಡುಪಿನಲ್ಲಿ ಎಲ್ಲಿ ಸಿಕ್ಕತ್ತ ಗೊತ್ತಿತ್ತಾ?
1: ಗೊತ್ತಿಲ್ಲ.
0: ಮಂಗಳೂರಲ್ಲಿ?
1: ಗೊತ್ತಿಲ್ಲ ನನಗೆ.
0: ಮತ್ತೆ ನೀವ್ ಎಲ್ಲಿ ತತ್ರ ಟ್ಯೂಬರ್ಸ್?
1: ನಾನು ಆಕ್ಚುಲಿ ನಮ್ದು ಎಕ್ಸ್ಚೇಂಜ್, ನಂದು ಮತ್ತೆ ಕೃಷ್ಣ
0: ಅವರ ಮಿಸ್ಸಸ್ ಅದನ್ನ ತಾವರೆ ನಿಮ್ ತರನೇ ಬೆಳೀತಾರೆ. ಸೊ ನೀವಿಬ್ರು ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ.
1: ಹೌದು,
0: ನೀವು ಅವ್ರಿಗೆ ಕೊಡ್ತ್ರಿ, ಅವ್ರು ನಿಮಗ್ ಕೊಡ್ತ್ರು, ಹಂಗೆ ಅಲ್ಲ.
1: ಅವರು ಪುತ್ತೂರಿಂದ ಒಬ್ಬರ ಹತ್ರ ಆನ್ಲೈನ್ ಅಲ್ಲಿ ತರಿಸ್ತಾರೆ.
0: ಓಕೆ, ಈಗ ಆ ಬುಡ ಇತ್ತಲ್ಲ ಟ್ಯೂಬರ್ಸ್ ಇರ್ತಾರೆ, ನಿಮ್ದು ಒಂದು ಗಿಡದಲ್ಲಿ ಒಂದೇ ಹೂ ಹಾಪದ ತಾವರೆ?
1: ಇಲ್ಲ, ಸುಮಾರಾಗುತ್ತೆ.
0: ಸುಮಾರಾಗ್ತದೆ ಮೊಗ್ಗು ಸುಮಾರಾಗಿ ಅದು ಸ್ಪ್ರೆಡ್ ಆತ. ಎಲೆ ಅದು ಹೆಂಗಿರುತ್ತೆ, ಒಂದೊಂದು ಎರಡೆರಡೆ ಅಥವಾ ಸುಮಾರು ಇರುತ್ತೆ?
1: ಸುಮಾರು ಇರುತ್ತೆ.
0: ನಾವು ಪಾಂಡಲ್ ಕಂಪತಿಗಳ ಸುಮಾರು ಕಾಣುತ್ತಲ್ಲ,
1: ಹಂಗೆ ಅದು ಎಲೆ ಎಷ್ಟು ಬಿಡ್ತಾ ಹೋಗ್ತದೆ ಅಷ್ಟು ಹೂ ಆಗ್ತಾ ಬರ್ತದೆ.
0: ಓ, ಎಲೆ ಈಗ ಬಳ್ಳಿ ಇದ್ರಲ್ಲಿ ಬಿಡ್ತಾ ಹೋಗ್ತದೆ, ನಮ್ ಕಾಂಬದ್ ಮಾತ್ರ ಮೇಲೆ ಅಲ್ಲಿ ನೀರಲ್ಲಿ, ಒಳಗಡೆಯಿಂದೆಲ್ಲ ಬಳ್ಳಿಗಳೆಲ್ಲ ಹೋಯ್ಕೊಂಡಿರತ್ತೆ ಎಲ್ಲ ಊರ್ ತುಂಬಾ. ಸೊ ಅದ್ರಲ್ಲಿ ಆ ಎಲೆ ಎಷ್ಟು ಹತ್ತು ಅದ್ರಲ್ಲಿ ಅಷ್ಟು ಹೂ ಜಾಸ್ತಿ ಆಗ್ತ. ಅಂದ್ರೆ ನೀವು ಈಗ ಸ್ಕ್ವಾರ್ ಇದ್ರದ್ದು ಎಂತ ಹೇಳಿದ್ರೆ ಪಾಟ್ ಅಲ್ಲಿ ಹಾಕುದಂದ್ರೆ ಅಲ್ಲ, ಅದ್ರ ಸ್ಪೇಸ್ ತುಂಬಾ ಇಪ್ಪುದಿಲ್ಲ ಅಲ್ಲ?
1: ಇಲ್ಲ, ಆದ್ರೆ ಅದು ಸುತ್ತ ಸುತ್ತ ಮೇಲೆ ಮೇಲೆ ಮೇಲೆ ಬರುತ್ತದೆ, ಅದು ಫುಲ್ ಆಗುತ್ತೆ ಒಂದು ವರ್ಷದಲ್ಲಿ.
0: ಹೌದಾ? ಅದು ಕಮ್ಮಿ ಚಂದ ಇರುತ್ತೆ. ಓಕೆ, ಈಗ ಈ ಒಂದು ಬುಡದಲ್ಲಿ ಆ ಬುಡ ಎಷ್ಟು ಸಮಯ ತನಕ ಬದುಕುತ್ತೆ? ಅಂದ್ರೆ
1: ವರ್ಷಗಟ್ಟಲೆ ಬದುಕ್ತದೆ.
0: ವರ್ಷಗಟ್ಟಲೆ. ಈಗ ಒಂದು ಹೂ ಉದುರಿ ಹೋಯ್ತು, ಮತ್ತೆ ವಾಪಸ್ ಅಗೇನೆಲ್ಲ
1: ಆಗುತ್ತೆ.
0: ಸೊ ನೀವ್ ಅದನ್ನ ಮತ್ತೆಂತ ಮಾಡುಬೇಡ, ಕ್ರಾಪ್ ಮಾಡುದು, ಕಟ್ ಮಾಡುದು, ಈ ಗಿಡನೆಲ್ಲ
1: ತೆಗಿತಾ ಇರ್ಬೇಕು.
0: ಎಲ್ಲಿ ತೆಗಿ ಹ್ಯಾಂಗ್ ತೆಗಿತ್ರಿ ನೀವ್, ಹ್ಯಾಂಗ್ ಡಿಸೈಡ್ ಮಾಡ್ತೀರಿ ಎಲ್ಲಿ ತೆಗಿ?
1: ಅದು ಸ್ವಲ್ಪ ಬಾಡ್ತಾ ಬರುವಾಗ ಅಥವಾ ಎಲ್ಲೋ ಇಶ್ ಆದ್ರೆ ಅದ್ರಲ್ಲಿ ಏನಾದ್ರು ಡಾಟ್ಸ್ ಏನಾದ್ರು ಆದ್ರೆ ಅದನ್ನ ತೆಗಿಬೇಕು, ಕ್ಲೀನ್ ಮಾಡ್ಬೇಕು.
0: ಹೆಂಗ್ ತೆಗಿತೀರಿ? ಕತ್ರಿಯಲ್ಲಿ ಕಟ್ ಮಾಡಿ? ಓಕೆ ಓಕೆ, ಕೈಯಲ್ಲಿ ಚೂಟದ ಹಂಗಲ್ಲ.
1: ಇಲ್ಲ ಇಲ್ಲ,
0: ಕತ್ರಿಯಲ್ಲೇ ಕಟ್ ಮಾಡಿ,
1: ಕಟ್ ಮಾಡಿ.
0: ಓಕೆ, ಈಗ ಅದಕ್ಕೊಂಥರ ಕಾಯಿಲೆ ಬಂತಪ್ಪ, ನಿಮ್ಗೆ ಗೊತ್ತಾಗ್ತದೆ ಅದು ಕಾಯಿಲೆ ಬಂತು ಎಂತಲ್ಲ ಕಾಯಿಲೆ, ಯಾವ ತರ ಅದ್ರ ಲಕ್ಷಣ?
1: ನಂದಕ್ಕೆ ಇಷ್ಟರವರೆಗೆ ಏನಾಗ್ಲಿಲ್ಲ, ಕೆಲವೊಂದ್ಸಲ ಎಲೆ ಎಲ್ಲ ಕೊಳ್ತಾ ಹೋಗುತ್ತೆ, ಬುಡ ಸತ್ತ ಹೋಗ್ತಾ ಬರುತ್ತೆ.
0: ಓಕೆ,
1: ಕೊಳಿತಾ ಬರುತ್ತದೆ.
0: ಅದಕ್ಕೆಲ್ಲ ಮೆಡಿಸಿನ್ ಮೊದಲ ಇತ್ತು? ನಿಮ್ದು ಸಾವಯವ?
1: ಹೌದು, ನಂದು ಇಷ್ಟು ಏನಿದೆ ಸಿಗ್ಲಿಲ್ಲ.
0: ಓಕೆ ಓಕೆ,
1: ಹಾಗಾಗಿ ಗೊತ್ತಿಲ್ಲ.
0: ಗೊತ್ತಿಲ್ಲ, ಬಟ್ ನೀವು ಅದ್ರ ಬಗ್ಗೆ ತುಂಬಾ ಎಷ್ಟು ವರ್ಷಗಳಿಂದ ಹೇಳಿದ್ರಿ ನೀವು? ಇದು
1: 15
0: ವರ್ಷದಿಂದ ಬೆಳೀತಾ ಇದ್ರಿ. ಈಗ ಎಷ್ಟು ಸ್ಕ್ವಾರ್ ಪಾಟ್ ಗಳಿದಾವೆ ನಿಮ್ಮ ಹತ್ರ?
1: ಈಗ ಒಂದು 15 ಉಂಟು.
0: ಹೌದಾ? 15 ಉಂಟು. ತಪ್ಪಿಯಲ್ಲಾದ್ರೂ ನೀವು ಅದ್ರ ಹೂ ತೆಗೆಯುದು ಉಂಟಾ?
1: ಕೊಡ್ತೇನೆ ನಾನು ಸೌಕರ್ಯ. ಇವರು ಬರುವ ದೇವಸ್ಥಾನದ ಇದ್ಕಲ್ಲ, ಅವರು ಬರುವಾಗ ಒಂದು ಇದ್ದೇ ಇರುತ್ತೆ.
0: ಓಕೆ ಓಕೆ, ಬಟ್ ತಾವರೆ ಒಂದು ಸುಂದರ ಹೂ ಅಲ್ಲ?
1: ಹೌದು,
0: ಅದು ಕೆಸರಲ್ಲಿ ಬೆಳೆದದ್ದು, ಅದರ ಸೌಂದರ್ಯ ನೋಡುವಾಗ ಅದು ಎಲ್ಲಿ ಬೆಳೆದಿತ್ತು ಅನ್ನೋದು ನಮ್ಗೆ ನೆನಪಾಗೋದೇ ಇಲ್ಲ.
1: ಹೌದು,
0: ಅಷ್ಟು ಚಂದದ ಸೌಂದರ್ಯ ತಾವರೆದು. ಅದೇ ನೀವು ಈ ಲೊಟಸ್ ಬೆಳಿತೀರಲ್ಲ ಇಷ್ಟು ವರ್ಷ, ಅಂದ್ರೆ 15 ವರ್ಷದಿಂದ ಅಂತ ಹೇಳಿದ್ರಲ್ಲ ನೀವು, ನಿಮ್ಮ ಅನುಭವ ಹೆಂಗೆ? ಇದರಿಂದ ಏನಾದ್ರು ಬಿಸ್ನೆಸ್ ಟೈಪ್ ಮಾಡೋ ಸಾಧ್ಯತೆಗಳಿದೆಯಾ? ನಾ ಕೇಳುದು ಹೀಗೆ,
1: ಮಾಡ್ಬೋದು.
0: ಯಾವ ತರ ಮಾಡಬಹುದು ಅಂತ?
1: ಟ್ಯೂಬರ್ಸ್ ಮಾರಿದ್ರೆ ತುಂಬಾ ಇದುಂಟು. ಅದೀಗ ಪರ್ಚೇಸ್ ಮಾಡೋದಾದ್ರೆ ನಿಮ್ಗೆ ಕೆಲವು ವೆರೈಟಿಗೆ ತುಂಬಾ ರೇಟ್ ಉಂಟು. ಈಗಿನ ಹೊಸ ಹೊಸ ವೆರೈಟಿಗಳೆಲ್ಲ 1000-2000 ಎಲ್ಲ ಉಂಟು.
0: ಬುಡಕ್ಕೆ
1: ಬುಡಕ್ಕೆ
0: ತಾವರೆ ಬುಡಕ್ಕೆ 2000 ತನಕ ನೀವು ಮಾರಬಹುದು ಅಂತೀರಿ?
1: ಇಲ್ಲಾದ್ರೆ 250. ಅದು ವೆರೈಟಿ ಮೇಲೆ ಹೋಗ್ತದೆ. ಮೊದ್ಲು ಮೊದ್ಲು ಬಂದ ವೆರೈಟಿಗೆಲ್ಲ ಕಮ್ಮಿ ಆಗ್ತಾ ಬರ್ತದೆ, ಈಗೀಗ ಹೊಸ ವಸ್ತು ಬಂದ ಹಾಗೆ ಅದಕ್ಕೆ ಜಾಸ್ತಿ ಆಗ್ತಾ ಹೋಗ್ತದೆ.
0: ವಾ, ಈ ವೆರೈಟಿಗಳ ಅಪ್ಡೇಷನ್ ಹೆಂಗ್ ಗೊತ್ತಾಗ್ತದೆ? ಈಗ ಬೇರೆ ಯಾವ್ದು ವೆರೈಟಿ ಬಂದಿದೆ?
1: ಅದು ಕೇರಳದ ಒಂದು ಗ್ರೂಪ್ ಉಂಟು, ಅವರದ್ದು ಅವರದ್ರಲ್ಲಿ ಗ್ರೂಪ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರ್ತದೆ, ಅದಕ್ಕೆ ಗ್ರೂಪಿಗೆ ಸೇರಿದ್ರೆ ಅದರಲ್ಲಿ ಗೊತ್ತಾಗ್ತಾ ಇರ್ತದೆ.
0: ನೀವಿದ್ದೀರಾ?
1: ನಾನಿಲ್ಲ.
0: ಇಲ್ಲ, ಓಕೆ. ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತಿದ್ರೆ ಈ ತರ ಗ್ರೂಪ್ಗಳು ನಿಮ್ಗೆ ಹೆಲ್ಪ್ ಆಗುತ್ತೆ,
1: ಹೆಲ್ಪ್ ಆಗುತ್ತೆ.
0: ಸೊ ಇದನ್ನ ಒಂದು ಬಿಸ್ನೆಸ್ ಆಗಿ ಕೂಡ ಮಾಡಬಹುದು. ಮನೆ ಸ್ವಲ್ಪ ಜಾಸ್ತಿ ಜಾಗ ಇದ್ರೆ ಒಂದು ಪಾಂಡ್ ಮಾಡಿನೇ ತಾವರ ಬೆಳಿಬಹುದು, ಅದು ಒಂದ್ ಸಮಸ್ಯೆ ಆಗ್ಬಹುದು. ಕೆಳಗೆ ಇಳುಕಲ ಅತ್ತ ನೀವು ಎಲ್ಲ ಆಯ್ಕೊಂಡು ಗೊಬ್ಬರ
1: ದೊಡ್ಡ ಗುಂಡಿ ಏನ್ ಮಾಡ್ಬೇಕು ಹೇಳಿಲ್ಲ.
0: ಎಷ್ಟು ಒಂದು ಫೀಟ್ ಬೇಕಾಗಬಹುದು?
1: ಪಾಟ್ ಎಲ್ಲ ಒಂದು ಎಷ್ಟು ಇರ್ತದೆ?
0: ಒಂದ್ ಎರಡು ಫೀಟ್, ಒಂದೂವರೆ,
1: ಒಳಗೆ
0: ಸಾಕತ್ ಸಾಕತ್ ಅಂತೀರ. ಸೊ ನೀರೆಲ್ಲ ನೀವು ಒಂದ್ ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡ್ತಾ ಇದ್ದೀರಿ? ನೀರು ಬೇಕಾಗ್ತಲ್ಲ,
1: ನೀರು ಬೇಕಾಗ್ತದೆ
0: ಅಲ್ಲ?
1: ಹೌದು.
0: ಓಕೆ, ಸೀ ತಾವರೆ ಒಟ್ಟಿಗೆ ಬೇರೆ ಯಾವ್ದೆಲ್ಲ ಇದೆ ನಿಮ್ಮ ಉದ್ಯಾನವನದಲ್ಲಿ?
1: ಎಲ್ಲ ಉಂಟು.
0: ಎಲ್ಲ ಅಂದ್ರೆ
1: ಸಾಧಾರಣ ಯಾವ್ದು ಹೂಗಳು ಅಂದ್ರೆ ತುಂಬಾ ದಾಸವಾಳ, ದೇವರಿಗೆ ಯಾವ್ದು ಹೆಚ್ಚು ಹೂ ಬಿಡ್ತದೆ ಅಂತದನ್ನೆಲ್ಲ ತಂದು ಹಾಕ್ತೇನೆ.
0: ಸೊ ಹೂ ಜಾಸ್ತಿ ಕೊಡುವ ಗಿಡಗಳನ್ನ ನೀವು ಬೆಳೆಸ್ತೀರಿ? ದಾಸವಾಳದಲ್ಲಿ ವೆರೈಟೀಸ್ ಇದೆ.
1: ಹೌದು,
0: ಎಷ್ಟಿದೆ? ಒಂದು 1, 2, 3, 4, 5, 6, 7, 8, 9, 10
1: ಉಂಟು.
0: ಹೌದಾ? ವಾವ್. ಮತ್ತೆ
1: ಮತ್ತೆ ಗುಲಾಬಿ, ಗುಲಾಬಿ ಜಾಸ್ತಿ ಉಂಟು. ಮತ್ತೆ ಎಲ್ಲ
0: ಗುಲಾಬಿ ಅಂದ್ರೆ ಕಸಿ ಗುಲಾಬಿ?
1: ಇಲ್ಲ, ಕಸಿ ಗುಲಾಬಿ ಹಾಕೋದಿಲ್ಲ.
0: ಯಾಕೆ?
1: ಕೆಮಿಕಲ್ ಜಾಸ್ತಿ ಹಾಕ್ಬೇಕಾಗ್ತದೆ.
0: ಓ, ಸೊ ನೀವು
1: ಓಲ್ಡ್ ವೆರೈಟಿ ನಾನು ಹೆಚ್ಚು ಪ್ರಿಫರ್ ಮಾಡೋದು, ದಾಸವಾಳ ಸಹ ಇವನ್ ಗುಲಾಬಿ ಸಹ.
0: ಹೌದಾ? ಗುಲಾಬಿ ಎಷ್ಟು ವೆರೈಟೀಸ್ ಉಂಟು?
1: ಗುಲಾಬಿ ಒಂದು 7-8 ವೆರೈಟಿ ಉಂಟು.
0: ಎಷ್ಟಾಗ್ತದೆ ಗೊಂಚಲು ಗೊಂಚಲಲ್ಲಿ?
1: ಗೊಂಚಲಲ್ಲಿ ಆಗುತ್ತೆ,
0: ತುಂಬಾ ಆಗುತ್ತೆ. ಬೆಳಿಗ್ಗೆ ಅದು ಕಾಂಬುದೇ ಚಂದ.
1: ಕ್ಯಾಥರಿನ್ ಅಂತ ಒಂದು ವೆರೈಟಿ ಉಂಟು,
0: ಕ್ಯಾಥರಿನ್.

0: ಅದು ಅವರೇ ಕೃಷ್ಣ ಟೈಡಸ್ನವರ ಅವರೇ ಕೊಟ್ಟದ್ದು, ಅಮ್ಮ ಕೊಟ್ಟದ್ದು.
1: ಹೌದಾ?
0: ಅದ್ರಲ್ಲಿ ತುಂಬಾ ಆಗ್ತದೆ ಹೂ.
1: ತುಂಬಾ ಆಗುತ್ತಾ? ಈ ಗಿಡ ಇದೆಲ್ಲ ಗುಲಾಬಿ ಗಿಡ, ಅದನ್ನು ಕಸಿ ಮಾಡುದು ಅಥವಾ ಕ್ರಾಪ್ ಮಾಡುದು, ಅದರ ಒಂದು ಆರೋಗ್ಯಕರ ಬೆಳವಣಿಗೆ ಎಂತೆಲ್ಲ ಮಾಡ್ರು ಒಳ್ಳೇದಂತ್ರಿ ನೀವು?
0: ನಾನು ಅದ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಆಕ್ಚುಲಿ ಕಟ್ಟಿಂಗ್ಸೆ ಹಾಕುದು.
1: ಹೌದಾ?
0: ಕಸಿಯಲ್ಲಿ ನೀವು ಮಾಡಿದ್ರೆ ಅದಕ್ಕೆ ಸ್ವಲ್ಪ ಆದ್ರೂ ಸ್ಪ್ರೇ ಕೊಡ್ಲೇಬೇಕಾಗತ್ತೆ, ಅದನ್ನು ಮೇಂಟೈನ್ ಮಾಡ್ಲೇಬೇಕಾಗುತ್ತೆ.
1: ಸೊ ಯು ಆರ್ ಅಗೇನ್ಸ್ಟ್ ಟು ಕೆಮಿಕಲ್ಸ್? ವೆರಿ ಗುಡ್. ಚಪ್ಪಾಳೆ
0: ಕೆಮಿಕಲ್ ಸ್ವಲ್ಪ ನಾನು ಹಿಂದೆ.
1: ನೀವು ಹಿಂದೆ ರೀ ಆ ವಿಷಯದಲ್ಲಿ, ನಮ್ಮಲ್ಲಿ ಎಲ್ಲ ತುಂಬಾ ಮುಂದೆ ಹೋಗಿ ಈಗ ಭಾರಿ ಕಷ್ಟ ಆಗಿದೆ. ಹಾಗಾಗಿ
0: ಕೆಮಿಕಲ್ಸ್ ಎಂತದು ಯೂಸ್ ಮಾಡುದಿಲ್ಲ. ಇವನ್ ಗಾರ್ಡನರ್ಸ್ ಬಂದ್ರೆ ಅವ್ರು ಕಟಿಂಗ್ಸ್ ಮಾಡಿ ಹೋಗುದು ಅಷ್ಟೇ ಬಿಟ್ರೆ ಅದಕ್ಕೆ ಸ್ಪ್ರೇ ಕೊಡುವ ವಿಚಾರ ಇಲ್ಲ.
1: ಇಲ್ಲ ಇಲ್ಲ, ಖುಷಿ ಆಯ್ತು ಮಾರ್ರೆ ನೀವ್ ಅನ್ಕೊಂಡು. ನೀವೆಲ್ಲ ಕೃಷಿಗಿಳಿಕ್ ಒಂದ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಇನ್ನು ಸಾವಯವದಲ್ಲಿ
0: ಮಾಡ್ಕಂತ.
1: ಹೌದು. ಸೊ ಅದು ಗುಲಾಬಿ ಆಯ್ತು, ದಾಸವಾಳ ಆಯ್ತು, ಮತ್ತೆ ಈ ಗುಲಾಬಿ ದಾಸವಾಳನೆಲ್ಲ ದೇವರಿಗೆ ಅರ್ಪಣೆಯ?
0: ಹೌದು,
1: ಎಲ್ಲ
0: ಹೌದು,
1: ಪ್ರಕೃತಿಯಿಂದ ಬಂದದ್ದು ಅವರ
0: ಮುಡಿಗೆ.
1: ಓಕೆ, ಬೇರೆ ಬೇರೆ ಏನಿದೆ ಮತ್ತೆ ಉದ್ಯಾನವನದಲ್ಲಿ ಅದ್ ಬಿಟ್ರೆ?
0: ಮತ್ತು ತುಂಬಾ ಉಂಟು, ಮಲ್ಲಿಗೆ ಉಂಟು. ಮತ್ತೆ
1: ಮಲ್ಲಿಗೆ ಇದು ಕಟ್ತೀರಾ ನೀವು ಮಲ್ಲಿಗೆ?
0: ಹೌದು,
1: ಕೊಯ್ದು. ನಿಮ್ ಕಟ್ಟು ಭತ್ತ
0: ಬರ್ತದೆ?
1: ಅಡ್ಡಿಲ್ಲ ಮರ. ಸೊ ಕಟ್ಟಿ ಅದನ್ನು ದೇವರಿಗೆ, ನೀವು ಮುಟ್ಕಂದಿಲ್ಲ್ಯಾ?
0: ಅದು ಕಮ್ಮಿ
1: ಕಮ್ಮಿ. ಓಕೆ,
0: ದೇವರಿಗೆ ಎಲ್ಲ,
1: ಎಲ್ಲವೂ ದೇವರಿಗೆ. ಹಾ, ಸೊ ಎಷ್ಟು ದೊಡ್ಡ ಹಾರ ಮಾಡ್ತೀರಿ? ಯಾವ ಮಲ್ಲಿಗೆ? ಶಂಕರಪುರನ ಎಂತ ಮಲ್ಲಿಗೆ?
0: ಇಲ್ಲ, ಮಾಮೂಲಿ ಓಲ್ಡ್ ವೆರೈಟಿ ಮಲ್ಲಿಗೆ.
1: ನಿಮ್ದು ಓಲ್ಡ್ ವೆರೈಟಿ? ಪರಿಮಳ ಹೆಂಗಿರುತ್ತೆ?
0: ತುಂಬಾ ಒಳ್ಳೇದಿರ್ತದೆ. ಆಗುದು ಮಾತ್ರ ಕಮ್ಮಿ
1: ಕಮ್ಮಿ,
0: ಏಪ್ರಿಲ್ ಮೇ ಇದ್ರಲ್ಲಿ ಆಗುದು. ಮತ್ತೊಂದು ದುಂಡು ಮಲ್ಲಿಗೆ ಅಂತ ಒಂದು ಈಗ ಕೊಟ್ಟಿದ್ದಾರೆ ಅವರು, ಅದ್ರಲ್ಲಿ ಮಾತ್ರ ವರ್ಷ ಇಡೀ ಆಗುತ್ತೆ,
1: ವರ್ಷ ಇಡೀ ದುಂಡು ಮಲ್ಲಿಗೆ
0: ಮಲ್ಲಿಗೆ ಆಗ್ತಾ ಇರ್ತದೆ.
1: ಓಕೆ. ಸೊ ನೀವು ಈ ನೀರ್ ಬಿಡುದಕ್ಕೆ, ಅದಕ್ಕೆ ಬೇಕಾದಂತ ಆರೈಕೆ ಮಾಡುದು, ಪಾಟಿನ ಮಣ್ಣು ಚೇಂಜ್ ಮಾಡುದು, ಅದಕ್ಕೆಲ್ಲ ಜನ ಬರ್ತಾರೆ, ಗಾರ್ಡನರ್ ಬರ್ತಾರೆ?
0: ಹೌದು.
1: ಅದ್ ವರ್ಷಕ್ಕೊಮ್ಮೆಯ ಹೆಂಗೆ?
0: ಇಲ್ಲ, ಅದ್ ಮಾಡ್ತಾ ಇರ್ಬೇಕು. 15 ದಿವಸಕ್ಕೊಂದ್ಸಲ ಅದಕ್ಕೆ ಏನಾದ್ರು ಆರ್ಗ್ಯಾನಿಕ್ ಮಾಡಿದ್ರೆ ನೀವು 15 ದಿವಸಕ್ಕೊಂದ್ಸಲ ಏನಾದ್ರೂ ಕೊಡ್ತಾ ಇರ್ಬೇಕು ಅದಕ್ಕೆ ಹೊಟ್ಟೆಗೆ.
1: ಓಕೆ, ಹಾಗಾಗಿ ಬದಲಾಯಿಸ್ತಾ ಇರ್ಬೇಕು ಮಣ್ಣುಗಳನ್ನ.
0: ಮಣ್ಣು ಬದಲಾಯಿಸ್ಬೇಕು ಹೇಳಿಲ್ಲ, ಅದಕ್ಕೆ ಏನಾದ್ರು ಹಾಕ್ತಾ ಇರ್ಬೇಕು ನೀವು.
1: ಎಂತ
0: ಅಥವಾ ಸಗಣಿ ಗೊಬ್ಬರ ಎಂತಾದ್ರೂ ಹಾಕ್ತಾ ಇರ್ಬೇಕು.
1: ಇದೆಲ್ಲದ ನೀವು ದುಡ್ಡು ಕೊಟ್ಟೆ ತಪ್ಪು.
0: ಹೌದು,
1: ಎಲ್ಲದು. ಓಕೆ, ಬಟ್ ನೀವು ಅದನ್ನ ತುಂಬಾ ಆಸಕ್ತಿ ಮತ್ತೆ ಪ್ರೀತಿಯಿಂದ ಮಾಡ್ತಾ ಇದಾರೆ. ಮಕ್ಳು ನೆಕ್ಸ್ಟ್ ನೀವು ಪ್ರಯಾರಿಟಿ ಅವ್ರಿಗೇನೋ ಅಲ್ಲ. ಬೆಳಿಗ್ಗೆ ಎದ್ದು ಫಸ್ಟ್ ಬಂದು ಕಾಮ್ದದೆ ಮಗಳೇ ಅಂತ ಹೇಳ್ತಾರೆ
0: ಅವಳೇ. ಅದೇ, ನೀವು ಗಾರ್ಡನ್ ಇದ್ರೆ ಈಚೆಗೆ ಬರುದಿಲ್ಲ
1: ಹಂಗ ಹೇಳ್ತಾರೆ.
0: ಹೌದು,
1: ಬಟ್ ಅದ್ ನಿಮ್ಗೆ ತುಂಬಾ ಖುಷಿ ಕೊಡುವ ತಾಣ.
0: ಹೌದೌದು.
1: ಎಷ್ಟು ದೊಡ್ಡ ಜಾಗದಲ್ಲಿ ಇದೆ ಈಗ ನಿಮ್ಮ ಗಾರ್ಡನ್? ಟೆರೆಸ್ ಮೇಲೆ ಇದೆಯಾ?
0: ಇಲ್ಲ ಇಲ್ಲ
1: ಇಲ್ಲ,
0: ಟೆರೆಸ್ ಮೇಲೆ ಮಾಡ್ಲಿಲ್ಲ. ಮನೆ ಮುಂದೆ ಎಷ್ಟು ಜಾಗ ಉಂಟು
1: ಅಷ್ಟರಲ್ಲಿ ನೀರು ಬೇಕಾದಷ್ಟಿದೆ ಅದಕ್ಕೆಲ್ಲ.
0: ಹೌದು.
1: ಸೊ ಇದೆಲ್ಲ ಇದರ ಎಲ್ಲದರ ಉದ್ದೇಶ ನಿಮ್ಮ ಖುಷಿ
0: ಅಷ್ಟೇ.
1: ಅಲ್ಲ, ವೆರಿ ನೈಸ್. ನಂಗೆ ಖುಷಿಯಾಗಿದೆ ಏನು ಅಂದ್ರೆ, ಈ ಗೃಹಿಣಿಯರು ಮನೆಯಲ್ಲೇ ಇರ್ತಾರೆ ಅಲ್ಲ, ಬೆಳಿಗ್ಗೆಯಿಂದ ರಾತ್ರಿ, ರಾತ್ರಿಯಿಂದ ಮತ್ತೆ ಬೆಳಿಗ್ಗೆ, ಬೆಳಿಗ್ಗೆಯಿಂದ ಮತ್ತೆ ರಾತ್ರಿ.
0: ಹೌದು.
1: ಬರೀ ಕೆಲಸ, ಮನೆ ಕೆಲಸ, ಸಂಸಾರ, ಎಲ್ಲ ಆ ಜವಾಬ್ದಾರಿಗಳನ್ನ ಹೊತ್ತು ಆ ಸ್ಟ್ರೆಸ್ಗಳನ್ನ ಎಲ್ಲರಿಗಿಂತ ಒಬ್ಬ ಸಿಇಒಗಿಂತ ಜಾಸ್ತಿ ಗೃಹಿಣಿ ತಗೊಳ್ತಿರ್ತಾಳೆ. ಅಂಥದ್ರಲ್ಲಿ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಕೆ ಅವ್ರದ್ದೇ ಒಂದು ಹವ್ಯಾಸ, ಅವ್ರದ್ದೇ ಒಂದು ಚಟುವಟಿಕೆ ಬೇಕೇ ಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿರೋದು ನಮ್ಮದೇ ಒಂದು ಗಾರ್ಡನ್ನ ಮೇಂಟೈನ್ ಮಾಡೋದು ಅಲ್ವಾ. ಅಲ್ಲಿ ಹೋದಾಗ ಆಗೋ ಖುಷಿ, ಆ ಬೆಳಗಿನ ಹೊತ್ತಲ್ಲಿ ಆ ಸೂರ್ಯನ ಕಿರಣ ಇನ್ನೇನು ಬೀಳ್ಬೇಕು ಅನ್ನೋ ಅಂತ ಸಂದರ್ಭದಲ್ಲಿ ಆ ಹೂವಿನ ಮೊಗ್ಗುಗಳು, ಅರೆವಿರಿದ ಮೊಗ್ಗುಗಳು, ಆ ಮೊಗ್ಗುಗಳ ಆ ಸುವಾಸನೆ ಹತ್ರ ಹೋದಾಗ ಆ ಗಿಡಗಳು ನಮ್ಮನ್ನು ನೋಡಿ ನಗ್ತಾ ಇದ್ವೇನೋ, ಒಂದ್ಸಲ ಟಚ್ ಮಾಡಂತ ಹೇಳ್ತಾ ಇದ್ವೇನೋ ಅಲ್ವಾ. ಸೊ ನಾವು ಹೋಗಿ ಅದನ್ನ ಎಷ್ಟು ಮಾತಾಡ್ತೀವೋ ಅದಷ್ಟು ಆರೋಗ್ಯಕರವಾಗಿ ನಗ್ನಗ್ತಾ ಆ ಗಿಡಗಳು ಬೆಳೆಯೋ ಅದನ್ನ ನೋಡೋ ಖುಷಿ, ಅದರಲ್ಲೊಂದು ಹೂವಾದಾಗ ಹಣ್ಣಾದಾಗ ಅದು ನಮಗೆ ಕೊಡೋ ತೃಪ್ತಿ ಅಲ್ಲ. ಇದು ನಾವು ಬೆಳೆದದ್ದು, ನಮ್ಮ ಮನೆಯದು, ಅದನ್ನ ದೇವರಿಗೆ ಅರ್ಪಿಸುವಾಗ್ಲೂ ಅದೊಂಥರ ಸಂತೃಪ್ತ ಭಾವ. ಆ ಹೂ ಕಟ್ಟಿ ನೀವು ಕೊಟ್ಟಾಗ, ಆ ದೇವರ ಮುಡಿಯಲ್ಲಿ ಅದ ಇಟ್ಟಾಗ, ಅದನ್ನ ನೋಡುವಾಗ ಸಿಗುವ ಆನಂದವೇ ಬೇರೆ. ನೀವು ಹೇಳಿದ್ರಿ, ನೀವು ಸೌಕರ್ಯಗೆ ನಾನು ಒಂದು ತಾವರೆನ ಗಂಡನ ಹತ್ರ ಕೊಟ್ಟು ಕಳಿಸ್ತೀನಿ ಅಂತ. ಆ ದೇವರಿಗೆ ಅರ್ಪಿತವಾದ ಆ ತಾವರೆ, ಹಾ ಯಪ್ಪ, ನಾವು ಬೆಳೆದದ್ದು ದೇವ್ರು ಮೂಡಿಸಿರ್ತಲ್ಲ ಅಂತ. ಸೊ ಈ ಎಲ್ಲ ಖುಷಿಗಳು ವಿಷಯಕ್ಕೆ ನೋಡೋಕೆ ಕೇಳೋಕೆ ಸಣ್ಣ ಸಣ್ಣದು, ಬಟ್ ಇದು ಕೊಡುವ ಆನಂದ ತೃಪ್ತಿ ದೊಡ್ಡದು. ಬಹುಶಃ ಮನೆ ಮುಂದೆ ಒಂದು ಉದ್ಯಾನವನ ಎಂತಹ ಎಂಥವರಿಗೂ, ಬರೀ ನಿಮ್ಗಾಗಿ ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೂ, ನಿಮ್ಮ ಹಸ್ಬೆಂಡ್ಗೂ, ಎಲ್ರಿಗೂ ಅದೊಂಥರ ಖುಷಿ ಕೊಡುವಂಥದ್ದು. ಅದೇ ಹೇಳ್ತಾ ಇದ್ರು ಕಿಶನ್ ಹೆಗ್ಡೆ ಅವರು, ನನ್ನ ಹೆಂಡತಿ ಡಿಮ್ಯಾಂಡ್ ಬೇರೇನು ಇಲ್ಲ, ನರ್ಸರಿಗೆ ಯಾವತ್ತು ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಹೊಸ ಹೊಸ ಗಿಡಗಳು ಬಂದಿದೆ ಅದು ಬೇಕು ಅಂತ ಹೇಳೋದು ಅಂತ ಹೇಳ್ಕೊಂಡು. ಸೊ ತುಂಬಾ ಖುಷಿ ಆಯ್ತು ಮೇಡಮ್, ನಮ್ಮ ಕಾರ್ಯಕ್ರಮ ಕೇಳಿ ಸಖಿಯಲ್ಲಿ ನೀವು ಬಂದು, ಶಿಲ್ಪಾ ಕಿಶನ್ ಹೆಗ್ಡೆ ಪಳ್ಳಿ ಅವರು ನಿಮ್ಮ ಉದ್ಯಾನವನ, ಅದು ತಾವರೆ ನೀವು ಬೆಳೆಯೋದ್ರ ಬಗ್ಗೆ ಮಾತಾಡಿದ್ರಿ. ಬಹುಶಃ ನಮ್ಮ ಕೇಳುಗರಲ್ಲಿ ನಮ್ಮ ಕೇಳುಗ ಸಖಿಯರಿಗೆ ಇದೊಂದು ಇನ್ಸ್ಪಿರೇಷನ್ ಆಗ್ಬೋದು. ಇವರ ಮನೆಯ ಹೂದೋಟದಲ್ಲೂ ತಾವರೆಯನ್ನು ಬೆಳಿಬಹುದು ಅನ್ನೋ ಕಲ್ಪನೆ, ಮತ್ತೆ ಅದು ಹ್ಯಾಂಗಂತ ಒಂದು ಯೋಚನೆ ಯೋಜನೆಯನ್ನು ಕೊಟ್ಟಿರಬಹುದು. ಇಷ್ಟು ತನಕ ನಮ್ಮ ಕೇಳಿ ಸಖಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು.
0: ನಮಸ್ತೆ.
1: ಥ್ಯಾಂಕ್ ಯು ಸೋ ಮಚ್ ಸಖಿರೆ. ಇವತ್ತಿನ ಕೇಳಿ ಸಖಿ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕಂತ ಸರಿ ಹಂಗಾರೆ ನಾವು ಹೋಗ್ಬೇಕು. ನಿಮ್ಮ ಅಭಿಪ್ರಾಯ ಈ ಕಾರ್ಯಕ್ರಮದ ಬಗ್ಗೆ ನಮ್ಗೆ ನೀವು ಟೈಪ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಮೂಲಕ ಕಳಿಸಬಹುದು. ಮರ್ಯಾದೆ ಕಳಿಸ್ಕೊಡಿ ರೇಡಿಯೋ ಕುಂದಾಪುರ ಆಪ್ ಮೂಲಕ. ನಾವಂತೂ ಹೋಗ್ಬೇಕು. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೇ ಚಂದ.
3: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ಅತಿಥಿ ಜ್ಯೋತಿಯಲ್ಲಿ ನಮ್ಮೊಟ್ಟಿಗೆ. ಇವತ್ತು ಯಾರಿದ್ರು ಕೇಂದ್ರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದವರು, ಆ ನಂತರ ಈ ಊರ್ ಬಿಟ್ಟ ಪರ ಊರಿಗೆ ಹೋಗಿ ಅಲ್ಲೊಂದು ಹೋಟೆಲ್ ಉದ್ಯಮನೆಲ್ಲ ಶುರು ಮಾಡಿ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಇವತ್ತು ನಾವು ಅವರಿದ್ದೂರಿಗೆ ಹೋಗಿ ಅವ್ರ ಹೆಸರು ಹೇಳಿದ್ರು ಸಾಕಂಬ್ರ ಎಲ್ಲರೂ ಕರೆದು ನಮ್ಮ ಆತಿಥ್ಯ ಮಾಡ್ತಾರಂಬ್ರ. ಅಷ್ಟು ಪಾಪ್ಯುಲರ್ ಅಷ್ಟು ಮಾತ್ರ ಅಲ್ಲ, ದುಡ್ಡು ಯಾರ ಹತ್ರ ಇರ್ಕ ಕೇಂದ್ರೆ ದುಡ್ಡು ಯಾವತ್ತು ಒಳ್ಳೆಯವ್ರ ಹತ್ರ ಇರ್ಕಂಬ್ರ. ಯಾಕಂತ ಕೇಂದ್ರೆ ಆ ಒಳ್ಳೆಯವ್ರ ಹತ್ರ ಇರೋ ದುಡ್ಡು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಆಗ್ತಂಬ್ರ. ಹಾಂಗಾಗಿ ಇವರು ಬರೀ ಬಿಸ್ನೆಸ್ ಮಾಡೋದು ಮಾತ್ರ ಅಲ್ಲ, ಅದರಲ್ಲಿ ಬಂದ ಹಣದಲ್ಲಿ ಅದೆಷ್ಟೋ ಹಣನ ಈ ಸಮಾಜಕ್ಕೆ ಸಮಾಜ ಸೇವೆಗಂತ ಹೇಳಿ ಬೇಯಿಸಿದವರು. ಹಾಗಾಗಿ ಇವತ್ತು ನಮ್ಮ ರೇಡಿಯೋ ಕುಂದಾಪುರದ ಈ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ. ಇನ್ನೊಂದು ಹೇಳಲೇಬೇಕು, ನಮ್ಮ ಕಾಲೇಜಿನಲ್ಲಿ ನಮ್ಮ ನೇರಂಬಳ್ಳಿ ನಾರಾಯಣ ರಾವ್ ಬಡಗುತಿಟ್ಟು ಯಕ್ಷಗಾನ ವಸ್ತು ಸಂಗ್ರಹಾಲಯ ಉದ್ಘಾಟನೆ ಆಯಿತು. ಇದು ಉದ್ಘಾಟನೆ ಆಗ್ಲಿಕ್ಕೆ ಅಂದ್ರೆ ವಸ್ತು ಸಂಗ್ರಹಾಲಯ ಆಗ್ಲಿಕ್ಕೆ ಒಂದು ದೊಡ್ಡ ಕಾರಣ ಇವರೇ ಅಂತ ಹೇಳಲಕ್ಕ, ಯಾಕೆಂದ್ರೆ ನೇರಂಬಳ್ಳಿ ನಾರಾಯಣ ರಾವ್ ಅವರ ಮಗ ಇವರು, ನೇರಂಬಳ್ಳಿ ರಾಘವೇಂದ್ರ ರಾಯರು ನಮ್ಮೊಟ್ಟಿಗಿದ್ರ. ರಾಘವೇಂದ್ರ ರಾಯರಿಗೆ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೆಂಗಿದ್ರಿ ಸರ್, ಹುಷಾರಿದ್ರಿಯಾ?
2: ಹುಷಾರಿತ್ತು.
1: ಈಗಲ್ಲ, ಈಗ ಹೈದರಾಬಾದ್ ಅಲ್ಲಿ ನಿಮ್ಮ ಉದ್ಯಮ ನಡೀತಾ ಇರ್ಬೋದಲ್ಲ?
2: ಉದ್ಯಮ ಹೈದರಾಬಾದ್ ಕರ್ನಾಟಕ ಎಲ್ಲಾ ಕಡೆ ಇತ್ತು,
1: ಎಲ್ಲಾ ಕಡೆಗೂ ಇತ್ತ. ಹೋಟೆಲ್ ಉದ್ಯಮ ಹೇಗೆ ಶುರು ಮಾಡ ಸರ್, ಈ ಹೋಟೆಲ್ ಉದ್ಯಮ ಶುರು ಮಾಡುದು ಯಾವತ್ತಿಂದ?
2: ಶುರು ಮಾಡುದಂದ್ರೆ 1970 ಒನ್ ಇಯರ್ ಪಿ ಯು ಸಿ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ ನಾನು. ಅವಾಗ ಫಸ್ಟ್ ಅಟೆಂಪ್ಟ್ ಫೇಲ್
1: ನೀವು
2: ಫೇಲ್ ಆದೆ. ಆಮೇಲೆ ಸೆಪ್ಟೆಂಬರ್ ಎಕ್ಸಾಮ್ ಕಟ್ಟಿ ಪಾಸ್ ಆದೆ,
1: ಸೆಕೆಂಡ್ ಅಟೆಂಪ್ಟ್ ಪಾಸ್.
2: ಏನಾಯ್ತು ಅಂದ್ರೆ ಚಿತ್ರದುರ್ಗದಲ್ಲಿ ನಮ್ದೊಂದು ಸಿಗರೇಟ್ ಏಜೆನ್ಸಿ ಇತ್ತು, ಅದನ್ನ ನಮ್ ಭಾವ ಮತ್ತೆ ತಂತ್ರಿಗಳ ಮಗ ಬಲರಾಮ ಕಾಣ್ತಿದ್ರು. ಬಲರಾಮ ಹೋಟ್ಲು ಮಾಡಿ ಕೊಟ್ಟ. ಆವಾಗ ನಮ್ ಭಾವನಿಗೆ ಆಕ್ಸಿಡೆಂಟ್ ಆಗಿ ನನ್ನ ಅಪ್ಪಯ್ಯ ನೀ ಹೋಗ ಅಲ್ಲಿಗೆ ಅಂದ್ರು. ಆಗ ನಾನು ಊರ್ ಬಿಡಬೇಕಾದ ಪರಿಸ್ಥಿತಿ ಬಂತು. ಅದಕ್ಕೆ ಆದ್ರೆ ನಾನು ಯಾಕೆ ಊರಿ ಬಿಟ್ಟೆ ಅಂದ್ರೆ, ಆವಾಗ ನನಗೊಂದು ಕ್ರಿಕೆಟ್ ಆಡು ಹುಚ್ಚಿತ್ತು. ಆ ಕ್ರಿಕೆಟ್ ಆಡು ಹುಚ್ಚಿಗೆ ಇಲ್ಲಿ ಹಳೆಯವ್ರ ಪಾಲ್ಯನೇ ಕಟ್ಕೊಂಡಿತ್ತು. ಅವರು ಹತ್ತುಬರಿ ಒಳಬೊಪ್ಪಿಗೆ ಬಿಡ್ತಿದ್ದಿಲ್ಲ. ನನಗೆ ಕ್ರಿಕೆಟ್ ಆಡೋದು ಹುಚ್ಚಿದ್ರಿಂದ ಈ ಊರಾಗಿದ್ರೆ ಅಂತ ಪ್ರಯೋಜನ ಇಲ್ಲ ಅಂತ ಹೇಳಿ ಅಪ್ಪಯ್ಯ ಅಲ್ಲಿ ಹೋಗಂದ್ರ ಕೂಡ ನಾನ್ ಚಿತ್ರದುರ್ಗಕ್ಕೆ ಹೊರಟೆ.
1: ಚಿತ್ರದುರ್ಗ
2: ಏನ್ ಕೇಂದ್ರೆ ಕ್ರಿಕೆಟ್ ಹುಚ್ಚು ಇಲ್ಲಿ ಅವಕಾಶ ಇದ್ದಿಲ್ಲ, ಇಲ್ಲೆಲ್ಲ ಹಳೆ ಹುಲಿಗಳೆಲ್ಲ ಸೇರ್ಕೊಂಡಿದ್ದು. ಈ ಹಳೆ ಹುಲಿಯವೆಲ್ಲ ಹೂವೇ ಆಟ ಆಡ್ತಿದ್ವು. ಮಾದಿರುವ ದಿನೇಶ್ ಕಾಮತ್ ಒಬ್ರು ಸುರೇಂದ್ರ ಅಂತಿದ್ರು, ಇವರೇ ಆಡುದು, ಇವರೇ ಬೋಲ್ ಹಾಕುದು. ಇಂಪಾರ್ಷಿಯಲ್ ಆಗಿದ್ದವ್ರು ಪ್ರಕಾಶ್ ಅಂತರು, ಆ ಪುಣ್ಯಾತ್ಮ ನಮ್ ಜೊತೆಗೆ ಆಡ್ತಿದ್ದ. ಅವರು ಈ ತರ ರಾಜಕೀಯದಲ್ಲಿ ಇದ್ದಿಲ್ಲ. ಚಿತ್ರದುರ್ಗಕ್ಕೆ ಹೋಯ್ಕೊಂಡು 2 ವರ್ಷ ಇದ್ದೆ. ನನಗೆ ಕ್ರಿಕೆಟ್ ಆಚೋದ್ರಿಂದ ನಾನು ಅಲ್ಲೋಗಿ ನೈಟ್ ಕಾಲೇಜ್ ಸೇರ್ಕೊಂಡೆ. ನೈಟ್ ಕಾಲೇಜ್ ಸೇರ್ಕೊಂಡು ಅಲ್ಲಿಂದ ನಾನೇನ್ ಮಾಡಿದೆ ಅಂದ್ರೆ ಕ್ರಿಕೆಟ್ ಟೀಮ್ ಒಂದು ತಯಾರು ಮಾಡ್ಕೊಂಡೆ. ಇಡೀ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಎಲ್ಲ ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ಮಾಡಿ ನಾನೇ ಸ್ಪಾನ್ಸರ್ ಮಾಡಿದೆ.

0: ಮಸಾಲ ದೋಸೆ ತಿಂತಾನೆ, ಬೊಚ್ಚಾಗಿ ಹಾಕುದಾನೆ, ಎಲ್ಲ ಹಾಕೊಂಡು ಕ್ರಿಕೆಟ್ ಮ್ಯಾಚ್ ಆಟ ಆಡಿ 2 ವರ್ಷ ಚಿತ್ರದಲ್ಲಿದ್ದೆ. ತಂತ್ರ ಎಂತಾಯ್ತು ಅಂದ್ರೆ, ಅಪ್ಪ ಇದ್ದವರು ಇನ್ನೊಂದ್ ಚಿಕ್ಕಬಳ್ಳಾಪುರದಲ್ಲಿ ಮೊದಲೇ ಒಂದು ಹೋಟ್ಲು ಮಾಡಿದ್ರು, 1963 ಹೋಟ್ಲು ಮಾಡಿದ್ರು. ಆದ್ರೆ ಈ 71 ಹೈದರಾಬಾದ್ ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಂದು ಹೋಟ್ಲು ಓಪನ್ ಆಯ್ತು. ನಾನು 71 ಚಿಕ್ಕಬಳ್ಳಾಪುರಕ್ಕೆ ಹೋದೆ, 71-76 ಚಿಕ್ಕಬಳ್ಳಾಪುರದಲ್ಲಿ ಇದ್ದೆ. ಅಲ್ಲೂ ಕೂಡ ಇಡೀ ಕೋಲಾರ ಡಿಸ್ಟಿಕ್ ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿ ಹಗಲೊತ್ತು ಹೋಟ್ಲು ಕಾಮದು. ಹೋಟ್ಲು ಬೆಳಿಗ್ಗೆ 5 ಗಂಟೆ ಓಪನ್, ಸಾಯಂಕಾಲ 7 ಗಂಟೆ ಕ್ಲೋಸ್. ಆಮೇಲೆ ಈ ಫ್ರೆಂಡ್ ಜೊತೆಗೆಲ್ಲ ಹರಟಿ ಹೊಡೋದು, ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲಿ ಮಾಡುದು, ಚಿಕ್ಕಬಳ್ಳಾಪುರ, ಕೋಲಾರ, ಸಿಡ್ಲಘಟ್ಟ, ಗೋರಿಬಿದನೂರು, ಎಲ್ಲಾ ಕಡೆ. ಯಾಕೆಂದ್ರೆ ಆ ಕಾಲದಲ್ಲಿ ದುಡ್ಡಿದ್ದಿಲ್ಲಿ, ಯಾಕೆ ಅಂತ ಹೇಳಿದ್ರೆ ದುಡ್ಡಿಲ್ದಿದ್ರಿಂದ ಕ್ರಿಕೆಟ್ ಬಾಲ್ ಬ್ಯಾಟ್ ತರುವ ಯೋಗ್ಯತೆ ಜನರ ಹತ್ರ ಇದ್ದಿಲ್ಲ. ಅಂತ ಪರಿಸ್ಥಿತಿ, ನಾನು ದುಡ್ಡು ಹಾಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲರಿಗೂ ಕ್ರಿಕೆಟ್ ಆಡ್ಬೇಕು ಮುಂಚುಟ್ಟು ಅವಕಾಶ ಇಲ್ಲ. ಅವಕಾಶ ವಂಚಿತವರೆಲ್ಲ ನಮ್ ಜೊತೆ ಸೇರ್ಕೊಂಡು ಎಲ್ಲ ಕ್ರಿಕೆಟ್ ಮ್ಯಾಚ್ ಆಡ್ಕೊಂಡು 76 ಚಿಕ್ಕಬಳ್ಳಾಪುರದಲ್ಲಿದ್ದೆ. ಆಮೇಲೆ ಏನಾಯ್ತು ಅಂದ್ರೆ, ಹೈದರಾಬಾದಲ್ಲಿ ನಮ್ಮ ಅಪ್ಪಯ್ಯ ಅವ್ರ ತಂಗಿ ಗಂಡಂಗೆ ಒಂದು ಹೋಟ್ಲು ಮಾಡಿ ಕೊಟ್ಟಿದ್ರು. ಅವ್ರೇನು ಆರೋಗ್ಯ ಕೆಟ್ಟು ಸಾಯಿತ್ರ ಅಂತ ಆಯ್ತು. ಆವಾಗ ಅಪ್ಪ ಇದ್ದವ್ರ ಮರೆಯ ಅಲ್ಲಿ ಹೋಗ ಅಂದ್ರು. ನಾನು ಹೈದರಾಬಾದಿ ಕಾಲಿಟ್ಟೆ. ನನಗೆ ತೆಲುಗು ಭಾಷೆ ಬರ್ತಿದ್ದಿಲ್ಲ.
1: ಅಲ್ಲ, ಅಷ್ಟೊತ್ತಿಗೆ ನಿಮ್ಗೆ ಎಷ್ಟು ಭಾಷೆ ಬರ್ತಿದ್ದ ಹೈದರಾಬಾದ್ ಹಾಪತಿಗೆ? ನಿಮ್ಗೆ ಎಷ್ಟು ಭಾಷೆ?
0: ಒಂದೇ ಭಾಷೆ, ಕನ್ನಡ ಒಂದೇ,
1: ಕುಂದಾಪುರ ಕನ್ನಡ,
0: ಬೆಂಗಳೂರು ಕನ್ನಡ, ಎರಡು ಬಿಟ್ಟರು ಮತ್ತೆ ಅಂತ ಬರ್ತಿದ್ದಿಲ್ಲ. ಅಲ್ಲಿ ಹೋದ್ರ ಮೇಲೆ 4 ವರ್ಷ, ಯಾಕೆಂದ್ರೆ ನಂಗೆ ಕಿವಿ ಸರಿ ಇಲ್ಲ. ಯಾರಾದ್ರೂ ಏತಿ ಅಂದ್ರೆ ನನ್ನ ಕಿವಿಗೆ ಪ್ರೀತಿ ಅಂತ ಕೇತಿತ್ತು. ಆದ್ರಿಂದ ನಮಗೆ ಭಾಷೆ ಕಲಕ್ಕೆ 4 ವರ್ಷ ಬೇಕಾಯ್ತು. 4 ವರ್ಷ ಆದ್ಮೇಲೆ 1980 ಭಾಷೆ ಕಲ್ತಿರ ಮೇಲೆ ಅಲ್ಲಿ ಮೊದಲು ನಮ್ ಚಿಕ್ಕಪ್ಪಯ್ಯ ಅಪ್ಪಯ್ಯ ನಮ್ಮ ದಡಪ್ಪಯ್ಯ ಮಗ ಕಿಟ್ಟಮೂರ್ತಿ ರಾಯರು ಅಲ್ಲಿವರೆಗೆ ಹೋಟ್ಲು ಉದ್ಯಮ ದುಡ್ಕೊಂಬಂದ್ರು. ನಂತರ ಏನ್ ಮಾಡಿದೆ ನಾನು, ಹಗೂರಕ್ಕೆ ಭಾಷೆ ಕಲ್ತ ಮೇಲೆ ಊರೂರು ಅಲಿಯೋಕ್ ಶುರು ಮಾಡಿದೆ, ಎಲ್ಲೆಲ್ಲಿ ಹೋಟ್ಲು ಮಾಡ್ಬೋದಂತ. ಅದಕ್ಕೆ ಕಾರಣ ಏನ್ ಕೇಂದ್ರೆ, 1980 ನಂತರ ನಮ್ಮ ದಡಪ್ಪಯ್ಯ ಮಗ ಕಿಟ್ಟಮೂರ್ತಿ ಅವರು 1/1 ಹೋಟ್ಲು ಮಾಡೋಕ್ ಶುರು ಮಾಡಿದ್ರು. ನಾನು ಆವಾಗ ಆಲೋಚನೆ ಮಾಡಿದೆ, ನಾವು ಇಲ್ಲೇ ಕೂತಿದ್ರೆ ಇಲ್ಲೇ ಒಂದೇ ಸೀಟ್ ಆಗುತ್ತೆ ಅಂತ ಕಾಂಪಿಟೇಷನ್ ಮೇಲೆ ಅವರು ಒಂದು ಹೋಟ್ಲು ಮಾಡಿದ್ರೆ ನಾನು ಒಂದು ಹೋಟ್ಲು ಮಾಡುದು. ಹೀಗೆಲ್ಲ ಮಾಡಿ ಸಾಧಾರಣ ಹೈದರಾಬಾದ್ ಸುತ್ತಮುತ್ತಲ ಕಮ್ಮಮ್ಮ, ಕೊತ್ತಗುಡಮ್ಮ, ಸೂರ್ಯಾಪೇಟೆ, ವಿಜಯವಾಡ, ಏಲೂರು, ಸಿದ್ದಿಪೇಟೆ, ನಿಜಾಮಾಬಾದ್, ಕರೀಂನಗರ್, ಎಲ್ಲಾ ಕಡೆ, ಮೆಹಬೂಬ್ ನಗರ್, ಎಲ್ಲಾ ಕಡೆ ಹೋಟ್ಲು ಮಾಡಿ ಮಾಡಿ ಮಾಡಿ ಒಂದು ಲೆವೆಲ್ ಅಂದ್ರೆ ನಮ್ಮವ್ರನ್ನೆಲ್ಲ ಕರ್ಕೊಂಡು, ನಾನು ಸಾಧಾರಣ ಒಂದು ಕೆಲ್ತಗಾರದ ನೋಡಿದ್ರೆ 4,000 ಜನ ಕೆಲ್ತಗಾರನ 1980 2000 ಹೈದರಾಬಾದ್ ಕಡೆ ಕರ್ಕೊಂಡು ಹೋಗಿದ್ದೆ. ಈ ಊರ್ ಬದಿಗೆಲ್ಲ, ಈ ಕುಂದಾಪುರ ತಾಲೂಕಿಗೆ ಹೆಚ್ಚಿನ ಹುಡುಗರನ್ನೆಲ್ಲ ಸಾಧಾರಣ ಅಷ್ಟು ಮಕ್ಕಳನ್ನ ಕರ್ಕೊಂಡೋಗಿ ಅವು ಏನ್ ಮಾಡ್ದು ಅಲ್ಲೆಲ್ಲ ಬಂದು ಹೋಟ್ಲು ಉದ್ಯಮದಲ್ಲಿ ಕೆಲಸ ಎಲ್ಲ ಕಲ್ತ್ಕೊಂಡು ಅವರು ಕೆಲವರು ಹೋಟ್ಲಿ ಮ್ಯಾನೇಜರ್ ಆಗೋದ್ರೆ ಕೆಲವರು ಸ್ವಂತ ಹೋಟ್ಲು ಮಾಡ್ಕೊಂಡ್ರು. ಉದ್ಯಮ ಕ್ರಿಯಾ ಶಾಲೆ ಅಲ್ಲಿ ಸ್ಟಾರ್ಟ್ ಆಯ್ತು ಎಲ್ಲ. ಈಗ ಎಲ್ಲೋದ್ರು ನಮ್ಗೊಂದು ನಮಸ್ಕಾರ ಸಿಕ್ಕತ್ತೆ, ಯಾಕಂದ್ರೆ ಬಾಯ್ ನೀವು ಆ ಕಾಲದ ನಮ್ಮನ್ನ ಕರ್ಕೊಂಬಂದ್ರಿ, ನಾವು ನಮ್ ಕಾಲ ಮೇಲೆ ನಿಂತ್ಕಂತ ಅಂತೇಳಿ. ಈಗೆಲ್ಲ ನಡೆದು 1900 ನಂತರ, ಯಾಕಂದ್ರೆ ಈ ಕಡೆ ನಮ್ ಕುಂದಾಪುರದಲ್ಲಿ ಹೈದರಾಬಾದ್ ಆ ಕಡೆ ಎಲ್ಲ ಕೂಡುವ ಸಂಬಳಕ್ಕಿಂತ ಜಾಸ್ತಿ ಸಂಬಳ ಇಲ್ಲಿ ಸಿಕ್ಕೂರಾಯ್ತು. ಆದ್ರಿಂದ ಅಲ್ಲಿ ಯಾರು ಬರ್ತಿದ್ದಿಲ್ಲ. ಅವಾಗ ನಾವೆಲ್ಲ ಏನ್ ಮಾಡ್ತೀವಿ, ಒರಿಸ್ಸಾ, ಬಿಹಾರ್, ಆಮೇಲೆ ಅಸ್ಸಾಮ್, ಆ ಕಡೆಯಿಂದೆಲ್ಲ ಹುಡುಗನ ಕರ್ಕೊಂಡು ವ್ಯಾಪಾರ ಶುರು ಮಾಡ್ತು. ಹೀಗೆಲ್ಲ ಸ್ಟಾರ್ಟ್ ಆಯ್ತು. ಇದ್ರ ಜೊತೆಗೆ ಊರ್ ಬದಿಗೆ 1973 ಚೇತನ ಅಂತ ಸಂಸ್ಥೆನ ನಮ್ ಸ್ನೇಹಿತರೆಲ್ಲ ಸೇರಿ ಊಟ ಹಾಕಿದ್ರು. ಊರ್ ಬಿಟ್ಟವರಿಗೆಲ್ಲ ಊರಲ್ಲಿ ಸಮಾಜಕ್ಕೆ ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ಸ್ಟಾರ್ಟಿಂಗ್ ನ ಶುರು ಆದದ ಆಟ ಆಡು ಉದ್ದೇಶದಿಂದ. ನಾನು ಊರ್ ಬಿಟ್ಟರು ಅಲ್ಲಿಗೆಲ್ಲ ಚೇತನಾ ಸಂಸ್ಥೆಗೆ ಬ್ಯಾಟ್ ಬಾಲ್ ಎಲ್ಲ ಕಳಿಸಿ ಕೊಡ್ತಿದ್ದೆ, ಯಾಕಂದ್ರೆ ದುಡ್ಡಿಲ್ಲಲ್ಲ, ಯಾರ ಪಾವಣೆ ಇಲ್ಲ, ಅಂತ ಪರಿಸ್ಥಿತಿಯಲ್ಲಿ ಎಲ್ಲ ಕಳಿಸಿ ಕೊಡ್ತೇವೆ. 1973 ಸಾಧಾರಣ ಮೊನ್ನೆಯವರಿಗೆ 48 ವರ್ಷ ನಡೀತು, ಕೆಲವರೆಲ್ಲ ತೀರಿ ಹೋದ್ರು, ಅದು ಸ್ವಲ್ಪ ಸೈಡಿಗೆ ಇತ್ತು. ಆದ್ರೆ ಈಗೇನೋ ನಮ್ಮವರೆಲ್ಲ ಸೇರ್ಕೊಂಡು 50 ವರ್ಷದ ಒಂದು ಆಚರಣೆ ಚೇತನದಿಂದ ಪ್ಲಾಟ್ಫಾರ್ಮ್ ಇದು ರಂಗ ಮಂಟಪ ಎಲಿಮೆಂಟರಿ ಶಾಲೆ ಕಟ್ಟಿ ಕೊಡುವಂತ ಪ್ಲಾನ್ ಹಾಕಿ ಈಗೆಲ್ಲ ರೆಡಿಯಾಗಿ ನಿಂತಿದೆ. ಇದು ಊರಿನ ಕಡೆ ಸಮಾಜ ಸೇವೆ. ಮತ್ತೆ ಇನ್ನೊಂದು ಏನಂದ್ರೆ, ನಾವು ಊರ್ ಬದಿಗೆ ಓದೋದ್ರಿಂದ ನನ್ನ ತೈತರಲ್ಲ ಹೆಚ್ಚಿನ 50% ಊರಾಗೆ ಇದ್ರು. ನಾವು ಬತ್ತಿಲ್ಲ ಅಂದ್ರು ನಮ್ಮನ್ನ ಕರೆದು, ಅಥವಾ ಅವ್ರೇನಾದ್ರು ಸಾರ್ವಜನಿಕ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅದಕ್ಕೆಲ್ಲ ನಮ್ಮನ್ನ ಸೇರ್ಸ್ಕೊಂಡು ಕಾಣಿಕೆ ತಕ್ಕೊಂಡು

0: ಕೆಲಸ ಮಾಡ್ತಿದ್ರು. ಈ ತರ ಎಲ್ಲ ನಡೀತಾ ಇತ್ತು. ಈಗ ನಮ್ಮ ಈಗ ಊರ್ ಬಿಟ್ಟು, ಯಾಕಂದ್ರೆ ನಮ್ಮ ನೇರಂಬಳ್ಳಿಯಲ್ಲಿ ರೋಡ್ ಸರಿ ಇದ್ದಿಲ್ಲ. ಅವಾಗ ಮಠದ ತಂತ್ರಿಗಳ ಮಗ ಪ್ರಾಣಿ ತಂತ್ರಿ ಫೋನ್ ಮಾಡ್ದೆ, ಯಾವ ಊರಿಗೆ ಬತ್ತೆ ಅಂದ, ಬತ್ತೆ ಮರ ಕ್ಯಾಮ್ ಬಂದೆ, ಒಂದು ಡೇಟಿಗೆ ಬಂದೆ, ಊರ್ನೆಲ್ಲ ಸೇರ್ಸಿದ್ರು. ಈಗ ನೇರಂಬಳ್ಳಿಯಿಂದ ಸೀದಾ ಕೋಣಿ ರಸ್ತೆ ಜಾಯಿಂಟ್ ಮಾಡ್ಕೊಂಡು ರೋಡ್ ಹಾಕೊಂಡು ಕಡೆಗೆ ಅಡ್ಡಿಲ್ಲ ಅಂತ ಕಡೆ ಕರೆದೆಲ್ಲ ಕೇಳ್ರೆ, ನಾನು 5,000 ಕೊಡ್ತೇವೆ 10,000 ಕೊಡ್ತೇವೆ ಅಂದ್ರೆ, ನಾವು ಒಂದು 1,000-2,000 ರೂಪಾಯಿ ಕೊಡ್ತು. ಅವ್ನು ಊರಿಗೆ ರೋಡ್ ಆಯ್ತು. ಊರಿಂದ ಆ ರೋಡಿಂದ ನಮ್ಗೇನು ಪ್ರಯೋಜನ ಇಲ್ಲ, ಊರಿನ ಜನರೇ ಅನುಕೂಲ ಆಯ್ತು. ಇದೆಲ್ಲ ಏನಂತ ಹೇಳಿದ್ರೆ, ನಾವೆಲ್ಲ ಊರೇ ಬೆಳೆದೇನಂತ ಕೇಳ್ರೆ, ಚಿಮಣಿ ಬೋರ್ಡಿ 5ನೇ ಕ್ಲಾಸ್, ನಾವು 6ನೇ ಕ್ಲಾಸ್ ಆಗಿದ್ದಾಗ ಒಂದು ಲೈಟ್ ಕಂಬ ಬಂತು ನಮ್ಮ ಮನೆಗೆ. ಇದು ನೀರ್ ಬಿಡು ಮೋಟ್ರಿಗೆ ಒಂದು ಕನೆಕ್ಷನ್ ಕೊಟ್ಟು, ಆವಾಗ ಅದನ್ನ ಒಂದು ಬಲ್ಪ್ ಹಾಕ್ಬೇಕು, ಮತ್ತೆ ಹೆಚ್ಚಿಗೆ ಉಪಯೋಗ ಮಾಡಬಾರ್ದಂತ ರಿಸ್ಟ್ರಿಕ್ಷನ್ ಇತ್ತು. ನೇರಂಬಳ್ಳಿ ಇರ್ಬೋದು, ಕೋಣಿ ಇರ್ಬೋದು, ಎಲ್ಲ ಹೆಚ್ಚಿನ ಮನೆಯವರಿಗೆ ಚಿಮಣಿ ಬೋಡಿ ಇದ್ದದ್ದು. ಚಿಮಣಿ ಬೋಡಿ ಇದ್ದದ್ದು ಆ ಚಿಮಣಿ ಬೋಡಿ ಅಂತ ಓದಿ, ನಂತರ ಕರೆಂಟ್ ಬಂದ್ಮೇಲೆ ಅದ್ರ ನಂತರ ಓದಿ ವಿದ್ಯಾಭ್ಯಾಸ ಮಾಡಿದಂತ ಕಾಲ. ಆದ್ರೆ ಏನಂತ ಹೇಳಿದ್ರೆ, ನಮ್ಮ ನೇರಂಬಳ್ಳಿಯಿಂದ ಇಲ್ಲಿ ಕುಂದಾಪುರ ಬರ್ಕಾರ ಎಲ್ಲ ನಡ್ಕೊಂಡ್ ಬರ್ಬೇಕಿತ್ತು. ನಾವೆಲ್ಲ ಸೈಕಲ್ ಹೊತ್ತಿತ್ತು ನೋಡ, ಸೈಕಲ್ ಹೊತ್ತಿ. ಆದರೂ ಈ ತರ ಮಾಡಿ ನಾನು ಊರ್ ಬಿಟ್ಟರು ಹೈದರಾಬಾದ್ಗೆ ಹೋಗಿ ವ್ಯವಹಾರ ಮಾಡಿದ್ರು, ಊರಿನ ಕನೆಕ್ಷನ್ ಉಳ್ಕೊಂಡೆ. ಊರಿನ ಕನೆಕ್ಷನ್ ಉಳ್ಕೊಂಡ್ ಕಾರಣ ನಮ್ ಸ್ನೇಹಿತರು, ಯಾಕಂದ್ರೆ ನಮ್ಗೊಂದ್ ಸ್ವಲ್ಪ ಸಾರ್ವಜನಿಕ ಹಿನ್ನೆಲೆ ಇತ್ತು. ಕಾರಣ ಏನಂದ್ರೆ, ಒಂದು ನಮ್ಮಪ್ಪ ಆ ಕಾಲ ಬರ್ತಾನ ಅಂದ್ರೆ 70ರ ಪೂರ್ವದಲ್ಲಿ ಯಾರತ್ರ ಪಾವಣೆ ಇದ್ದಿಲ್ಲ. ನಮ್ಮ ಅಪ್ಪಯ್ಯ ಮೊನ್ನೆ 2021 11ನೇ ತಾರೀಕು ಜನವರಿ ತೀರಿ ಹೋದ್ರು. ತತ್ವರ ಮೇಲೆ ಅವ್ರ ಪುಸ್ತಕ ಎಲ್ಲ ಕಂಡೆ, ಪುಸ್ತಕ ಕಂಡ್ಕೊಂಡು ಊರಾಗ ಯಾರ್ಯಾರು ಸಾಲ ಕೊಟ್ಟಿದ್ರು ಊರ ಚರಿತ್ರೆ ಅಂತ ಒಂದು ವಾಪಸ್ ಬರಲ
1: ಬರ್ಲ. ಎಷ್ಟಾಗ್ತದ
0: ಈಗ ಹೈಯೆಸ್ಟ್ ಸಾಲ ಆ ಕಾಲದಲ್ಲಿ 70ರ ಪೂರ್ವದಲ್ಲಿ ಒಬ್ರಿಗೆ 40,000 ಕೊಟ್ಟಿದ್ರು. ಅದ್ರ ಬೆಲೆ ಎಷ್ಟಿರ್ಬೋದು?
1: ಮೈ ಗಾಡ್,
0: 5,000, 10,000, 15,000, 20,000 ಊರಾಗ ಇದ್ದವರಿಗೆಲ್ಲ ಸಾಲ ಕೊಟ್ಟಿದ್ದಾರೆ. ಯಾರು ಯಾವ ಜಾತಿ ಭೇದ ಇಲ್ಲದೆ ಕೊಟ್ಟಿದ್ದಾರೆ ನಮ್ಮಪ್ಪ. ಅದಕ್ಕೆ ಸಮಾಜ ಆ ಕಾಲ ಬಲ್ದು ಬಡತನ ಇತ್ತು. ಬಡತನದಿಂದ ಮ್ಯಾಲ ಬರ್ಲಿಕ್ಕೆ ನಮ್ಮಪ್ಪಯ್ಯ ಹೆಂಗ್ ಪ್ಲಾಟ್ಫಾರ್ಮ್ ಕೊಟ್ರು. ಈಗ ಒಂದೇ ಈ ಒಬ್ರು ಡಾಕ್ಟರ್ ಇದ್ರು, ಅವ್ರು ನಮ್ಮಪ್ಪನ ಫ್ರೆಂಡ್, ಅವ್ರು ನೇರಂಬಳ್ಳಿ ಸುತ್ತಮುತ್ತ ಜಾಗ ತಗೊಂಡ್ರು. ಈ ನಾನು ನಮ್ಮಪ್ಪನ ಪುಸ್ತಕ ಬರ್ದಿರು, 250 ರೂಪಾಯಿ 250 ರೂಪಾಯಿ 250, ಅವ್ರು 1 ಎಕರೆ 250 ರೂಪಾಯಿಗೆ ತಗೊಂಡಂತೆ.
1: ಓಹ್,
0: ಆ ಕಾಲದಲ್ಲಿ ಹೆಸರು ಹೇಳುದಿಲ್ಲ, ಅವ್ರ ಮಕ್ಳು ಬೇಜಾರಾಗುತ್ತೆ ಎಂತ ಆ ಪರಿಸ್ಥಿತಿ. ಇದೆಲ್ಲ ಬರ್ದಿ ಊರು ಉದ್ದಾರ, ಸುಮ್ಮನೆ ಊರು ಉದ್ದಾರ ಆಗುದಿಲ್ಲ, ಉದ್ದಾರ ಆಗಲಿಕ್ಕೆ ಯಾರೋ. ಆದ್ರೆ ನಮ್ಮ ಅಪ್ಪಯ್ಯ ಅವ್ರು ಸ್ವಂತಕ್ಕೆ ದುಡ್ಡು ಮಾಡಲಿಲ್ಲ, ಸಮಾಜಕ್ಕಾಗಿ ಬದುಕಿದ್ರು. ನಮ್ಮ ಅಮ್ಮ ಅದನ್ನ ಬೇಕಾದ ತಕೊಳ್ಳಿ ತೋರ್ತೀವಿ, ನಮ್ಮ ಅಮ್ಮ ಯಾವಾಗಲೂ ಹೇಳು ಎಂತ, ನಿಮ್ಮ ಅಪ್ಪಯ್ಯ ಸಮಾಜಕ್ಕೆ ಉಪಕಾರಿ, ಮನೆಗೆ ಅಲ್ಲ. ಯಾಕಂತೇಳಿದ್ರೆ ನಮ್ಮ ಅಪ್ಪಯ್ಯ ಸತ್ತಾಗ ಅವತ್ತು ಒಬ್ಬ ದುಡ್ಡು ಹೆಚ್ಚಿಗೆ ಇದ್ದಿಲ್ಲ, ಈಗಿನ ಸಾಫ್ಟ್ವೇರ್ ಮಕ್ಕಳ ಥರ ಇರುವಂಗೆಲ್ಲ ಇದ್ದಿಲ್ಲ. ಅವ್ರು ಸಮಾಜಕ್ಕಾಗಿ ಬದುಕಿದ್ರು, ಕೆಲವ್ರನ್ನ ದೇವರು ಸಮಾಜಕ್ಕಾಗಿ. ಯಾಕಂತ ಹೇಳಿದ್ರೆ ನಮ್ಮ ಅಪ್ಪಯ್ಯ ಹೈದರಾಬಾದ್ ಕಡೆ ವ್ಯವಹಾರ ಮಾಡಿದಾಗ ನಮ್ಮವ್ರನ್ನೆಲ್ಲ ಕರ್ಕೊಂಡೋದ್ರು. ಅಪ್ಪಯ್ಯ 80ರ ನಂತರ ದ್ವಾರಕ ಹೋಟ್ಲು ಬೆಂಗಳೂರು ಆದ್ಮೇಲೆ ರಿಟೈರ್ಡ್ ಆದ್ರು. ಒಳ್ಳೆ ನೋಡ್ಕೊಂಡು ಆಮೇಲೆ ನನಗೂ ನಮ್ಮ ದೊಡ್ಡಪ್ಪನ ಮನೆ ಕಾಂಪಿಟೇಟ್ ವ್ಯವಹಾರ ಬೆಳೀತು. ನಾವು ಒಂದಿಷ್ಟು ಜನ ಕರ್ಕೊಂಡೋಗಿ ಅವರಿಗೆಲ್ಲ ಪ್ಲಾಟ್ಫಾರ್ಮ್ ಆಯ್ತು. ನಾವು ಒಂದು ಆಲದ ಮರ ನೆಟ್ಟರೆ ಒಂದು ಆಲದ ಮರ ಬೆಳೆಸಿದ್ರು, ಅದರಿಂದ 100 ಆಲದ ಮರ ಬೆಳೀತದೆ. ಯಾಕೆಂದ್ರೆ ನಮ್ಮೂರು ಉದ್ದಾರ ಆದ ಹೆಂಗೆ ಅಂತ ಹೇಳಿದ್ರೆ, ಕೋಟೇಶ್ವರ ಮಾಂಗನೆ ಉದ್ದಾರ ಆದ್ದು ಆನಂದ್ ಗುರಿಕಾರ್ ಅಂತ ದಾವಣಗೆರೆ ಅವರು, ಅವರು ಒಂದು ಗುಂಪು ಕಟ್ಕೊಂಡು ವ್ಯವಹಾರ ಮಾಡಿ, ಅವರು ಸ್ಪ್ಲಿಟ್ ಆದರು, ಸ್ಪ್ಲಿಟ್ ಆದ ಒಂದಿಷ್ಟು ಜನರಿಗೆ ವ್ಯವಹಾರ ಮಾಡಿಕೊಟ್ರು, ಅವರಿಂದ ಒಂದಿಷ್ಟು ಹೆಮ್ಮರವ ಬೆಳೀತು. ನಮ್ಮ ಅಪ್ಪಯ್ಯ ಒಂದಿಷ್ಟು ವ್ಯವಹಾರ ಮಾಡಿದರು, ಅವರು ಒಂದಿಷ್ಟು ವ್ಯವಹಾರ ಆಯಿತು. ನಮ್ಮ ಅಪ್ಪಯ್ಯ ನಂತರ ಅವರ ಶಿಷ್ಯನಂತೆ ಹೇಳ್ಬೋದು, ಅವರ ಅಣ್ಣನ ಮಗ ಕೃಷ್ಣಮೂರ್ತಿ ಅವರು ಒಂದಿಷ್ಟು ವ್ಯವಹಾರ ಮಾಡಿದ್ರು, ಅವರಿಂದ ಒಂದಿಷ್ಟು ಉದ್ದಾರ ಆದ. ಒಂದು ಒಬ್ಬರು ಒಂದು ಮರ ಅಂದರೆ ಅದು 10 ಮರಕ್ಕೆ ಡೆವಲಪ್ ಆಗೋದು ಅವಕಾಶ ಕೊಡುತ್ತೆ. ಈ ತರ ಆಗಿ ಕೋಟೇಶ್ವರ ಮಾಂಗಣಿ ಅನ್ನೋದು ಒಂದು ಮರದಿಂದ 100 ಮರ ಬೆಳೀತು, 100 ಮರದಿಂದ 1,000 ಮರ ಬೆಳೀತು. ಆದ್ರಿಂದ ಕೋಟೇಶ್ವರ ಮಾಂಗಣಿ ಇವತ್ತು ಏನಾದ್ರು ಉದ್ದಾರ ಆಗಿತ್ತು. ಇವತ್ತು ಆ ಸಮುದಾಯದವರೆಲ್ಲ ಉದ್ದಾರ ಆಗಿದ್ರು, ಹೋಟ್ಲ್ ಮಾಡಿ ಉದ್ಯಮ ಮಾಡಿದ್ರು ಎಲ್ಲ ಎಲ್ಲಿ ಕಂಡ್ರು ಈಗ ಅವ್ರದ್ದೇ ಹೋಟ್ಲ್. ಕುಂದಾಪುರ ತಾಲೂಕಿನ ಅಲ್ಲಿ ಅವರೇ ಹೆಚ್ಚಿನ ಹೋಟೆಲ್ ಉದ್ಯಮದಾರರು, ಬೆಂಗಳೂರು ಮತ್ತು ಸುತ್ತಮುತ್ತಲ ಎಲ್ಲಾ ಕಡೆ.
1: ಇದೇ ನಂಗೆ ಕೇಂಬಕ್ಕಿದ್ದಿತ್ತ. ಈಗ ನೀವು ಕಾಣಿ, ಬೆಂಗಳೂರಿಗೆ ಹೋಯ್ನೆ, ಹೈದರಾಬಾದಿಗೆ ಹೋಯ್ನೆ, ಚೆನ್ನೈಗೆ ಹೋಯ್ನೆ, ಎಲ್ಲೇ ಹೋಯ್ನೆ, ನಮ್ದವ್ರದೊಂದು ಹೋಟ್ಲ್ ಇರುತ್ತಲ್ಲ. ನೀವ್ ಎಲ್ಲಿಗೇನೆ, ಬಾಂಬೆಗೆ ಹೋಯ್ನೆ, ಅದು ಯಾಕೆ ನಮ್ಮವರು ಆ ಉದ್ಯಮ ಅಂದ್ಕೊಳ್ಳೆ ಹೋಟೆಲ್ಗೆ ಹೋದ ಕಾರಣ ಎಂತ?
0: ಕಾರಣ ಏನಂತ ಹೇಳಿದ್ರೆ, ಆವಾಗೆಲ್ಲ ಎಜುಕೇಶನ್ ಇದ್ದಿಲ್ಲ, ಎಜುಕೇಶನ್ ಕಮ್ಮಿ ಇತ್ತು. ಒಂದೋ ಬಡತನ ಕಾರಣ ಆಗಿರ್ಬೋದು. ಬಡತನ ಕಾರಣ ಆದಾಗ ಹೋಟೆಲ್ ಉದ್ಯಮಕ್ಕೆ ಕೆಲ್ತಕ್ಕೆ ಹೋಗಿರ್ತಾರೆ. ಕೆಲ್ತಕ್ಕೆ ಹೋದವ್ರು ಏನ್ ಮಾಡಿರ್ತಾರೆ, ಕೆಲ್ತ ಕಲ್ತ ಮೇಲೆ ಬಾಂಬೆಲೆಲ್ಲ ಇವತ್ತೆಲ್ಲ ಉದ್ಯಮ ಮಾಡಿದವ್ರು ಎಲ್ಲ ಹೋಟೆಲ್ ಉದ್ಯಮದವರು ಎಜುಕೇಟೆಡ್ ಅಲ್ಲ. ಹಿಂದಿನವ್ರು ಪೂರಾ 5ನೇ ಕ್ಲಾಸ್ 6ನೇ ಕ್ಲಾಸಿಗೆ ಬಿಟ್ಟ ಹತ್ಲೇ ಹೊರಟ್ರು
1: ನಿಜ
0: ಅಂತ ಅಂತ ಹೊರಟು ಎಲ್ಲ ಕಡೆ ಉದ್ಯಮ ಮಾಡಿದ್ರು. ಅವ್ರ ಮಕ್ಕಳನ್ನೆಲ್ಲ ಡಾಕ್ಟರ್ ಇಂಜಿನಿಯರ್ ಮಾಡಿದ್ರು.
1: ಹೌದು ನಿಜ,
0: ಹೋಟೆಲ್ ಉದ್ಯಮದಲ್ಲಿ ಇದ್ದವರು ಮಕ್ಕಳನ್ನೆಲ್ಲ ಡಾಕ್ಟರ್ ಇಂಜಿನಿಯರ್ ಮಾಡಿ ಅವರು ಬೇರೆ. ಈಗ ಏನಾಗಿದೆ ನಮ್ಮ ಸಮುದಾಯದಲ್ಲಿ, ಈಗ ನಮ್ಮ ಜನರೇಷನ್ ಬಿಟ್ಟರೆ ನೆಕ್ಸ್ಟ್ ಜನರೇಷನ್ ಎಲ್ಲ ಸಾಫ್ಟ್ವೇರ್ ಕಂಪನಿ ಕಡೆ ಮುಖ ಮಾಡಿದ್ರು, ಹೋಟೆಲ್ ಉದ್ಯಮ ಮಾಡ್ತಾ ಇಲ್ಲ. ಆದರೆ ನಮ್ಮಿಂದ ನಮ್ಮ ಸಮುದಾಯದ ಜೊತೆಗೆ ಬಂದು ಗಟ್ಟದ ಮೇಲೆ ಬಂದು ಎಲ್ಲ ಕಡೆ ವ್ಯವಹಾರಕ್ಕೆ ಕೆಲಸ ಕಲ್ತಂತ ಎಲ್ಲ ಕೆಲಸಗಾರಿರ್ಬೋದು ಸಮುದಾಯದಿರ್ಬೋದು ಅವರೆಲ್ಲ ಹೋಟೆಲ್ ಉದ್ಯಮ ಮಾಡಿ ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ರು, ಲಕ್ಷಾಂತರ ಜನಕ್ಕೆ. ಈಗಂತೂ ಹೋಟೆಲ್ ಉದ್ಯಮ ಮಾಡೋದು ನಮ್ಮವರು ಕುಂದಾಪುರದವ್ರದ್ದು ದಿವಸಕ್ಕೊಂದು ಬೆಂಗಳೂರು ಹೋಟ್ಲು ಓಪನ್ ಆಗ್ತಾ ಇದೆ, ಹೈದರಾಬಾದ್ನಲ್ಲೂ ಆಗ್ತಾ ಇದೆ, ಎಲ್ಲ ಕಡೆ ಆಗ್ತಾ ಇದೆ. ಆದರೆ ಹೋಟೆಲ್ ಉದ್ಯಮ ಮಾಡಿದ್ರೆ, ಒಂದು ಹೋಟ್ಲ್ ಓಪನ್ ಮಾಡಿದ್ರೆ 100 ಜನಕ್ಕೆ ಕೆಲಸ ಸಿಗುತ್ತೆ.
1: ನಿಜ, ಹೌದು.
0: ಯಾವ ಒಂದು ಅಪ್ಲಿಕೇಶನ್ ಇಲ್ಲ ಎಂತ ಇಲ್ಲ, ಬಾ ಮನೆ ಕೆಲಸ, ಇಡ್ಲಿ ಮಾಡಿ ಬರ್ತಾನ, ಬಾಜಿ ಮಾಡಿ ಬರ್ತಾನ, ಇದೆ ಒಳಗೆ ಹೋಗ.
1: ಹೌದು,
0: ಈ ತರ ಮಾಡಿ ವಿದೌಟ್ ಶ್ಯೂರಿಟಿ ಕೆಲಸ ಕೊಡದಿದ್ರೆ ಹೋಟೆಲ್ ಉದ್ಯಮ ನೆಕ್ಸ್ಟ್ ಏನಾದ್ರು ಕೇಳುದು ಹೇಳು.
1: ಎಸ್, ನನಗೆ ಇನ್ನೊಂದು ಕೆಂಬಕ್ಕಿದ್ದಿತ್ತ. ಈಗ ನೀವು ಹೈದರಾಬಾದ್ ಅಲ್ಲಿ ಎಷ್ಟು ಹೋಟ್ಲ್ ಇದೆ ನಿಮ್ದು, ಒಟ್ಟು ನಿಮ್ಮ ಎಷ್ಟು ಹೋಟೆಲ್ ಗಳಿದ್ದಾವೆ?
0: ಒಂದು ಟೈಮ್ ನ ಬಿಫೋರ್ ಕರೋನಾ ಬರೋ ಮುಂಚೆ ನಮ್ಮ ಕುಟುಂಬದ್ದು ನಮ್ದು ನಮ್ಮ ಅಣ್ಣಯಿಂದೆಲ್ಲ ಸೇರಿ ಸಾಧಾರಣ ಒಂದು 75 ಹೋಟ್ಲ್ ಇತ್ತು.
1: 75
0: ಸಂಸ್ಥೆ ಇತ್ತು. ಆದರೆ ಕೊರೋನಾ ಬರೋ ಮುಂಚೆ ಇಂದ 1980 ನಾನೊಬ್ಬನೇ 75 ವ್ಯವಹಾರ ಮಾಡಿದ್ದೇನೆ. ಆ 75 ಅಲ್ಲ, 54 ವ್ಯವಹಾರ ಮಾಡಿದ್ದೀನಿ.
1: 54 ಹೋಟೆಲ್ಗಳ ವ್ಯವಹಾರ
0: 54 ಹೋಟೆಲ್ ವ್ಯವಹಾರ ಮಾಡಿದ್ದೀನಿ. ಕೆಲವುದೆಲ್ಲ ಲೀಸ್ ಆಯ್ತು, ಕೆಲವುದೆಲ್ಲ ಕೊರೋನಾ ಟೈಮ್ ಲಾಸ್ ಆಯ್ತು. ಈಗ ಎಲ್ಲ ಒಂದು ಲೆವೆಲಿಗೆ ಇಟ್ಕೊಂಡಿದ್ದೇನೆ. ಪರ್ಮನೆಂಟ್ ಬಿಲ್ಡಿಂಗ್ ಮಾತ್ರ ಇದು ಇಟ್ಕೊಂಡಿದ್ದೇನೆ, ಪರ್ಮನೆಂಟ್ ಬಿಲ್ಡಿಂಗ್, ಸ್ವಂತ ಬಿಲ್ಡಿಂಗ್. ಈಗ ಏನಾಗಿದೆ, ಮಾಲೀಕರು ಎಚ್ಚೆತ್ತಿದ್ದಾರೆ, ಬಾಡಿಗೆ ಬಾಯಿ ಬಂದು ಕೇಳ್ತಾರೆ. ಸ್ವಂತ ಬಿಲ್ಡಿಂಗ್ ನ ಹೋಟ್ಲ್ ಮಾಡಿದ್ರೆ ಬದುಕಬಹುದು, ಈ ಬಾಡಿಗೆ ಕೊಟ್ಟು ಬದುಕುವುದು
1: ಭಾರಿ ಕಷ್ಟ.
0: ಒಂದ್ಬದೇ ಕೆಲಸಗಾರರು ವೇಜಸ್ ಸಿಕ್ಕಾಪಟ್ಟೆ.
1: ನಿಜ,
0: ಯಾಕಂತೇಳಿದ್ರೆ ಕೆಲಸಗಾರರು ಕನ್ನಡದವ್ರು ಕರ್ನಾಟಕದವ್ರಿಗೆ ಕಲಿಯೋದು ಬಿಟ್ಟಾಯ್ತು. ಈಗ ಅಸ್ಸಾಮ್ ಛತ್ತೀಸ್ಗಢ ಅವ್ರನ್ನ ಕರಿಬೇಕು.
1: ನಿಜ,
0: ಯಾಕೆ ಹೇಳ್ತೇನೆ ಅಂದ್ರೆ, ನಾನು ಒಂದು ವಾರಣಾಸಿ ಟ್ರಿಪ್ ಹೋದಾಗ ನಮ್ಮ ಅಮ್ಮನ ಹತ್ತಿ ಹಾಕ್ಲಿಕ್ಕೆ ಹೋದ್ ನಾನು. ಹತ್ತಿ ಹಾಕಕ್ಕೆ ಹೋದಾಗ ಕಾರ್ನವನ್ ಸಿಕ್ಕದ, ಏನಪ್ಪ ಏನ್ ಸಮಸ್ಯೆ, ಇದು ನಿಮ್ದೆಲ್ಲ ಎಷ್ಟು ಸಂಬಳ ಕೇಳಿದೆ. ಸುಮಾರು 5 ವರ್ಷ ಕೆಳಗೆ ನಡೆದಂತ ಒಂದು ಪ್ರಸಂಗ, ನಮ್ಗೆ 4,000 ರೂಪಾಯಿ ಸಂಬಳ ಅಂದ ಕಾರ್ ಡ್ರೈವಿಂಗ್. ಆವಾಗ ಹೈದರಾಬಾದ್ನಲ್ಲಿ ಡ್ರೈವರ್ ಸಾಹಿತ್ಯಕ್ಕೆ 15,000 ಸಂಬಳ ಇತ್ತು, 15-20,000 ಇತ್ತು. ಅವ್ನು ನಿಮ್ಮಲ್ಲೆಲ್ಲ ಹೆಚ್ಚಿಗೆ ತಿಕೊಂಡ, ನಾನು ಹೇಳಿದೆ 15,000 ಕಮ್ಮಿ, 12-15 ಅಂತ ಹೇಳಿದೆ. ಸ್ವಲ್ಪ ಮೆಲ್ಲಿಗೆ ಹೇಳಿದೆ, ಸ್ವಾಮಿ ನಾವೆಲ್ಲ ಬತ್ತು ಅಲ್ಲಿಗೆ ಕೂಡಿ ಅಂದ್ರು. ಮರೆ ಊರು ಹಾಳು ಮಾಡಿ ಒಪ್ಪದ್ ಬೇಡ, ನೀವು ಇಲ್ಲೇ ಇರಿ, ಇಲ್ಲೇ ಇರಿ, ಒಪ್ಪದ್ ಬೇಡ ಅದೆ. ಯಾಕೆತ್ತೇ ಆದ್ರೆ ಅವ್ರಿಗೆಲ್ಲ ಕಲ್ತ್ಬಿಟ್ಟು ಈಗೆಲ್ಲ ಸಂಬಳ ಜಾಸ್ತಿ ಅಂತ ಹೈದರಾಬಾದ್ ಬೆಂಗಳೂರು ಕಡೆ ಮುಖ ಮಾಡ್ತಿದ್ದಾರೆ. ಯಾವ ಡ್ರೈವರ್ ಅಂತ ಕೇಳಿ, ಅವ್ರು ಒಂದು ಉತ್ತರ ಪ್ರದೇಶದವರು ಅಥವಾ ಅಸ್ಸಾಂನವರು ಅಥವಾ ಛತ್ತೀಸ್ಗಢ ಪೇಟೆಯಲ್ಲಿ ಮಿಲ್ ಕೆಲಸ ಮಾಡೋರು ಪೂರಾ ಒರಿಸದವ್ರು.
1: ಹೌದು ಹೌದು.
0: ಈ ನಂಗ ನಮ್ಮವರು ಯಾತಕ್ಕಾಗಿ ಹೀಗಾಗದು ಅಂದ್ರೆ, ನಮ್ಮವರು ಉಳುವವನಿಗೆ ಭೂಮಿ ಅಂತ ಬಂತಲ್ಲ, ಎಲ್ಲರೂ ಭೂ ಮಾಲೀಕರಾದ್ರು. ಭೂಮಿ ರೇಟ್ ಬಂತು, ಭೂಮಿ ರೇಟ್ ಬಂದ ಮೇಲೆ ಕೆಲಸ ಮಾಡೋರು ಯಾರಿಲ್ಲ. ಈಗ ನಮ್ಮೂರಿನ ಪರಿಸ್ಥಿತಿ ಹಂಗೆ. ಈಗ ನಿಂತ್ಕೊಂಡು ನೋಡಿ, ಅಲ್ಲಿ ಸಾಯಂಕಾಲ ಇಲ್ಲಿ ಗಾಂಧಿ ಮೈದಾನ ಪಕ್ಕ ಕಂಡ್ರೆ ಪೂರಾ ಬಿಜಾಪುರ, ಎಲ್ಲಿ ಬಡತನ ಇದೆಯೋ ಅಲ್ಲಿ ಕೆಲಸಗಾರ ಸಿಗ್ತಾರೆ. ನಮ್ದು ನೀವು ಎಲ್ಲೇ ನೋಡಿ, ಇಲ್ಲೆಲ್ಲ ಭಿಕ್ಷೆ ಬಿಡೋರಿಲ್ಲ. ಈಗ ನಮ್ಮ ಆ ಕಡೆ ಎಲ್ಲ ಹೋದ್ರೆ ಈ ಭಿಕ್ಷೆ ಬಿಡೋರು 8 ಜನ ಇರ್ತಾರೆ. ಇಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ಭಿಕ್ಷೆ ಬಿಡೋ ಹುಡುಕ್ಬೇಕು, ರೋಡ್ ಬದೇ ಮಲ್ಕೊಂಬಾರ ಹುಡುಕ್ಬೇಕು. ಈಗೇನೋ ಬಿಜಾಪುರ ಕೆಲಸದವ್ರು ಮಾತ್ರ ಅವ ಪಾಪ ಎಲ್ಲೋ ಇಲ್ಲ ಒಂದು ಮಲ್ಕೊಂತ ಏನೋ ವಿಷಯವೇ. ಆದ್ರೆ ನಮ್ಮವರಿಲ್ಲ, ನಮ್ಮೂರು ಶ್ರೀಮಂತ ಡಿಸ್ಟಿಕ್ ಜಿಲ್ಲೆ, ಧೀಮಂತ ಜಿಲ್ಲೆ ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆ ಶ್ರೀಮಂತ ಜಿಲ್ಲೆ. ಇದನ್ನ ಮಾತ್ರ ಯಾರು ಬೇಕಾದ್ರೂ ಒಪ್ಪೋ
1: ಅಂತ ಹೇಳ್ತೀರಿ ನೀವು? ಅಂತ ಹೇಳ್ತೀರಿ ನೀವು?
0: ನಾವು ಹೇಳ್ತೀವಿ.
1: ನಿಮ್ಮ ಹೋಟೆಲ್ಗಳ ಹೆಸರೇನು ನಮ್ಗೆ ಗೊತ್ತಾಯಿಲ್ಲ, ನೆಕ್ಸ್ಟ್ ಟೈಮ್ ಹೈದರಾಬಾದ್.
0: ಹೈದರಾಬಾದ್ ಸುಧಾ ಗ್ರೂಪ್ ಆಫ್ ಹೋಟೆಲ್ಸ್ ಅಂತ ಮಾಡಿದ್ರು.
1: ಸುಧಾ ಗ್ರೂಪ್ ಆಫ್ ಹೋಟೆಲ್ಸ್.
0: ನಂತರ ಏನಾಯ್ತಂದ್ರೆ, ನಮ್ಮ ಕುಟುಂಬದೇ ಜಾಸ್ತಿ ಹೋಟೆಲ್ದಿಂದ ನಾವು ನಕ್ಸಲೈಟ್ ಪ್ರಭಾವಕ್ಕೆ, ನಕ್ಸಲೈಟ್ ಮೇಲೆ ನಮ್ಮ ಮೇಲೆ ಕಣ್ಬಿತ್ತು. ಕಣ್ಬಿತ್ತಂದ್ರೆ ಕೂಡಲೇ ನಾವೇನ್ ಮಾಡ್ತು, ಕೆಲವು ಹೋಟ್ಲ ಹೆಸರನ್ನೆಲ್ಲ ಬೇರೆ ಬೇರೆ ಹೆಸರಿಡ್ತು, ಯಾಕಂದ್ರೆ ಒಂದೇ ಕುಟುಂಬದ ಹೋಟ್ಲ ಗೊತ್ತಾಗಬಾರ್ದಂತ. ಆದ್ರೂ 91-92 ಬಾರಿ ನಕ್ಸಲೈಟ್ ಅಟ್ಯಾಕ್ ಆಗಿತ್ತು ನನ್ನ ಮೇಲೆ, ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು.
1: ಊರಲ್ಲಿಯಾ?
0: ಅಲ್ಲ, ಹೈದರಾಬಾದ್.
1: ಹೈದರಾಬಾದ್ ಅಲ್ಲಿ
0: ಮನೆಗೆ ಬೆಳಿಗ್ಗೆ 5 ಗಂಟೆಗೆ.
1: ಓಕೆ.
0: 91 92
1: ಅದ್ಯಾವ ಕಾರಣಕ್ಕೆ ದುಡ್ಡಿಗೋಸ್ಕರ
0: ಅಂತ ಹೇಳಿದ್ರೆ ಅವಾಗ ನಕ್ಸಲೈಟ್ ಮೂವ್ಮೆಂಟ್

0: ಗಂಜಿ ಉಂಡ್ಕೊಂಡಾರ ಬದುಕಬಹುದು ಅಂತ ಹೇಳಿ ಅವ್ರಕ್ಕೆ ನಿಮ್ದು ಏನಲ್ಲ ಕತಿ ಅಂತ ಎಲ್ಲ ಕೇಳಿ ಸ್ವಲ್ಪ ಹೆದರಿಕೆ ಆಯ್ತು. ಆದ್ರೆ ಕಡೆಗೆ ಎಲ್ಲ ಸುಧಾರಿಸ್ಕೊಂಡು ಕಡೆಗೆ ಬುದ್ಧಿವಂತಿಕೆಯಲ್ಲಿ ಮಾತಾಡಿ ಒಂದಿಷ್ಟು ಅಮೌಂಟ್ ಕೊಟ್ಟು ಸೆಟ್ಲ್ಮೆಂಟ್ ಮಾಡಿ ಕಳಿಸಿದೆ. ಪುನಃ ನೆಕ್ಸ್ಟ್ ಇಯರ್ ಬಂದು 92 ಬಂದು ಆವಾಗ ಅನ್ಕೊಂಡೆ ಇವ್ರು ಬಿಡುದು ಒಳ್ಳೇದು, ಇದೆಲ್ಲ ದುಡುದು ಮತ್ತೆ ಇವಕ್ಕೆಲ್ಲ ಕೂಡುದು ಆಪದಲ್ಲ ಒಪ್ತಾ ಇಲ್ಲ ಅಂತ. ಹೈದರಾಬಾದ್ ಸಿಟಿಯಲ್ಲೇ ಅವ್ರದ್ದು ಬೆಲ್ಟ್ ಇತ್ತು, ಅವ್ರದ್ದು ಕ್ಯಾಂಪ್ ಅಲ್ಲೇ ಇದ್ದಿತ್ತು ಅಂತ. ಅದರಲ್ಲಿ ಕಡೆಗೆ ಆಲೋಚನೆ ಮಾಡಿದೆ. ಆವಾಗ ಸೀನಿಯರ್ ಜರ್ನಲಿಸ್ಟ್ ಒಬ್ಬ ಈನಾಡು ಅನ್ನಂತ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ ಸೀದಾ ಮರೆ ನೀವು ಊರು ಬಿಡುದು ಬೇಡ, ನೀನು ಊರು ಬಿಟ್ಟರೆ ಒಂದು 2,000 ಜನಕ್ಕೆ ಕೆಲಸ ಹೋಗುತ್ತೆ, ನೀನು ಊರು ಬಿಟ್ಟರೆ ಹಿಂಗೆ ಅದಕ್ಕೆ ಒಂದು ಕೆಲಸ ಮಾಡ್ತೆ ಗದ್ದರ್ ಹತ್ರ ಕರ್ಕೊಂಡತ್ತೆ ಅಂದ. ಗದ್ದರ್ ಅಂತ ನೋಟೆಡ್ ಸಿಂಗರ್, ಅವ್ರ ಹತ್ರ ಕರ್ಕೊಂಡೋದ. ಅವ್ರು ಕೂತ್ಕೊಂಡೆಲ್ಲ ಕೇಂದ್ರ ಕೇಂದ್ರ ಏನ್ ಮಾಡಿದ್ರು, ಅವರಿಗೆಲ್ಲ ಕಮ್ಯುನಿಕೇಷನ್ ಕೊಟ್ರು, ಇವ್ರ ಜೊತೆಗೆ ಯಾರು ಹೋಗ್ಬೇಡಿ, ಕೇಳಕ್ ಹೋಗ್ಬೇಡಿ, ನೀವು ಆರಾಮಾಗಿರಿ ಅಂತ. ಆ ಪುಣ್ಯಾತ್ಮ ಜೀವನ ಕೊನೆಯವರೆಗೂ ನಮ್ಮ ಹೋಟ್ಲಿ ಬಂದು ಊಟ ಮಾಡ್ತಿದ್ದ. ನಮ್ಮನ್ನ 92 ಹೈದರಾಬಾದ್ ಉಳಿಲಿಕ್ಕೆ ಕಾರಣ ಗದ್ದರ್, ಅದರವಾಯ್ ನಾನು ಹೈದರಾಬಾದ್ ಬಿಡ್ಬೇಕಾಗಿ ಅಂತ ಪರಿಸ್ಥಿತಿಯಿಂದ ಪಾಲ ಬಂದೆ.
1: ಈಗ ನಂಗೆ ಇನ್ನೊಂದು ಕೇಮ್ಕಿದೀವಿ ಸರ್, ನಿಮ್ಮ ಹತ್ರ ರಾಘವೇಂದ್ರ ರಾಯರ್ ಹತ್ರ ಎಂತ ಕೇಂದ್ರ, ನೀವು ಈಗ ಹೋಟೆಲ್ ಉದ್ಯಮನ ಬಹಳಷ್ಟು ವರ್ಷಗಳಿಂದ, ಒಟ್ಟು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದವ್ರು ನೀವು?
0: 1971 ಹೋಟ್ಲ್ ಉದ್ಯಮಕ್ಕೆ ಬಂದು
1: 71 ಅಂದ್ರೆ 55 ವರ್ಷ, 55
0: ಪ್ಲಸ್ 2 ಚಿತ್ರದುರ್ಗದಲ್ಲಿ ಸ್ಟೂಡೆಂಟ್ ಕಮ್ ಸಿಗರೇಟ್ ಅಂಗಡಿ ನೋಡ್ಕೊಂಡು 53 ವರ್ಷ 54 ವರ್ಷ ಆಯ್ತು.
1: ಹಾ, ಒಟ್ಟು 55-56-57 ವರ್ಷ ನೀವು ಈ ಹೋಟೆಲ್ ಉದ್ಯಮದಲ್ಲಿ ದುಡ್ದವರು. ಬಟ್ ತುಂಬಾ ಕಷ್ಟ ಅಲ್ವಾ? ನೀವು ಈಗಷ್ಟೇ ಹೇಳಿದ್ರೆ ಕೆಲಸಗಾರರು ಮತ್ತು ಮಾಲೀಕರು ಇವ್ರ ನಡುವೆ ವಿಶ್ವಾಸವಿದ್ದಾಗ ಆ ಹೋಟೆಲ್ನ ಉದ್ಯಮವನ್ನು ನಾವು ನಡ್ಸ್ಕೊ ಹೋಯ್ಲಕ್ಕ ಯೂನಿಯನ್ ಗೀನಿಯನ್ ಮಾಡ್ಕೊಂಡು ರೂಲ್ಸ್ ಗಿಲ್ಸ್ ಹೇಳ್ಕೊಂಡೆಲ್ಲ ಮಾಡೋಕೆ ಆಪದಲ್ಲ ಅಂತ. ನಿಮ್ಗೆ ಎಷ್ಟು ಕಷ್ಟ ಅನಿಸಿತ್ತು ಈ ಹೋಟೆಲ್ ಉದ್ಯಮ ನಡೆಸುವಾಗ, ಸವಾಲುಗಳೆಲ್ಲ ಎಂತೆಲ್ಲ ಇದೆ?
0: ಹೋಟೆಲ್ ಉದ್ಯಮ ಅಂದ್ರೆ 80 ಹೋಟೆಲ್ ಸ್ಟ್ರೈಕ್ ಆದಾಗ, ಈ ಸ್ಟ್ರೈಕ್ ಆಯ್ತು ಒಂದು ಹೋಟೆಲ್ ನನ್ನ 80 ಹೈದರಾಬಾದ್ ಬಸ್ ಸ್ಟ್ಯಾಂಡ್ ಹೋಟೆಲ್ ಸ್ಟ್ರೈಕ್ ಆಯ್ತು. ಯಾರು ಕೇಂದ್ರ ಆವಾಗ ನಮ್ಮ 70 ನಮ್ಮ ಅಪ್ಪಯ್ಯ ಚಿಕ್ಕಪ್ಪಯ್ಯ ನಮ್ಮ ಅಣ್ಣಯ್ಯ ಹೈದರಾಬಾದ್ ಇವತ್ತು ಸಾಧಾರಣ 80 ನಮ್ಮವರು ರಾಜಕೀಯವಾಗಿ ಅಥವಾ ಲೋಕಲ್ ಜನರನ್ನ ಹೆಚ್ಚಿಗೆ ಪರಿಚಯ ಮಾಡಿಕೊಂಡು ಅವ್ರನ್ನ ಸಹಾಯ ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇವ್ರು ಇದ್ದಿಲ್ಲ. ನನ್ನ ವ್ಯವಹಾರದ ನ್ಯೂನತೆ ಎಲ್ಲ ಹೇಳ್ಕೊಂಡು ಅವರೆಲ್ಲ ನಮ್ಗೆ ಸಪೋರ್ಟ್ ಆಗಿ ನಿಂತು ಕೆಲಸಗಾರರನ್ನ ನೀವು ಸ್ಟ್ರೈಕ್ ಆದಾಗ ಅದನ್ನ ಬ್ರೇಕ್ ಮಾಡೋಕೆ ಅಲ್ಲಿ ಲೋಕಲ್ ಜನ ಸಹಾಯ ಮಾಡಿದ್ರು. ಆದರೆ ಆ ಕಷ್ಟದಿಂದ ಪಾರಾದೆ.
1: ಈಗ ನಂಗೆ ಇದೆಲ್ಲದ್ರ ಮಧ್ಯೆ ಇನ್ನೊಂದು ಕೇಂಬುದಿದ್ದಿತ್ತು, ಈ ಹೋಟೆಲ್ ಒಂದು ಶುರು ಮಾಡುವವರು ಇರ್ಬೋದು ಮಾಲೀಕರಿಗೆ ಹೋಟೆಲ್ ಇದ್ ಎಲ್ಲದು ಗೊತ್ತಿರ್ಕ ಅಂತ ಹೇಳಿದ್ರು. ಅಡ್ಗಿ ಮಾಡೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಯಾರಿಲ್ಲ ಅಂದ್ರೆ ಮೇಜ್ ಒರ್ಸೋದನ್ನು ಮಾಡ್ಕಂತ್ರು. ನೀವೆಂತ ಹೇಳ್ತಾರೆ?
0: ನಮ್ಮ ಹಿರಿಯರು ಮಾಡದೇನ್ ಕೇಳ್ರೆ ಅವರೆಲ್ಲ ತಿಂಡಿ ಮಾಡೋ ಕೆಲಸ ಕಲ್ತ್ಕೊಂಡು ಕೆಲವರೆಲ್ಲ ಸಪ್ಲೈ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಕಲ್ತ್ಕೊಂಡೆ ಹಿರಿಯರು. ನಮ್ಮ ಹಿರಿಯರು ನಮ್ಮ ಅಪ್ಪ ಇರ್ಬೋದು ನಮ್ಮ ಇವರೆಲ್ಲ ಇರ್ಬೋದು ನಮ್ಮ ಹಿರಿಯರು. ನಾವೆಲ್ಲ ಬರುವಾಗ ಕೆಲಸ ಕಲ್ತವ್ರು ಬೇಕಾದ ಜನ ಸಿಕ್ತಿದ್ರು. ನಾವೆಲ್ಲ ಡೈರೆಕ್ಟ್ ಪ್ರೊಪರೇಟರ್ ಆದವ್ರು. ನಾವು ಕೃಷಿ ಮಾಡಿದ್ದೆಲ್ಲ ನಮ್ಮ ತಂದೆಯ ಕಾಲದವ್ರು. ಈಗ ಹಯತ್ ಹೋಟ್ಲ್ ಅಂತ ಬೆಂಗಳೂರು ಮಾಡಿ ಶಾಂತರಾಮ್ರಾಯರು, ಸ್ವಾತಿ ಹೋಟ್ಲ್ ಅವರು, ನಮ್ಮ ಅಪ್ಪಯ್ಯ ದ್ವಾರಕ ಹೋಟ್ಲ್ ಮಾಡಿದ್ರು, ಜಗನ್ನಾಥ್ ರಾಯರು, ಆನಂದ್ ರಾಯರು, ಸ್ವಯಂ ಸೋ ಮತ್ತೆ ಜನ ಇದ್ದಾರೆ ನಮ್ಮ ಊರಿನವರೆಲ್ಲ. ಇವರೆಲ್ಲ ಏನಂದ್ರೆ ಕೆಲಸ ಮಾಡ್ಕೊಂಡೆ ಹಳ್ಳಿಯಲ್ಲಿ ಸಣ್ಣ ಸಣ್ಣ ಟೀ ಅಂಗಡಿ ಇಟ್ಕೊಂಡು ಸ್ವಂತ ಕಾಲ ಮೇಲೆ ಮಾಡಿದ್ರು. ನೆಕ್ಸ್ಟ್ ಅವ್ರ ಮಕ್ಕಳಾಗಿ ನಾವು ಹುಡಿದವರೆಲ್ಲ ನಾವೆಲ್ಲ ಮಾಲೀಕರ ರೂಪದಲ್ಲಿ ಒಳಬಂದ್ವಿ.
1: ನಿಜ,
0: ಮಾಲೀಕರ ರೂಪದಲ್ಲಿ. ಆದರೂ ನನ್ನ ವಯಸ್ಸಿನಲ್ಲಿ ಕೆಲವರೆಲ್ಲ ಕೆಲಸ ಕಲ್ತಿದ್ದಾರೆ. ನಾನು ಕೆಲವು ಕೆಲಸ ಕಲ್ತಿದ್ದೇನೆ. ಉದಾಹರಣೆಗೆ ಈ ಪುಣ್ಯಾತ್ಮ, ಇವನಿಗೆ ಎಲ್ಲ ಕೆಲಸ ಗೊತ್ತಿದೆ.
1: ಅವ್ರ ಹೆಸರು ಹೇಳಿ.
0: ಸದಾನಂದ ಉಡುಪು. ಇವ್ರ ಹೆಸರು ಇವರು ಈ ಕುಂದಾಪುರ ಪ್ರಿಯದರ್ಶಿನಿ ಹೋಟೆಲ್ ಮಾಡುವಾಗ ಅವರೇ ಸತ ಕೆಲಸ ಮಾಡ್ತಿದ್ರು. ದೋಸೆ ಅಂದ್ರೆ ಹೈಯೆಸ್ಟ್ ಖಾಲಿ ದೋಸೆ ಮಾಡ್ತಿದ್ದ ಈ ಪುಣ್ಯಾತ್ಮ. ಆದ್ರಿಂದ ಈಗ ನಮ್ಮ ವಯಸ್ಸು ಈ ಆದ್ರೆ ಈ ಕೆಲಸ ಕಲ್ತಂತ ಒಂದು ವ್ಯವಸ್ಥೆ ನನ್ನ ಕಾಲಕ್ಕೆ ಎಂಡ್. ಈಗ ಬೆಂಗಳೂರಿನಲ್ಲಿ ಕೆಲವರೆಲ್ಲ ಇದ್ದಾರೆ ಹೋಟ್ಲು ಮಾಲೀಕರ ಮಕ್ಕಳು, ಅವರೆಲ್ಲ ಕೆಲಸ ಕಲ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಒಂದು ಹದ ಅನ್ನೋದು ಇರುತ್ತೆ, ಬೆಂಗಳೂರಿನ ವಿದ್ಯಾರ್ಥಿ ಭವನ ಇದೆ, ಆ ದೋಸೆ ಒಂದೇ ತರ ಇರ್ಬೇಕಾದ್ರೆ ಹದ ಒಂದೇ ತರ ಇರ್ಬೇಕು. ನಮ್ಮ ಹೈದರಾಬಾದ್ ನಲ್ಲಿ ನಮ್ಮ ಅಣ್ಣ ಅಳಿಯ ಒಬ್ಬಿದ್ದಾರೆ ಅರೇಬೈಲ್ ಅಂತಿದೆ ಇಲ್ಲಿ ತೆಕ್ಕಟ್ಟೆ ಹತ್ರ, ಅಲ್ಲಿ ವೆಂಕಟೇಶ್ ಅಂತ ಇದ್ದ. ಆ ಪುಣ್ಯಾತ್ಮ ಅವ ಅಪ್ಪನೂ ಕೆಲಸ ಕಲ್ತಿದ್ದಾನೆ, ಮಗನೂ ಕೆಲಸ ಕಲ್ತಿದ್ದಾನೆ. ಮಗ ಮನ್ನಿತ್ಲೆ ವ್ಯವಹಾರಕ್ಕೆ ಬಂದ, ಆದ್ರೆ ಅಪ್ಪ ಹೇಳೋದು ಎಂತ ನಿಂಗೆ ಹೋಟ್ಲ್ ಬ್ಯಾಗ ಕಂಟ್ರೋಲ್ ಬರ್ಕಾರೆ ಮೊದ್ಲು ಕೆಲಸ ಕಲ್ತು ಬಂದ, 6 ತಿಂಗಳು ಕಿಚನ್ ಹಾಕೊಂಡು ಎಲ್ಲ ವಡಿ ಗಿಡಿ ಬಿಡೋದೆಲ್ಲ ಇಟ್ಕೊಂಡು ಸಾಂಬಾರು ಮಾಡೋದು ಕಲ್ತು ಹೊರಗೆ ಬಂದ.

0: ಟ್ರೈನಿಂಗ್ ತಕೊಂಡೇ
1: ಒಳಗೆ ಬಂದ. ಹಾಗೆ ನನ್ನ ಹೋಟ್ಲಲ್ಲಿ ನಾನು ಎಷ್ಟೇ ಹೋಟ್ಲಿದ್ರು ಅರ್ಧಕ್ಕೆ ಜನ ಕೆಲಸ ಗೊತ್ತಿತ್ತು ಈಗಿನ ಹುಡುಗರಿಗೆ. ಯಾಕೆಂದ್ರೆ ಕಿಚನ್ ಯಾರು ಕಿಚನ್ ಅಲ್ಲಿ 3-4 ಗಂಟೆ ಹೊತ್ತು ಕಂಟಿನ್ಯೂ ನಿಲ್ತರೋ ಅವ್ರು ಕೆಲಸ ಕಲ್ತಿರ್ತಾರೆ. ಯಾರು ಕ್ಯಾಶ್ ಮೆಟೇಬಲ್ ಕೂತ್ಕೊಂತಾರೋ ಅವ್ರು ದುಡ್ಡು ಮಾತ್ರ ಎಣಿಸಿರ್ತಾರೆ. ಯಾರು ದುಡ್ಡು ಎಣಿಸಿರ್ತಾರೆ. ಅದರಿಂದ ಈಗಿನ ಆದ್ರೆ ಈ ಕೆಲಸ ಕಲಿಯುವ ಒಂದು ಕಲೆ ಅನ್ನೋದು ನನ್ನ ಕಾಲಕ್ಕೆ ಎಂಡ್. ಮುಂದಿನ ಜನಾಂಗ ಹೇಳಾರೆ ಕಾಳಜಿ ಸಮಾಜದ ಆಗು ಹೋಗಳ ಕಾಳಜಿ ಇವರಿಗೆ ಧರ್ಮ ಸಂಕಟ ಜಾಸ್ತಿ ಆಗುತ್ತೆ. ದೇಶದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದ್ರು ಯಾಕಂದ್ರೆ ಒಂದ್ ತಣ್ಣ ಇದ 24 ಜನ ಹೋದ್ರು ಪಹಲ್ಗಾಮ್ನಲ್ಲಿ.
0: ಹೌದು, ಪಹಲ್ಗಾಮ್ನಲ್ಲಿ.
1: ಅವಾಗ ರಾತ್ರಿ ಒಂದ್ 3 ದಿವಸ ರಾತ್ರಿ ನಿದ್ರೆ ಇಲ್ಲ ನಮ್ಗೆ. ಯಾಕೆ ನಿದ್ರೆ ಇಲ್ಲ ಅಂದ್ರೆ ಅವ್ರು ಯಾರೇ ಸತ್ತಿರ್ಬೋದು, ಆದ್ರೆ ಅನ್ಯಾಯ ಜೀವ ಹೋಯ್ತು. ಅನ್ಯಾಯ ನಮ್ಮ ಹೊಟ್ಟೆ ಇರ್ತದೆ. ಮೊನ್ನೆ ಕರ್ನೂಲ್ ಹತ್ತು ಒಂದು ಬಸ್ ಆಕ್ಸಿಡೆಂಟ್,
0: 21 ಜನ.
1: ಎಷ್ಟು ಧರ್ಮ ಸಂಕಟ ಆಗುತ್ತೆ ಅಂದ್ರೆ ನಾವು ನಮ್ಗೋಸ್ಕರ ಬದುಕುದಲ್ಲ, ನಾವು ಇನ್ನೊಬ್ರು ಚಂದ ಇದ್ರೆ ಮಾತ್ರ ನಮ್ಮ ಬದುಕು ಸುಂದರ. ಇನ್ನೊಬ್ರು ಚೆನ್ನಾಗಿದ್ರೆ ಮಾತ್ರ ನಮ್ಮ ಬದುಕು ಸುಂದರ. ಅದರಿಂದ ನಾವು ಸಮಾಜದ ಕ್ಷೇಮವನ್ನ ಕೋರ್ಬೇಕು, ನಮ್ ಕ್ಷೇಮ ಒಂದೇ ಅಲ್ಲ.
0: ದೊಡ್ಡ ಮನಸ್ಸು ಸರ್. ಈಗ ನಿಮ್ಮ ತಂದೆ ತಾಯಿಯಿಂದನೇ ಬೇರೆ ಜನರ ಆ ಭಾವನೆಗಳಿಗೆ, ಆ ನೋವಿಗೆ, ಆ ಕಷ್ಟಕ್ಕೆ ಸ್ಪಂದಿಸುವ ಗುಣ ನಿಮ್ಮಲ್ಲಿ ಬಂದದ್ದು. ನಿಮ್ಮ ಸಮಾಜ ಸೇವೆ ಬಗ್ಗೆ ಒಂಚೂರು ಹೇಳಿ ಕಾಂಬ.
1: ಸಮಾಜ ಸೇವೆ, ನಮ್ಮ ತಾಯಿ ಇದ್ದಾರೆ. ನಮ್ಮ ತಾಯಿ ಇಲ್ಲೇ ಇದ್ರು ನೇರಂಬಳ್ಳಿ. 1985 ಇಡೀ ನೇರಂಬಳ್ಳಿ ಸುತ್ತಮುತ್ತ ನೆರಾವಳಿ ಬಂತು. ಕೆಲವ್ರ ಮನೆಯೆಲ್ಲ ಬಿದ್ದೋಯ್ತು. ಕೆಲವರಿಗೆ ಏನಾದ್ರೆ ನಮ್ಮಮ್ಮ ಪುಡಿ ಕಾಸು ನಮ್ಮ ಅಪ್ಪ ಕೊಟ್ಟದೋ ಎಂಥದೋ ಜೋಡಿಸಿ ಇಟ್ಕೊಂಡು ಅದನ್ನೆಲ್ಲ ಕೊಟ್ಬಿಟ್ಟು ಇಡೀ ನಮ್ಮ ನೇರಂಬಳ್ಳಿ ಸುತ್ತಮುತ್ತ ಹೆಚ್ಚಿನವರಿಗೆ ಸಹಾಯ ಮಾಡಿದ್ರು. ಆಮೇಲೆ ನಮ್ಮ ಅಪ್ಪ ಇದು ಮತ್ತೆ ದುಡ್ಡು ಕೊಟ್ರು. ಆ ವಿಷಯ ಬೇರೆ. ಆ ಥರದಲ್ಲಿ ಬಂದಂತ ಒಂದು ಸಮಾಜ ಸೇವೆ. ಯಾಕೆಂದ್ರೆ ನಮ್ಮ ಅಮ್ಮನಿಗೆ ಹ್ಯಾಂಗ್ ಬಂತು ಅಂತ ಕೇಳ್ತಾರೆ. ಅವ್ರ ಅಪ್ಪಯ್ಯ ಕೊರೋಡಿ ಸೀನತ್ವಾರ್. ಅವರು ಒಂದು ಕಾಲದಲ್ಲಿ ಕೋಟೇಶ್ವರ, ಕುಂಬಾಚಿ, ತೆಕ್ಕಟ್ಟೆ ಸೇರಿ ಒಂದೇ ಪಂಚಾಯತ್ ಇತ್ತು ಬ್ರಿಟಿಷ್ ಕಾಲದಲ್ಲಿ. ಆ ನಾಮಿನೇಟೆಡ್ ಚೇರ್ಮನ್ ಇನ್ ಕೋಟೇಶ್ವರ ಪಂಚಾಯತ್ ನಮ್ಮ ಅಜ್ಜ, ನಮ್ಮ ಅಪ್ಪಯ್ಯನ ಅಮ್ಮ. ನೆಕ್ಸ್ಟ್ ಕಡೆಗೆ ಕೋಟೇಶ್ವರ ದೊಡ್ಡದಾಯ್ತು, ತೆಕ್ಕಟ್ಟೆ ಕುಂಬಾಶಿ ಸೇರಿ ಒಂದಾಯ್ತು. ಅವಾಗ ತೆಕ್ಕಟ್ಟೆ ಪಂಚಾಯತಿಗೆ ನಾಮಿನೇಟೆಡ್ ಚೇರ್ಮನ್ ನಮ್ಮ ಅಜ್ಜ, ಅಪ್ಪಯ್ಯನ ಅಮ್ಮ
0: ಕೊರವಡಿ ಶ್ರೀನಿವಾಸ
1: ಹತ್ವಾರ್. ಆಮೇಲೆ ಅಂತ ಕುಂಬಾಚಿ ತೆಕ್ಕಟ್ಟೆ ದೊಡ್ಡದಾಯ್ತು. ಆವಾಗ ದೊಡ್ಡದಾದಾಗ ಕುಂಬಾಚಿ ಬೇರೆ ಆಯ್ತು. ಆವಾಗ ನಮ್ಮ ಅಜ್ಜ ಎಲೆಕ್ಟೆಡ್ ಬಾಡಿ ಬಂತು. ಆವಾಗ 35 ವರ್ಷ ನಮ್ಮ ಅಜ್ಜ ಅಧ್ಯಕ್ಷರಾಗಿದ್ರು ಕುಂಬಾಚಿ ಪಂಚಾಯತಲ್ಲಿ. ಇಡೀ ಕರಾವಳಿ ಬೆಲ್ಟ್ ಅಲ್ಲಿ ಫಸ್ಟ್ ಕೋಡಿ ಕಿನಾರೆ ರಸ್ತೆ ಬಂದದ್ದಿದ್ರೆ ನಮ್ಮ ಅಜ್ಜ ಬ್ರಿಟಿಷ್ ಕಾಲದ ತಂದದ್ದು. ಕೊರೋಡಿಯಿಂದ ಸಮುದ್ರಕ್ಕೆ ರೋಡ್ ತಂದ ಹಾಕದ್ದು. ಆ ಕಾಲದಲ್ಲಿ ಬೀದಿ ಲೈಟ್ ಕೊರೋಡಿ ಗ್ರಾಮಕ್ಕೆ ಕುಂಬಾಚಿ ಗ್ರಾಮ ತಂದ ನಮ್ಮ ಅಜ್ಜ. ಈ ಸಮಾಜ ಕಾಳಜಿ ಪಾವಣಿ ಇಲ್ಲದೆ ಜೋವಲ್ ಪಾವಣಿ ಇಲ್ಲದೆ ನಮ್ಮ ಅಜ್ಜ ಮಾಡಿದ್ರು. ನಮ್ಮ ಅಪ್ಪ ಏನು ಮಾಡಿದ್ರು ಆರ್ಥಿಕವಾಗಿ, ಅಪ್ಪಯ್ಯನ 18 ವರ್ಷಕ್ಕೆ ಅವ್ರ ತಂದೆ ತೀರಿ ಹೋದ್ರು. ಅವ್ರ ಬಾವಯ್ಯ ಒಬ್ರು ಇದ್ದಿದ್ರು ಮೌಲ್ವಿಕರ್ ಅಂತ, ನಮ್ಮ ಅಪ್ಪಯ್ಯನ ನಮ್ಮ ಅಜ್ಜಯ್ಯನ ತಂಗಿನೇ ಕೊಟ್ಟದವರಿಗೆ ಮಾವಲುವಿಕರ್ ಅಂತ. ಅವರು ನಮ್ಮ ಅಪ್ಪಯ್ಯ 18 ವರ್ಷ ಇದ್ದ ತಂದೆ ತೀರುವ ಕೆ ಆರ್ ನಗರ ರೈಲ್ವೆ ಟೇಷನ್ ಹೋಟ್ಲನ್ನ ನಡ್ಸ್ಕೊಂಡ್ಬಿಟ್ಟು ಅಪ್ಪಯ್ಯ ಪ್ರಬುದ್ಧ ಮಾನಕ್ಕೆ ಬಂದಾಗ ವ್ಯವಹಾರವನ್ನು ಜಾಯಿಂಟಾಗಿ ನಡೆಸಿ 1-2-3 ಬ್ರ್ಯಾಂಚ್ ಮಾಡಿ 1970 ರೈಲ್ವೆ ರಾತ್ರಿ ಬಸ್ ಎಲ್ಲ ಶುರುವಾಯ್ತು. ಆವಾಗೆಲ್ಲ ರೈಲ್ವೆ ವ್ಯಾಪಾರ ಬಿದ್ದೋಯ್ತು. ಆವಾಗ ನಮ್ಮ ಅಪ್ಪ ಇದ್ದವ್ರ ಭಾವನಿಗೆ ನೀವೇ ವಹಿಸ್ಕೊಳ್ಳಿ, ನಾವು ಬೇರೆ ಮಾಡ್ತೇವೆ ಅಂತೇಳಿ ಹೈದರಾಬಾದ್ ಕಡೆ ಮುಖ ಮಾಡಿದ್ರು. ಆದ್ರೆ ಸಮಾಜ ಸೇವೆ ಮಾಡುವಂದ್ರೆ ಆ ಕಾಲದಲ್ಲಿ ಬಡತನ ಮೇಡಮ್, ಬಡತನ. ಯಾರ್ದು ದುಡ್ಡಿದೆ, ದುಡ್ಡಿದ್ದವರು ಒಂದಿಷ್ಟು ಕೊಟ್ಟಾಗ ಸಮಾಜದಲ್ಲಿ ಕಾರ್ಯ ಶುಭ ಕಾರ್ಯಗಳಾಗಲಿ ನಡೀತಾ
0: ಇರ್ತವೆ.
1: ಆ ಥರದಲ್ಲಿ ಸಮಾಜ ಸೇವೆ. ಯಾಕೆಂತ ಹೇಳಿದ್ರೆ ನಮ್ಮ ಅಪ್ಪಯ್ಯ ಮತ್ತು ಶಾಂತಾರಾಮ್ ರಾಯ್ ದುಡಿಮೆಯಲ್ಲಿ ಫಸ್ಟ್ ಕೃಷ್ಣ ಸೇವಾ ಆಸ್ಪತ್ರೆ ಅಂತ ಇತ್ತು. ಪೇಜಾವರ ಸ್ವಾಮಿಯವರು ಮಾಡಿದಂತ ಆಸ್ಪತ್ರೆ ಜಯನಗರದ ಕಡೆ ಮಾಡಿದ್ದಾರೆ.
0: ಬೆಂಗಳೂರಿನಲ್ಲಿ
1: ಡಯಾಲಿಸಿಸ್ ಮಿಷನ್ ಫಸ್ಟ್ ಹಾಕಿದ್ದೆ ನಮ್ಮ ಅಪ್ಪಯ್ಯ ಮತ್ತು ಶಾಂತಾರಾಮ್ ರಾಯ್ ಜಾಯಿಂಟ್ ಆಗಿ ಡಯಾಲಿಸಿಸ್ ಬಹಳ ಕಮ್ಮಿ ರೇಟಲ್ಲಿ ಕಿಡ್ನಿ ಕ್ಲೀನ್ ಮಾಡುವಂತ ಮಿಷನ್ ಹಾಕಿ ಆ ಕಾಲದಲ್ಲಿ ಅದಕ್ಕೊಂದು ದಾರಿ ಮಾಡಿಕೊಟ್ರು. ಮತ್ತೆ ಎಷ್ಟೋ ಜನ ಮಕ್ಕಳಿಗೆ ನಮ್ಮ ಅಪ್ಪಯ್ಯ ಓದ್ಲಿಕ್ಕೆಲ್ಲ ದುಡ್ಡು ಕೊಟ್ರು ಎಲ್ಲ. ಈಗ ಆವಾಗ ಪುಸ್ತಕ ತಗೊಳ್ಳೋದೇ ಒಂದು ಕಷ್ಟ ಇತ್ತಲ್ಲ ಅಂತ ಕಾಲದಲ್ಲಿ ಕ್ರಮೇಣ ಅಪ್ಪಯ್ಯ ಅಥವಾ ಅಜ್ಜಯ್ಯನ ದುಡ್ಡಿ ಅಮ್ಮನ ಬುದ್ಧಿ ನಂಗೆ ಬಂತು. ನಾನು ಸುಮಾರು 1,000 ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ವರ್ಷದ ಫೀಸ್ ಕಟ್ಟಿದ್ದೇನೆ ಕೊರೋನಾದವರಿಗೂ. ಕೊರೋನಾದ ಜಾತಿ ಭೇದ ಇಲ್ಲ, ಅದೇ ಎಲ್ಲ ಜಾತಿಯವರಿದ್ದಾರೆ. 4,000 ಮಕ್ಕಳಿಗೆ ಯಾಕೆಂತ ಹೇಳಿದ್ರೆ ವರ್ಷಕ್ಕೆ 100 ಮಕ್ಕಳಿಗೆ ಫೀಸ್ ಕಟ್ತಾ ಇದ್ದೆ. ಅದರಲ್ಲಿ ನಮ್ಮ ಒಟ್ಲು ಕೆಲಸಗಾರ ಮಕ್ಕಳಿರ್ಬೋದು ಅಥವಾ ಬೇರೆ ಕಡೆ ಮಕ್ಕಳಿರ್ಬೋದು. ಯಾಕೆ ಮಾಡಿದೆ ಅಂದರೆ ಆವಾಗ ಅಷ್ಟು ಬರ್ತಾನೆ ಇತ್ತು, ಯಾಕೆಂದರೆ ನಾನು ಕೋಟೇಶ್ವರ ಸ್ಕೂಲಲ್ಲಿ ನಾನು ಕಣ್ಣಾರೆ ಬಡ ತನಕಂಡು ನನ್ನ ಕ್ಲಾಸಲ್ಲಿ 70 ಮಕ್ಕಳಿದ್ದು, ನಾನೊಬ್ಬ ಸೇರಿ 70 ಮಕ್ಕಳನ್ನು, ಆ ಮಕ್ಕಳು ಎಲ್ಲರಿಗೂ ಆವಾಗ 3 ಪೈಸೆ 2 ಪೈಸೆ ಐಸ್ ಕ್ಯಾಂಡಿ, ಐಸ್ ಕ್ಯಾಂಡಿ ತಿನ್ನೋಕ್ಕೆ ದುಡ್ಡಿದ್ದಿಲ್ಲ. ಅಂಥ ಪರಿಸ್ಥಿತಿ ಕಂಡವನು ನಾನು. ನಾನು ಎಷ್ಟೋ ಜನರಿಗೆ ಐಸ್ ಕ್ಯಾಂಡಿ ಕೊಡ್ತಿದ್ದೆ, ಮಸಾಲೆ ದೋಸೆ ಕೊಡ್ತಿದ್ದೆ. ನಾನು ಆಟ ಆಡುವಾಗ ಕ್ರಿಕೆಟ್ ಬಾಲ್ ತರೋಕ್ಕೆ ಯಾರ್ದು ದುಡ್ಡಿಲ್ಲ, ನಾನೇ ಕ್ರಿಕೆಟ್ ಬಾಲ್ ತಂದು ಇದೇ ಗಾಂಧಿ ಮೈದಾನದಲ್ಲಿ ಆಡೋ ದಿವಸ ಇತ್ತು, ಇದೇ ಗಾಂಧಿ ಮೈದಾನದಲ್ಲಿ ಆಡೋ ದಿವಸ ನೆನಪಿನ ಅಂಗಳದಲ್ಲಿ ಆಡಿದ್ರು. ಈ ಪ್ರಕಾಶ್ ಸಂತದ ನಿನ್ನೆ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು,
0: ಹೌದು ಹೌದು
1: ಉಲ್ಲೇಖ ಮಾಡಿದ್ರಲ್ಲ, ಸ್ಪೋರ್ಟಿವ್,
0: ಹೌದು
1: ಬಹಳ ಸ್ಪೋರ್ಟಿವ್ ಅವರು. ಯಾಕಂದ್ರೆ ಅವ್ರು ನಾವೇ ನಾನು ಒಂದು ಕ್ಯಾಚ್ ಹಿಡಿದೆ, ಒಳ್ಳೆ ಡೈವ್ ಹೊಡೆದಕ್ಕೆ ಶಾಬಾಸ್ ಬೆಂತ ಹೊಡೆದು ಪುಣ್ಯಾತ್ಮ.
0: ಅಲ್ಲ ನಂಗೆ ಇದನ್ನ ಕೇಂದ್ರಿತ, ನೀವು ಊರಲ್ಲಿ ಹಳಿ ಹುಲಿಗಳೇ ಕ್ರಿಕೆಟ್ ಆಡ್ತಾ ಇದ್ರು ಅಂತೇಳಿ ಹೇಳಿ ಚಿತ್ರದುರ್ಗಕ್ಕೆ ಹೊರಟವರು, ಕಡೆಗೆ ನೀವು ಬಳ್ಳಾರಿಗೂ ಬಂದ್ರೆ,
1: ಚಿಕ್ಕಬಳ್ಳಾಪುರ
0: ಅದಕ್ಕೂ ಬಂದ್ರೆ ಅಲ್ಲಿಗೂ ಬಂದ್ರೆ, ಈ ಮಧ್ಯದಲ್ಲಿ ನಿಮ್ಮ ಕ್ರಿಕೆಟ್ ಆಟ ಎಂತಾಯ್ತು? ಬಿಸ್ನೆಸ್ ಅಲ್ಲಿ ನೀವು ನಿಮ್ಮನ್ನ ತೊಡಗಿಸಿಕೊಂಡು
1: ಸಂಸ್ಥೆ ಇದ್ದಿತ್ತು, ಇವರು ಕೆಲವರೆಲ್ಲ ಸುಬ್ಬಣ್ಣ ಕಾಲದವರಿಗೂ, ನಮ್ದು ಚೇತನಾ ಸಂಸ್ಥೆ ಪ್ರಥಮವಾಗಿ ಸ್ಟಾರ್ಟ್ ಆದ್ದು ಕ್ರೀಡಾ ಉದ್ದೇಶ ಸ್ಟಾರ್ಟ್ ಆಯ್ತು, ಆಮೇಲೆ ಕ್ರೀಡೆ ಕಲೆ ಸಮಾಜ ಸೇವೆ ದಷ್ಟು ಮೂರು ಗೋಲ್ ಇಟ್ಕೊಂಡು ಸಂಸ್ಥೆ ಮುಂದುವರಿತಾ ಹೋಯ್ತು. ಆವಾಗ ನಾವು ಈ ಸಂಸ್ಥೆ ಮುಖಾಂತರ ಎಲ್ಲ ಸ್ಪೋರ್ಟ್ಸಿಗೆಲ್ಲ ಬರುವ ಹುಡುಗರಿಗೆಲ್ಲ ಎಲ್ಲ ಆಗಾಗ್ಗೆ ಟೂರ್ನಮೆಂಟ್ ಎಲ್ಲ ಮಾಡಿಬಿಟ್ಟು ನಾವೆಲ್ಲ ದುಡ್ಡು ಕಳಿಸ್ತಾ ಇತ್ತು
0: ಟೂರ್ನಮೆಂಟ್. ನೀವು ಕ್ರಿಕೆಟ್ ಆಡ್ತಾ ಇರಲಿಲ್ಲ ಆಗ?
1: ನಾನು ಸಟ್ ಈಗ ವಯಸ್ಸಾದ ಮೇಲೆ ಶಟ್ಲಿಗೆ ಹೊರಟೆ.
0: ಶಟಲ್ ಓಕೆ.
1: ಯಾಕೆ ಕಾಲೆಲ್ಲ ಈ ಇವ್ರದೇ ಕಾಲು ಮುರಿದತ್ತೆ, ಇನ್ನು ನಮ್ಮ ಕಾಲು ಮುರಿದ. ಅದರಿಂದ ಕ್ರಿಕೆಟ್ ಬಿಟ್ಟೆ. ಚಿಕ್ಕಬಳ್ಳಾಪುರ ನಂತರ ಹೈದರಾಬಾದ್ ಹೋದ್ಮೇಲೆ ಕ್ರಿಕೆಟ್ ಬಿಟ್ಟೆ, ಆಮೇಲೆ ಶಟ್ಲಿಗೆ ಹೋದೆ ನಾನು. ಶಟಲ್ ಬ್ಯಾಡ್ಮಿಂಟನ್, ಆರೋಗ್ಯ ದೃಷ್ಟಿಯಿಂದ ಶಟಲ್ ಬ್ಯಾಡ್ಮಿಂಟನ್ಗೆ ಹೋದೆ. ಈ ತರ ಹೋಗಿ ಸಮಾಜ ಸೇವೆಗೆ ನಾನು ಬರ್ದಿರ್ಲಿಲ್ಲ ಮೇಡಮ್, ಊರೇ ಸಾಕ್ಷಿ. ಯಾಕೆಂತಂದ್ರೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕಾದ್ರೆ ನಾನು ದಾಖಲೆ ಸಮೇತ ಕೊಡ್ಬೇಕಂತ ಕೇಳಿದಾಗ ನಾನು ಮುಂದೆ ಮಾತಾಡಿದೆ, ನನ್ನ ಪರಿಚಯ ಇದ್ದವ್ರ ಕೇಳಿ, ಅವ್ರು ಹೇಳ್ತಾರೆ ನನ್ನ ಸ್ಟೋರಿ. ನಾನು ಮತ್ತೆ ಅದಕ್ಕೆ
0: ಯಾಕೆಂದ್ರೆ
1: ಯಾರಿಗಾರು ಸಹಾಯ ಮಾಡಿದ್ರೆ ಮೇಡಮ್ ಒಂದು ಹೇಳ್ತೇನೆ, ಕೊಟ್ಟವರಿಗೆ ಮುಜುಗರ ಆಗಬಾರ್ದು, ನಾವು ಹೇಳ್ಕೊಂಡು ಅವ್ರಿಗೆ ಮುಜುಗರ ಮಾಡಬಾರ್ದು. ಯಾಕೆಂದ್ರೆ ಯಾವುದೋ ಕಾರಣಕ್ಕೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಸ್ವಾಭಿಮಾನದವ್ರು ಕಷ್ಟ ಕಾರ್ಪಣ್ಯದಲ್ಲಿ ಮಾತ್ರ ಕೇಳ್ತಾರೆ. ನಾವು ಕೊಟ್ಟವರು ಅವನಿಗೆ ಕೊಟ್ಟಿದ್ದೆ ಅಂತ ಹೇಳಿದ್ರೆ ಅವ್ರಿಗೆ ಮುಜುಗರ, ಅವರಿಗೂ ಮರ್ಯಾದೆ ಇರಬೇಕು, ನಾವು ಕೊಟ್ಟವರು ಬಾಯಿ ಮುಚ್ಕೊಂಡಿರ ಮರ್ಯಾದೆ ಇದ್ರೆ ಅದೇ ಶೋಭೆ.
0: ತುಂಬಾ ದೊಡ್ಡ ಮನಸ್ಸು ಸರ್. ಈಗ ನೀವು ಕುಂದಾಪುರ ಕನ್ನಡ ಪ್ರೀತಿ, ನಿಮ್ಮ ಕುಂದಾಪುರ ಕನ್ನಡ ಪ್ರೀತಿ, ನಮ್ಮ ರಾಘವೇಂದ್ರ ರಾಯರ ಕುಂದಾಪುರ ಕನ್ನಡ ಪ್ರೀತಿ, ಹೊತ್ತೂರು ನೂರೂರು ನೀರು ಕುಡಿದವ್ರು ನೀವು, ಆದ್ರೂ ಕುಂದಾಪುರ ಕನ್ನಡನ ಬಿಡ್ಲ. ನೀವು ಹಾಯ್ ಬಪ್ರಿಯಲ ಅಂತ ಒಂದು ನೆನಪಿಡಬೇಕಾದಂತ ಕಾರ್ಯಕ್ರಮ ಮಾಡಿದ್ರೆ
1: 2 ವರ್ಷ ಮಾಡಿದ್ದೆ,
0: ಅದೊಂಚೂರು ಹೇಳಿ ಕಮ್ಮ.
1: ಹಾಯ್ ಬಪ್ರಿಯಲೆ ಮಾಡುದು ಉದ್ದೇಶ, ಬೆಂಗಳೂರಿನಲ್ಲಿ ನಮ್ಮ ಕುಂದಾಪುರದವರೆಲ್ಲ ಅಲ್ಲೇ ನೆಲೆಸಿದ್ದಾರೆ. ಈಗ ಕೋಟೇಶ್ವರ ಅನ್ನೋ ಮಾಗಣಿ ಅನ್ನೋದು ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ನಮ್ಮೂರಿನವ್ರದ್ದು ಕೋಟೇಶ್ವರ ಮಾಗಣಿ ಅವ್ರದ್ದು 2000 ಮನೆ ಬೆಂಗಳೂರು ಪೇಟೆಗಿತ್ತು. ಒಬ್ರಿಗೊಬ್ರಿಗೆ ಸಂಚಾರದಿಂದ ಎಂಥದ್ದು ಒಬ್ರಿಗೊಬ್ರಿಗೆ ಭೇಟಿ ಆಗುದಿಲ್ಲ. ಅದಕ್ಕೆ ಜನರಿಗೆಲ್ಲ ಒಂದು ಅನ್ಯೋನ್ಯತೆ ಬೆಳೀಲಿ, ಹೊಸ ಜನಾಂಗಕ್ಕೆ ಒಂದು ಪರಿಚಯ ಆಗಲಿ. ಯಾಕೆಂದ್ರೆ ನಾವೆಲ್ಲ ಊರಿಗೆ ಬೆಳೆದ್ರಿಂದ ನ್ಯಾರಂಬಳಿ ರಾಘವ ಯಾರು, ಸದಾನಂದ ಉಡುಪಿ ಯಾರು, ನಾಗರಾಜ ಅಬ್ಬ್ಯಾರ ಯಾರು ಅಂತ ಆಗಿನ ಕಾಲದವರಿಗೆಲ್ಲ ಗೊತ್ತಿತ್ತು. ನೆಕ್ಸ್ಟ್ ಜನರೇಷನ್ ಅವ್ರ ಮಕ್ಕಳಿಗೆ ಸದಾನಂದ ಉಡುಪಿ ಮಕ್ಕಳಿಗೆ ನಾನು ಯಾರು ಅಂತ ಗೊತ್ತಿತ್ತ, ಅಥವಾ ಅವ್ರಿಗೆ ಯಾರು ನನ್ನ ಮಕ್ಕಳಿಗೆ ಸದಾನಂದ ಉಡುಪಿ ಅಥವಾ ನಾಗರಾಜ ಅಂತ ಗೊತ್ತಿಲ್ಲಲ್ಲ. ಆ ಪರಿಚಯ ಆಗಲಿ ಅಂತೇಳಿ ವಾಯು ಬಪ್ಪರೇ 2005, 2006 2 ವರ್ಷ ನಾ ಮಾಡಿದೆ. ಬಹಳ ಅದ್ದೂರಿಯಾಗಿ ನಡೀತು ನಮ್ಮೂರಿನ ಕಾರ್ಯಕ್ರಮ, ಬಹಳ ಚೆನ್ನಾಗಿ ನಡೀತು.
0: ಎಲ್ಲರೂ ಈಗಲೂ ಹೇಳ್ತಾರೆ ಅದನ್ನ,
1: ಹೇಳ್ತಾರೆ. ಅದು ಮಾಡೋದು ಕಷ್ಟ ನಮ್ಗೆ ಅವಾಗ ಸ್ವಲ್ಪ, ಅವಾಗ ಈಗ ಎಷ್ಟು 72, ಅವಾಗ 72 ಅದು 55, 54 ವರ್ಷ, ಅವತ್ತ ಒಮ್ಮತ್ತಿತ್ತು
0: ಅಷ್ಟು ಲೈಕ್ ಆಯ್ತು.
1: ರಕ್ತ ಬಲ ಎಲ್ಲ ಮಲ್ಕೊಂಡಿತ್ತು,
0: ಆಯ್ತು
1: ದಪ್ಪ ಆಯ್ತು ರಕ್ತ.
0: ಈಗ ನೀವು ಆಗಳಿ ಕಂಡ ನಮ್ಮ ಕುಂದಾಪುರ, ಈಗ ಕಾಂತಿಪ್ಪ ನಮ್ಮ ಕುಂದಾಪುರ ಹೆಂಗಿತ್ತು ಹೇಳಿ ಕಮ್ಮ.
1: ನೋಡೇ ಒಂದ್ ಹೇಳ್ತೇನೆ, ಆಗಿನ ಕುಂದಾಪುರ ಸುಂದರ
0: ಸುಂದರ, ಈಗಿನ ಕುಂದಾಪುರ
1: ಕಮರ್ಷಿಯಲ್
0: ಕಮರ್ಷಿಯಲ್. ನಮ್ಮ ರಾಘವೇಂದ್ರ ರಾಯರು ತುಂಬಾ ಸರಳವಾಗಿ ಹೇಳ್ಬಿಟ್ರು, ಆಗಿನ ಕುಂದಾಪುರ ಸುಂದರ, ಈಗಿನ ಕುಂದಾಪುರ ಕಮರ್ಷಿಯಲ್ ಅಂತ ಹೇಳಿ. ಆಯ್ಲಿ ಸರ್, ನಮ್ಗೆ ಭಾರಿ ಖುಷಿಯದ ಅಂತ ಕೇಂದ್ರೆ ನಿಮ್ಗೆ 72ರ ಹರೆಯ, ಆದ್ರೆ ನಿಮ್ಮ ಲವಲವಿಕೆ, ಕ್ರಿಯಾಶೀಲತೆ, ಉತ್ಸಾಹ, ಮಾತಾಡೋ ರೀತಿ.
1: ಆದ್ರೆ ಒಂದು ಮೇಡಮ್, ಇದ್ರ ಮುಖಾಂತರ ಒಂದು ಸಂದೇಶ ಕೊಡಕಂತ
0: ಹೇಳಿ ಹೇಳಿ.
1: ಏನಂತ ಹೇಳಿದ್ರೆ, ನಾವು ಸಮಾಜದ ಋಣದಲ್ಲಿ ಬಂದವರು, ಸಮಾಜದ ಋಣ ನಮ್ಗಿದೆ. ಶಿವರಾಮ್ ಕಾರಂತ ಹೇಳಿದ್ರು ಒಂದ್ ಮಾತು, ಒಬ್ಬ ಹುಟ್ಟಿದ ಅಂದ್ರೆ ಕೂಡ ಹುಟ್ಟ ಸತ್ತ ಅನ್ನೋದಕ್ಕಿಂತ ಬದುಕಿ ಹುಟ್ಟಿದ ನಂತರ ಅವರು ಎಷ್ಟು ವರ್ಷ ಬದುಕಿದ್ದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಬದುಕಿದ್ದಾಗ ಸಮಾಜದ ಋಣ ಯಾವ ರೀತಿಯಲ್ಲಿ ತೀರಿಸಿದ ಅಂತ, ಬರೇ ಹಣಕಾಸಿನ ರೀತಿ ಅಂತಲ್ಲ. ಒಬ್ರು ಸತ್ತಾಗ ಹೆಣ ಹೊರದು ಒಂದು
0: ಋಣ,
1: ಋಣ. ಎರಡನೇದಾಗಿ ಯಾರು ಆಕ್ಸಿಡೆಂಟ್ ಸತ್ತಾಗ ಆತ್ಮಹತ್ಯೆ ಒಂದು ಋಣ. ಋಣ ಅನ್ನೋದು ನಾವು ಸಮಾಜದ ಹುಟ್ಟದಕ್ಕೆ, ಸಮಾಜ ಹುಟ್ಟದಕ್ಕೆ ಋಣ ಯಾವ ತರ ತೀರ್ಸ್ಬೇಕಂದ್ರೆ ಆ ತರದಲ್ಲಿ ತೀರ್ಸ್ಬೋದು. ದುಡ್ಡು ಒಂದೇ ಅಲ್ಲ, ಅಥವಾ ಇನ್ನೊಬ್ರ ಮನೆ ಬೆಂಕಿ ಬಿತ್ತು ಅದನ್ನ ಆರ್ಸಿ ಈ ನೀರ್ ಹಾಕಿ ಆರ್ಸಕ್ಕೋದ್ರು ಅದೊಂದು ಋಣ, ಸಮಾಜದ ಋಣ. ಈ ತರದಲ್ಲಿ ನಾವು ಯಾವ ರೀತಿಯಲ್ಲಾದ್ರೂ ಸಮಾಜಕ್ಕೆ ಬೇಕಾದವರು ಬದುಕಬೇಕು ಅಂತ ಇರುತ್ತೆ ಹೊರತು ಬರೇ ದುಡ್ಡಿನ ಒಂದು ವಿಷಯದಲ್ಲ. ಈಗ ಏನಾಯ್ತು, ದುಡ್ಡಿದ್ದವ್ರು ಜನ ಕೊಟ್ಟು ಕೆಲಸ ಮಾಡ್ತಾರೆ, ಆ ಋಣ ತೀರ್ತಾರೆ. ಈ ತರದಲ್ಲಿ ಆಗ್ತಾ ಇದೆ. ನಾನು ಹೇಳೋದೇನಂದ್ರೆ, ಈಗಿನ ಸಾಫ್ಟ್ವೇರ್ ಮಕ್ಕಳೆಲ್ಲ ಬರೇ ಮೊಬೈಲ್ ಮುಖಾಂತರ ಕೂತ್ಕೊಂಡಿರ್ತಾರೆ ಒಂದು ಗಂಟೆ ಹೊತ್ತಿಗಾದ್ರು ಸಮಾಜ. ಯಾಕೆ ಅಂತ ಹೇಳಿದ್ರೆ, ನಾವು ಸಮಾಜ ಇಲ್ಲದೆ ಬದುಕಕ್ಕಾಗಲ್ಲ. ಈಗಿನ ಮಕ್ಕಳು ಮಾತಾಡ್ತಿರ್ ಸಮಾಜ ಕಟ್ಕೊಂಡು ಎಂತ ಐಕ ಅಪಾಯ ಅಂತ
0: ಕರೆಕ್ಟ್ ಆಗಿ ಹೇಳಿದ್ರೆ.
1: ಆದ್ರೆ ಸಮಾಜ ಇಲ್ಲದೆ ನಿಮಗೆ ನಿಮಗೆ ಕೆಲಸ ಸಿಗುತ್ತಾ? ಸಮಾಜ ಇಲ್ಲದೆ ನಿಮಗೆ ಏನಾದ್ರು ಬಿಲ್ಡಿಂಗ್ ಕಟ್ಟಿದ್ರೆ ಬಾಡಿಗೆ ಬರುತ್ತಾ? ಸಮಾಜ ಇಲ್ಲದೆ ನೀವೆಲ್ಲಾದ್ರು ಸಮಾಜ ಇಲ್ಲದೆ ಒಂದೂರಿಗೆ ಒಂದೂರಿಗೆ ಹೋಗಕ್ಕಾಗತ್ತಾ? ಅಥವಾ ಸಮಾಜ ಇಲ್ಲದೆ ನೀವೇನಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರೆ ಜನ ಬರ್ತಾರೆ? ಜನರಲ್ಲೂ ಸಮಾಜ ಬೇಕು, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಬೇಕು, ಎಲ್ಲವೂ ಒಟ್ಟಿಗೆ ಬಂದಾಗ ಮಾತ್ರ ಸಮಾಜ
0: ನಿಜ. ಸಮಾಜ ಅಲ್ಲೇ ನಾವು ಬದುಕುಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಯಕ್ಷಗಾನ ಪ್ರೇಮ, ಯಕ್ಷಗಾನ ಆಟ ನಿಮ್ಗೆ ತುಂಬಾ ಇಷ್ಟ ಅಂತ ಕೇಳಿದೆ ನಾನು. ಅದರೊಟ್ಟಿಗೆ ನಮ್ಮ ಕಾಲೇಜಿನ ನಿಮ್ಮ ತಂದೆಯವರ ಹೆಸರನ್ನ ಇಟ್ಟಿರುವ ಮ್ಯೂಸಿಯಂ, ಬಡಗುತಿಟ್ಟಿನ ಯಕ್ಷಗಾನ ಮ್ಯೂಸಿಯಂ, ನೆರಂಬಳ್ಳಿ ನಾರಾಯಣ ರಾಯರು
1: ತಂದೆಯ ಹೆಸರಲ್ಲಿ ಯಾವ್ದಾದ್ರು ಒಂದು, ಯಾಕಂದ್ರೆ ನಮ್ಮ ಅಪ್ಪಯ್ಯ ದಾನ ಕೊಟ್ಟದ್ದು ಎಲ್ಲೂ ಬರೀಲಿಲ್ಲ. ಅದೊಂದು ಬಹಳ ಬೇಜಾರಿತ್ತು. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಎಲ್ಲರೂ ಈಗ, ಯಾಕಂದ್ರೆ ಆ ಕಾಲದಲ್ಲಿ 10,000 ಕೊಟ್ಟರು, ಇವತ್ತು 10,00,000 ಕೊಟ್ಟಂಗೆ ಅಥವಾ 1,00,000 ಕೊಟ್ಟಂಗೆ. ಆದರೆ ನಮ್ಮ ಅಪ್ಪ ಎಲ್ಲೂ ಬರ್ತಿಲ್ಲ. ನನಗೆ ಒಂಥರ ಮನಸ್ಸಲ್ಲಿ ಬೇಜಾರಿತ್ತು, ಎಲ್ಲರೂ ಒಂದು ಕಡೆ ಒಳ್ಳೆಯ ರೀತಿಯಲ್ಲಿ ಒಂದು ಬರ್ತಬೇಕು. ಯಾಕಂದರೆ 1978ರಲ್ಲಿ ಇಲ್ಲಿ ಕೊಯ ಕುಟಿಯ ಈಗ ಇದೆಯಲ್ಲ, ಆ ಹಾಲಿ ನಮ್ಮ ಅಪ್ಪನಿಗೆ ಆಫರ್ ಬಂದು, ನಿಮ್ಮ ಅಮ್ಮನ ಹತ್ರ ನಮ್ಮ ಅಪ್ಪ ಅಜ್ಜಿ 73ರಲ್ಲಿ ತೀರಿವುದು, 73 74, 77 78ರಲ್ಲಿ ಕಾಲೇಜಿನ ಅಡ್ಮಿನಿಸ್ಟ್ರೇಷನ್ ಪ್ರಿನ್ಸಿಪಾಲ್ರೆ ಯಾರು ಬಂದು ಅಪ್ಪ ಹಿಂಗೆ ಕೇಳಿರೋದ್, ನಾನ್ರೆ ಒಂದು 10,000 ಕೊಡಿ ನಿಮ್ಮ ಅಮ್ಮನ ಹೆಸರು ಹಾಕ್ತೀವಿ ಅಂತ. ಅಪ್ಪ ಇದ್ರೆ ಸಾಯಂಕಾಲ ಹೇಳಿ ಆಲೋಚನೆ ಮಾಡ್ತೀವಿ ಹೇಳ್ತೀಯ ಅಂದ್ರಂತ. ಹೇಳಿದ್ರೊಳಗೆ ಸಾಯಂಕಾಲದೊಳಗೆ ಆ ಕೊಯ ಕುಟಿಯವ್ರು ಬುಕ್ ಮಾಡ್ಕೊಂಬಿಟ್ರು. ನಾನು ಅನ್ಕೊಂಡಿದ್ದು ಹೆಂಗೆ ಅಂದರೆ, 47 ವರ್ಷದ ನಂತರ ಆವಾಗ ಬರ್ತಿದ್ರೆ ನಮ್ಮ ಅಜ್ಜಿದು, ಅಜ್ಜಿಗೆ ನಾನು ಋಣ ಇದೆ. ಯಾಕಂತ ಹೇಳಿದ್ರೆ ನನಗೆ ಕಿವಿ ಕೇಳ್ತಿದ್ದಿರಾಗ ನಮ್ಮ ಅಜ್ಜಿ ಏನು ಮಾಡ್ತಿದ್ರು, ನಾನು 1ನೇ ಕ್ಲಾಸಿಗೆ ಸೇರಿಸುವಾಗ ಎಳ್ಕೊಂಡು ಹೋಗ್ತಿದ್ರು ಕೋಣಿಶಾರಿಗೆ, ಗದ್ದಿದ್ ಪೂರ ಮೊನ್ನೆ
0: ಹೇಳ್ಕೊಂಡಪ್ಪ.
1: ನಂಗೆ ಕಿವಿ ಕೇಳ್ತಿಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ,
0: ಕಿವಿ ಕೇಳ್ತಿರ್ಲಿಲ್ಲ.
1: ಎರಡು ಕಿವಿ ನಂದು ಎಂತ ಇಲ್ಲ, ಎರಡು ಮಿಷನ್ ತೆಗೆದ್ರೆ ನಾನು 0, ಇವತ್ತು 0.
0: ಅಂದ್ರೆ ಶಾಣಕಿಪ್ಪತ್ತಿಗೆ ನಿಮ್ಗೆ ಕಿಮಿಕೆ ಅಂತ ಇರಲಿಲ್ಲ,
1: ಬರ್ತ್ ಬಂದ್ಬಿಟ್ಟಿದೆ. ನಂಗೆ ಶಾಲೆ ಹೋಗಿ ಇಂಟ್ರೆಸ್ಟ್ ಇದ್ದಿಲ್ಲ. ಅಜ್ಜಿ ಪಾಪ, ನಾನು ಅಜ್ಜಿ ಋಣ ಈ ಜನ್ಮದಲ್ಲಿ ತೀರಿಸಕ್ಕಾಗಲ್ಲ. ಯಾಕೆಂತಂದ್ರೆ ಅಜ್ಜಿ ನನ್ನ ವಿದ್ಯಾಭ್ಯಾಸ ಎಳ್ಕೊಂಡೋಗಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಕೂಡ್ಸಿ ಬೆಳೆದಿದ್ರೆ ಅಜ್ಜಿನೇ ಪಾಪ. ನಾನು ಜಾನಿ ಬಪ್ಪಲು ಅಲ್ಲೇ ಕೂತ್ಕೊಂಡು ಎಲ್ಲ ಮಾಡಿದಂತ ನಮ್ಮ ಅಜ್ಜಿ. ಈಗ ಹಿಂದಿನವರಿಗೆ ಮಕ್ಕಳು ವಿದ್ಯಾಭ್ಯಾಸ ಆಯ್ಕಂತ ಕಾಳಜಿ ಹಂಗಿರತ್ತೆ
0: ತುಂಬಾ
1: ನಮ್ಮ ಅಜ್ಜಿ.
0: ನಿಜ,
1: ಈಗಿನ ತರ ಎಲ್ಲ ಇದೆಲ್ಲ ಇಲ್ಲ, ಈ ತರ ಲಕ್ಸುರಿ ಲೈಫ್ ಎಲ್ಲ ಇಲ್ಲ.
0: ಸೊ ಹಾಗಾಗಿ ಬಡಗುತಿಟ್ಟು ಯಕ್ಷಗಾನ ಮ್ಯೂಸಿಯಂಗೆ ನೀವು ನೇರಂಬಳ್ಳಿ ನಾರಾಯಣ ರಾಯ
1: ಅನ್ನೋ ಶಬ್ದಕ್ಕೆ, ನಾನು ಬಾಲ್ಯದಲ್ಲಿ ನನ್ನ ಕಿವಿ ಸರಿಯಲ್ಲ, ನಾ ಯಕ್ಷಗಾನಕ್ಕೆ ಓದ್ತಿದ್ದೆ ಹೊರತು ಆ ವೇಷ ಕಂಡು ಬರ್ತಿದ್ದೆ ಹೊರತು ಡೈಲಾಗ್ ಎಲ್ಲ ನನ್ನ ಕಿವಿ
0: ಕೇಳ್ತಿರ್ಲಿಲ್ಲ
1: ಕೇಳ್ತಿದ್ದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆದ್ರೂ ಒಂದ್ಸಲ ಏನಾಯ್ತು, ಈಗಿನ ಮೈಕ್ ಸಿಸ್ಟಮ್ ಆವಾಗಿದ್ದಿಲ್ಲ, ಹೊರಗೊರ ಒಂದು ಮೈಕ್ ಸಿಸ್ಟಮ್ ಇದ್ದಿತ್ತು. ಆದ್ರೆ ಕೋಟೇಶ್ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಧರ್ಮಸ್ಥಳ ಮಹಾತ್ಮೆ ಅಂತ ಒಂದು ಯಕ್ಷಗಾನ ಆಗಿತ್ತು. ಆವತ್ತೇನೋ ಮೈಕ್ ಸರಿ ಇತ್ತು, ಡೈಲಾಗ್ ಸರಿ ಇದ್ದಿತ್ತು. ಆವಾಗ ಈ ತರ ಮಿಷನ್ ಇದ್ದಿಲ್ಲ, ಆದ್ರೆ ನನ್ನ ಕಿವಿಗೆ ಹೊಡಿತಾ ಇತ್ತು. ಆ ಧರ್ಮಸ್ಥಳ ಮಹಾತ್ಮೆಯನ್ನ ಬಹಳ ಚೆನ್ನಾಗಿ ಕೇಳಿದ್ದೆ, ಬಹಳ ಖುಷಿಯೂ ಆಗಿತ್ತು. ಅದ ನಂತರ ಯಾವುದೂ ಧರ್ಮ ಇಲ್ಲ. ಆದ್ರೆ ಇತ್ತೀಚೆಗೆ ಸುಮಾರು ಒಂದು 15 ವರ್ಷಗಳಿಗೆ ಒಂದೊಮ್ಮೆ ನಾನು ಹೈದರಾಬಾದಿಂದ ವಿಜಯವಾಡ ವೇಲೂರು ನನ್ನ ಹೋಟ್ಲ್ ಲೆಕ್ಕಾಚಾರಕ್ಕೆ ಒಂದು ತಿಂಗಳು ಮಾತಾಯಿದ್ದೆ. ಆವಾಗ ನಮ್ಮ ಜೊತೆಗೆ ಭಾಸ್ಕರ್ ಚಿತ್ರ ಅಂತ ಮಲ್ಯಾಡಿ ಪಟೇಲ್ರ ಮಗ ಬಿದ್ದಿದ್ದ, ಅವನ ಹತ್ರ ನಾನು ಹಿಂಗೆ ಮಾತಾಡ್ತಾ, ನನ್ನ ತಮ್ಮ ನಮ್ಮ ಶ್ರೀನಿವಾಸ ಅಂತ ಗ್ಯಾಸ್ ಏಜೆನ್ಸಿ ಬೆಂಗಳೂರು ಲೀಡಿಂಗ್ ಪರ್ಸನ್ ಇನ್ ಇಡೀ ಇಂಡಿಯಾದಲ್ಲಿ ನಂಬರ್ 1 ಅವನೀಗ ಗ್ಯಾಸ್ ಏಜೆನ್ಸಿ, ಅವನ ಜೊತೆಗಿದ್ದ. ಈಗ ಹೋಗ್ತಾ ಮಾತಾಡ್ತಾ, ಭಾಸ್ಕರ್ ಚಿತ್ರ ರಾಮಾಯಣ ಬಗ್ಗೆ ಹೇಳಿ ಅಂತ, ಒಂದು 3-4 ಗಂಟೆ ಜರ್ನಿ ರಾಮಾಯಣ ಹೇಳ್ದ, ಬರ್ತಾ ಮಹಾಭಾರತ ಹೇಳಂತ. ಮಹಾಭಾರತ ಹೇಳ್ದ ನಮ್ಗೆ ಆವಾಗಂತು ಏನೇನು ಮಹಾಭಾರತ ರಾಮಾಯಣ ನಡೆದಿದೆ ಪ್ರತಿಯೊಂದು ಚುಟುಕನ್ನ, ಯಾ ಪೂರ್ತಿ ಸಾರಾಂಶ ಅಲ್ಲ ಚುಟುಕ ಇರುತ್ತಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಅದನ್ನೆಲ್ಲ ಭಾಳ ಬಾಯ್ ಅಂದರೆ ಯಕ್ಷಗಾನದಿಂದ ಅವನು ಕಲ್ತದ್ದು. ಯಕ್ಷಗಾನ ಕೇಂಡು ಕೇಂಡು ಅವನ ತಲೆಯೊಳಗೆ ಹೋಗ್ಬಿಟ್ಟಿತ್ತು. ಯಾರು ಯಕ್ಷಗಾನವನ್ನು ಬಾಲ್ಯ ಜೀವನದಲ್ಲಿ ನೋಡಿರ್ತಾರೋ ಅವ್ರ ತಲೆಗೆ ಆ ಡೈಲಾಗ್ ಎಲ್ಲ ಹೋಗಿರುತ್ತೆ. ಈಗ ಉದಾಹರಣೆಗೆ ನನ್ನ ಮೊಮ್ಮಕ್ಕಳು ಹೇಳಿದ್ದು 2 ಈಗ ಉಪನಯನ ಮಂತ್ರ ಹೇಳಿಕೊಟ್ರೆ ಅವಳು ಅವಳೆ ಚುರುಕು ತಲೆ ಅದೇ ಹೋಯ್ತು. ಅದೇ ವಯಸ್ಸಾದ ಮೇಲೆ ಉಪನಯನ ಮಂತ್ರ ಹೇಳಿದ್ರೆ ತಲೆಗೆ
0: ಹೋಗಿಲ್ಲ.
1: ಇದು ಯಾಕಂತಂದ್ರೆ ಈ ವಿಷ್ಣು ಶ್ಲೋಕವನ್ನು ನನ್ನ ಮೊಮ್ಮಕ್ಕಳು ಬ್ಲ್ಯಾಕ್ ಮಾಡಿ ಹೇಳ್ತು, ನಂಗೆ ಹೇಳು ಗೊತ್ತಿಲ್ಲ. ಯಾಕಂದ್ರೆ ಬಾಲ್ಯ ಜೀವನದಲ್ಲಿ ಕಿವಿ ಕೇಳಲಿಲ್ಲ, ನನ್ನ ಪರಿಸ್ಥಿತಿ ಹಂಗಿತ್ತು. ಆದ್ದರಿಂದ ನಾನು ದೊಡ್ಡದಾದ ಮೇಲೆ 50 ನಂತರ ನೀವೊಂದು ಆಲೋಚನೆ ಮಾಡಿ, 50 ನಂತರ 50 ವಯಸ್ಸಾದ ನಂತರ ಯಾರಿಗೂ ಎಲ್ಲರಿಗೂ ಮೆಮೊರಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆಂದರೆ 50 ನಂತರ ನನ್ನ ತಲೆಯಲ್ಲಿ ಒಂದು 300 ಮೊಬೈಲ್ ನಂಬರ್ ಅಟ್ಯಾಚ್ ಆಗಿದೆ, ಅದು ಇವತ್ತು ಶಾಶ್ವತವಾಗಿದೆ. ನೆಕ್ಸ್ಟ್ ಬಂದದ್ದೆಲ್ಲ ಬೆಳಿಗ್ಗೆ ಬರ್ತಾ ಸಾಯಂಕಾಲ ಡಿಲೇಟ್ ಆಗ್ತದೆ.
0: ಓಕೆ, ಈಗ ನೇರಂಬಳ್ಳಿ ನಾರಾಯಣ ರಾಯರು ನಿಮ್ಮ ತಂದೆಯವರ ಹೆಸರನ್ನು ಇಟ್ಟರೆ, ಸೊ ಆ ಬಗ್ಗೆ ಹೇಳಿ ಅಂತ ಹೇಳಿದೆ. ಮ್ಯೂಸಿಯಂ ನಮ್ಮ ಬಡಗುತಿಟ್ಟು ಯಕ್ಷಗಾನ ಮ್ಯೂಸಿಯಂ ನಮ್ಮ ಭಂಡಾರಕರ್ಸ್ ಕಾಲೇಜಿನ ಈ ಮ್ಯೂಸಿಯಂ ಬಗ್ಗೆ.
1: ಮ್ಯೂಸಿಯಂ ಯಕ್ಷಗಾನ ನಮ್ಮ ಅಪ್ಪಯ್ಯ ಎಲ್ಲ ಯಕ್ಷಗಾನ ನೋಡಿದವ್ರೆ. ಅವ್ರ ಕಾಲದಲ್ಲಿ ಅದೇ ಪ್ರಧಾನವಾದ ಒಂದು ಇದು ಅಂದರೆ ಸಿನಿಮಾ ನೋಡ್ದಂಗೆ. ಅವಾಗೆಲ್ಲ ಸಿನಿಮಾ ಟ್ಯಾಕೀಸು ಸರಿಯಾಗಿದ್ದಿಲ್ಲ, ಅವರೆಲ್ಲ ಯಕ್ಷಗಾನ ನೋಡಿ ದಿವಸ ಕಳೀತಿದ್ರು. ಅದೇ ಬೆಳಗಿನ ಜಾವದಲ್ಲಿ ಕೂತ್ಕೊಂಡು ಕಂಡಂಥದ್ದು ಅವ್ರಿಗೆ ಅದಕ್ಕೆ ಇಷ್ಟ ಇದ್ದಿತ್ತು. ದೇವರು ನನಗೆ ಮನ್ಸು ಕೊಟ್ಟದ್ದು ಅವರ ಹೆಸರು ಶಾಶ್ವತವಾಗಿ ಯಕ್ಷಗಾನದಲ್ಲಿ ಉಳಿಲಿ ಅಂತೇಳಿ ನನಗೆ ಪ್ರೇರಣೆ ಕೊಟ್ಟರು. ಅದಕ್ಕೆ ಕಾರಣ ಸುರೇಂದ್ರ ಚೆನ್ನೈ ಮತ್ತು ಶುಭಕಾಚಾರ್ಯರು. ಇವರೀ ಪುಣ್ಯಾತ್ಮ 1 ತಿಂಗಳ ಕೆಳಗೆ ಉಡುಪಿಗೊಂದು ನನ್ನ ಚಿಕ್ಕಮ್ಮನ ತಮ್ಮ ಮಗನ ಮಗಳ ಮೊಮ್ಮಗಳ ಮದುವೆಗೆ ಬಂದು 2 ನಿಮಿಷದಲ್ಲಿ ಮರ್ರೆ ಒಂದು ಹಿಂಗೆ ಉಂಟು ಹಿಂಗೆ ನಿಮ್ಮ ಅಪ್ಪ ಸಾಕು ಅಂತ ನಾನು ಅಂದ್ಕೊಳ್ಳೋದು. ಇಮಿಡಿಯೇಟ್ 2 ನಿಮಿಷದಲ್ಲಿ ಒಪ್ಪಿಗೆ ಕೊಟ್ಟೆ. ಕಾರಣ ನಮ್ಮ ಅಪ್ಪಯ್ಯನ ಹೆಸರು ಶಾಶ್ವತ ಆಯಿತು.
0: ಸುಯೋಗವದು
1: ಕುಟುಂಬದವ್ರು ನೆನ್ಪಿಟ್ಕೊಂತಾರೋ ಇಲ್ಲಿಯೋ, ಕುಟುಂಬದವ್ರು ನೆನ್ಪಿಟ್ಕೊಂಡು ವೈದಿಕ ದಿವಸ ಮಾತ್ರ ಒಂದು ದಿವಸ. ಆದ್ದರಿಂದ ದಿವಸ ಬೆಳಗ್ಗೆ ಜನ ನೋಡುವಂಥ ಪ್ಲಾಟ್ಫಾರ್ಮ್ ಮಾಡಿದ್ದು ನಮ್ಮ ಅಪ್ಪಯ್ಯ ಮಾಡಿದ್ದು ಸೇವೆಗೆ ದೇವರು ಕೊಟ್ಟು ವರ ಅಂತ ನಾನು ಆಲೋಚನೆ ಮಾಡ್ತೇನೆ. ಯಾಕೆಂತಂದರೆ ಇದೆಲ್ಲ ನಾವು ನೆನೆಸಿದ್ರು ಸಿಗುವಂಥ ಭಾಗ್ಯ ಅಲ್ಲ, ನಮಗೊಂದು ಈ ಭಾಗ್ಯ ಕೊಟ್ಟ ಭಗವಂತ. ಅದನ್ನು ನಾನು ಉಪಯೋಗ ಮಾಡ್ಕೊಂಡೆ. ಯಾಕೆಂತೇಳಿ ಉಪಯೋಗ ಮಾಡ್ಕೊಂಡಿದ್ದಕ್ಕಿಂತ ನಮ್ಮ ಅಪ್ಪಯ್ಯನಿಗೆ ಒಂದು ರೀತಿಯಲ್ಲಿ ನನ್ನ ಒಂದು ಋಣವನ್ನು ತೀರಿಸಿದೆ ಅಂತ ನನ್ನ ಭಾವನೆ. ಈ ಅಂದರೆ ಈ ನೆಲ ನಮ್ಮ ಹುಟ್ಟೂರು ಕುಂದಾಪುರ. ಹುಟ್ಟೂರಿನಲ್ಲೇ ನಾವು ಯಾವತ್ತೂ ಇದ್ದರೂ ಹುಟ್ಟೂರಿಗೆ ಮಾತ್ರ ಯಾರಾದರೂ ನಮ್ಮನ್ನು ನೆನೆಸ್ಕೊಂತಾರೆ. ನಾವು ಕಮರ್ಷಿಯಲ್ ಜಾಗಕ್ಕೆ ಹೋದಾಗ ಇವತ್ತಿದ್ದ ನಾಳೆ ಹೋದ ಅಷ್ಟೇ. ಹುಟ್ಟೂರು ಯಾವತ್ತು, ಯಾಕೆಂದರೆ ನಮ್ಮ ದೊಡ್ಡಪ್ಪಯ್ಯ ವೆಂಕಟರಾಯರು, ನಮ್ಮ ಅಪ್ಪಯ್ಯ ನಾರಾಯಣ ರಾಯರು, ಇವ್ರ ಹೆಸರನ್ನೆಲ್ಲ ಈಗ ಕೂಣಿ ಮಾತೇ ಹಬ್ಬರು, ವ್ಯತ್ಯಾಸಪ್ಪ ಇದ್ರು, ಹೀಗೆಲ್ಲ ಕೆಲವರೆಲ್ಲ ದೊಡ್ಡ ಹಬ್ಬರು, ಇಂಥವರೆಲ್ಲ ಕೆಲವರೆಲ್ಲ ಅಗ್ರಜರು ಇದ್ದಾರೆ ಇಲ್ಲಿ. ಅವ್ರ ಹೆಸರನ್ನೆಲ್ಲ ಈಗಲೂ ಆಗಾಗ್ಗೆ ಸಂದರ್ಭಿಸಬೇಕು. ಯಾಕೆಂದರೆ ವಾದಿರಾಜ ಕಲ್ಯಾಣ ಮಂಟಪ ಅಂದ್ರೆ ಕೋಟೇಶ್ವರ ಆಯಿತು, ಆ ವಾದಿರಾಜ ಕಲ್ಯಾಣ ಮಂಟಪ ಮಾಡಿದವರೇ ದೊಡ್ಡ ಹಬ್ಬರು ನಮ್ಮ ಅಪ್ಪಯ್ಯ ವೆಂಕಟರಾಯರು. ಇವ್ರ ಜೊತೆಗೆ ಕೈ ಜೋಡಿಸಿ ಆನಂದ ಉರಿಕಾರರು ಎಲ್ಲ ಕೈ ಜೋಡಿಸಿದ್ರು. ಆ ನಂತರ ಹೂವಿನ ಕೆರೆಯಲ್ಲಿ ವಾದಿರಾಜ ಮಠ, ಅದರ ಹಾಲಿ ಅಧ್ಯಕ್ಷ ನಾನೇ, ಹಾಲಿ ಅಧ್ಯಕ್ಷ. ಮುಂಚೆ ನಮ್ಮ ಅಪ್ಪಯ್ಯ ವೆಂಕಟರಾಯರು ದೊಡ್ಡ ಹಬ್ಬರೆಲ್ಲ ಸೇರಿ ಡೆವಲಪ್ ಮಾಡಿದ್ರು. ನಾನು ಈಗಿನ ಆರ್ಥಿಕ ಪ್ರಪಂಚದಲ್ಲಿ ಅದ್ದೂರಿಯಾಗಿ ಡೆವಲಪ್ಮೆಂಟ್ ಮಾಡಿದೆ. ಹೂವಿನ ಕೆರೆ ಅಂದರೆ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ 9 ವರ್ಷ ಧರ್ಮದರ್ಶಿ ಆಡಳಿತ ಮಂಡಳಿ ಇದ್ದೆ. ಸರ್ಕಾರದ ಇನ್ಫ್ಲುಯೆನ್ಸು ಈ ಹೂವಿನ ಕೆರೆಗೂ ಸರ್ಕಾರ ಇನ್ಫ್ಲುಯೆನ್ಸ್. ಕೋಟೇಶ್ವರ ರಾಮ ಮಂದಿರ ಕೂಡ ನನ್ನ ನೇತೃತ್ವದಲ್ಲಿ. ನಾನು 3 ವರ್ಷಗಳಿಗೆ ಪ್ರಾಣ ಹೋದಾಗ ನಿತ್ತೋಗುತ್ತೆ ಅಂತ ಹೇಳಿ ಹೆದರಿದ್ರು. ಆದರೆ ದೇವರು ದೊಡ್ಡವನು, ನಾನು ನೋಡಿದ ರಾಮ ಮಂದಿರ ಅಯೋಧ್ಯೆ ರಾಮ ಮಂದಿರ ಆದಂಗೆ ಇಲ್ಲೂ ಒಂದು ರಾಮ ಮಂದಿರ ಒಳ್ಳೆ ರೀತಿಯಲ್ಲಾಯ್ತು. ದೇವರು ನಮ್ಮನ್ನೆಲ್ಲ ಉಳಿಸೋದು ಅಥವಾ ಬೆಳೆಸೋದು ಅಥವಾ ನಮ್ಮಿಂದ ಕೆಲಸ ಮಾಡಿಸೋದು ದೇವರ ಆಟ. ನಾವೆಲ್ಲ ನಾಮಕಾವಸ್ಥೆಗೆ ಇರುವವರು, ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಸಚ್ಚಾರಿತ್ರಾಗಿ ಬದುಕುವುದು, ಒಬ್ಬರ ಮೇಲೆ ಒಬ್ಬರು ಹಠ ಮಾಡೋದು, ಒಬ್ಬರ ಮೇಲೆ ಧ್ಯಾಗೆ ಸಾಧಿಸೋದು ಇದೆಲ್ಲ ಪ್ರಯೋಜನ ಇಲ್ಲ. ಇದೇ ನಾನು ಕೊಡುವ ಸಂದೇಶ, ಎಲ್ಲರೂ ಅನ್ಯೋನ್ಯದಿಂದ ಬಾಳಿ. ಅವನು ಮುಂದಕ್ಕೆ ಹೋದ ಕಾಂಪಿಟೀಷನ್ ಇರಬೇಕು ಯಾವುದರಲ್ಲಿ. ಅವನು 100 ಮಾರ್ಕ್ ತಗೊಂಡ್ರೆ ನಾನು 99 ತಗೋಬೇಕು, ಅಥವಾ ನಾನು ಇನ್ನೊಬ್ಬ 98 ತಗೊಂಡು ನಾನು 99 ತಗೋಬೇಕು, ಅದಕ್ಕೆ ಕಾಂಪಿಟೇಷನ್ ಇರಬೇಕು. ಆದರೆ ಹಾಗೆ ಸಾಧನೆ ಇರಬಾರ್ದು. ಸ್ಪೋರ್ಟ್ನಲ್ಲೂ ಅಷ್ಟೇ, ಅವನು ಸೆಂಚುರಿ ಬಾರಿಸಿ ನಾನು 2 ಸೆಂಚುರಿ ಬಾರಿಸ್ಬೇಕು, ಅದಿರಬೇಕು ಹೊರತು ಅವನು ಸೆಂಚುರಿ ಬಾಡ್ದಂಗೆ ಅಡ್ಬರ್ತೆ ಅಂತ ಹೇಳೋದು ಅದೆಲ್ಲ ಸರಿಯಾಗಿ
0: ಮಾಡೋಕಾಗ.
1: ಆದ್ದರಿಂದ ಜೀವನದಲ್ಲೂ ನಾವು ಎಲ್ಲ ಒಂದು ಅನುಕರಣೆ ಮಾಡ್ಕೊಂಡು ಹೋದ್ರೆ, ಯಾಕೆಂದರೆ ಇದು 78 ವರ್ಷದಲ್ಲಿ, ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ 10 ವರ್ಷ ಇದ್ದಾಗ ಒಂಥರ ಇರ್ತಾನೆ, 20 ಬಂದಾಗ ಅನುಭವದ ಮೇಲೆ ಚೇಂಜ್ ಆಗ್ತಾನೆ, 30 ಬಂದಾಗ ಇನ್ನೊಂದು ಥರ ಆಗ್ತಾನೆ, 40 ಬಂದಾಗ ಒಂಥರ ಆಗ್ತಾನೆ, 50 ಬಂದಾಗ ಒಂಥರ, 60 ಬಂದಾಗ, 70 ದಾಟ್ತಂತಾರೆ ಅವನು ಪ್ರಬುದ್ಧ ಮಾನವ. ಈಗಿನ ಆಯುಷ್ಯ 80 ವರ್ಷ, 70 ವರ್ಷದ ನಂತರ ಪ್ರಬುದ್ಧ ಮಾನವರಾಗಿರ್ತಾರೆ. ಅದಕ್ಕೆ ತಕ್ಕಂತೆ ನೀವು ನಡೆದ್ರೆ ಮಾತ್ರ ನಿಮಗೆ ಅನುಭವದ ಆಗಿದೆ ಅಂತ ಸಮಾಜ ಅಂದ್ಕೊಳ್ಳುತ್ತೆ, ಇಲ್ದಿದ್ರೆ ನೀವಿನ್ನೂ ಚೈಲ್ಡ್ ಇದ್ದಂಗೆ ಅಂತ ಅಂದ್ಕೊಳ್ತಾರೆ. ಆಗಲಿ, ಧನ್ಯವಾದ. ನೀವೇನೋ ಕರೆದು ಒಂದು ಹೇಳಿದ್ರಿ, ನನಗೊಂದು ಮಾತಾಡುವ ಹವ್ಯಾಸ ಇತ್ತು, ನನಗೆ ಸಂದೇಶ ಕೊಡಬೇಕಂತ ಹವ್ಯಾಸ ಇತ್ತು. ಸಮಾಜ ಎಲ್ಲೋ ಹೋಗಿ ತಿರುಗಿ ಹೋಗ್ತಾ ಇದೆ ಅಂತ ಬೇಜಾರು. ಯಾಕೆಂತ ಹೇಳಿದ್ರೆ ಈಗಿನ ಹಿಂದಿನ ಕಾಲದ ಅನ್ಯೋನ್ಯತೆ ಇಲ್ಲ. ನಾನು ಊರಿಗೆ ಬಂದರೆ ನನ್ನ ಸ್ನೇಹಿತರನ್ನು ನೋಡಿ ಸಿಗದಿದ್ರೆ ನನಗೆ ಬೇಜಾರಾಗುತ್ತೆ. ಆ ಭಾವನೆ ಮುಂದಿನ ಜನಕ್ಕೆ ಬರಬೇಕು. ನನ್ನೂರು, ನಮ್ಮೂರು, ನನ್ನೂರು, ನನ್ನ ಜನ, ನಮ್ಮ ಜನ, ಈ ಭಾವನೆ ಬೆಳೆದ್ರೇ ಸಮಾಜ ಒಳ್ಳೆಯ ಸುಂದರವಾದ ಸಮಾಜ. ಇದು ಕೋಟೇಶ್ವರ ಕುಂದಾಪುರ ತಾಲೂಕಿನ ಜನಕ್ಕೆ ನಾನು ಕೊಡುವ ಸಂದೇಶ. ಧನ್ಯವಾದ, ನಮಸ್ಕಾರ.
0: ಮುತ್ತಿನಂತ ಮಾತನ್ನ ಹೇಳಿದ್ರಿ ಸರ್. ಕೇಳುಗ್ರೆ, ಇಷ್ಟು ತನಕ ನಮ್ಮೊಟ್ಟಿಗೆ ಮಾತಾಡಿದ್ದು ನೇರಂಬಳ್ಳಿ ರಾಘವೇಂದ್ರ ರಾಯರು, ರಾಘವೇಂದ್ರ ರಾವ್ ನಮ್ಮ ಭಾಷೆಗೆ ಹೇಳುದಾರೆ, ರಾಘವೇಂದ್ರ ರಾಯರು. ಸರ್, ತುಂಬಾ ಖುಷಿ ಆಯ್ತು. ನಿಮ್ಮಂತವರು ಬರೀ ಸಮಾಜಕ್ಕಲ್ಲ, ಪ್ರತಿಯೊಬ್ಬರಿಗೂ, ಸಮಾಜದ ಪ್ರತಿಯೊಬ್ಬರಿಗೂ ಸ್ಫೂರ್ತಿ. ನಾವೇನ್ ದುಡಿತೀವೋ ಅದನ್ನ ಅದೇ ಸಮಾಜಕ್ಕೆ ಕೊಟ್ಟು ಅದರ ಋಣನ ತೀರಿಸೋದಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ. ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ವೆರಿ ಮಚ್.
0: ಕೇಂತಾಯಿರಿ ರೇಡಿಯೋ ಕುಂದಾಪುರ. ನಾವು ಹೋಯ್ಬತ್ತೋ, ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯನ ರೇಡಿಯೋ ಕುಂದಾಪುರ ಆಪ್ ಮೂಲಕ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ನಲ್ಲಿ ನೀವು ಕಳಿಸ್ಲಕ್ಕ. ಹಂಗಾರ ಸರಿ, ನಾವು ಸಿಕ್ತೋಕ. ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು. ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.

0: ಸುಂದರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಪುರಂದರದಾಸರ ಕೀರ್ತನೆ ಹಕ್ಕಿ ಚಿಲಿಪಿಲಿ ಎನ್ನಲಿ, ಕೃಷ್ಣ ಕಾಗೆ ಕಾಕಾ ಎನ್ನಲಿ. ಹಾಡುವವರು ಮೀನಾ ಕಾರಂತ, ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್.